ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 26 ಬುಧವಾರ. ಪರಾಭವ ಸಂವತ್ಸರ, ಗ್ರೀಷ್ಮ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ, ಶ್ರವಣ ನಕ್ಷತ್ರ, ಸೌಭಾಗ್ಯ ಯೋಗ, ತೈತುಲ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ.

ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತಾ ಅವರು ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೀಮತಿ ಗೀತಾ ಇವರು ವಚನಗಳಲ್ಲಿ ಮಹಿಳೆಯ ಕುರಿತು ಹೇಳುವ ವಿಚಾರಧಾರೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು, ಆಲದ ಮರದ ಬಗ್ಗೆ ಮಾಹಿತಿ ಇದ್ದು, ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಕಾಲು ವಾಟರ್ ಫಾಲ್ಸ್ ಬಗ್ಗೆ ಮಾಹಿತಿ ಇದ್ದು, ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿಯವರು, ಶಿವಮೊಗ್ಗದ ಭಾರತಿ ಪ್ರಕಾಶ್ ಅವರು ಫಾಸ್ಟ್ ಅಂಡ್ ಫ್ಯೂರಿಯಸ್ ಪುಸ್ತಕದ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಉರು ಹೊಡೆದ ವಿದ್ಯೆ ಎಂಬ ಕಥೆ ಇದ್ದು, ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30 ಕೆಲಸದ ಜೊತೆ ಕಾಲ ಕಳೆದು ಒಂದಿಷ್ಟು ಚಿತ್ರಗೀತೆಯನ್ನ ಭಾವಗೀತೆಯನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರೋಷನ್ ಅವರು ಡ್ರೈ ಚಿಕನ್ ರೆಸಿಪಿ ಬಗ್ಗೆ ತಿಳಿಸಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು, ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಅಳುವಿನ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ದು, ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ರೋಟಲ್ ಎಂಟರ್ಪ್ರೈಸಸ್ ಬಗ್ಗೆ ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಇದರಲ್ಲಿ ತರಕಾರಿ ಕೃಷಿ ಬಗ್ಗೆ ಮಾಹಿತಿಯನ್ನ ತಿಳಿಸಲಿದ್ದು, ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಸ್, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಬೇಕಾಗಿರೋದು ಒಂದೇ ಒಂದು ವಿಷಯ, ಅದೇ ಒಂದು ಸಣ್ಣ ಪಾಸಿಟಿವ್ ವೈಬ್ ಅಲ್ವಾ? ಇವತ್ತು ಕಣ್ಬಿಡ್ತಿದ್ದ ಹಾಗೆ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಒಂದು ಸಣ್ಣ ಸಂಕಲ್ಪ ಮಾಡ್ಕೊಳ್ಳೋಣ. ಇವತ್ತು ನನ್ನ ದಿನ ತುಂಬಾ ಚೆನ್ನಾಗಿರ್ಬೇಕು ಅಂತ. ಯಾಕಂದ್ರೆ ನೋಡಿ ಸ್ನೇಹಿತರೆ, ನಾವು ಚೆನ್ನಾಗಿದ್ದು, ನಮ್ಮ ಮನಸ್ಸು ಪ್ರಸನ್ನವಾಗಿದ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನಮ್ಮ ಕುಟುಂಬದಲ್ಲಿ ಪ್ರೀತಿ ಸಂತೋಷ ಇದ್ರೆ ಅದು ನಮ್ಮ ಇಡೀ ಓಣಿಗೆ ಪಸರಿಸುತ್ತೆ ಅಲ್ವಾ? ನಮ್ಮ ಓಣಿ ಚೆನ್ನಾಗಿದ್ರೆ ನಮ್ಮ ಏರಿಯಾ, ನಮ್ಮ ಊರು, ಹೀಗೆ ಇಡೀ ಜಗತ್ತೇ ಸುಂದರವಾಗ್ತಾ ಹೋಗುತ್ತೆ. ಪಾಸಿಟಿವ್ ಯೋಚನೆ ಅನ್ನೋದು ನೀರಿಗೆ ಬಿದ್ದ ಸಣ್ಣ ಕಲ್ಲಿನ ತರಂಗಗಳಿದ್ದಂತೆ, ಅದು ನಮ್ಮಿಂದ ಶುರುವಾಗಿ ಎಲ್ಲರಿಗೂ ತಲುಪಬೇಕು. ಇದಕ್ಕೆ ನಾವು ದೊಡ್ಡ ಕೆಲಸ ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ. ರೂಪ ಯಾವುದೇ ಇರಲಿ, ಹೆಸರು ಯಾವುದೇ ಇರಲಿ, ಈ ಜಗತ್ತನ್ನ ನಡೆಸೋ ಒಂದು ಜೈವಿಕ ಶಕ್ತಿ ಅಂತ ಖಂಡಿತ ಇದೆ. ಬೆಳಗ್ಗೆ ಎದ್ದು ಆ ಶಕ್ತಿಯ ಬಳಿ ಪ್ರಾರ್ಥಿಸೋದು ಒಂದೇ, ನನಗಷ್ಟೇ ಅಲ್ಲ ನನ್ನ ಸುತ್ತಮುತ್ತಲಿರೋ ಪ್ರತಿಯೊಬ್ಬರಿಗೂ ನೆಮ್ಮದಿ ಕೊಡು, ಪ್ರಶಾಂತ ಮನಸ್ಸು ಕೊಡು ಅಂತ. ನಮ್ಮನ್ನು ಸಾಕುವ ಈ ಹಸಿರು, ಬೆಳಗಿನ ತಂಗಾಳಿ, ಸೂರ್ಯನ ಬೆಳಕು, ಈ ಪ್ರಕೃತಿಯನ್ನ ನಾವು ಎಷ್ಟು ಪ್ರೀತಿಯಿಂದ, ಮುತುರ್ವರ್ಜಿಯಿಂದ ನೋಡ್ಕೊಳ್ತೀವೋ, ಪ್ರಕೃತಿ ನಮಗೆ ಅಷ್ಟೇ ನೆಮ್ಮದಿಯನ್ನ ಮರಳಿ ಕೊಡುತ್ತೆ. ಪ್ರಕೃತಿಯನ್ನು ಪ್ರೀತಿಸೋದೇ ನಾವು ಮಾಡೋ ನಿಜವಾದ ಪ್ರಾರ್ಥನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನವನ್ನು ಒಂದು ಒಳ್ಳೆಯ ಆಲೋಚನೆಯೊಂದಿಗೆ ಪ್ರಶಾಂತ ಮನಸ್ಸಿನಿಂದ ಶುರು ಮಾಡೋಣ. ನೆಮ್ಮದಿ ಅನ್ನೋದು ಹೊರಗೆ ಎಲ್ಲೋ ಹುಡುಕೋದಲ್ಲ, ಅದು ನಮ್ಮೊಳಗಿನ ಸಕಾರಾತ್ಮಕ ಯೋಚನೆಯಲ್ಲಿರುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಸ್ಸಿಗೆ ಒಂದು ಹೊಸ ಹುರುಪು, ಮುಖದಲ್ಲಿ ಒಂದು ಮುದ್ದಾದ ಮುಗುಳ್ನಗೆ ತರೋದಕ್ಕೆ ನಿಮ್ ಜೊತೆಗೆ ಮಾತನಾಡ್ತಾ ಇರೋದು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾಡಿನಾದ್ಯಂತ ಓಣಂ ಹಬ್ಬದ ಸಂಭ್ರಮ ಶುರುವಾಗಿದೆ. ಓಣಂ ಹಬ್ಬದ ವಿಶೇಷತೆಯ ಬಗ್ಗೆ ನಮ್ಮ ರೇಡಿಯೋ ಕೋಆರ್ಡಿನೇಟರ್ ಆದ ಡಾಕ್ಟರ್ ಮಂಜುನಾಥ್ ಅವರು ಮಾಹಿತಿಯನ್ನ ತಿಳಿಸಲಿದ್ದಾರೆ, ಕೇಳಿ.
1: ಮೊದಲನೇದಾಗಿ ಓಣಂ ಯಾವ ರೀತಿಯಾಗಿ ಆಚರಣೆ ಅಂತಕ್ಕಂಥದ್ದು ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇದಾಗಿ ಈ ವಿಷ್ಣುವಿನ ಒಂದು ಆರಾಧನೆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬಂದಾಗ ದಶ ಅವತಾರಗಳು ಬರ್ತಾ ಹೋಗುತ್ತೆ. ಆ ದಶ ಅವತಾರದಲ್ಲಿ ವಾಮನ ಅವತಾರ ಒಂದು ತಾಳುವಂಥದ್ದಿದೆ. ಆ ವಾಮನ ಅವತಾರದಲ್ಲಿ ಮಹಾಬಲಿಯ ಒಂದು ಕತೆ ಬರ್ತದೆ. ಆ ಕತೆಗೂ ಮತ್ತು ಈ ಒಂದು ಓಣಮಿಗೂ ತುಂಬ ನಂಟಿರ್ದು ಅಂತಕ್ಕಂಥ ಮುಂಚೆಯೇ ಕೇರಳದ ಒಂದು ನಾಡನ್ನು ಮಲೆನಾಡು ಅಂತಕ್ಕಂಥ ಏನು ಕೇರಳ ನಾಡಿದೆ ಅದನ್ನು ಮಹಾಬಲಿ ಚಕ್ರವರ್ತಿ ಅಂತಕ್ಕಂಥವನು ಆಳ್ತಾ ಇದ್ದ ಅಂತಕ್ಕಂಥ ಒಂದು ತುಂಬ ಆಳವಾದಂಥ ಒಂದು ನಂಬಿಕೆ ಜನರಲ್ಲಿ ಜನಪದವಾಗಿ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಒಂದು ಹಬ್ಬವನ್ನು ಆಚರಣೆ ಅವನು ಏನು ವಾಮನ ರೂಪದಲ್ಲಿ ಬಂದಿರತಕ್ಕಂತಹ ವಿಷ್ಣುವು ಆ ಮೂರು ಹೆಜ್ಜೆಯನ್ನು ಕೇಳ್ತಕ್ಕಂಥದ್ದು ಮಾಡಿದೆ. ಆ ಮೂರು ಹೆಜ್ಜೆಗಳು ಭೂಮಿಯನ್ನು ಒಂದಳೆದು ಆಕಾಶವನ್ನು ಮತ್ತು ಅವನ ತಲೆ ಮೇಲೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಪೂರ್ವದಲ್ಲಿ ಒಂದು ವರವನ್ನು ಕೇಳ್ತಾನೆ. ಯಾಕೆಂದರೆ ಈಗ ನೀನು ಕೊನೆಯದಾಗಿ ಏನು ಕೇಳ್ಕೊಂತ, ಆವಾಗ ನಾನು ನನ್ನ ಪ್ರಜೆಯನ್ನು ನೋಡೋಕ್ಕೆ ನಾನು ಈ ದಿನವೇ ನಾನು ಬರ್ತೀನಿ, ಬಂದು ನನ್ನ ಪ್ರಜೆಗಳನ್ನು ನಾನು ನೋಡೋದಕ್ಕೆ ನೀನು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಆ ದಿನ ಇದು ಸಿಂಹ ಮಾಸ, ಅಂದರೆ ಸೌರಮಾನದಲ್ಲಿ ಬರ್ತಕ್ಕಂತಹ ಸಿಂಹ ಮಾಸ ಅಂದರೆ ಶ್ರಾವಣ ಮಾಸ. ಮಲಯಾಳಿಗಳಿಗೆ ಇರತಕ್ಕಂಥದ್ದರಿಗೆ ಸಿಂಹ ಮಾಸ ಅಂತಕ್ಕಂಥದ್ದು ಶ್ರಾವಣ ಮಾಸ. ಆ ಶ್ರಾವಣ ಮಾಸದಲ್ಲಿ ಬರುವಂತಹ ಸಿಂಹ ಮಾಸದ ಶ್ರಾವಣ ನಕ್ಷತ್ರದಂದು ಅವನು ಮತ್ತೆ ಭೂಮಿಗೆ ಬರ್ತಕ್ಕಂಥದ್ದು, ಮಹಾಬಲಿ ಚಕ್ರವರ್ತಿ ತನ್ನ ಪ್ರಜೆಗಳನ್ನು ನೋಡೋದಕ್ಕೆ ಭೂಮಿಗೆ ಬರ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಆ ಭೂಮಿಗೆ ಬರುವಂಥದ್ದಾಗ ಬರಮಾಡಿಕೊಳ್ಳೋದಕ್ಕೆ ಆ ಅತ್ತಮ್ ಅಂತ ಹೇಳ್ತಾರೆ. ಅತ್ತಮ್ ದಿನ ಪತ್ತು ನಾಳ್ ಓಣಂ ಅಂತೇಳಿ ಅತ್ತಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ 10 ದಿನಗಳ ಕಾಲ ಪ್ರತಿದಿನ ಹೂವಿನ ರಂಗೋಲಿಯನ್ನು ಹಾಕುವಂಥದ್ದು ಒಂದು ಪ್ರತೀತಿ ಇದೆ. ಆ ಮೊದಲನೇದಾಗಿ ಗಣಪತಿಗೆ ಗರಿಕೆ ಮತ್ತು ಆ ಗಣಪತಿಗೆ ಇಷ್ಟವಾಗಿರ್ತಕ್ಕಂಥ ಹೂಗಳಿಂದ ರಂಗೋಲಿ ಹಾಕ್ತಕ್ಕಂಥದ್ದು, ಆಮೇಲೆ ಪಾರ್ವತಿಗೆ, ಆಮೇಲೆ ಶಿವನಿಗೆ, ಆಮೇಲೆ ಈ ರೀತಿಯಾಗಿ ಎಲ್ಲ ದೇವತೆಗಳನ್ನು 10 ದಿನಗಳಲ್ಲೂ ಕೂಡ ಸತತವಾಗಿ ಬರಮಾಡಿಕೊಳ್ಳುವಂಥದ್ದಾಗ್ತದೆ. 10ನೇ ದಿನ ಮಹಾವಿಷ್ಣುವಿಗೆ ಇಷ್ಟವಾಗಿರ್ತಕ್ಕಂತಹ ತುಳಸಿ ಮತ್ತು ಶಿವನಿಗೆ ಇಷ್ಟವಾಗಿರುವಂಥ ತುಂಬೆ ಈ ಹೂವುಗಳನ್ನು ಪ್ರಧಾನ ಮಾಡಿ ತ್ರಿಕಾಕರಪ್ಪ ಅಂತಕ್ಕಂಥ ಒಂದು ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಆಚರಣೆ ಅಂತಕ್ಕಂಥದ್ದು ಮಾಡ್ತಾ ಹೋಗ್ತಾರೆ. ಇದನ್ನು ಏನಂತಂದರೆ ಮಹಾಬಲಿ ಚಕ್ರವರ್ತಿಯನ್ನು ಬರಮಾಡಿಕೊಳ್ಳುವಂಥದ್ದು, ಸೂರ್ಯೋದಯದೊಂದಿಗೆ ಆ ಸೂರ್ಯನ ಕಿರಣದೊಂದಿಗೆ ಆ ಮಹಾಬಲಿ ಚಕ್ರವರ್ತಿ ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವರನ್ನು ಆತಿಥ್ಯ

ನಾವು ಮಾಡಬೇಕು ಅನ್ನತಕ್ಕಂಥ ಒಂದು ಹಿನ್ನೆಲೆ ಈ ಓಣಂ ಹಬ್ಬಕ್ಕೆ ಇರ್ತಕ್ಕಂಥದ್ದು. ಆ ರಾಜ ಬರುವಾಗ ಏನು ಒಂದು ಷರತ್ತು ಏನಿದೆ ಅಂತಂದರೆ, ನನ್ನ ಪ್ರಜೆಗಳು ನಾನು ಬರುವಾಗ ಹೊಸ ಉಡುಪನ್ನೇ ಧರಿಸಿರಬೇಕು, ಅವರು ಸಂತೋಷದಿಂದ ತುಂಬಿರಬೇಕು, ಜಾತಿ ಮತ ಯಾವ ಭೇದವೂ ಇಲ್ಲದಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥದ್ದಿರಬೇಕು ಅಂತೇಳಿ ಆ ಒಂದು ಷರತ್ತು ಇರ್ತಕ್ಕಂಥದ್ದು. ಯಾಕಂದರೆ ಮಹಾಬಲಿ ಚಕ್ರವರ್ತಿ ಒಬ್ಬ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಅವರು ಏನಂತಂದರೆ ಎಲ್ಲರನ್ನೂ ಸಮಾನವಾಗಿ ನೋಡಿ ಒಂದು ಉನ್ನತವಾದಂತಹ ಮಾನವೀಯ ಮೌಲ್ಯವನ್ನು ಬೆಳೆದು ಎಲ್ಲರೂ ಒಂದೇ ಜಾತಿ ಒಂದೇ ಮತ ಮತ್ತು ಇಲ್ಲಿ ಎಲ್ಲರೂ ಒಂದೇ ಮಾನವ ಕುಲ ಅಂತಕ್ಕಂಥದ್ದನ್ನು ಸಾರಿರ್ತಕ್ಕಂಥ ಒಬ್ಬ ಚಕ್ರವರ್ತಿ. ಅದನ್ನು ನೋಡಿ ಇವರೇ ಇಲ್ಲಿ ಇಂದ್ರ ಪದವಿಯನ್ನು ಪಡೆದುಕೊಳ್ತಾರೋ, ರಾಕ್ಷಸನಾಗಿ ಹುಟ್ಟಿ ಅಂತಕ್ಕಂಥದ್ರಿಂದ ವಿಷ್ಣುವಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಆ ವಿಷ್ಣುವೇ ಬಂದು ಅವರನ್ನು ಈ ರೀತಿಯಾಗಿ ಪಾತಾಳಕ್ಕೆ ಕಳಿಸುವಂಥದ್ದು ಒಂದು ಏನಿದೆ ಇದು ಎಲ್ಲವೂ ಕೂಡ ಆ ಒಂದು ವಿಷ್ಣುವಿನ ಒಂದು ಅವತಾರದಲ್ಲಿ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ ಆ ಮಹಾಬಲಿ ಚಕ್ರವರ್ತಿ ಅಂಥ ಉನ್ನತವಾದಂಥ ಚಿಂತನೆ ಇರ್ತಕ್ಕಂಥ ಚಕ್ರವರ್ತಿ ಬರುವಂಥ ತನ್ನ ಪ್ರಜೆಗಳನ್ನು ನೋಡೋ ಬರುವಂಥ ಸಂದರ್ಭದಲ್ಲಿ ಅವರು ಖುಷಿಯಾಗಿರಬೇಕು ಅಂತಕ್ಕಂಥದ್ದು. ಇದು ಈ ಆಚರಣೆ ಹಿನ್ನೆಲೆ ಏನಂತ ನೋಡಿದಾಗ ಈ ಆಚರಣೆ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹೆಣದ್ಕೊಂಡಿದೆ. ಏನಂತಂದರೆ ಅವರು ಹೊಸ ಉಡುಪನ್ನು ಧರಿಸ್ಕೊಂಥದ್ದು, ಅದನ್ನು ಓಣ ಕೋಡಿ ಅಂತ ಕರೀತಾರೆ. ಅದು ಭಾಳ ಪ್ರತ್ಯೇಕವಾದಂಥದ್ದು. ಓಣಂ ಹಬ್ಬದಲ್ಲಿ ಓಣಂಕೋಡಿ, ಓಣ ಸದ್ಯ, ಓಣ ತಲ್ಲು ಅಂತಕ್ಕಂಥದ್ದು ಒಂದು ಪ್ರತ್ಯೇಕವಾದದ್ದು. ಈ ಓಣ ಸದ್ಯ ಅಂತಂದರೆ ತಟ್ಟೆ ಒಂದು ಎಲೆಯ ತುಂಬ ಪೂರ್ಣವಾಗಿ ಸುಮಾರು ಬಗೆಯ ಪಲ್ಯಗಳು ಮತ್ತು ಸುಮಾರು ಬಗೆಯ ಪಾಯಸಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಬಗೆಯ ಸಾಂಬಾರುಗಳನ್ನು, ಕೂಟುಕರಿ, ಆಮೇಲೆ ಅವಿಲ್, ಪುಳಿಯಿಂಜಿ, ಈ ಥರ ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ಕೇರಳದಲ್ಲಿ ಮಾಡುವಂತಹ ಒಂದು ಆತಿಥ್ಯವನ್ನು ಅಂದರೆ ರಾಜಾತಿಥ್ಯವನ್ನು ಇರತಕ್ಕಂತಹ ಒಂದು ಔತಣ ಅಂತಕ್ಕಂಥದ್ದು, ಅದನ್ನು ಅವರು ಓಣ ಸದ್ಯ ಅಂತ ಕರೀತಾರೆ. ಆ ಎಲೆ ತುಂಬ ಇರತಕ್ಕಂಥದ್ದು ಅದು ಬಹಳ ಓಣಮಿನ ಒಂದು ಪ್ರತ್ಯೇಕವಾದಂಥದ್ದು. ಆಮೇಲೆ ಓಣಕ್ಕೋಡಿ ಅಂತಂದರೆ ಅದು ಬಿಳಿ ಸೀರೆ ಅಂತಕ್ಕಂಥದ್ದು, ಅವರು ಯಾವುದೇ ಹೊಸ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಅವತ್ತಿಂದ, ಅದೊಂದು ಭಾಳ ಮುಖ್ಯವಾದ

0: ಇವರೆಲ್ಲ ಒಂದೇ ಈ ಒಂದು ರಾಜನ ಒಂದು ಆಡಳಿತದಲ್ಲಿ ಅಂತಕ್ಕಂಥದ್ದನ್ನು ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದನ್ನು ಅಂದರೆ ಹಾಡುಗಳು ಮತ್ತು ಅವರ ಒಂದು ಆಚರಣೆ ಎಲ್ಲದರಲ್ಲೂ ಕೂಡ, ಯಾಕಂದರೆ ಶುಭ್ರವಸ್ತ್ರ ಎಲ್ಲರೂ ಕೂಡ ಒಂದೇ ರೀತಿಯಾದಂಥ ವಸ್ತ್ರವನ್ನು ಧಾರಣೆ ಮಾಡಿರ್ತಾರೆ, ಮತ್ತು ಒಂದೇ ರೀತಿಯಾದಂಥ ಹೂವಿನ ಒಂದು ರಂಗೋಲಿಯನ್ನು ಹಾಕಿರ್ತಕ್ಕಂಥದ್ದು ಎಲ್ಲದೂ ಕೂಡ ಸಂತೋಷದ ಸಂಕೇತವಾಗಿರ್ತಕ್ಕಂಥದ್ದು. ಮಾನವ ಅಂತಕ್ಕಂಥದ್ದು ಏನಿದೆ, ಮಾನವ ಅವನು ಸಂತೋಷವಾಗಿರಬೇಕು, ಎಲ್ಲರೂ ಕೂಡ ಒಂದು ಭೂಮಿಯೇ ಒಂದು ಕುಟುಂಬದಂತೆ ಇರಬೇಕು ಅಂತಕ್ಕಂಥ ಒಂದು ಉನ್ನತ ಆಶಯದೊಂದಿಗೆ ಈ ಒಂದು ಆಚರಣೆ ಅಂತಕ್ಕಂಥದ್ದನ್ನು ಕೇರಳದಲ್ಲಿ ಎಲ್ಲರೂ ಕೂಡ ಜಾತಿ ತಾರತಮ್ಯಗಳಿಲ್ಲದೆ ಎಲ್ಲ ಮನುಕುಲ ಒಂದೇ ಅನ್ನುವಂತಹ ಒಂದು ಉನ್ನತ ಧ್ಯೇಯದೊಂದಿಗೆ ಆಚರಣೆ ಅಂತಕ್ಕಂಥದ್ದು ಅಂತ ಒಂದು ಸಾರವತ್ತಾದಂಥ ಆಚರಣೆ ಇದೆ.
1: ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಇದುವರೆಗೂ ಓಣಂ ಹಬ್ಬದ ಮಾಹಿತಿಯನ್ನ ನಮ್ಮ ರೇಡಿಯೋ ಕೋಆರ್ಡಿನೇಟರ್ ಆದ ಡಾಕ್ಟರ್ ಮಂಜುನಾಥ್ ಅವರು ಮಾಹಿತಿಯನ್ನ ತಿಳಿಸಿದ್ರು. ಅವರಿಗೆ ಧನ್ಯವಾದಗಳು ಹೇಳ್ತಾ, ಎಲ್ಲಾ ಮನುಷ್ಯರೂ ಒಂದೇ, ಪ್ರೀತಿ ಮತ್ತು ಸಮಾನತೆ ನೈಜ ಧರ್ಮ ಅನ್ನೋದನ್ನ ಸಾರೋ ಈ ಸುಂದರ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಅಪಾರ ಸುಖ ಸಮೃದ್ಧಿ ತರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾಡಿನಾದ್ಯಂತ ಸೌಹಾರ್ದತೆ ಮತ್ತು ಪ್ರೀತಿಯ ಸಂಕೇತವಾದ ಪವಿತ್ರ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ನಮ್ಮ ಸಂಪೂರ್ಣ ರೇಡಿಯೋ ತಂಡದ ಕಡೆಯಿಂದ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಉನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಪವಿತ್ರ ದಿನ ನಿಮ್ಮೆಲ್ಲರ ಬಾಳಲ್ಲಿ ಅಪಾರ ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನು ತರಲಿ ಅಂತ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಅಹಮದಿಯಾ ಮುಸ್ಲಿಂ ಯುವ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ತಾರಿಕ್ ಇದ್ರೀಸ್ ಅವರು ಹಬ್ಬದ ಮಹತ್ವದ ಬಗ್ಗೆ ಸುಂದರ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ.
3: ರೇಡಿಯೋ ಶಿವಮೊಗ್ಗ 90.8 FM ಎಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ಆದರದ ನಮಸ್ಕಾರಗಳು. ಇಂದು ನಾವೆಲ್ಲರೂ ಮಿಲಾದು ನಬಿಯ ಶುಭ ದಿನವನ್ನು ಆಚರಿಸುತ್ತಿದ್ದೇವೆ. ಇದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನವನ್ನು ಸ್ಮರಿಸುವ ದಿನ. ಇಸ್ಲಾಮಿನ ದೃಷ್ಟಿಯಲ್ಲಿ ಈ ದಿನವು ಕೇವಲ ಬಾಹ್ಯ ಸಂಭ್ರಮಾಚರಣೆಗಳಿಗೆ ಅಥವಾ ಮೆರವಣಿಗೆಗಳಿಗೆ ಮಾತ್ರ ಸೀಮಿತವಲ್ಲ. ಹಜರತ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರ ಜೀವನ, ಉದಾತ್ತ ಆದರ್ಶಗಳು ಮತ್ತು ಅವರು ಜಗತ್ತಿಗೆ ನೀಡಿದ ಶಾಂತಿಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕುರಿತು ಆಳವಾದ ಚಿಂತನೆ ನಡೆಸುವ ದಿನವಿದು. ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಕರುಣೆಯಾಗಿ ಕಲುಹಿಸಲ್ಪಟ್ಟಿದ್ದರು. ಅವರ ಇಡೀ ಜೀವನವು ಕರುಣೆ, ಕ್ಷಮೆ, ಸಹನೆ ಮತ್ತು ಸತ್ಯದ ಜೀವಂತ ಉದಾಹರಣೆಯಾಗಿದೆ. ಇಂದಿನ ಶಾಂತ ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರ ನೈತಿಕ ಮೌಲ್ಯಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಅಂಧಕಾರದಿಂದ ತುಂಬಿದ್ದ ಸಮಾಜದಲ್ಲಿ ಅವರು ಮಹಿಳೆಯರಿಗೆ, ಬಡವರಿಗೆ, ಅನಾಥರಿಗೆ ಮತ್ತು ನಿರ್ಗತಿಕರಿಗೆ ಅತ್ಯುನ್ನತ ಗೌರವ ಹಾಗೂ ಹಕ್ಕುಗಳನ್ನು ಒದಗಿಸಿಕೊಟ್ಟರು. ಮಾನವ ಕುಲದ ಸಮಾನತೆಯ ಬಗ್ಗೆ ಹಜರತ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾವೊಬ್ಬ ಅರಬನಿಗೂ ಅರಬಿಯೇತರನ ಮೇಲೆ ಶ್ರೇಷ್ಠತೆ ಇಲ್ಲ, ಹಾಗೆಯೇ ಕಪ್ಪು ವರ್ಣದವನಿಗೆ ಬಿಳಿ ವರ್ಣದವನ ಮೇಲಾಗಲಿ, ಬಿಳಿ ವರ್ಣದವನಿಗೆ ಕಪ್ಪು ವರ್ಣದವನ ಮೇಲಾಗಲಿ ಯಾವುದೇ ಶ್ರೇಷ್ಠತೆ ಇಲ್ಲ. ಮನುಷ್ಯನ ಶ್ರೇಷ್ಠತೆಯ ಆಧಾರ ಕೇವಲ ಆತನ ಸತ್ಕಾರ್ಯಗಳು ಮತ್ತು ದೇವಭಯ ಮಾತ್ರ. ಎಂಥ ಅದ್ಭುತವಾದ ಸಂದೇಶವಿದು. ಇದು ಪ್ರಪಂಚದಾದ್ಯಂತ ಇಂದಿಗೂ ಕಾಡುತ್ತಿರುವ ವರ್ಣಭೇದ, ಜನಾಂಗೀಯ ನಿಂದನೆ ಮತ್ತು ಮೇಲು ಕೀಳು ಎಂಬ ತಾರತಮ್ಯಕ್ಕೆ 14 ಶತಮಾನಗಳಿಗೆ ಮುಂಚೆ ನೀಡಲಾದ ಅತ್ಯುತ್ತಮ ಪರಿಹಾರವಾಗಿದೆ. ಅದೇ ರೀತಿ ನೆರೆಹೊರೆಯವರ ಹಕ್ಕುಗಳ ಬಗ್ಗೆಯೂ ಹಜರತ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಮಾನವ ಕುಲವನ್ನು ಎಚ್ಚರಿಸಿದ್ದಾರೆ. ತಮ್ಮ ಸುತ್ತಮುತ್ತ ವಾಸಿಸುವವರು ಯಾವುದೇ ಧರ್ಮ, ಜಾತಿ ಅಥವಾ ಭಾಷೆಯವರಾಗಿದ್ದರೂ ಅವರೊಂದಿಗೆ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ವರ್ತಿಸಲು ಅವರು ನಮಗೆ ಕಲಿಸಿದ್ದಾರೆ. ನೆರೆಹೊರೆಯವನು ಹಸಿವಿನಿಂದ ಇರುವಾಗ ತಾನು ಮಾತ್ರ ಹೊಟ್ಟೆ ತುಂಬ ಊಟ ಮಾಡುವುದು ನಿಜವಾದ ವಿಶ್ವಾಸಿಯ ಲಕ್ಷಣವಲ್ಲ ಎಂದು ಅವರು ಉಪದೇಶ ನೀಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ನೆರವಾಗುವುದು, ಅನಾಥರನ್ನು ಸಂರಕ್ಷಿಸುವುದು ಹಾಗೂ ಶತ್ರುವಿಗೂ ಕ್ಷಮಾದಾನ ನೀಡುವುದು ನೈಜ ಧರ್ಮ ಎಂದು ಅವರು ತಮ್ಮ ಆಚರಣೆಯ ಮೂಲಕ ತೋರಿಸಿಕೊಟ್ಟರು. ಆತ್ಮೀಯರೇ, ಮಿಲಾದುನ್ನಬಿಯ ನಿಜವಾದ ಆಚರಣೆ ಎಂದರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೇವಲ ಬಾಯಿಮಾತಿನಿಂದ ಹೊಗಳುವುದಲ್ಲ, ಬದಲಾಗಿ ಈ ದಿನದಂದು ವಿಶೇಷವಾಗಿ ಮತ್ತು ಇತರ ದಿನಗಳಲ್ಲೂ ನಾವು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಉಪದೇಶಗಳ ಕುರಿತು ಹೆಚ್ಚು ಹೆಚ್ಚು ಕಲಿಯಲು ಪ್ರಯತ್ನಿಸಬೇಕು. ನಮ್ಮ ಹೃದಯಗಳಲ್ಲಿರುವ ದ್ವೇಷ, ಅಸೂಯೆಗಳನ್ನು ಅಳಿಸಿ ಹಾಕಿ ಪರಸ್ಪರ ಪ್ರೀತಿ, ಸಹೋದರತೆ ಮತ್ತು ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಅವರ ಉದಾತ್ತ ಗುಣವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ಸಲ್ಲಿಸುವ ಅತಿ ದೊಡ್ಡ ಗೌರವ. ನಮ್ಮ ದೇಶವು ಅನೇಕ ಧರ್ಮಗಳು ಮತ್ತು ಸಂಸ್ಕೃತಿಗಳ ಸುಂದರ ಸಂಗಮವಾಗಿದೆ. ನಾವೆಲ್ಲರೂ ಪರಸ್ಪರ ಗೌರವಿಸುತ್ತಾ ಒಗ್ಗಟ್ಟಿನಿಂದ ಬಾಳುವಾಗ ಮಾತ್ರ ನಮ್ಮ ಸಮಾಜ ಮತ್ತು ದೇಶ ಪ್ರಗತಿಯತ್ತ ಸಾಗಲು ಸಾಧ್ಯ. ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಿದಂತಹ ಸಹಿಷ್ಣುತೆ ಮತ್ತು ಶಾಂತಿಯ ಸಮಾಜವನ್ನು ನಿರ್ಮಿಸಲು ನಾವೆಲ್ಲರೂ ಕೈಜೋಡಿಸೋಣ. ಈ ಶುಭ ಸಂದರ್ಭದಲ್ಲಿ ದೇವನು ನಮ್ಮೆಲ್ಲರ ಹೃದಯಗಳಲ್ಲಿ ಕರುಣೆ, ಸೌಹಾರ್ದತೆ ಮತ್ತು ಶಾಂತಿಯನ್ನು ತುಂಬಲಿ ಎಂದು ನಾನು ಮನಸಾರೆ ಪ್ರಾರ್ಥಿಸುತ್ತೇನೆ. ನನ್ನ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ವಂದನೆಗಳು. ಜಾಕ್ಮುಲ್ಲಾಹು ತಾಲಾ ವಸನಲ್ ಜಿಸಾ.
2: ಅಹಮದಿಯ ಮುಸ್ಲಿಂ ಯುವ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ತಾರಿಕ್ ಇದ್ರೀಸ್ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಪ್ರವಾದಿ ಮೊಹಮ್ಮದ್ ಅವರು ಇಡೀ ಮಾನವ ಕುಲಕ್ಕೆ ಶಾಂತಿ, ಕರುಣೆ ಮತ್ತು ಸಹೋದರತ್ವದ ಸಂದೇಶವನ್ನು ನೀಡಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರೊಂದಿಗೂ ಪ್ರೀತಿಯಿಂದ ಬಾಳುವುದು, ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದೇ ಈ ದಿನದ ನಿಜವಾದ ಅರ್ಥ. ಎಲ್ಲರನ್ನೂ ಪ್ರೀತಿಸೋಣ, ಸಮಾಜದಲ್ಲಿ ಸದ್ಭಾವನೆ ಬೆಳೆಸೋಣ. ಎಂತಹ ಅದ್ಭುತ ಸಂದೇಶ ಅಲ್ವಾ? ಪ್ರೀತಿ ಮತ್ತು ಕರುಣೆಗಿಂತ ದೊಡ್ಡ ಧರ್ಮ ಬೇರೆ ಯಾವುದೂ ಇಲ್ಲ. ಈ ಸುಂದರ ಚಿಂತನೆಯೊಂದಿಗೆ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಮತ್ತೊಮ್ಮೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ದಿನವಿದೆ. ಏನಪ್ಪಾ ಅಂದ್ರೆ, ಇವತ್ತು ಮಹಿಳಾ ಸಮಾನತೆಯ ದಿನ, ಅಂದ್ರೆ ವುಮೆನ್ಸ್ ಈಕ್ವಾಲಿಟಿ ಡೇ ಅನ್ನ ಆಚರಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಜೀವನದಲ್ಲೂ ಅಮ್ಮನಾಗಿ, ತಂಗಿಯಾಗಿ, ಮಗಳಾಗಿ, ಸಂಗಾತಿಯಾಗಿ, ಜೊತೆಯಾಗಿ ನಿಲ್ಲುವ ಮಹಿಳೆಯರ ಅದಮ್ಯ ಚೇತನವನ್ನು, ಅವರ ಹಕ್ಕು ಮತ್ತು ಸಾಧನೆಗಳನ್ನು ಗೌರವಿಸುವ ಅಪರೂಪದ ದಿನ. 1920ರಲ್ಲಿ ಸುದೀರ್ಘ ಹೋರಾಟದ ನಂತರ ಮಹಿಳೆಯರಿಗೆ ಮತದಾನದ ಹಕ್ಕು ಸಿಕ್ಕಿದ ಐತಿಹಾಸಿಕ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಸಮಾನತೆ ಎಂಬುದು ಬರೀ ಮತದಾನದ ಹಕ್ಕಿಗಷ್ಟೇ ಸೀಮಿತವಾಗಿ ಉಳಿದಿಲ್ಲ ಅಲ್ವಾ? ಹೌದು, ನಿಜವಾದ ಸಮಾನತೆ ಎಲ್ಲಿದೆ ಗೊತ್ತಾ? ಅದು ಮೊದಲು ಶುರುವಾಗುವುದು ನಮ್ಮ ಮನೆಯಿಂದ, ನಮ್ಮ ದಿನನಿತ್ಯದ ಆಲೋಚನೆಗಳಿಂದ. ಪ್ರತಿಯೊಬ್ಬ ಹೆಣ್ಣಿಗೂ ತನ್ನದ್ದೇ ಆದ ಕನಸುಗಳಿರುತ್ತವೆ, ರೆಕ್ಕೆ ಬಿಚ್ಚಿ ಹಾರುವ ಅಪಾರವಾದ ಆಸೆಗಳಿರುತ್ತವೆ. ಆಕೆಯ ಆಕಾಂಕ್ಷೆಗಳಿಗೆ ನಿನ್ನಿಂದ ಸಾಧ್ಯವಿಲ್ಲ ಎನ್ನುವ ತಡೆಗೋಡೆ ಕಟ್ಟುವ ಬದಲು ನಾನಿದ್ದೇನೆ ನಿನ್ನ ಜೊತೆಗೆ ಎನ್ನುವ ಸಣ್ಣ ಧೈರ್ಯ ತುಂಬುವುದೇ ನಿಜವಾದ ಸಮಾನತೆ. ಎಸ್, ಇವತ್ತು ಮಹಿಳೆಯರು ಬಾಹ್ಯಾಕಾಶ ಪಯಣದಿಂದ ಹಿಡಿದು ದೇಶ ಕಾಯುವ ಗಡಿ ಭಾಗದವರೆಗೆ, ಉದ್ಯಮ ರಂಗದಿಂದ ಹಿಡಿದು ಆಡಳಿತದವರೆಗೆ, ಎಲ್ಲಾ ಕಡೆಯಲ್ಲೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಸಮಾನತೆ ಎಂದರೆ ಪುರುಷರಿಗಿಂತ ಮೇಲು ಅಥವಾ ಕೀಳು ಎನ್ನುವ ಸ್ಪರ್ಧೆಯಲ್ಲ, ಬದಲಿಗೆ ಇಬ್ಬರಿಗೂ ಸಮಾನ ಗೌರವ, ಸಮಾನ ಅವಕಾಶ ಮತ್ತು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಸಿಗುವುದು. ಬನ್ನಿ, ಈ ಸುಂದರ ಮುಂಜಾನೆ ನಾವೆಲ್ಲರೂ ಒಂದು ಸಣ್ಣ ಸಂಕಲ್ಪ ಮಾಡೋಣ. ನಮ್ಮ ಮನೆಯ ಹಾಗೂ ಸಮಾಜದ ಪ್ರತಿಯೊಬ್ಬ ಮಹಿಳೆಯ ನಿರ್ಧಾರಗಳಿಗೆ ಗೌರವ ನೀಡೋಣ, ಅವರ ಪ್ರತಿಭೆಯನ್ನು ಮುಕ್ತವಾಗಿ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 1. ಓದುತ್ತಿರುವವರು ಶಾಲಿನಿ ವಿ ಭಟ್. ರಾಯಚಂದ ಭಾಯಿ. ಹಿಂದಿನ ಅಧ್ಯಾಯದಲ್ಲಿ ನಾನು ಬೊಂಬಾಯಿನ ಬಂದರಿನಲ್ಲಿ ಸಮುದ್ರ ಪ್ರಕ್ಷುಬ್ಧವಾಗಿತ್ತೆಂದು ಹೇಳಿದೆ. ಅರಬ್ಬಿ ಸಮುದ್ರದಲ್ಲಿ ಜೂನ್ ಜುಲೈ ತಿಂಗಳುಗಳಲ್ಲಿ ಇದೇನು ಅಪೂರ್ವವಾದ ವಿಷಯವಲ್ಲ. ಏಡನ್ನಿಂದ ದಾರಿಯುದ್ದಕ್ಕೂ ಸಮುದ್ರದಲ್ಲಿ ಅಲೆಗಳ ಪ್ರಕೋಪವಿದ್ದಿತು. ಹೆಚ್ಚು ಕಡಿಮೆ ಎಲ್ಲ ಪ್ರಯಾಣಿಕರು ಕಾಯಿಲೆ ಬಿದ್ದರು. ನಾನೊಬ್ಬ ಮಾತ್ರ ಪೂರ್ಣ ಆರೋಗ್ಯ ಸ್ಥಿತಿಯಲ್ಲಿದ್ದೆ. ಹಡಗಿನ ಮೇಲ್ಭಾಗದಲ್ಲಿ ಇದ್ದು ಬಿರುಗಾಳಿ ಅಲೆಗಳ ಎರಚಾಟವನ್ನು ಆನಂದದಿಂದ ಅನುಭವಿಸುತ್ತಿದ್ದೆ. ಬೆಳಗಿನ ಊಟದ ವೇಳೆ ನನ್ನೊಂದಿಗೆ ಒಬ್ಬಿಬ್ಬರು ಮಾತ್ರ ಇರುತ್ತಿದ್ದರು. ನಾವು ಅಂಬಲಿಯ ತಟ್ಟೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ತಿನ್ನುತ್ತಿದ್ದೆವು. ಸ್ವಲ್ಪ ಎಚ್ಚರ ತಪ್ಪಿದರೂ ಸರಿ, ತಟ್ಟೆಯ ಬದಲು ಅಂಬಲಿಯೇ ನಮ್ಮ ತೊಡೆಯ ಮೇಲೆ ಇರುತ್ತಿತ್ತು. ನನ್ನ ಮಟ್ಟಿಗೆ ಹೊರಗಿನ ಬಿರುಗಾಳಿ ನನ್ನ ಮನಸ್ಸಿನಲ್ಲಿ ಏಳುತ್ತಿದ್ದ ಬಿರುಗಾಳಿಯ ಸಂಕೇತವಾಗಿತ್ತು. ಹೊರಗಿನ ಬಿರುಗಾಳಿಯಿಂದ ನಾನು ವಿಚಲಿತನಾಗದೆ ಶಾಂತವಾಗಿದ್ದಂತೆ ಅಂತರಂಗದ ಬಿರುಗಾಳಿಯಿಂದಲೂ ಶಾಂತನಾಗಿಯೇ ಇದ್ದನೆಂದು ಹೇಳಬಲ್ಲೆ. ನಮ್ಮ ಜಾತಿ ಬಂಧುಗಳಿಂದ ಉಂಟಾಗುವ ತಂಟೆಯಂತೂ ನನ್ನೆದುರಿಗೆ ಇದ್ದೇ ಇತ್ತು. ವಕೀಲ ಕೆಲಸವನ್ನು ಪ್ರಾರಂಭಿಸುವುದರಲ್ಲಿ ನನ್ನ ನಿಸ್ಸಹಾಯಕತೆಯನ್ನು ಮೊದಲೇ ಹೇಳಿದ್ದೇನೆ. ನಾನು ಸುಧಾರಕನಾದುದರಿಂದ ಕೆಲವು ಸುಧಾರಣೆಗಳನ್ನು ಪ್ರಾರಂಭ ಮಾಡುವುದು ಹೇಗೆಂದು ಯೋಚಿಸುತ್ತಿದ್ದೆ. ಆದರೆ ಇವೆಲ್ಲವುಗಳಿಗಿಂತ ಇನ್ನೂ ಹೆಚ್ಚು ಕಷ್ಟ ನನಗೆ ಕಾದಿತ್ತು. ನನ್ನನ್ನು ಸಂಧಿಸಲು ನನ್ನ ಹಿರಿಯಣ್ಣ ಬಂದರಿಗೆ ಬಂದಿದ್ದರು. ಅವರು ಆಗಲೇ ಡಾಕ್ಟರ್ ಮೆಹ್ತಾರನ್ನು ಅವರ ಹಿರಿಯ ಅಣ್ಣಂದರನ್ನು ಪರಿಚಯ ಮಾಡಿಕೊಂಡಿದ್ದರು. ಡಾಕ್ಟರ್ ಮೆಹ್ತಾ ನಾನು ಅವರ ಮನೆಯಲ್ಲಿಯೇ ಇರಬೇಕೆಂದು ನನ್ನನ್ನು ಬಲಾತ್ಕರಿಸುತ್ತಿದ್ದರಿಂದ ನಾನು ಅವರ ಮನೆಗೆ ಹೋದೆವು. ಹೀಗೆ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾದ ಪರಿಚಯ ವೃದ್ಧಿ ಹೊಂದಿ ಎರಡೂ ಕುಟುಂಬಗಳ ನಡುವೆ ಶಾಶ್ವತ ಸ್ನೇಹ ನೆಲೆಸಿತು. ತಾಯಿಯನ್ನು ನೋಡಲು ನಾನು ಬಹಳ ಕಾತರನಾಗಿದ್ದೆ. ನನ್ನನ್ನು ಆಧರಿಸಿ ಎದೆಗಪ್ಪಿಕೊಳ್ಳಲು ಆಕೆ ಜೀವಂತಳಾಗಿರಲಿಲ್ಲವೆಂಬುದು ನನಗೆ ತಿಳಿದಿರಲಿಲ್ಲ. ಈಗ ಈ ದುಃಖ ಸಮಾಚಾರವನ್ನು ನನಗೆ ಹೇಳಿದರು. ಪದ್ಧತಿಯ ಪ್ರಕಾರ ಮೃತ ಸ್ನಾನಾದಿಗಳನ್ನಾಚರಿಸಿದೆ. ನಾನು ಇಂಗ್ಲೆಂಡ್ನಲ್ಲಿರುವಾಗ ನಮ್ಮ ತಾಯಿ ಸ್ವರ್ಗಸ್ಥರಾದರು. ಪರದೇಶದಲ್ಲಿರುವಾಗ ನನಗೆ ದುಃಖ ಉಂಟು ಮಾಡಬಾರದೆಂದು ನನ್ನ ಅಣ್ಣ ವಿಷಯವನ್ನು ನನಗೆ ತಿಳಿಸಿರಲಿಲ್ಲ. ತಡವಾಗಿ ಮೇಲೆ ಸುದ್ದಿ ತಿಳಿಸಿದರೂ ದುಃಖದ ಆಘಾತ ಕಡಿಮೆಯಾಗಲಿಲ್ಲ. ಅದರ ವಿಷಯ ಹೆಚ್ಚು ಹೇಳಬಾರದು. ತಂದೆಯ ಸಾವಿನಿಂದ ಆದುದಕ್ಕಿಂತ ಈ ದುಃಖ ಹೆಚ್ಚಾಗಿತ್ತು. ನಾನು ಕಟ್ಟಿದ ಕನಸಿನ ಗೋಪುರ ಒಡೆದು ಪುಡಿಪುಡಿಯಾಯಿತು. ಆದರೆ ನಾನು ಅತಿಯಾಗಿ ಅತ್ತು ಕರೆದು ಕೊಳಾಡಲಿಲ್ಲವೆಂಬುದು ಜ್ಞಾಪಕ. ಕಣ್ಣೀರನ್ನು ಕೂಡ ತಡೆದುಕೊಂಡು ನಮ್ಮ ತಾಯಿಯ ಮರಣ ಸಂಭವಿಸದಿದ್ದರೆ ಹೇಗೋ ಹಾಗೆ ನನ್ನ ನಿತ್ಯದ ಕಾರ್ಯದಲ್ಲಿ ತೊಡಗಿದೆ. ಡಾಕ್ಟರ್ ಮೆಹ್ತಾ ನನಗೆ ಅನೇಕ ಸ್ನೇಹಿತರ ಪರಿಚಯ ಮಾಡಿಸಿದರು. ಅವರ ಪೈಕಿ ಮೆಹ್ತಾರವರ ಸಹೋದರರಾದ ರೇವಾ ಶಂಕರ್ ಜಗಜೀವನ್ ಒಬ್ಬರು. ಅವರಿಗೂ ನನಗೂ ಬೆಳೆದ ಪ್ರೀತಿ ಜೀವಮಾನ ಪೂರ್ತಿ ನೆಲೆಸಿತು. ಆದರೆ ನಾನು ಮುಖ್ಯವಾಗಿ ಗಮನಕ್ಕೆ ತೆಗೆದುಕೊಳ್ಳಬೇಕಾದ ಪರಿಚಯವೆಂದರೆ ಕವಿ ರಾಯಚಂದ್ ಅಥವಾ ರಾಜಚಂದ್ರ ಎಂಬುವರದು. ಆತ ಡಾಕ್ಟರ್ ಮೆಹ್ತಾರವರ ಒಬ್ಬ ಹಿರಿಯಣ್ಣನ ಅಳಿಯ ಮತ್ತು ರೇವಾ ಶಂಕರ್ ಜಗಜೀವನರ ಹೆಸರಿನಲ್ಲಿ ನಡೆಯುತ್ತಿದ್ದ ರತ್ನಪಡಿ ವ್ಯಾಪಾರದ ಪಾಲುಗಾರನಾಗಿದ್ದರು. ನನಗೆ ಪರಿಚಯವಾದಾಗ ಆತನ ವಯಸ್ಸು 25ಕ್ಕೆ ಹೆಚ್ಚಿರಲಿಲ್ಲ. ಆದರೆ ಆತನನ್ನು ಮೊದಲ ಬಾರಿ ನೋಡಿದಾಗಲೇ ನನಗೆ ಆತ ಸಚ್ಚಾರಿತ್ರವುಳ್ಳವನು ಮತ್ತು ಜ್ಞಾನಿ ಎಂದು ಮನದಟ್ಟಾಯಿತು. ಆತ ಶತಾವಧಾನಿ, ಅಂದರೆ ನೂರಾರು ವಿಷಯಗಳನ್ನು ಏಕಕಾಲದಲ್ಲಿ ಜ್ಞಾಪಕವಿಟ್ಟುಕೊಳ್ಳುವವ ಮಾಡುವವ ಎಂದು ಹೆಸರು ಪಡೆದಿದ್ದ. ಡಾಕ್ಟರ್ ಮೆಹ್ತಾರವರು ನಾನು ರಾಯಚಂದ್ರ ಶತಾವಧಾನದ ಅಂದರೆ ಬುದ್ಧಿಶಕ್ತಿಯ ಕೆಲವು ನಿದರ್ಶನಗಳನ್ನು ನೋಡಬೇಕೆಂದು ಸೂಚಿಸಿದರು. ನಾನು ನನಗೆ ಗೊತ್ತಿದ್ದ ಯುರೋಪಿನ ಭಾಷೆಗಳ ಎಲ್ಲ ಶಬ್ದ ಭಂಡಾರವನ್ನು
ಆತನ ಎದುರಿಗೆ ಉಚ್ಚರಿಸಿ ಅವನ್ನೆಲ್ಲ ಮತ್ತೆ ಹೇಳುವಂತೆ ಕೇಳಿದೆ. ಆತ, ನಾನು ಯಾವ ಕ್ರಮದಲ್ಲಿ ಹೇಳಿದ್ದೆನೋ ಅದೇ ಕ್ರಮದಲ್ಲಿ ಒಂದನ್ನೂ ತಪ್ಪದೆ ಹೇಳಿದ. ಆತನ ಈ ಸಾಮರ್ಥ್ಯವನ್ನು ನೋಡಿ ನಾನು ಹರ್ಷಗೊಂಡೆನಾದರೂ ಮುಗ್ಧನಾಗಲಿಲ್ಲ. ನಿಜವಾಗಿ ನನ್ನನ್ನು ಮುಗ್ಧಗೊಳಿಸಿದ ವಿಷಯ ಆಮೇಲೆ ಬಂತು. ಅದು ಆತನ ವಿಶಾಲ ಶಾಸ್ತ್ರಜ್ಞಾನ, ನಿರ್ಮಲ ಚಾರಿತ್ರ್ಯ ಮತ್ತು ಆತ್ಮದರ್ಶನವನ್ನು ಸಾಧಿಸಬೇಕೆಂಬ ಆತನ ಉತ್ಕಟತೆ. ಆತ ಆತ್ಮದರ್ಶನವನ್ನು ಪಡೆಯುವುದಕ್ಕಾಗಿಯೇ ಬಾಳುತ್ತಿದ್ದನೆಂಬುದು ನನಗೆ ಆನಂತರ ಅನುಭವಕ್ಕೆ ಬಂತು. ಮುಕ್ತಾನಂದರ ಈ ಕೆಳಗಿನ ವಚನಗಳು ಯಾವಾಗಲೂ ಆತನ ನಾಲಿಗೆಯ ಮೇಲೆ ಇರುತ್ತಿದ್ದವು, ಹೃದಯದಲ್ಲಿಯೂ ಅಂಕಿತವಾಗಿದ್ದವು. ನನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರನ್ನು ನೋಡಿದಾಗಲೇ ನಾನು ಧನ್ಯ. ಮುಕ್ತಾನಂದನ ಜೀವಸೂತ್ರಕ್ಕೆ ಆಸರೆ ಶ್ರೀಕೃಷ್ಣ ಪರಮಾತ್ಮನೇ. ಇದು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7-7:30 ಆರ್ ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ

0: ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
2: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಫ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
6: ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಾವೆಲ್ಲರೂ ವಚನಗಳನ್ನ ಕೇಳ್ತಾ ಇದ್ವಿ. ಹಾಗೆ ಶಿವಶರಣರು ಬರೆದಂತಹ ಸಾಕಷ್ಟು ವಚನಗಳು, ಹಾಗೆ ವಚನಕಾರರ ಬಗ್ಗೆ ಮಾಹಿತಿನ ತಿಳಿತಿದ್ವಿ. ಆದ್ರೆ ಇವತ್ತು ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಸಾಹಿತ್ಯಾಭಿಮಾನಿಯಾದಂತಹ ಶ್ರೀಮತಿ ಬಿಜಿ ಗೀತಾ ಅವರು ವಚನ ಸಾಹಿತ್ಯ ಮತ್ತೆ ಮಹಿಳೆ ಹಾಗೂ ವಚನ ಸಾಹಿತ್ಯದಲ್ಲಿ ಮಹಿಳೆಯ ಪಾತ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಪರಿಚಯದೊಂದಿಗೆ ಹಾಗೆ ಇವತ್ತು ವಿಶೇಷವಾಗಿ ವಚನ ಸಾಹಿತ್ಯ ಮತ್ತು ಮಹಿಳೆ ಹಾಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯ ಪಾತ್ರದ ಕುರಿತಾಗಿ ಮಾತಾಡೋದಕ್ಕೆ ಅಂತ ಬಂದಿದ್ದೀರಾ. ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
7: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಿಜಿ ಗೀತಾ, ಶಿವಮೊಗ್ಗ. ನಾನೀಗ ವಚನ ಸಾಹಿತ್ಯ ಮತ್ತು ಮಹಿಳೆ ಹಾಗೂ ವಚನ ಸಾಹಿತ್ಯದಲ್ಲಿ ಮಹಿಳೆ ಎಂಬ ಈ ಎರಡು ವಿಷಯಗಳನ್ನು ಬೇರೆ ಬೇರೆ ಎಂದು ಅರ್ಥೈಸಿಕೊಂಡು ನನ್ನ ಅನಿಸಿಕೆಗಳನ್ನು ತಿಳಿಸಬಯಸುತ್ತೇನೆ. ವಚನ ಸಾಹಿತ್ಯ ಮತ್ತು ಮಹಿಳೆ ಎಂಬ ಭಾಗದಲ್ಲಿ ಶರಣೆಯರ ವಚನಗಳಲ್ಲಿ ಯಾವ ರೀತಿಯ ಸಾಹಿತ್ಯ, ಯಾವ ಯಾವ ಅಂಶಗಳು ಕಂಡುಬರುತ್ತವೆ ಎಂಬ ಕುರಿತಾಗಿ, ಹಾಗೂ ವಚನ ಸಾಹಿತ್ಯದಲ್ಲಿ ಮಹಿಳೆ ಎಂಬ ಭಾಗದಲ್ಲಿ ಶಿವಶರಣರ ವಚನಗಳಲ್ಲಿ ಮಹಿಳೆಯನ್ನು ಯಾವ ದೃಷ್ಟಿಯಲ್ಲಿ ನೋಡಿದ್ದಾರೆ, ಯಾವ ಸ್ಥಾನ ನೀಡಿದ್ದಾರೆ ಎಂಬ ಬಗ್ಗೆ ನನ್ನ ಯೋಚನೆಯಂತೆ ಇವೆರಡು ಬೇರೆ ಬೇರೆ ವಿಷಯಗಳು ಎಂದು ಭಾವಿಸಿ ಅನಿಸಿಕೆಗಳನ್ನು ಹೇಳಬಯಸಿದ್ದೇನೆ. ಮೊದಲನೆಯದಾಗಿ ವಚನ ಸಾಹಿತ್ಯ ಮತ್ತು ಮಹಿಳೆ. 12ನೇ ಶತಮಾನದಲ್ಲಿ ಸಾಮಾಜಿಕ ಕಳಕಳಿಯ ಮೂಲಕ ಬಸವಾದಿ ಶರಣರಿಂದ ಹೊಸ ಮನ್ವಂತರ ಸೃಷ್ಟಿಯಾದ ಕಾರಣ ಹಾಗೂ ಬಸವಣ್ಣನವರು ಅನುಭವ ಮಂಟಪದಲ್ಲಿ ನೀಡಿದ ಅಕ್ಷರ ಜ್ಞಾನದಿಂದ ಸರ್ವ ಸಮಾನತೆಯಿಂದಾಗಿ ಶರಣೆಯರಿಗೆ ವಚನ ರಚನೆಗೆ ಪ್ರವೇಶ ದ್ವಾರ ಸಿಕ್ಕಂತಾಯಿತು. ವಚನಕಾರ್ತಿಯರಲ್ಲಿ ವಿವಿಧ ವರ್ಗಗಳಿಂದ, ಅಂದರೆ ಮೇಲ್ವರ್ಗ, ಮಧ್ಯಮ ವರ್ಗ ಹಾಗೂ ಕೆಳವರ್ಗದಿಂದ ಬಂದ ಸ್ತ್ರೀಯರಿದ್ದರು. ಅವರವರ ಲೋಕಾನುಭವ, ಜ್ಞಾನ ಸಂಪನ್ನತೆ, ಬೌದ್ಧಿಕ ಮಟ್ಟ, ಅರಿವಿನ ಮಟ್ಟ, ಅಭಿವ್ಯಕ್ತಿಪಡಿಸುವ ಸಾಮರ್ಥ್ಯಕ್ಕೆ ತಕ್ಕಂತೆ ವಚನಗಳನ್ನು ರಚಿಸಿದ್ದಾರೆ. ಅವರು ರಚಿಸಿರುವ ವಚನಗಳಲ್ಲಿ ಯಾವ ಯಾವ ಅಂಶಗಳು ಕಂಡುಬರುತ್ತವೆ ಎಂದು ನೋಡೋಣ. ಅಕ್ಕಮಹಾದೇವಿಯ ಲೋಕಾನುಭವ, ಜ್ಞಾನ, ಅದನ್ನು ಅಭಿವ್ಯಕ್ತಪಡಿಸುವ ಸಾಮರ್ಥ್ಯ, ವಿಶೇಷ ಸಂವೇದನೆಗಳಿಗೆ ಅವರ ವಚನಗಳೇ ನಿದರ್ಶನಗಳಾಗಿವೆ. ಅವರ ವಚನಗಳು ಕನ್ನಡ ಸಾಹಿತ್ಯದ ಮೌಲ್ಯಯುತವಾದ ಬರವಣಿಗೆಗಳಾಗಿವೆ. ಅವರು ಉಡುತಡಿಯಿಂದ ಕಲ್ಯಾಣದ ಕಡೆಗೆ, ನಂತರ ಕಲ್ಯಾಣದಿಂದ ಶ್ರೀಶೈಲದ ಕದಳಿ ಕಡೆಗೆ ಚಾರಣ ಮಾಡುತ್ತಾ ಹಾಡುತ್ತಾ ಬರೆದ ವಚನಗಳಿಂದ ಆಕೆಯನ್ನು ಚಾರಣ ಕವಿ, ನಿಸರ್ಗ ಕವಿಯತ್ರಿ ಎಂದು ಸಹ ಕೆಲವು ವಿದ್ವಾಂಸರು ಅರ್ಥೈಸಿದ್ದಾರೆ. ಇವರ ವಚನಗಳಲ್ಲಿ ವೈಜ್ಞಾನಿಕ ಚಿಂತನೆ, ನೊಂದವರಿಗೆ ಸಾಂತ್ವನ ಹೇಳುವ, ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನರಿತು ನಿಶ್ಚಿತ

0: ಚಿಂತನಾಗಿರು ಎಂಬಂತಹ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದೊಡೆಂತಯ್ಯ ಎಂಬ ವಚನ, ಇದರಲ್ಲಿ ಇಂತಹ ನುಡಿಗಳು ಕಾಣುತ್ತವೆ. ಆವ ವಿದ್ಯೆಯ ಕಲಿತಡೆಯಲ್ಲಿ ಸಾವ ವಿದ್ಯೆಯೇ ಬೆನ್ನ ಬಿಡದು ಎಂಬ ನಿತ್ಯ ಸತ್ಯವಾದ ಮಾತಿನಿಂದ ಎಚ್ಚರಿಸಿದ್ದಾರೆ. ಅವರ ವಚನಗಳಲ್ಲಿ ಜೀವಂತಿಕೆ, ಜೀವನದ ನೋವು ನಲಿವು, ಪ್ರಕೃತಿಯ ಚಿತ್ರಣ, ಆಧ್ಯಾತ್ಮಿಕ ಉನ್ನತ ಮಟ್ಟ ಕಂಡುಬರುತ್ತವೆ. ಅನುಭವ ಮಂಟಪದಲ್ಲಿ ಪ್ರಭುದೇವರಿಂದ ಎದುರಿಸಿದ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ವಚನಗಳ ಮೂಲಕವೇ ಕೊಟ್ಟ ಉತ್ತರಗಳಿಂದಾಗಿ ಎಲ್ಲರಿಂದ ಅಕ್ಕ ಎನಿಸಿಕೊಂಡರು. ಹೀಗೆ ಆಕೆ ತನಗೆ ತಾನೇ ಗುರುವಾಗಿ ಲೋಕಕ್ಕೇ ಶಿಕ್ಷಕಿಯಾದರು. ಅಕ್ಕಮ್ಮ ಎಂಬ ಶರಣೆ ಇವರ ಜೀವನ ಆದರ್ಶವೇ ನಿಷ್ಠೆಯ ಆಚರಣೆಯಾಗಿದ್ದು, ವ್ರತಭ್ರಷ್ಟರು, ಆಚಾರವಿಹೀನರು, ವೇಷಧಾರಿಗಳನ್ನು ನಿರ್ಭಿಡೆಯಿಂದ ಕಟುವಾಗಿ ಟೀಕಿಸಿದ್ದಾರೆ. ಇವರ ವಚನಗಳಲ್ಲಿ ಭಕ್ತಿ ನಿಷ್ಠೆ ಕಾಣುತ್ತದೆ. ಅಮುಗಿರಯ್ಯಮ್ಮನವರ ವಚನಗಳಲ್ಲಿ ಆಚಾರ ನಿಷ್ಠೆಯ ಬಗ್ಗೆ ಪ್ರಧಾನವಾಗಿ ಹಾಗೂ ವಿಡಂಬನೆಯೇ ವಚನಗಳ ಮೂಲ ಆಶಯವಾಗಿದೆ. ಕೆಚ್ಚು, ಧೈರ್ಯ, ಛಲ, ನಿಷ್ಠುರತೆ ಭಾಷೆಯಲ್ಲಿ ಒರಟುತನ ಕಾಣುತ್ತದೆ. ತಾವು ಜ್ಞಾನಿಗಳೆಂದು ತಿರುಗುವ ವೇಷಧಾರಿಗಳನ್ನು, ವಿರಕ್ತರನ್ನು ಕಟುವಾಗಿ ಟೀಕಿಸಿದ್ದಾರೆ. ಅಕ್ಕನಾಗಮ್ಮರವರ ವಚನಗಳಲ್ಲಿ ಬಸವಣ್ಣನವರ ಬಗೆಗಿನ ಮೆಚ್ಚುಗೆಯೇ ಕಂಡುಬರುತ್ತವೆ.
1: ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಮೇಡಮ್. ಅಕ್ಕ ಮಹಾದೇವಿ ಇರ್ಬೋದು, ಅಕ್ಕ ನಾಗಮ್ಮ, ಅಕ್ಕಮ್ಮ, ಅಮ್ಮುಗೆರಾಯಮ್ಮ ಇವರೆಲ್ಲರೂ ಕೂಡ ತಮ್ಮ ವಚನಗಳ ಮೂಲಕ ತಮ್ಮ ದಿಟ್ಟತನವನ್ನ ತೋರಿಸಿದಿರ್ಬೋದು, ಜೀವನದ ನೋವು ನಲಿವುಗಳು ಅವೆಲ್ಲವೂ ಕೂಡ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿರುವುದಾಗಿರ್ಬೋದು, ಹಾಗೆ ಅವರ ಕೆಚ್ಚದೆ, ನಿಷ್ಠೆ ಇವೆಲ್ಲವೂ ಕೂಡ ನಮ್ಮ ಶಿವಶರಣೆಯರ ವಚನಗಳಲ್ಲಿ ನಾವು ಕಾಣಬಹುದು ಎಂಬುದನ್ನ ಶ್ರೀಮತಿ ಬಿಜಿ ಗೀತಾ ಅವರ ವಚನಗಳನ್ನ ಹೇಳುವ ಮೂಲಕ ಹೇಳ್ತಾ ಇದ್ರು.
2: ವಚನ ಸಾಹಿತ್ಯ ಮತ್ತು ಮಹಿಳೆ, ಹಾಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಇಂತಹ ಮಹತ್ವದಾಗಿತ್ತು ಎಂಬುದರ ಕುರಿತಾಗಿ ಶ್ರೀಮತಿ ಬಿಜಿ ಗೀತಾ ಅವರು ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಬಿಜಿ ಗೀತಾ ಅವರು ವಚನ ಸಾಹಿತ್ಯ ಮತ್ತೆ ಮಹಿಳೆ ಹಾಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯ ಪಾತ್ರದ ಕುರಿತಾಗಿ ಸಾಕಷ್ಟು ಜನ ಶಿವಶರಣನ ಪರಿಚಯಿಸಿದ್ರು. ಅದರಲ್ಲಿ ಅಕ್ಕ ಮಹಾದೇವಿ ಇರ್ಬೋದು, ಅಕ್ಕ ನಾಗಮ್ಮ, ಅಮ್ಮುಗೆ ರಾಯಮ್ಮ, ಅಕ್ಕಮ್ಮ ಇವರೆಲ್ಲರ ವಚನಗಳು, ಹಾಗೆ ಇವರ ವಚನದಲ್ಲಿ ಇವರು ತೋರಿದಂತಹ ನಿಷ್ಠೆ ಇರ್ಬೋದು, ಹಾಗೆ ದಿಟ್ಟತನ, ಈ ಎಲ್ಲ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಶಿವಶರಣೆಯರ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಅಕ್ಕಿಯನ್ನು ತಂದ ಗಂಡನಿಗೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗುಂಟೆ ಅಯ್ಯ ಎಂಬ ವಚನದಲ್ಲಿ ಅತಿ ಆಸೆ ಬೇಡ ಎಂಬ ಬಗ್ಗೆ, ಹಾಗೂ ಮನೆ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಶುದ್ಧ ಚಿತ್ತದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಎಂಬ ವಚನಗಳು ಭಕ್ತಿಗೆ ಪ್ರತಿಫಲ ನಿರೀಕ್ಷಿಸಬಾರದೆಂಬ ನೀತಿ ಕಾಣುತ್ತದೆ. ಕಾಯಕ ಮರೆತಿದ್ದ ಪತಿಗೆ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ ಎಂಬ ವಚನದಲ್ಲಿ ಆಕೆಯ ಅರಿವು ನಿಶ್ಚಲವಾದ ನಿಲುವು ಕಾಣುತ್ತದೆ. ಉರಿಲಿಂಗ ದೇವ ಪೆದ್ದಿಯವರ ಪತ್ನಿ ಕಾಳವೆಯವರ ವಚನಗಳಲ್ಲಿ ಭಕ್ತರ ಲಕ್ಷಣ, ಪ್ರಸಾದದ ಮಹಿಮೆ, ಕಾಯಕ ನಿಷ್ಠೆ ಕಾಣುತ್ತೇವೆ. ರಥವೆಂಬುದು ನಾಯಕರತ್ನ, ಸುಪ್ಪಾಣಿಯ ಮುತ್ತು, ಜೀವಕಳೆ ಎಂಬ ವಚನದಲ್ಲಿ ವ್ರತಾಚರಣೆಯ ಮಹತ್ವವನ್ನು ಕಾಣಬಹುದು. ಶತಮಾನಗಳಿಂದ ಮೇಲಿನವರಿಂದ ತುಳಿಸಿಕೊಳ್ಳುತ್ತಾ ಬಂದ ನೊಂದವರ ನೋವಿನ ಧ್ವನಿ ಇವರ ವಚನಗಳಲ್ಲಿವೆ. ವ್ಯವಸ್ಥೆಯ ವಿರುದ್ಧ ದಿಟ್ಟತನದಿಂದ ನುಡಿದಿರುವುದು ಕಾಣುತ್ತವೆ. ಎಡೆಮಠದ ನಾಗಿದೇವರ ಪತ್ನಿ ಮಸಣ್ಣಮ್ಮ, ಕದಿರ ಕಾಯಕದ ಕಾಳವೆ, ಮಂಚಣ್ಣನವರ ಪತ್ನಿ ಲಕ್ಷ್ಮಮ್ಮ, ಕನ್ನಡಿ ಕಾಯಕದ ರೆಮ್ಮವ್ವೆ, ಕೊಟ್ಟಣದ ಸೋಮವ್ವೆ, ಕೇತಲಾದೇವಿ ಗುಡ್ಡವ್ವೆ, ಬಾಚಿ ಕಾಯಕದ ಕಾಳವೆ, ರಾಯಸದ ಮಂಚಣ್ಣನವರ ಪತ್ನಿ ರಾಯಮ್ಮ, ಇವರ ವಚನಗಳಲ್ಲಿ ಹೆಚ್ಚಿನವು ವ್ರತನಿಷ್ಠೆ ಬಗ್ಗೆ ಕಂಡುಬರುತ್ತವೆ. ಕದಿರ ರೆಮ್ಮೆವೆಯವರ ವಚನಗಳಲ್ಲಿ ಕಾಯಕದ ಮಹತ್ವ ಸೂಚಿಸುವ ಸತಿಪತಿ ಭಾವ, ಶರಣರ ಸ್ತುತಿ, ಬೆಡಗಿನ ವಚನಗಳು ಕಾಣುತ್ತೇವೆ. ಗಂಗಾಂಬಿಕೆಯವರ ವಚನಗಳಲ್ಲಿ ಬಸವಣ್ಣನವರ ಕಾರ್ಯವೈಖರಿ, ಬಹುಮುಖ ವ್ಯಕ್ತಿತ್ವದ ವಿಚಾರಗಳು ಕಂಡುಬರುತ್ತವೆ. ಗಜೇಶ ಮಸಣಯ್ಯನವರ ಪುಣ್ಯಸ್ತ್ರೀಯವರ ವಚನಗಳಲ್ಲಿ ಸೃಷ್ಟಿಯ ಉತ್ಪತ್ತಿ ಬಗ್ಗೆ, ಶರಣರನ್ನು ಗುರು, ಲಿಂಗ, ಜಂಗಮ ಹಾಗೂ ಪ್ರಸಾದ ರೂಪದಲ್ಲಿ ಕಂಡಿರುವುದು ನೋಡುತ್ತೇವೆ. ಗೊಗ್ಗವಯ್ಯವರ ವಚನಗಳಲ್ಲಿ ಮಾರುತದಲ್ಲಿ ಬೆರೆತ ಗಂಧದಂತೆ, ಸುರತದಲ್ಲಿ ಬೆರೆತ ಸುಖದಂತೆ ಎಂಬಲ್ಲಿ ಲಿಂಗಾಂಗ ಸಾಮರಸ್ಯ ಹಾಗೂ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ, ಹೆಣ್ಣು ಮೋಹಿಸಿ ಗಂಡು ಹಿಡಿದಡೆ ಉತ್ತರ ವಾವುದೆಂದರಿಯಬೇಕು ಎಂಬ ವಚನದಲ್ಲಿ ಹಿಂದಿನಿಂದಲೂ ಹೆಣ್ಣನ್ನು ಒಂದು ಒಡವೆ ಎಂದು ಕಾಣುತ್ತಾ ಬಂದಿದ್ದ ವ್ಯವಸ್ಥೆ ಬಗ್ಗೆ ಧಿಕ್ಕರಿಸಿ ಸ್ತ್ರೀ ಪುರುಷರ ಸಮಾನತೆಯ ಬಗ್ಗೆ ಹೇಳಿದ್ದಾರೆ. ನೀಲಾಂಬಿಕೆಯವರ ವಚನಗಳಲ್ಲಿ ಬಸವಣ್ಣನವರ ಸ್ತುತಿ ಅವರ ಅಗಲಿಕೆ ಬಗ್ಗೆ ತಿಳಿಸುತ್ತದೆ. ವಿಚಾರ ಪತ್ನಿಯಾಗಿ ವಚನಗಳ ಮುಖಾಂತರ ಗೋಚರಿಸುತ್ತಾರೆ. ಬೊಂತಾದೇವಿಯವರ ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆ ಬಯಲೆಂದುಂಟೆ ಎಂಬ ವಚನದಲ್ಲಿ ಸಮತಾಭಾವ, ಸಾಮಾಜಿಕ ಕಳಕಳಿ ಕಾಣುತ್ತೇವೆ. ಮುಕ್ತಾಯಕ್ಕ ಆಕೆಯ ಅಣ್ಣ ಅಜಗಣ್ಣ ಲಿಂಗೈಕ್ಯರಾದಾಗ ಅಲ್ಲಮ ಪ್ರಭುದೇವರು ಆಕೆಯನ್ನು ಸಂಧಿಸಿ ಸಮಾಧಾನ ಪಡಿಸುವ ಸಂದರ್ಭದಲ್ಲಿ ಅವರು ಕೇಳಿದ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಅಷ್ಟೇ ಉನ್ನತ ಮಟ್ಟದ ಉತ್ತರಗಳನ್ನು ನೀಡಿರುವ

0: ಹೌದು, ಆಕೆ ಆಧ್ಯಾತ್ಮಿಕ ಔನ್ನತ್ಯ ಕಂಡು ಬರುತ್ತದೆ. ಮೋಳಿಗೆ ಮಹಾದೇವಿಯ ಬಗ್ಗೆ ಕಲ್ಯಾಣ ಕ್ರಾಂತಿ ನಂತರ ಶರಣರೆಲ್ಲ ಚದುರಿ ಹೋದಾಗ ಮಾರಯ್ಯನವರಿಗೂ ಕೈಲಾಸಕ್ಕೆ ಹೋಗಬೇಕೆನಿಸುತ್ತದೆ. ಆಗ ಮಹಾದೇವಿಯವರು ಹೇಳಿದ, ಸಕಲ ಸಂಪತ್ತನ್ನು ಬಿಟ್ಟು ಬಂದು ಭಕ್ತಿಯನ್ನು ಮಾಡಿದುದಕ್ಕೆ ಪ್ರತಿಫಲವಾಗಿ ಐಕ್ಯವಾಗಬೇಕೆಂದು ಕೇಳಲು ಅದೇನು ಕೈಕೂಲಿಯೇ? ಭಕ್ತಿಗೆ ಕೈಲಾಸಕ್ಕೆ ಹೋದಹೇನೆಂಬುದು ಕೈಕೂಲಿ, ಕಾಯಕವೇ ಕೈಲಾಸವೆಂದ ಮೇಲೆ ಮತ್ತೆ ಬೇರೆ ಕೈಲಾಸ ಉಂಟೆ ಎಂದು ಪ್ರಶ್ನಿಸಿ ಆತನ ಕಣ್ಣು ತೆರೆಸಿರುವುದು, ಪತಿಗೆ ಸತ್ಯದ ನಿಲುವನ್ನು ತೋರಿಸಿರುವುದು, ಆಕೆಯ ಉದಾತ್ತವಾದ ವಿಚಾರ ಅಧ್ಯಾತ್ಮ ಪ್ರಜ್ಞೆಯ ವಚನಗಳಲ್ಲಿ ಕಂಡುಬರುತ್ತದೆ. ಸತ್ಯಕ್ಕನವರ ವಚನಗಳಲ್ಲಿ ಏಕದೇವೋಪಾಸನೆ, ಸದ್ಭಕ್ತರ ಹಿರಿಮೆ, ಸತಿಪತಿ ಭಾವ, ಗುರು ಲಿಂಗ ಜಂಗಮರ ಗುಣಲಕ್ಷಣ ವರ್ಣನೆ, ಶರಣ ಸತಿಯ ಹಂಬಲ, ಸಮರ್ಪಣಾ ಭಾವ ಕಾಣುತ್ತೇವೆ. ದಾಂಭಿಕ ಗುರು ಶಿಷ್ಯರನ್ನು, ಭವಿಗಳನ್ನು, ಕೆಟ್ಟ ಗಣ್ಣವರನ್ನು, ಭಾಷೆಹೀನರನ್ನು ಟೀಕಿಸುತ್ತಾ ವ್ರತನಿಷ್ಠೆ ಬಗ್ಗೆ ಹೇಳುತ್ತಾರೆ. ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಎಂಬ ವಚನದಲ್ಲಿ ಅನುಭಾವಕ್ಕೆ ಲಿಂಗಭೇದವಿಲ್ಲ, ಸ್ತ್ರೀ ಪುರುಷರು ಸಮಾನರು ಎಂಬ ಬಗ್ಗೆ ಹೇಳಿದ್ದಾರೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಎಂಬ ವಚನದ ಮೂಲಕ ಪ್ರಾಮಾಣಿಕತೆಯನ್ನು ತಿಳಿಸಿದ್ದಾರೆ. ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ ಲಿಂಗಮ್ಮನವರ ವಚನಗಳನ್ನು ಬೋಧೆಯ ವಚನಗಳೆಂದು ಹೇಳಲಾಗಿದೆ. ಇವರ ವಚನಗಳಲ್ಲಿ ಗುರುಭಕ್ತಿ, ಮನದ ಚಂಚಲತೆ, ಮನವನ್ನು ನಿಗ್ರಹಿಸಬೇಕಾದ ವಿಧಾನದ ಬಗ್ಗೆ ತಿಳಿಸಿರುವುದು ಕಂಡುಬರುತ್ತದೆ.
1: ನಮ್ಮ ಶಿವಶರಣ್ಯರು ಇಷ್ಟೊಂದು ಉದಾತ್ತ ಚಿಂತನೆಯನ್ನ ಹೊಂದಿದ್ರು. ಅವರ ಕಾಯಕ ನಿಷ್ಠೆ ಇರ್ಬೋದು, ಸಮಾನತೆಯ ತತ್ವ ಇರ್ಬೋದು, ಹಾಗೆ ಗುರುಭಕ್ತಿ ಇರ್ಬೋದು, ಹಾಗೆ ಬೇರೆಯವರ ವಸ್ತುಗೆ ಆಸೆ ಪಡಬಾರ್ದು, ನಾವು ದುಡಿದಿದ್ದು ಮಾತ್ರ ನಮ್ಗೆ ದಕ್ಕುತ್ತೆ ಎಂಬ ಚಿಂತನೆ ಇರ್ಬೋದು, ಹೀಗೆ ಹತ್ತು ಹಲವು ಚಿಂತನೆಗಳನ್ನ ಹೊಂದಿದಂತಹ ಹಲವಾರು ಗೌಪ್ಯ ವಚನಕಾರರ ಬಗ್ಗೆ ಸಹ ಶ್ರೀಮತಿ ಬಿಜಿ ಗೀತಾ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅವರೆಲ್ಲರೂ ಕೂಡ ಇಂಥ ವ್ರತನಿಷ್ಠರಾಗಿದ್ರು, ಹಾಗೆ ತಾವು ಮಾಡುವ ಕಾಯಕದ ಬಗ್ಗೆ ಎಷ್ಟೊಂದು ಆತ್ಮಾಭಿಮಾನವನ್ನ ಹೊಂದಿದ್ರು ಎಂಬುದನ್ನ ಅವರ ವಚನಗಳಿಂದ ತಿಳಿಬಹುದು. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಕೂಡ ಇನ್ನಷ್ಟು ವಚನಕಾರ್ತಿಯರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಬಿಜಿ ಗೀತಾ ಅವರು ವಚನ ಸಾಹಿತ್ಯ ಮತ್ತೆ ಮಹಿಳೆ, ಹಾಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯ ಪಾತ್ರದ ಕುರಿತಾಗಿ ಸಾಕಷ್ಟು ಜನ ವಚನಕಾರ್ತಿಯರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. ನಮ್ಮ ಶಿವಶರಣರು ಬರೆದಂತಹ ವಚನಗಳಲ್ಲಿರುವಂತಹ ಡಾಂಬಿಕತೆಯನ್ನ ಹೇಗೆ ಅವರು ಕಟುವಾಗಿ ಟೀಕಿಸಿದ್ರು, ಹಾಗೆ ಭಾಷೆಹೀನರ ಕುರಿತಾಗಿ ಕಟುವಾಗಿ ನಿಂದಿಸಿದಿರ್ಬೋದು, ಹೀಗೆ ಗುರು ಶಿಷ್ಯರ ಸಂಬಂಧ ಹೇಗೆಲ್ಲ ಇರಬೇಕು ಬಗ್ಗೆ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮಹಿಳಾ ವಚನಗಾರ್ತಿಯರು ಇಷ್ಟು ಚೆನ್ನಾಗಿ ತಮ್ಮ ವಚನಗಳಲ್ಲಿ ಬರೆದಿದ್ದಾರೆ ಎಂಬುದನ್ನ ನೋಡ್ತಾ ಇದ್ವಿ. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
1: ಜೇಡರ ದಾಸಿಮಯ್ಯನವರ ಪತ್ನಿ ದುಗ್ಗಳೆಯವರ ದೊರೆತ ಎರಡು ವಚನಗಳಲ್ಲಿ ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಚನ್ನ ಬಸವಣ್ಣ, ಮರುಳಶಂಕರ ದೇವ, ಸಿದ್ಧರಾಮ, ಅಜಗಣ್ಣ ಶರಣರನ್ನು ನೆನೆದಿದ್ದಾರೆ. ಹೀಗೆ ಕೆಲವರು ತಮ್ಮ ಜೀವನದಲ್ಲಿ ಕಂಡು ಅನುಭವಿಸಿದ ಅನುಭವಗಳ ಬಗ್ಗೆ, ಸಾಮಾಜಿಕ ಕಳಕಳಿ ಬಗ್ಗೆ ಬರೆದಿದ್ದಾರೆ. ಇವು ಅವರ ಆತ್ಮಕಥೆಯೇನೋ ಎಂಬಂತಹ ವಚನಗಳಾಗಿವೆ. ವಚನಕಾರ್ತಿಯರ ಮೂಲ ಉದ್ದೇಶ ವಚನಗಳನ್ನು ರಚಿಸುವುದಾಗಿರಲಿಲ್ಲ, ಅವು ಅವರ ಜೀವನದ ಅನುಭವದ ಉತ್ಪನ್ನಗಳಾಗಿವೆ. ಶರಣರು ಯಾವ ರೀತಿ ಧಾರ್ಮಿಕ ಬದಲಾವಣೆಯ ಮೂಲಕ ಸಮಾಜದ ಪರಿವರ್ತನೆಗೆ ಪ್ರಯತ್ನಿಸಿದರು, ಅದೇ ರೀತಿಯೇ ಶರಣೆಯರು ಸಹ ವಚನ ಸಾಹಿತ್ಯ ಸೃಷ್ಟಿ ಮಾಡುವ ಮೂಲಕ ಸಾಂಸ್ಕೃತಿಕ ಬದಲಾವಣೆಗೆ ಪೂರಕವಾದರು. ತಮ್ಮ ಪತಿಯೊಂದಿಗೆ ಕಾಯಕವನ್ನೇ ತಪಸ್ಸನ್ನಾಗಿಸಿ ಅದರ ಫಲವನ್ನು ಸಮಾಜಕ್ಕೆ ದಾಸೋಹಂ ಭಾವದಿಂದ ಧಾರೆ ಎರೆದರು ಶರಣೆಯರು. ಶರಣೆಯರು ರಚಿಸಿದ ಒಂದೊಂದು ವಚನಗಳು ಚಿಂತನೆಯೋಗ್ಯ, ಪುನಃ ಪುನಃ ಮನನ ಮಾಡುವಂತಹವುಗಳು. ಸಾಮಾಜಿಕ ಕಳಕಳಿಯನ್ನು ಇದರಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಸಾಮಾಜಿಕ ಸಮಾನತೆಯ, ವರ್ಣ ವರ್ಗ ಭೇದ ವಿರೋಧದ ಹೋರಾಟ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ ಹೋರಾಟದ ಫಲವಾಗಿ ಮಹಿಳೆಯು ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಪಡೆದು ಪುರುಷರಿಗೆ ಸರಿಸಮಾನವಾಗಿ ನಿಲ್ಲುತ್ತಾರೆ. ಕೆಲವು ಮಹಿಳೆಯರು, ಅಂದರೆ ಶರಣವಚನಕಾರ್ತಿಯರು, ಪುರುಷರಿಗಿಂತಲೂ ಹೆಚ್ಚು ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ, ಸಮರ್ಥರೆನಿಸಿಕೊಂಡಿದ್ದಾರೆ. ಅನುಭವ ಮಂಟಪದಲ್ಲಿ ಅಕ್ಷರ ಜ್ಞಾನ ಪಡೆದು ವಚನ ಸಾಹಿತ್ಯ ರಚಿಸುವ ಮಟ್ಟ ತಲುಪುತ್ತಾರೆ. ಅವರಿಗೆ ದೊರೆತ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದಾಗಿ ಹೊರಹೊಮ್ಮಿದಂತಹ ವಚನ ಸಾಹಿತ್ಯ ರಚನೆಯಲ್ಲಿ ತಮ್ಮ ಅನುಭವಗಳನ್ನು, ಚಿಂತನೆಗಳನ್ನು ನಿರ್ಭೀಡೆಯಿಂದ ಸಮರ್ಥವಾಗಿ ಹಂಚಿಕೊಂಡಿದ್ದಾರೆ. ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಆಧ್ಯಾತ್ಮಿಕ ಅನುಭವದ ಮುಂತಾದ ವಿಷಯಗಳ ಬಗ್ಗೆ ತಿಳಿಸಿ ಜೀವನ ಸಾರ್ಥಕ ಮಾಡಿಕೊಂಡಿದ್ದಾರೆ. ಸತ್ಯ ಶುದ್ಧ ಕಾಯಕ ಜೀವಿಗಳಾಗಿ ಬದುಕಿದ ಬಗ್ಗೆ ವಚನಗಳಲ್ಲಿ ಕಂಡುಬರುತ್ತಾರೆ. ಇನ್ನು ಶರಣರ ವಚನ ಸಾಹಿತ್ಯದಲ್ಲಿ ಮಹಿಳೆ ಎಂಬ ಬಗ್ಗೆ ನೋಡುವುದಾದರೆ, ಶರಣರು ಮಹಿಳೆಗೆ ಯಾವ ಸ್ಥಾನ ನೀಡಿದ್ದರು ಎಂಬ ಬಗ್ಗೆ ವಚನಗಳಲ್ಲಿ ಕಂಡುಬರುವುದರಲ್ಲಿ ಕೆಲವು ವಚನ ನೋಡೋಣ. ಅಲ್ಲಮ ಪ್ರಭುದೇವರು, ಹೊನ್ನು ಮಾಯೆ ಎಂಬರು, ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದಿದ್ದಾರೆ. ಸಿದ್ಧರಾಮರ, ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು, ಇದು ಕಾಣ ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಮಹಿಳೆಗೆ ದೇವತೆಯ ಸ್ಥಾನ ನೀಡಿದ್ದಾರೆ. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು, ಸ್ತ್ರೀಯ ಮುಂದೆ ಪುರುಷ ಅಭಿಮಾನವಾಗಿ ಕಾಡುವುದು ಎಂದು ಹೇಳಿರುವ ಒಬ್ಬ ವಚನಕಾರರ ದೃಷ್ಟಿಯಲ್ಲಿ ಮಹಿಳೆಯು ಸಮಾನ ಅವಕಾಶವುಳ್ಳವರು ಎಂಬುದನ್ನು ತೋರಿಸುತ್ತದೆ. ಬಸವಣ್ಣನವರು ಪರವಧುವನ್ನು ಮಹಾದೇವಿ ಎಂಬೆ, ಕೂಡಲ ಸಂಗಮದೇವ ಎಂದಿದ್ದಾರೆ. ಚನ್ನಬಸವಣ್ಣನವರು ಇಲ್ಲದ ಮಾಯೆಯನ್ನುಂಟು ಮಾಡಿಕೊಂಡು ಬಲ್ಲ ತನಕ್ಕೆ ಬಾಯಿ ಬಿಡಲೇಕೋ ಎಂದಿದ್ದಾರೆ. ಜೇಡರ ದಾಸಿಮಯ್ಯನವರು ಮೊಲೆಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಎಂಬ ವಚನದಲ್ಲಿ ಹೆಣ್ಣಿಗೆ ಸಮಾನ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಅಂಬಿಗರ ಚೌಡಯ್ಯ, ಚಂದಿಮರಸ ಶರಣರು ವಚನಗಳಲ್ಲಿ ಸಹ ಮಹಿಳೆಯನ್ನು ಗೌರವವಾಗಿ ಕಂಡಿದ್ದಾರೆ.

0: ರಾಜ್ಯ ದೇಶಗಳಿಂದ ಬಂದವರು, ಅಕ್ಷರ ಜ್ಞಾನ ಇಲ್ಲದವರು ಸಹ ಓದು ಕಲಿತು ವಚನಗಳನ್ನು ರಚಿಸುವ ಮಟ್ಟಕ್ಕೇರಿದ್ದರಿಂದ ಮೇದಿನಿಗೆ ಅಂದರೆ ಭೂಮಿಗೆ ಬಂತು ಹೊಸ ಬೆಳಕು ಎನ್ನಬಹುದು. ಒಟ್ಟಾರೆಯಾಗಿ ವಚನ ಸಾಹಿತ್ಯವನ್ನು ಓದುವಾಗ ನೆನಪಾಗುವ ಶರಣ ಆದಯ್ಯನವರ ಒಂದು ಸರ್ವಕಾಲಿಕ ಸತ್ಯವಾದ ವಚನಗಳು ಎಂದರೆ ಏನು ಎಂಬುದಕ್ಕೆ ತಿಳಿಸಿರುವ ಒಂದು ವಚನ ನೋಡೋಣ. ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದಣ ಕಥೆಯ ಇಂದು ಹೇಳುವ ನಾಟಕವಲ್ಲ. ಬಂದ ಶಬ್ದವ ಸಂದಿಲ್ಲದುಸುರುವೆನೆಂಬ ಸಂದೇಹಿಯಲ್ಲ. ಸೌರಾಷ್ಟ್ರ ಸೋಮೇಶ್ವರ, ನಿಮ್ಮ ಶರಣರ ಸ್ವಯಾನುಭವದ ಪರಿ ಬೇರೆ ಎಂದು ಹೇಳಿದ್ದಾರೆ. ಅಂದರೆ ವಚನಗಳೆಂದರೆ ಹಿಂದೆ ನಡೆದ ಘಟನೆಗಳನ್ನು ಮುಂದೆ ಹೇಳುವ ಕಾವ್ಯವಾಗಲಿ, ಮುಂದೆ ನಡೆಯಬಹುದಾದದ್ದನ್ನು ಇಂದು ಹೇಳುವ ನಾಟಕವಾಗಲಿ ಅಲ್ಲ ಎಂಬುದಾಗಿ ಹೇಳಿದ್ದಾರೆ. ಹೌದು, ವಚನಗಳೆಂಬುವು ಅನುಭಾವದ ಗೀತೆಗಳಾಗಿ ಹೃದಯದಿಂದ ಮೂಡಿ ಬಂದಂತಹ ಮಾತೆಂಬುದು ಜ್ಯೋತಿರ್ಲಿಂಗವಾದಂತಹ ಒಲಿದಂತೆ ಹಾಡಿದ ಅಮೃತ ಬಿಂದುಗಳು, ಬೆಲೆ ಕಟ್ಟಲಾಗದ ಆಸ್ತಿ, ಹೌದಲ್ಲವೇ? ಧನ್ಯವಾದಗಳು.
1: ಖಂಡಿತ ಹೌದು ಮೇಡಮ್, ವಚನಗಳು ಅಂತ ಹೇಳಿದ್ರೆ ಬೆಲೆ ಕಟ್ಟಲಾಗದಂತಹ ಅಮೂಲ್ಯ ಸಂಪತ್ತು ಅಂತಾನೆ ಹೇಳ್ಬೋದು. ಅಂತಹ ಅಮೂಲ್ಯ ಸಂಪತ್ತನ್ನ ಹಾಗೆ ಅಮೂಲ್ಯ ಸಂಪತ್ತಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಾಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುವುದರ ಜೊತೆಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಮಾಡ್ತಾ ಇರುವಂತಹ ಶ್ರೀಮತಿ ಬಿಜಿ ಗೀತಾ ಅವರು ವಚನ ಸಾಹಿತ್ಯ ಮತ್ತು ಮಹಿಳೆ ಹಾಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯ ಪಾತ್ರದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅದರಲ್ಲಿಯೂ ಸಾಕಷ್ಟು ಜನ ಗೌಪ್ಯ ವಚನಕಾರರನ್ನ ಕೂಡ ಪರಿಚಯಿಸಿದ್ರು. ಎಲ್ಲ ಶಿವಶರಣೆಯರು ಕೂಡ ತಮ್ಮ ವಚನಗಳಲ್ಲಿ ಹೇಳಿರುವಂತ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅಂದ್ರೆ ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನರು, ತಾವು ಕೂಡ ವಚನಗಳನ್ನ ಪುರುಷರ ರೀತಿಯಲ್ಲೇ ಬರೀಬಹುದು, ಹಾಗೆ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ನೀಡಬಹುದು ಎಂಬ ಉದ್ದೇಶದಿಂದ ಎಲ್ಲರಿಗೂ ಕೂಡ ಬಸವಣ್ಣನವರು ಒಂದು ಅವಕಾಶವನ್ನ ಮಾಡಿಕೊಟ್ರು. ಎಲ್ಲ ಮಹಿಳೆಯರು ಕೂಡ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ, ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲರೂ ಕೂಡ ವಚನ ಸಾಹಿತ್ಯದಲ್ಲಿ ಭಾಗವಹಿಸಿ ವಚನಗಳನ್ನ ರಚಿಸೋದಕ್ಕೆ ಅವಕಾಶ ನೀಡಿಕೊಟ್ಟವರು ಬಸವಣ್ಣನವರು. ಅದೇ ರೀತಿ ಮಹಿಳೆಯರು ಕೂಡ ನಾವು ಕೂಡ ಪುರುಷರಿಗಿಂತ ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟಂತಹ ಒಂದು ಸುವರ್ಣ ಯುಗ ಅಂದ್ರೆ ವಚನ ಸಾಹಿತ್ಯ, ಹಾಗೆ 12ನೇ ಶತಮಾನ ಅಂತ ಹೇಳ್ಬೋದು ಸ್ನೇಹಿತರೆ. ಇಂತಹ ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶ್ರೀಮತಿ ಬಿಜಿ ಗೀತಾ ಅವರು ತಿಳಿಸಿದ್ದಾರೆ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮಹಾಲಕ್ಷ್ಮಿ ಸ್ವೀಟ್ಸ್.
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ, ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್.

0: ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸಿಂಬಳದ ನೊಣ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯುಂ ನಂಬದಿರು ವಿಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು. ಸಿಂಬಳದಿನೊಣ ನೀನು ಮಂಕುತಿಮ್ಮ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ಪ್ರಹ್ಲಾದ ನಂಬ್ತಾನೆ, ಆದರೆ ಅವನ ತಂದೆ ಅದನ್ನ ನಂಬೋದಿಲ್ಲ. ನಂಬಿಯುಂ ನಂಬಿದಿರು ವಿಬ್ಬಂದಿ ನೀನು. ನಂಬಿಯು ನಂಬದೇ ಇರುವಂತಹ ಇಬ್ಬಂದಿ, ಎರಡು ರೀತಿಯ ಮನಸ್ಸಿನವನು ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು. ಕಂಬದಿಂದಲೋ ನೆರಳಿಂದಲೋ ಮೋಕ್ಷ ಅವರಿಂಗಾಯ್ತು, ಅವರಿಗೆ ಆಯಿತು. ಅಂದರೆ ತಂದೆ ಮತ್ತು ಮಗನ ಬಗ್ಗೆ ಮಾತಾಡ್ತಿರೋದಿಲ್ಲಿ. ಸಿಂಬಳದಿ ನೊಣ ನೀನು. ಸಿಂಬಳದ ನೊಣ ನೀನು ಅಂದರೆ ಅಂಟಲ್ಲಿ ಸಿಕ್ಕಾಕೊಂಡಿರೋ ನೊಣ, ಆಚೆನೂ ಬರೋಕ್ಕಾಗದೆ ಅಲ್ಲೇ ಇರೋಕ್ಕೂ ಆಗದೆ ಇರುವಂತಹ ವ್ಯಕ್ತಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯುಂ ನಂಬಿದಿರು ವಿಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು. ಸಿಂಬಳದಿನೋಣ ನೀನು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ, ಬನ್ನಿ. ತಂದೆ ಭಗವಂತನನ್ನು ನಂಬಲಿಲ್ಲ, ಮಗ ಪ್ರಹ್ಲಾದ ಅಚಲವಾಗಿ ನಂಬಿದ. ನೀನು ನಂಬಿಯೂ ನಂಬದೇ ಇರುವ ಅಸ್ತವ್ಯಸ್ತ ಚಿತ್ತದವನು. ತಂದೆಗೆ ಕಂಬದಿಂದನೋ ಮಗನಿಗೆ ಮೂಲ ಸ್ವರೂಪದಲ್ಲೋ ಮೋಕ್ಷ ಸಿಕ್ತು. ಆದರೆ ನೀನು ಸಿಂಬಳದಲ್ಲಿ ಸಿಕ್ಕು ಹಾಕಿಕೊಂಡ ನೊಣ ಇದ್ದ ಹಾಗೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ, ನಂಬಿಕೆ ಅನ್ನೋದು ಬದುಕಿಗೆ ಬಹಳ ಮುಖ್ಯವಾದ ಜೀವಸತ್ವ. ಗಟ್ಟಿಯಾಗಿ ನಂಬಿದ್ರೆ ಕಲ್ಲು ದೇವರಾಗತ್ತೆ, ನಂಬದಿದ್ರೆ ದೇವರು ಕಲ್ಲಾಗ್ತಾನೆ ಅನ್ನೋ ಮಾತಿದೆ. ಇನ್ನು ಸಂಕಟ ಬಂದಾಗ ವೆಂಕಟರಮಣ ಅಂದ ಹಾಗೆ ನಾವು ಕಷ್ಟ ಬಂದಾಗ ದೇವರನ್ನ ನಂಬ್ತೀವಿ, ಅದೇ ಸುಖ ಬಂದಾಗ ಸುಲಭವಾಗಿ ಆ ದೇವರನ್ನು ಮರೆತು ಬಿಡ್ತೀವಿ. ನಾನೇ ಇದನ್ನೆಲ್ಲ ಸಾಧಿಸಿದ್ದು ಅಂತೀವಿ. ಈ ರೀತಿ ಇಬ್ಬಂದಿತನ ಬಹಳಷ್ಟು ಮಂದಿಯ ಸ್ವಭಾವ. ಇನ್ನು ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಒಂದ್ ಮಾತಿದೆ. ಅಜಶ್ಚ ಆಶ್ರದ ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಅಂತ. ಅಂದರೆ ಅರಿವಿರದ, ನಂಬಿಕೆ ಕಳೆದುಕೊಂಡ ಇಬ್ಬಂದಿ ವಿನಾಶದತ್ತ ಸಾಕ್ತಾನೆ. ಇಬ್ಬಂದಿಯಾದವನಿಗೆ ಇಹವೂ ಇಲ್ಲ, ಪರವೂ ಇಲ್ಲ, ನೆಮ್ಮದಿಯೂ ಇಲ್ಲ. ಜ್ಞಾನ ಇಲ್ಲದ, ಶ್ರದ್ಧೆ ಇಲ್ಲದ ಅಜ್ಞಾನಿಗಳು ನಿರಂತರವಾದ ಸಂಶಯದಲ್ಲೇ ಬದುಕ್ತಾರೆ. ಜ್ಞಾನ ಮತ್ತು ಶ್ರದ್ಧೆ ಇಲ್ಲದಾಗ ಸಂಶಯ ಬೆಳೆಯುತ್ತೆ. ಆ ಸಂಶಯ ಮನಸ್ಸನ್ನು ಆಕ್ರಮಿಸಿ ಚಿತ್ತವನ್ನು ತಲುಪತ್ತೆ. ಬುದ್ಧಿಗೆ ಬಂದ ಸಂಶಯದಿಂದ ಪರಿಹಾರ ಇಲ್ಲ, ಅದು ವ್ಯಕ್ತಿಯನ್ನು ಅಧಃಪತನಕ್ಕೆ ಕರೆದೊಯ್ಯತ್ತೆ. ಅಂಥವನಿಗೆ ಇಹ ಕೂಡ ಇಲ್ಲ, ಪರವೂ ಇಲ್ಲ, ನೆಮ್ಮದಿಯಂತೂ ಮೊದಲೇ ಇಲ್ಲ. ಯಾವುದಾದ್ರೂ ಒಂದನ್ನು ದೃಢವಾಗಿ ನಂಬಬೇಕು, ಆವಾಗಲೇ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಲ್ವಾ. ಆ ನಂಬಿಕೆಯೇ ಧೈರ್ಯ, ಧೈರ್ಯವೇ ಸಂತೋಷಕ್ಕೆ ಕಾರಣ. ಇವತ್ತು ಪ್ರಪಂಚದಲ್ಲಿ 100 ಗುರುಗಳು ಬಂದಿದ್ದಾರೆ, 100 ತತ್ವಗಳು ಸೃಷ್ಟಿಯಾಗಿದೆ. ಹಾಗಾಗಿ ಯಾರನ್ನ ನಂಬೋದು, ಯಾವುದನ್ನು ನಂಬೋದು ಅನ್ನೋ ಅಂತ ತಿಳಿಯದ ಸ್ಥಿತಿ ಬಂದ್ಬಿಟ್ಟಿದೆ. ಇವುಗಳಲ್ಲಿ ನಂಬಿಕೆಯನ್ನು ಕದಲಿಸುವಂಥವುಗಳು ಬೇಕಾದಷ್ಟಿದೆ. ಯಾವುದರಲ್ಲಾದರೂ ಬಲವಾದ ನಂಬಿಕೆ ಇರದೇ ಇರೋದು ನಮ್ಮ ಕಾಲದ ದಾರಿದ್ರ್ಯ ಆಗಿದೆ. ಬಡತನಗಳಲ್ಲೆಲ್ಲ ಬಹಳ ದೊಡ್ಡ ಬಡತನ ಅಂದ್ರೆ ಈ ಶ್ರದ್ಧಾ ದಾರಿದ್ರ್ಯ. ಕಗ್ಗ ಈ ನಂಬಿಕೆಯ ದಾರಿದ್ರ್ಯವನ್ನೇ ಇಲ್ಲಿ ಕೀಟಲೆ ಮಾಡ್ತಾ ಇರೋದು. ಹಿರಣ್ಯಕಶಿಪು ತಾನೇ ಸರ್ವ ಸಮರ್ಥ, ಜಗತ್ತನ ಆಳೋನು ಅಂತ ನಂಬಿದ್ದ. ತನಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನೋದು ಅವನ ಖಚಿತವಾದ ನಂಬಿಕೆ. ದುರ್ದೈವ ಅಂದ್ರೆ ಅವನ ಮಗ ಪ್ರಹ್ಲಾದ ನಾರಾಯಣನನ್ನ ನಂಬಿದವನು. ಅವನೇ ಜಗದಾದಿ ದೈವ ಅನ್ನೋದು ಅವನ ನಂಬಿಕೆ. ಇಬ್ರು ತಮ್ಮ ತಮ್ಮ ನಂಬಿಕೆಗಳಿಗೆ ಬಲವಾಗಿ ಅಂಟಿಕೊಂಡವ್ರೆ. ಇಬ್ಬರ ನಂಬಿಕೆಗಳ ಮಧ್ಯ ತಾಕಲಾಟ ಬಂದಾಗ ಕಂಬನ ಒಡೆದು ನರಸಿಂಹ ಹೊರಬಂದು ಹಿರಣ್ಯಕಶಿಪುಗೆ ಮೋಕ್ಷ ಕೊಡ್ತಾನೆ. ಪ್ರಹ್ಲಾದನಿಗೆ ತನ್ನ ಮೂಲ ಸ್ವರೂಪದಿಂದ ದರ್ಶನನ ಕೊಟ್ಟು ಉದ್ಧರಿಸ್ತಾನೆ. ಇಬ್ಬಂದಿಯಾದ ನಾವು ಮಾತ್ರ ಸಿಂಬಳದಲ್ಲಿ ಸಿಕ್ಕ ನೊಣ ಇದ್ದ ಹಾಗೆ. ಅಂಟಿನಲ್ಲಿ ಸಿಕ್ಕ ನೊಣ ಹಾರೋದಕ್ಕೆ ಒದ್ದಾಡತ್ತೆ, ಹಾರೋದಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಕೊನೆಯಲ್ಲಿ ಒದ್ದಾಟವೇ ಅದರ ಗತಿಯಾಗತ್ತೆ. ಮುಕ್ತಿ ಅಂದ್ರೆ ಬಂಧನ ಇಲ್ಲದೇ ಇರುವಂತಹ ಸ್ಥಿತಿ. ಅಂತಹ ಮುಕ್ತಿ ಬೇಕಾದ್ರೆ ಪರಮಾತ್ಮನಲ್ಲಿ ಪರಿಪೂರ್ಣ ನಿಸ್ಸಂಶಯವಾದ ಅನನ್ಯವಾದ ಭಕ್ತಿ ಬೇಕು. ಅದನ್ ಬಿಟ್ಟು ಪರಮಾತ್ಮ ನನಗದ್ ಬೇಕು ಅಥವಾ ಇದು ಬೇಕು ಅಂತ ಅವನನ್ ಬೇಡ್ತಾ ಹೋದ್ರೆ ಅವನಿಂದ ಪಡೆದ ವಸ್ತು ವಿಷಯಗಳ ಅಂಟು ನಮ್ಮನ್ನ ಬಿಡೋದೇ ಇಲ್ಲ. ಹೇ ದೇವ ನಂಗೆ ಅದು ಕೊಡು ಇದು ಕೊಡು ಅಂತ ಬೇಡೋದು ಬಿಟ್ಟು, ಹೇ ದೇವ ನೀ ನನ್ನ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲು ಅಂತ ಬೇಡಬೇಕು. ಆಗ ನಮ್ಮ ಭಕ್ತಿ ಸ್ವಾರ್ಥರಹಿತವಾಗಿ ಪರಮಾರ್ಥಕ್ಕಾಗಿ ಆಗಿ ನಾವು ಈ ಜಗತ್ತಿನ ಬಂಧನದಿಂದ ಮುಕ್ತರಾಗಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ ಪೊನ್ನಜ್ಜಿ ನೋಡಲ್ಲಿ, ರಂಭೆ ಇವತ್ತು ಕೃಷ್ಣವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಲು.
6: ನಿಂಗೆ ಕೃಷ್ಣನ್ ವೇಷ ತೋರ್ಸಕ್ಕೆ ಅಂತ ಬಂದಿದ್ದಾಳೆ.
7: ಪೊನ್ನಜ್ಜಿ ಪೊನ್ನಜ್ಜಿ ನಾನು ಕೃಷ್ಣನ್ ವೇಷದಲ್ಲಿ ಹೇಗ್ ಕಾಣಿಸ್ತೀನಿ?
8: ವಾ ವಾ ರಂಭೆ, ತೇಟ್ ಕೃಷ್ಣನ್ ತರನೇ ಕಾಣಿಸ್ತಾ ಇದ್ದೀಯಾ.
7: ಕೃಷ್ಣ ಅಲ್ಲ, ನಕಲಿ ಕೃಷ್ಣ.
8: ನಕಲಿ ಕೃಷ್ಣ ಅಸಲಿ ಕೃಷ್ಣನ್ ಹಾಗೆ ಕಾಣಿಸ್ತಾ ಇದ್ದಾಳೆ.
7: ಹೌದೌದು, ಆದ್ರೆ ನಕಲಿ ಕೃಷ್ಣ ಅಸಲಿ ಹೇಗಾಗ್ತಾನೆ?
9: ಹೌದು ನಕಲಿ ಕೃಷ್ಣ.
8: ಮಕ್ಕಳೇ, ನಕಲಿ ಕೃಷ್ಣ ಅಂತ ಕೇಳಿದಾಗ ನಂಗೊಂದು ಸಂಗತಿ ನೆನಪಾಯ್ತು. ದ್ವಾಪರ ಯುಗಕ್ಕೆ ಹೋಗ್ಬಿಟ್ಟೆ ನಾನು. ದ್ವಾಪರ ಯುಗದಲ್ಲಿ ಒಬ್ಬ ಅರಸ ತಾನು ನಿಜವಾದ ಕೃಷ್ಣ ಅಂತ ಎಲ್ಲರ ಹತ್ರನೂ ಡಂಗುರ ಸಾರ್ತಾ ಇದ್ದ. ಆ ನಕಲಿ ಕೃಷ್ಣನ ಕಥೆಯನ್ನ ನಿಮಗಾಗಿ ಹೇಳ್ತೀನಿ. ಬನ್ನಿ ಬನ್ನಿ, ಕುಟ್ಟವಲಕ್ಕಿ ಮಾಡಿದ್ದೀನಿ, ತಿಂತ ಆ ಕತೆ ಕೇಳಿ. ದ್ವಾಪರ ಯುಗದಲ್ಲಿ ಕೃಷ್ಣನ ಸಮಕಾಲೀನನಾಗಿ ಪೌಂಡ್ರಕ ವಾಸುದೇವ ಎಂಬಾತ ಕರಶು ಅಂದರೆ ಪಂಡ್ರ ದೇಶದ ರಾಜ ಆಗಿದ್ದ. ಅವನೊಬ್ಬ ಅವಿವೇಕಿ ಅಹಂಕಾರಿಯಾಗಿದ್ದ. ಅವನ ರೂಪ ಭಗವಂತ ಶ್ರೀಕೃಷ್ಣನನ್ನೇ ಹೋಲ್ತಾ ಇತ್ತು. ಅದಕ್ಕೆ ಸಾಲ್ದು ಅನ್ನೋ ಹಾಗೆ ಪೌಂಡ್ರಕ ಶ್ರೀಕೃಷ್ಣನ ವೇಷವನ್ನೇ ಅನುಕರಿಸ್ತಾ ಇದ್ದ. ಕೈಯಲ್ಲಿ ಕೊಳಲು, ತಲೆಯಲ್ಲಿ ನವಿಲುಗರಿ, ಕೃತಕ ಕೌಸ್ತುಭ ಮಣಿಯ ವೈಜಯಂತಿ ಹಾರ, ಕೈಯಲ್ಲಿ ಶಂಖ, ಕೌಮೋದಕಿ ಗದ, ಪದ್ಮ ಸಾರಂಗ ಧನುಷು, ಎದೆಯ ಮೇಲೆ ಶ್ರೀವತ್ಸ ಲಾಂಛನ, ಹಳದಿ ಪೀತಾಂಬರ ಬಟ್ಟೆಯನ್ನು ಉಟ್ಕೊಂಡು ತನ್ನ ರಥದಲ್ಲಿ ಗರುಡ ಧ್ವಜವನ್ನು ಇಟ್ಕೊಂಡು ತಾನು ವಿಷ್ಣುವಿನ ಅಪರಾವತಾರ, ತಾನೇ ದ್ವಾರಕಾಧಿಪತಿ ಶ್ರೀಕೃಷ್ಣ, ಎಲ್ಲರೂ ತನ್ನನ್ನು ಕೃಷ್ಣ ಅಂತ ಕರಿಬೇಕು ಅಂತ ತಾಕೀತು ಮಾಡಿದ್ದ. ಪೌಂಡ್ರಕನ ತಂದೆ ಹೆಸರು ಕೂಡ ವಸುದೇವ ಅಂತಲೇ ಆಗಿತ್ತು. ಎಲ್ಲ ಸಾಮ್ಯಗಳನ್ನು ಇಟ್ಟುಕೊಂಡ ಪೌಂಡ್ರಕ ತಾನೇ ಕೃಷ್ಣ ಅಂತ ಹಾರಾಡ್ತಾ ಇದ್ದ. ತನ್ನನ್ನು ಹಾಗೇ ಕರಿಬೇಕು ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದ. ವಾಸುದೇವ ತಾನು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನಲ್ಲ ಆ ಕೃಷ್ಣ, ಆತ ಮಹಾನ್ ಮೋಸಗಾರ ಮತ್ತೆ ಸುಳ್ಳುಗಾರ. ನೀವೆಲ್ಲ ನನ್ನನ್ನೇ ಪೂಜೆ ಮಾಡಬೇಕು, ಅವನಿಗೆ ಅರ್ಪಿಸೋದನ್ನು ನನಗರ್ಪಿಸಬೇಕು, ನಾನು ಮಾಡುವ ಶಾಸನಗಳನ್ನೇ ಪಾಲಿಸಬೇಕು ಅಂತೆಲ್ಲ ಹೇಳ್ತಾ ಇದ್ದ. ತನ್ನ ಮನಸ್ಸಿನಲ್ಲಿ ತಾನೇ ನೆಟ್ಟ ಬೀಜಕ್ಕೆ ಅವನ ಗೆಳೆಯರು ನೀರೆರೆದು ಪೋಷಿಸ್ತಾ ಇದ್ರು. ಹೌದು ಹೌದು, ನೀನೇ ಭಗವಂತ, ನೀನೇ ಅಸಲಿ ಕೃಷ್ಣ. ಯಾದವ ಕುಲ ಸಂಜಾತನಾದ ಶ್ರೀಕೃಷ್ಣನದ್ದು ಬರೀ ಬೂಟಾಟಿಕೆ, ನೀನೇ ದ್ವಾರಕಾನಾಥ, ಅದರ ಘೋಷಣೆ ಮಾಡೋ ಅಂತ ಅವನ ಕಿವಿಯನ್ನು ತುಂಬಿಸ್ತಾ ಇದ್ರು. ಅಲ್ಲದೆ ಕೃಷ್ಣನ ಶತ್ರುಗಳಾದ ಜರಾಸಂಧ ನರಕಾಸುರರು ಪೌಂಡ್ರಕನ ದೂರದ ಸಂಬಂಧಿಗಳಾಗಿದ್ರು. ತನ್ನ ಸಂಬಂಧಿಗಳ ಶತ್ರು ಈತ ಅನ್ನೋ ಕ್ರೋಧ ಬೇರೆ ಸೇರ್ಕೊಂಡಿತ್ತು ಪೌಂಡ್ರಕನಲ್ಲಿ. ಆತ ತನ್ನ ರಾಜ್ಯದಲ್ಲಿ ಹೋದಲ್ಲಿ ತಾನು ಆದಿ ಅಂತ್ಯ ಇಲ್ಲದವನು, ತಾನೇ ಸೃಷ್ಟಿ ತಾನೇ ಪ್ರಳಯ, ಅಧರ್ಮವನ್ನು ನಾಶಗೊಳಿಸುವವನು ನಾನೇ ಶ್ರೀಕೃಷ್ಣ ಅಂತ ಭಾರಿ ಬಾರಿಗೂ ಸಾರ್ತಾ ಇದ್ದ. ವಿಷಯ ದೇವರ್ಷಿ ನಾರದರ ತನಕ ತಲುಪುತ್ತೆ. ಅವರು ಬಂದು ಪೌಂಡ್ರಕನಿಗೆ ಬುದ್ಧಿ ಹೇಳ್ತಾರೆ. ಶ್ರೀಕೃಷ್ಣ ವಿಷ್ಣುವಿನ ಅವತಾರವಾಗಿದ್ದಾನೆ, ಅವನಲ್ಲಿ ವೈರ ಕಟ್ಕೊಳ್ಬೇಡ, ಇದರಿಂದ ನಿನ್ನ ವಿನಾಶ ಆಗುತ್ತೆ ಅಂತ ಪರಿಪರಿಯಾಗಿ ಹೇಳ್ತಾರೆ. ಆದರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಾಗೆ ಅಧಮ ಪೌಂಡ್ರಕ ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇಲ್ಲ.
7: ಎಂತ ಅವಿವೇಕಿಯ ಪೌಂಡ್ರಕ,
5: ಯಾರಾದರೂ ಹೀಗೆಲ್ಲ ಮಾಡ್ತಾರ?
7: ಒಳ್ಳೆ ಮೂರ್ಖ ಮೂರ್ಖ.
8: ಮತ್ತಲ್ಲ, ಬರೀ ಮೂರ್ಖ ಅಲ್ಲ, ಅವನು ಮಹಾ ಮಹಾ ಮಹಾ ಮೂರ್ಖ ಆಗಿದ್ದ. ಕೊನೆಗೆ ಒಂದಿನ ಪೌಂಡ್ರಕ ತನ್ನ ದೂತನ ಕೈಯಲ್ಲಿ ಪತ್ರವೊಂದನ್ನು ದ್ವಾರಕೆಗೆ ಕಳಿಸ್ತಾನೆ. ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣನ ಅನುಮತಿ ಪಡೆದು ದೂತ ಪತ್ರವನ್ನು ಓದೋಕೆ ಶುರು ಮಾಡ್ತಾನೆ. ಎಲ್ಲವೋ ಕೃಷ್ಣ, ನಾನೇ ಅಸಲಿ ಕೃಷ್ಣ, ಜನರ ಉದ್ಧಾರಕ್ಕಾಗಿ ಹುಟ್ಟಿದವನು. ಆದರೆ ನೀನು ಪ್ರಭು ವಾಸುದೇವನ ಹೆಸರು ಉಪಯೋಗಿಸಿಕೊಂಡು ಜನರಿಗೆ ಮಂಕುಬೂದಿ ಎರಚುತ್ತಿರುವೆ. ಭಗವಂತನ ದಿವ್ಯ ವ್ಯಕ್ತಿತ್ವ ನಿನಗೆಲ್ಲಿದೆ? ನೀನೊಬ್ಬ ಸಾಧಾರಣ ದನ ಕಾಯುವ ಗೊಲ್ಲ, ಗೋಪಿಯರ ಸೀರೆ ಸೆಳೆವ ಲಂಪಟ. ಒಳ್ಳೆಯ ಮಾತಿನಲ್ಲಿ ನನ್ನನ್ನು ವಾಸುದೇವ ಎಂದು ಒಪ್ಪಿಕೊಂಡು ನಿನ್ನ ಸುದರ್ಶನ ಚಕ್ರವನ್ನು ನನಗೆ ತಂದು ಒಪ್ಪಿಸು. ಇದು ನನ್ನ ಆಜ್ಞೆ, ಇದನ್ನು ಮೀರಿದೆಯಾದರೆ ನನ್ನೊಂದಿಗೆ ಯುದ್ಧ ಮಾಡು ಅಂತ ಒತ್ತಾನೆ. ದೂತ ಓದಿದ ಪತ್ರ ಕೇಳಿ ಸಭೆಯಲ್ಲಿದ್ದವರೆಲ್ಲ ಬಿದ್ದು ಬಿದ್ದು ನಗ್ತಾರೆ. ಆಗ ಕೃಷ್ಣ, ಎಲ್ಲವೋ ಮೂರ್ಖ ಎಂಬೂ ತನ್ನರ್ಥಿಸಿದರೆ ನವಿಲಾದೀತೆ, ಯುದ್ಧಕ್ಕೆ ನಾನು ಸಿದ್ಧ ಎಂದು ನಿನ್ನ ರಾಜ ಪೌಂಡ್ರಕನಿಗೆ ತಿಳಿಸು ಅಂತ ಉತ್ತರಿಸಿ ದೂತನನ್ನು ವಾಪಸ್ಸು ಕಳಿಸ್ತಾನೆ. ಕೃಷ್ಣನ ಉತ್ತರ ಕೇಳಿದ ಪೌಂಡ್ರಕ ಕಟಕಟ ಅಂತ ಹಲ್ಲು ಕಡಿತ ತನ್ನ ಎರಡು ಅಕ್ಷೋಹಿಣಿ ಸೇನೆಯನ್ನು ಯುದ್ಧಕ್ಕೆ ಸಜ್ಜುಗೊಳಿಸ್ತಾನೆ. ಸ್ನೇಹಿತ ಕಾಶಿರಾಜನ ಸಹಾಯವನ್ನು ಪಡೆದು ದ್ವಾರಕೆಯ ಮೇಲೆ ಯುದ್ಧವನ್ನು ಸಾರ್ತಾನೆ. ದ್ವಾರಕೆಯ ಜನ ಕೃಷ್ಣನ ಪೊಡಿ ಅಚ್ಚಿನ ಹಾಗೆ ಇದ್ದ ಪೌಂಡ್ರಕನನ್ನು ನೋಡಿ ಕೃಷ್ಣ ಯಾಕೆ ತಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಅಂತ ಕಕ್ಕಾಬಿಕ್ಕಿ ಆಗ್ತಾರೆ. ಆಗ ಕೃಷ್ಣ ದ್ವಾರಕೆಯಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಬಲರಾಮ ಸತ್ಯಕ್ಕೇರು ರಣರಂಗಕ್ಕೆ ಇಳಿದು ಚದುರಿದ ದ್ವಾರಕಾವಾಸಿಗಳನ್ನು ಒಟ್ಟುಗೂಡಿಸಿ ವಿಷಯ ಏನಂತ ತಿಳಿಸಿ ಪೌಂಡ್ರಕನನ್ನು ಸದೆಬಡಿತಾರೆ. ಆತ ಅವರಿಂದ ಹೇಗೋ ತಪ್ಪಿಸ್ಕೊಂಡು ಪೌಂಡ್ರಕ್ಕೆ ವಾಪಸ್ಸಾಗ್ತಾನೆ.
6: ಬರೀ ರೋಪು ಈ ಪೌಂಡ್ರಕನದ್ದು.
7: ಹೌದು, ಟುಸ್ ಪಟಾಕಿ
8: ಅಲ್ವಾ ಮತ್ತೆ? ಇತ್ತ ಕೃಷ್ಣ ದ್ವಾರಕೆಗೆ ಬಂದಾಗ ವಿಷಯ ಎಲ್ಲ ತಿಳಿಯುತ್ತೆ. ಅವನಿಗೆ ಪೌಂಡ್ರಕನ ಮೇಲೆ ಎಲ್ಲಿಲ್ಲದ ಕುತೂಹಲ ಮೂಡುತ್ತೆ, ಜೊತೆಗೆ ಕ್ರೋಧನೂ ಉಂಟಾಗುತ್ತೆ. ಅವನು ಸೇನೆಯನ್ನು ಕಟ್ಟಿಕೊಂಡು ಪೌಂಡ್ರದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅಲ್ಲಿ ಪೌಂಡ್ರಕನ ವೇಷಭೂಷಣ ನಡೆನುಡಿ ಎಲ್ಲ ಕೂಡ ತನ್ನನ್ನೇ ಹೋಲ್ತಾ ಇದೆಯಲ್ಲ ಅಂತ ಅಚ್ಚರಿ ಪಡ್ತಾನೆ ಕೃಷ್ಣ. ಎಲೇ ಪೌಂಡ್ರಕ, ನನ್ನಂತೆ ನವಿಲುಗರಿ ಕೊಳಲು ಪೀತಾಂಬರ ಶಂಖ ಗದೆಗಳನ್ನು ಧರಿಸಿ ಅನುಕರಣೆ ಮಾಡಿದರೆ ನೀನು ವಾಸುದೇವ ಆಗೋದಿಲ್ಲ. ನಾನೇ ವಾಸುದೇವ, ನಾನೇ ಸತ್ಯ, ನಾನೇ ಮಿಥ್ಯ, ಅದನ್ನು ತಿಳಿದು ಶರಣಾಗತನಾಗು, ನಿನ್ನನ್ನು ನಾನು ಬಿಟ್ಟುಬಿಡ್ತೀನಿ ಅಂತ ಹೇಳ್ದ. ಆದರೆ ವಿವೇಚನೆಯನ್ನು ಕಳ್ಕೊಂಡಿದ್ದ ಪೌಂಡ್ರಕ ಕೃಷ್ಣನ ಮಾತನ್ನು ಒಪ್ಪೋದಿಲ್ಲ. ಆಗ ಶ್ರೀಕೃಷ್ಣ ಎದುರುಗಿದ್ದ ಸೇನೆಯನ್ನ ಅನಿವಾರ್ಯವಾಗಿ ಸಂಹರಿಸಬೇಕಾಗಿ ಬರುತ್ತೆ. ಕೊನೆಗೆ ಆತ ತನ್ನ ಸುದರ್ಶನ ಚಕ್ರವನ್ನು ಪೌಂಡ್ರಕನ ಮೇಲೆ ಬಿಡ್ತಾನೆ. ಪೌಂಡ್ರಕ ಅದನ್ನು ಬೆರಳಿನಲ್ಲಿ ಹಿಡಿದು ಹಾ ಅಂತೂ ಹೆದರಿ ನನಗೆ ಸುದರ್ಶನ ಚಕ್ರ ನೀಡಿದೆಯಲ್ಲ, ಈಗಲಾದರೂ ಒಪ್ಪಿಕೋ, ಈ ಪೌಂಡ್ರಕನೇ ಭಗವಂತ ವಾಸುದೇವ ಎಂದು ಅಂತ ಗಹ ಗಹಿಸಿ ನಗ್ತಾನೆ. ಆಗ ಅವನ ಕೈಯಲ್ಲಿರೋ ಚಕ್ರ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೆ. ತೂಕ ಹೆಚ್ಚಾದ ಹಾಗೆ ಪೌಂಡ್ರಕನಿಗೆ ಆಯ ತಪ್ಪಿದ ಹಾಗೆ ಆಗುತ್ತೆ. ಆಗ ಆ ಚಕ್ರ ಪೌಂಡ್ರಕನನ್ನ ಭೂಮಿಯೊಳಗೆ ಜೋರಾಗಿ ತಳ್ಳಿಬಿಡುತ್ತೆ. ಇನ್ನು ಕೆಲವರು ಸುದರ್ಶನ ಚಕ್ರ ಪೌಂಡ್ರಕನ ಶಿರವನ್ನು ಕತ್ತರಿಸಿಬಿಡ್ತು ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಭಗವಂತ ಶ್ರೀಕೃಷ್ಣ ಪೌಂಡ್ರಕನನ್ನು ಸಂಹರಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ.
7: ಪೊನ್ನಜ್ಜಿ, ಏನೇ ಆಗಲಿ ಈ ಪೌಂಡ್ರಕನಿಂದ ನಮಗೊಂದು ಒಳ್ಳೆ ಕತೆ ಕೇಳ್ದಂಗಾಯ್ತು.
8: ಹೌದು ಮಕ್ಕಳೇ, ಒಳ್ಳೆ ಕತೆ ಏನೋ ಹೌದು. ಇದರಿಂದ ಏನು ತಿಳಿಯುತ್ತೆ ಅಂದರೆ ಅವಿವೇಕ, ಅಹಂಕಾರ, ಮೂಢತನ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತೆ ಅಂತ.
10: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗುವುದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
14: ಹೂನೆ, ರೆಡಿ ಆಗ್ತಾ ಇದೆ.
13: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
15: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ.

90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಸಂಘ ಸಂಸ್ಥೆಗಳ ಸದಸ್ಯತ್ವ ಹೊಂದುವುದು ಪ್ರತಿಯೊಬ್ಬ ನಾಗರಿಕನ ಮೂಲ ಕರ್ತವ್ಯವಾಗಿದ್ದು, ಸಂಸ್ಥೆ ಬೆಳೆದು ನಿಂತ ನಂತರ ಅದರ ಹಿರಿಯ ಸದಸ್ಯರನ್ನು ಗೌರವಿಸಿ ಸನ್ಮಾನಿಸುವುದು ಸಂಸ್ಥೆಯ ಕೀರ್ತಿ ಹಾಗೂ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಎಂದು ಯೂತ್ ಆಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ತರುಣೋದಯ ಘಟಕದ ಹಿರಿಯ ಸದಸ್ಯ ಬಿಎನ್ ಕೃಷ್ಣಮೂರ್ತಿ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದಲ್ಲಿ ನಡೆದ ತರುಣೋದಯ ಘಟಕದ ವಾರ್ಷಿಕ ಮಹಾಸಭೆಯಲ್ಲಿ ಹಿರಿಯ ಸದಸ್ಯರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಆಡಳಿತ ಮಂಡಳಿ ಆಯ್ಕೆ ಸಂದರ್ಭದಲ್ಲಿ ಹಿರಿಯರ ಅನುಭವ ಹಾಗೂ ಮಾರ್ಗದರ್ಶನವನ್ನು ಸದಾ ಬಳಸಿಕೊಳ್ಳಲಾಗುತ್ತಿತ್ತು. ಅವರ ಮುಂದಾಲೋಚನೆಯಿಂದ ಯಾವುದೇ ಗೊಂದಲವಿಲ್ಲದೆ ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿತ್ತು. ಈ ಉತ್ತಮ ಪರಂಪರೆಯ ಫಲವಾಗಿ ಶಿವಮೊಗ್ಗದ ತರುಣೋದಯ ಘಟಕವು ದೇಶದಾದ್ಯಂತ ಇರುವ ಯೂತ್ ಆಸ್ಟೆಲ್ಸ್ ಘಟಕಗಳ ಪೈಕಿ ಉತ್ತಮ ಹೆಸರನ್ನು ಗಳಿಸಿದೆ ಎಂದು ಹೇಳಿದರು. ಸಂಸ್ಥೆಯ ನಿರ್ದೇಶಕರು ಸ್ವತಃ ಚಾರಣಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಇತರ ಸದಸ್ಯರನ್ನು ಪ್ರೋತ್ಸಾಹಿಸಿ ಕರೆದುಕೊಂಡು ಹೋಗುತ್ತಿರುವುದು ಸಂಸ್ಥೆಯ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಹಿರಿಯ ಸದಸ್ಯೆ ಸುಜಯಮ್ಮ ಮಾತನಾಡಿ, 3 ದಶಕಗಳ ಹಿಂದೆ ಗೋವಾ ಚಾರಣದಲ್ಲಿ ಭಾಗವಹಿಸಿ ಪಡೆದ ಅನುಭವವನ್ನು ಸ್ಮರಿಸಿದರು. ಮತ್ತೋರ್ವ ಹಿರಿಯ ಸದಸ್ಯ ಮಲ್ಲಿಕಾರ್ಜುನ್ ಸನ್ಮಾನ ಸ್ವೀಕರಿಸಿ, ವಿದೇಶಗಳಲ್ಲಿಯೂ ಯೂತ್ ಆಸ್ಟೆಲ್ಸ್ ವ್ಯವಸ್ಥೆ ಲಭ್ಯವಿದ್ದು ಸದಸ್ಯರು ಅದರ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಆನ ವಿಜಯೇಂದ್ರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಘಟಕವು ಉತ್ತಮ ಸದಸ್ಯತ್ವವನ್ನು ಹೊಂದಿದ್ದು ಸದಸ್ಯರು ಸ್ಥಳೀಯ, ಅಂತಾರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಚಾರಣಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ವಿದೇಶ ಪ್ರವಾಸಗಳನ್ನು ಆಯೋಜಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಎಸ್ಎಸ್ ವಾಗೇಶ್ ಮಾತನಾಡಿ, ಹಿಮಾಲಯದಲ್ಲಿ ಸೈಕಲ್ ಯಾತ್ರೆಯ ಮೂಲಕ ಚಾರಣ ಜೀವನ ಆರಂಭಿಸಿದ್ದು, ಪ್ರತಿ ವರ್ಷ ಹಿಮಾಲಯಕ್ಕೆ ಭೇಟಿ ನೀಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತದೆ. ಚಾರಣ ಚಟುವಟಿಕೆಗಳು ಆರೋಗ್ಯಕರ ಜೀವನಕ್ಕೆ ಪೂರಕವಾಗಿದ್ದು ಎಲ್ಲರೂ ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸುಮಾರಾಣೆ ಪ್ರಾರ್ಥನೆ ನೆರವೇರಿಸಿದರು. ನಾಗರಾಜ್ ಸ್ವಾಗತಿಸಿದರು. ಭಾರತಿ ಗುರುಪಾದಪ್ಪ ಕಾರ್ಯಕ್ರಮ ನಿರೂಪಿಸಿದರು. ಮಲ್ಲಿಕಾರ್ಜುನ್ ವಂದಿಸಿದರು. ಜನಾರ್ದನ್ ಪೈ, ಕೃಷ್ಣಮೂರ್ತಿ, ಲಕ್ಷ್ಮೀ ನಾಗೇಶ್, ಜಿ ವಿಜಯಕುಮಾರ್, ರಾಜು, ಸಿದ್ದಲಿಂಗಯ್ಯ, ರವೀಂದ್ರ, ಮೃತ್ಯುಂಜಯ, ಪ್ರಕೃತಿ, ಪ್ರಶಾಂತ್, ಆದಿತ್ಯ ಪ್ರಸಾದ್, ಮಂಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಹುಮುಖಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಆಯೋಜಿಸಲಾದ ಬಹುಮುಖಿ 82 ಕಾರ್ಯಕ್ರಮದಲ್ಲಿ ಮೇದಿನಿ ಕೆಳಮನೆ ಅವರ 2 ಕಿರುಚಿತ್ರಗಳಾದ ಮುಕ್ತಿ ಮತ್ತು ಲವ್ವರ್ ಪ್ರದರ್ಶನಗೊಂಡು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಮರ್ಶಕರು, ಎಳೆ ವಯಸ್ಸಿನಲ್ಲಿ ಮೇದಿನಿ ಕೆಳಮನೆ ಅವರು ನಿರ್ದೇಶನ ಮತ್ತು ನಟನೆಯ ಮೂಲಕ ಸಾಮಾಜಿಕ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ತೆರೆಗೆ ತರುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಮುಕ್ತಿ ಕಿರುಚಿತ್ರವು ಗ್ರಾಮೀಣ ಸಮಾಜದಲ್ಲಿ ಮಹಿಳೆಯರು ಎದುರಿಸುವ ಅವಮಾನ, ಲಿಂಗ ಅಸಮಾನತೆ ಹಾಗೂ ಪುರುಷಾಪ್ರಧಾನ ಮನೋಭಾವವನ್ನು ಪ್ರಶ್ನಿಸುವ ಕಥಾಹಂದರವನ್ನು ಹೊಂದಿದೆ. ಮದುವೆ ಮಾತುಕತೆಯ ಸುತ್ತ ಸಾಗುವ ಕಥೆಯಲ್ಲಿ ಮಹಿಳೆಯರ ಆತ್ಮಗೌರವ ಮತ್ತು ಸ್ವಾತಂತ್ರ್ಯದ ಪ್ರಶ್ನೆಯನ್ನು ಚಿತ್ರವು ಪರಿಣಾಮಕಾರಿಯಾಗಿ ಎತ್ತಿ ಹಿಡಿಯುತ್ತದೆ. ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರಲ್ಲಿ ಸ್ತ್ರೀಕುಲಕ್ಕೆ ಪುರುಷ ಬಂಧನದಿಂದ ನಿಜವಾದ ಮುಕ್ತಿ ಯಾವಾಗ ಎಂಬ ಚಿಂತನೆ ಮೂಡಿಸುವಲ್ಲಿ ಚಿತ್ರ ಯಶಸ್ವಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನೊಂದು ಕಿರುಚಿತ್ರ ಲವ್ವರ್ ಪ್ರೀತಿ, ವಿರಹ ಮತ್ತು ಭಾವನಾತ್ಮಕ ಸಂಘರ್ಷದ ಕಥೆಯನ್ನು ಒಳಗೊಂಡಿದೆ. ಶರಣ್ಯ ಎಂಬ ಯುವತಿಯ ಜೀವನದಲ್ಲಿ ಪ್ರೀತಿಯ ಏರುಪೇರುಗಳು, ಹಳೆಯ ಸಂಬಂಧದ ನೆನಪುಗಳು ಮತ್ತು ಹೊಸ ಬದುಕಿನ ಹುಡುಕಾಟವನ್ನು ಚಿತ್ರವು ಸೂಕ್ಷ್ಮವಾಗಿ ನಿರೂಪಿಸುತ್ತದೆ. ಭಾವನಾತ್ಮಕ ದೃಶ್ಯಗಳು ಹಾಗೂ ಸಹಜ ಅಭಿನಯ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದೆ. 2 ಕಿರುಚಿತ್ರಗಳಲ್ಲಿ ನಿರ್ದೇಶನ ಹಾಗೂ ನಟನೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವ ಮೇದಿನಿ ಕೆಳಮನೆ ಅವರ ಪ್ರತಿಭೆಯನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಡಾ ನಾಗಭೂಷಣ್, ಡಾ ಶೇಖರ್ ಗೌಳೇರ್, ಜಿ ವಿಜಯಕುಮಾರ್, ಆರ್ ಮನೋಹರ್, ವಿಶ್ವೇಶ್ವರಯ್ಯ, ಹಾಲಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರೇಕ್ಷಕರು ಕಿರುಚಿತ್ರಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಯುವ ಪ್ರತಿಭೆಗೆ ಶುಭ ಹಾರೈಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ಮತದಾರರ ನೋಂದಣಾಧಿಕಾರಿ ಕೆಆರ್ ಸುಜಾತ ಅಧ್ಯಕ್ಷತೆಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸಿ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಲಾಯಿತು. ತಹಶೀಲ್ದಾರ್ ಹಾಗೂ ಮತದಾರರ ಉಪನೋಂದಣಾಧಿಕಾರಿ ಕೆ ಪುರಂದರ ಮಾತನಾಡಿ, ತಾಲೂಕಿನಲ್ಲಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಪ್ರಕ್ರಿಯೆಯ ನಂತರ ಕರಡು ಮತದಾರರ ಪಟ್ಟಿಯು ಬಿಡುಗಡೆಯಾಗಿದ್ದು, ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿರುವುದನ್ನು ಸ್ಥಳೀಯ ಬಿಎಲ್ಒ ಅಥವಾ ಚುನಾವಣಾ ಆಯೋಗದ ಅಧಿಕೃತ ಜಾಲತಾಣಗಳಲ್ಲಿ ಪರಿಶೀಲಿಸಿಕೊಳ್ಳಬಹುದು ಎಂದರು. ಪ್ರಸ್ತುತ ಪ್ರಕಟಿಸಲಾಗಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಸುಮಾರು 16,209 ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದರಲ್ಲಿ ಈವರೆಗೆ ಮ್ಯಾಪಿಂಗ್ ಆಗದಿರುವ 1,183 ಮತದಾರರಿಗೆ ಹಾಗೂ ತಂದೆ ಮಗನ ವಯಸ್ಸಿನ ಗಣನೀಯ ಅಂತರ ಸೇರಿದಂತೆ ದೋಷಪೂರಿತ ಮಾಹಿತಿ ಇರುವ 2,898 ಮತದಾರರು ಸೇರಿದಂತೆ ಒಟ್ಟು 4,081 ಮತದಾರರಿಗೆ ನೋಟಿಸ್ ನೀಡಲಾಗುತ್ತದೆ ಎಂದು ತಿಳಿಸಿದರು. ಪಟ್ಟಿಯಲ್ಲೇ ಹೆಸರು ಇಲ್ಲದಿರುವವರು ಆಕ್ಷೇಪಣೆ ಸಲ್ಲಿಸಲು 23 ಸೆಪ್ಟೆಂಬರ್ವರೆಗೆ ಅವಕಾಶವಿದ್ದು, ಮತದಾರರು ತಮ್ಮ ಹೆಸರು ಇದೆಯೇ ಎಂದು ಪರಿಶೀಲಿಸಿಕೊಳ್ಳುವ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿ ನೀಡಲಿದೆ ಎಂದು ಮಾಹಿತಿ ನೀಡಿದರು. ಕಳೆದ ಜೂನ್ 16 ಮತಪಟ್ಟಿಯಲ್ಲಿದ್ದಂತೆ ತಾಲೂಕಿನಲ್ಲಿ 198,955 ಮತದಾರರಿದ್ದು, ಅವರಲ್ಲಿ 182,746 ಮತದಾರರ ಹೆಸರನ್ನು ಅಧಿಕೃತಗೊಳಿಸಿ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಅಂದರೆ ಶೇಕಡ 91.85% ಪರಿಷ್ಕರಣೆ ಕಾರ್ಯಪೂರ್ಣಗೊಂಡಂತಾಗಿದೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ 16,209 ಮತದಾರರನ್ನು ಎಎಸ್ಡಿಡಿಒ ವರ್ಗಕ್ಕೆ ಸೇರಿಸಲಾಗಿದೆ. ಈ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುವುದಿಲ್ಲ. ಈ ಪೈಕಿ 5,759 ಮತದಾರರು ಮೃತರಾಗಿರುವುದನ್ನು, 1,093 ಮತದಾರರು ಗೈರಾಗಿರುವುದನ್ನು ಹಾಗೂ 7,822 ಮತದಾರರು ಸ್ಥಳಾಂತರಗೊಂಡಿರುವುದನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ ಮತದಾರರ ಪೈಕಿ ಗೈರು ಸ್ಥಳಾಂತರಗೊಂಡಿರುವ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಅಥವಾ ತಿದ್ದುಪಡಿ ಇದ್ದರೆ ಹೊಸ ಸೇರ್ಪಡೆಗೆ ಮತದಾರರು ನಿಗದಿತ ದಾಖಲೆಗಳೊಂದಿಗೆ ಫಾರ್ಮ್ 6 ಸಲ್ಲಿಕೆ ಮಾಡಬೇಕು. ಹೆಸರು ವಿಳಾಸ ಬದಲಾವಣೆಗೆ ನಮೂನೆ 8 ಬಳಸಿ ಅರ್ಜಿ ಹಾಕಬಹುದು. ಮತಗಟ್ಟೆ ಅಧಿಕಾರಿಗಳ ಪರಿಶೀಲನೆಯ ನಂತರ ಆ ಮತದಾರರ ಪಟ್ಟಿಯ ಪೌರತ್ವ ದೃಢಪಟ್ಟರಷ್ಟೇ ಅವರ ಹೆಸರನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಾಗುತ್ತದೆ ಎಂದರು. ಸಭೆಯಲ್ಲಿ ಮತದಾರರ ನೋಂದಣಾಧಿಕಾರಿ ಕೆಆರ್ ಸುಜಾತ, ಚುನಾವಣಾ ಶಿರಸ್ತೇದಾರ್ ವೈಎಸ್ ದೀಪಕ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಇದ್ದರು. ಮುಂದಿನ ವಿವರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು 2026-27 ಸಾಲಿನಲ್ಲಿ ಖ್ಯಾತ ಹಾಕಿ ಆಟಗಾರರಾದ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಗಸ್ಟ್ 29 ಆಚರಿಸಲಾಗುತ್ತಿದ್ದು, ಖೇಲೇಗ ಭಾರತ್ ಜೀತೇಗ ಭಾರತ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಗಸ್ಟ್ 28-30 3 ದಿನಗಳ ಕಾಲ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಏಕ್ ಘಂಟಾ ಖೇಲ್ ಕೆ ಮೈದಾನ್ ಮೇನ್ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ನಾಗರಿಕರು ಕನಿಷ್ಠ 1 ಗಂಟೆ ಆಟದ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದಾಗಿದೆ. ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ರಾಜ್ಯದ ಶಾಲಾ ಕಾಲೇಜುಗಳು, ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಆಗಸ್ಟ್ 28 ಬೆಳಗ್ಗೆ 6 ಗಂಟೆಗೆ ಯೋಗ ಅರಿವು, ಆಗಸ್ಟ್ 29 ಬೆಳಗ್ಗೆ 7 ಮ್ಯಾರಥಾನ್, ಆಗಸ್ಟ್ 30 ಬೆಳಗ್ಗೆ 7 ಸೈಕ್ಲೋಥಾನ್ ಮತ್ತು ಜುಂಬಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮ್ಯಾರಥಾನ್ ವಿಜೇತರಿಗೆ ನಗದು ಬಹುಮಾನ ಪ್ರಥಮರು 10,000, ದ್ವಿತೀಯ 5,000, ತೃತೀಯ 3,000 ಹಾಗೂ 3 ಜನರಿಗೆ ಸಮಾಧಾನಕರ ಬಹುಮಾನ 1,000 ನೀಡಲಾಗುವುದು. ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845863549. ಮತ್ತೊಂದು ಸಂಖ್ಯೆ 8884816287. ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ವಿಶ್ವವಿದ್ಯಾಲಯಗಳಲ್ಲಿ ಪಿಎಚ್ಡಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ.

ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ನಿರ್ದೇಶನಾಲಯದ ಸೂಚನೆಯಂತೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಪಾರ್ಸಿ, ಬೌದ್ಧ ಹಾಗೂ ಸಿಖ್ ಸಮುದಾಯಕ್ಕೆ ಸೇರಿದ ಅರ್ಹ ಪೂರ್ಣಕಾಲಿಕ ಪಿಎಚ್ಡಿ ಸಂಶೋಧನಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಿದ್ದು, ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ಶಿವಮೊಗ್ಗದ ದುರ್ಗಿಗುಡಿ 5ನೇ ಪ್ಯಾರಲಲ್ ರಸ್ತೆಯ ಸತ್ಯಶ್ರೀ ಆರ್ಕೆಡ್ 1ನೇ ಮಹಡಿಯಲ್ಲಿರುವ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಲ್ಲಿಸಬೇಕಾಗಿದೆ. ಅರ್ಜಿ ಸಲ್ಲಿಸಲು 31 ಕೊನೆಯ ದಿನಾಂಕವಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಹಾಗೂ ಸರ್ಕಾರದಿಂದ ಶಾಸನಬದ್ಧ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದಿರಬೇಕು. ಅಭ್ಯರ್ಥಿಯ ಗರಿಷ್ಠ ವಯೋಮಿತಿ 35 ಮೀರಬಾರದು ಹಾಗೂ ಪೋಷಕರ ಅಥವಾ ಪಾಲಕರ ವಾರ್ಷಿಕ ಆದಾಯವು 8 ಮಿತಿಯೊಳಗಿರಬೇಕು. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರುವ ಅಭ್ಯರ್ಥಿಗಳು ಈ ಫೆಲೋಶಿಪ್ಗೆ ಅರ್ಹರಿರುವುದಿಲ್ಲ. ಜೊತೆಗೆ ಯೋಜನೆಯ ಧನ ಸಹಾಯ ಪಡೆಯಲು ಅಭ್ಯರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಹಾಗೂ ಎನ್ಪಿಸಿಐ ಮ್ಯಾಪಿಂಗ್ ಸಕ್ರಿಯಗೊಳಿಸಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಯೋಜನೆಗೆ ಸಂಬಂಧಿಸಿದ ಹೆಚ್ಚಿನ ವಿವರಗಳಿಗಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ದೂರವಾಣಿ ಸಂಖ್ಯೆ 0818222206 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವುಗಳ ಜಂಟಿ ಆಶ್ರಯದಲ್ಲಿ 2026-27 ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆಯಲಿರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಸಕ್ತಿ ಹೊಂದಿರುವ ಕ್ರೀಡಾಪಟುಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ತಾಲೂಕುವಾರು ಕ್ರೀಡಾಕೂಟಗಳು ಆಯಾ ತಾಲೂಕಿನ ನಿಗದಿತ ಮೈದಾನಗಳಲ್ಲಿ ನಡೆಯಲಿದ್ದು, ವೇಳಾಪಟ್ಟಿ ಹೀಗಿದೆ. ಆಗಸ್ಟ್ 30 ಸಾಗರದ ನೆಹರು ಮೈದಾನ ಹಾಗೂ ಸೊರಬದ ಕ್ರೀಡಾಂಗಣ, ಸೆಪ್ಟೆಂಬರ್ 1 ಶಿವಮೊಗ್ಗದ ನೆಹರು ಕ್ರೀಡಾಂಗಣ, ಸೆಪ್ಟೆಂಬರ್ 3 ಶಿಕಾರಿಪುರದ ಕ್ರೀಡಾಂಗಣ, ಸೆಪ್ಟೆಂಬರ್ 4 ತೀರ್ಥಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ ಹಾಗೂ ಹೊಸನಗರ ತಾಲೂಕು ಕ್ರೀಡಾಂಗಣ ಮತ್ತು ಸೆಪ್ಟೆಂಬರ್ 6 ಭದ್ರಾವತಿಯ VSL ಕ್ರೀಡಾಂಗಣದಲ್ಲಿ ಸ್ಪರ್ಧೆಗಳು ಜರುಗಲಿದೆ. ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್, ಖೋಖೋ, ಕಬಡ್ಡಿ, ಥ್ರೋಬಾಲ್ ಮತ್ತು ಯೋಗಾಸನ ಸ್ಪರ್ಧೆಗಳನ್ನ ಆಯೋಜಿಸಲಾಗಿದೆ. ವೈಯಕ್ತಿಕ ಕ್ರೀಡೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದವರು, ಗುಂಪು ಕ್ರೀಡೆಯಲ್ಲಿ ಪ್ರಥಮ ಪಡೆದು ಆಯ್ಕೆಯಾದ ತಂಡಗಳು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲಿದ್ದಾರೆ. ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಗರಿಷ್ಠ 2 ವೈಯಕ್ತಿಕ ಹಾಗೂ 1 ಗುಂಪು ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಮುಂದಿನ ವಿವರ. ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಸಾರ್ವಜನಿಕ ಶಾಂತಿ ಕಾಪಾಡುವ ಕುರಿತು ಮುಂಜಾಗ್ರತಾ ಕ್ರಮವಾಗಿ ಆಗಸ್ಟ್ 25-28 ಜಿಲ್ಲೆಯಾದ್ಯಂತ ಯಾವುದೇ ಬೈಕ್ ರ್ಯಾಲಿಯನ್ನ ನಡೆಸದಂತೆ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ

0: ಕಳೆದ 3 ವಾರ ಅಲ್ಲಿ ಮಳೆ ಬಿದ್ದಿರಬಾರದು, ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ವೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾಡಳಿತದಿಂದ ಕಳುಹಿಸಲಾಗುವ ವರದಿ ಆಧರಿಸಿ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಬರ ಮಾಹಿತಿ ಒದಗಿಸಲಾಗುವುದು. ನಂತರ ಭಾರತ್ ಜೋಡೋ ಯುವ ಸಂಘವು ರಾಜ್ಯ ಸರ್ಕಾರವು ಆರಂಭಿಸಿರುವ ವಿಶಿಷ್ಟ ಯೋಜನೆಯಾಗಿದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ 35,600 ಸದಸ್ಯರನ್ನ ಒಳಗೊಂಡ 356 ಭಾರತ್ ಜೋಡೋ ಯುವ ಸಂಘಗಳನ್ನ ಸ್ಥಾಪಿಸುವ ಗುರಿ ಹೊಂದಲಾಗಿದೆ. ಈವರೆಗೆ 28,137 ಮಂದಿ ಸದಸ್ಯರಾಗಿದ್ದು ರಾಜ್ಯದಲ್ಲಿ ಸಂಘಗಳ ರಚನೆಯಲ್ಲಿ ಶಿವಮೊಗ್ಗ 6ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಪ್ರತಿ ಸಂಘದಲ್ಲೂ ಕನಿಷ್ಠ 100 ಸದಸ್ಯರು ಇರಬೇಕು. ಮಹಿಳೆಯರಿಗೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಸ್ಥಾನ ನೀಡುವುದು ಕಡ್ಡಾಯ. ಇದಕ್ಕೆ ಸರ್ಕಾರಿ ಅಧಿಕಾರಿಯೊಬ್ಬರನ್ನ ಮಾರ್ಗದರ್ಶಕರನ್ನಾಗಿ ನೇಮಕ ಮಾಡಲಾಗುತ್ತದೆ. ಸೂಕ್ತ ತರಬೇತಿ ನೀಡುವ ಜೊತೆಗೆ ಆರ್ಥಿಕ ವಹಿವಾಟಿನ ಮೇಲೆ ನಿಗಾ ವಹಿಸಲಾಗುತ್ತದೆ ಎಂದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಮುದ್ರದಲ್ಲಿ ಹಡಗು ಸಾಕ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಕ್ತಿರುತ್ತೆ. ಆ ಹಡಗಿಗೂ ಗೊತ್ತು, ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಕ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.

0: ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ.
1: ನಂದಿನಿ ಪರಿಶುದ್ಧತೆಯ ಪ್ರತೀಕ.
2: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಸಮಯ ಕೂಡ 8:30 ಆಗಿದೆ. ನಾನು ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ತಡ ಮಾಡೋದೆಲ್ಲ ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಕೇಳುಗರೆ, ಪರಿಸರ ಪರಿಚಯ, ಹೆಸರು ಹೇಳೋ ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲಾ ವಿಷಯವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇದನ್ನ ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ಕೇಳುಗರೆ, ದಿನಾ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಕ್ಯಾಲೆಂಡರ್ ನೋಡೋ ಒಂದು ಹವ್ಯಾಸ ಇದೆ, ಆಯ್ತಾ? ಸೊ ಇವತ್ತು ಕೂಡ ಕ್ಯಾಲೆಂಡರ್ ನೋಡಿದೆ, ಆಗಸ್ಟ್ 26 ಅಂತಿತ್ತು. ಅಂದ್ರೆ ಏನೋ ಒಂದು ವಿಶೇಷ ದಿನ ಇರಬೇಕಲ್ಲ ಅಂತ ಅನ್ನಿಸ್ತು. ಆಗ ಸರ್ಚ್ ಮಾಡಿದಾಗ ಗೊತ್ತಾಯ್ತು, ಇವತ್ತು ಅಂತಾರಾಷ್ಟ್ರೀಯ ನಾಯಿಗಳ ದಿನ ಅಂತ. ನಮ್ಗೆ ಕಷ್ಟ ಬಂದಾಗ, ಪ್ರೀತಿ ಬೇಕಾದಾಗ, ಯಾವುದೇ ಕಂಡೀಷನ್ ಇಲ್ದಲೆ ನಮ್ಮನ್ನ ಹಗ್ ಮಾಡಿ ನಮ್ಮನ್ನ ನಿಯತ್ತಾಗಿ ಪ್ರೀತಿ ಮಾಡುವಂತಹ ಒಂದು ಜೀವ ಅಂದ್ರೆ ಅದು ನಾಯಿಗಳು ಅಂತ ಹೇಳ್ಬೋದು. ನಮ್ಮ ಲೈಫಲ್ಲಿ ಎಷ್ಟೋ ಜನ ಬರ್ತಾರ್ರಿ, ಹಾಗೆ ಎಷ್ಟೋ ಜನ ಹೋಗ್ತಾರೆ. ಆದ್ರೆ ನಮ್ಮನೆ ಬಾಗ್ಲಲ್ಲಿ ನಮಗಾಗಿ ಕಾಯೋ ನಾಯಿ ಇದೆಯಲ್ಲ, ನಾವ್ ಎಷ್ಟೇ ಲೇಟ್ ಆಗಿ ಬಂದ್ರು ನಮಗೋಸ್ಕರ ಕಾಯ್ತಾ ಇರುತ್ತೆ. ನಾವು ಮನೆಗೆ ಬಂದಾಗ ನಮಗಿಂತ ಹೆಚ್ಚು ಖುಷಿ ಪಡೋ ಏಕೈಕ ಜೀವ ಅದು. ಇನ್ನು ಸುಮ್ನೆ ಮನೆ ಕಾಯೋದಷ್ಟೇ ಅಲ್ಲ ಇದ್ರ ಕೆಲ್ಸ. ಈ ಒಂದು ನಾಯಿಯನ್ನ ವಿಶೇಷವಾಗಿ ಪೊಲೀಸ್ ಡಾಗ್ ಸ್ಕ್ವಾಡ್ ಇರ್ಬೋದು ಅಥವಾ ಮಿಲಿಟರಿಗಾಗಿ, ಇನ್ನು ದೇಶ ಕಾಯೋ ನಾಯಿಗಳು ಕೂಡ ಇದೆ, ದೃಷ್ಟಿ ಇಲ್ಲದವರಿಗೆ ದಾರಿ ತೋರಿಸೋ ಗೈಡ್ ಡಾಗ್ಸ್ ಗಳು ಕೂಡ ಇದೆ. ಇವುಗಳ ತ್ಯಾಗ ನಿಜಕ್ಕೂ ಅಪಾರವಾದದ್ದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಯಿಗಳ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 26 ಅಂತಾರಾಷ್ಟ್ರೀಯ ನಾಯಿಗಳ ದಿನವನ್ನ ಆಚರಿಸಲಾಗುತ್ತೆ. ನಾಯಿಗಳು ಮಾನವರ ಅತ್ಯಂತ ನಿಷ್ಠಾವಂತ ಗೆಳೆಯರಾಗಿದ್ದು ಇವುಗಳ ಪ್ರೀತಿ, ಸೇವೆ ಹಾಗೆ ರಕ್ಷಣೆಯನ್ನ ಗೌರವಿಸೋಕೆ ಈ ದಿನವನ್ನ ಮೀಸಲಿಡಲಾಗಿದೆ. ಇನ್ನು ಈ ಒಂದು ದಿನ ಯಾವಾಗ ಪ್ರಾರಂಭ ಆಯ್ತು ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಹೇಳ್ತೀನಿ. ಈ ಒಂದು ದಿನವನ್ನ 2004 ಸಾಕು ಪ್ರಾಣಿಗಳ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತೆ ಕೊಲಿನ್ ಪೈಗೆ ಇವರು ಈ ದಿನದ ಆಚರಣೆಯನ್ನ ಪ್ರಾರಂಭ ಮಾಡಿದ್ರು. ಹಾಗೆ ಇದರ ಉದ್ದೇಶ ಏನಿರ್ಬೋದು ಅನ್ನೋದಾದ್ರೆ, ಬೀದಿ ನಾಯಿಗಳ ದತ್ತು ಸ್ವೀಕಾರವನ್ನ ಉತ್ತೇಜಿಸೋದು ಅಥವಾ ಪ್ರಾಣಿ ಹಿಂಸೆಯನ್ನ ತಡೆಯೋದಾಗಿರ್ಬೋದು, ಜೊತೆಗೆ ನಾಯಿಗಳಿಗೆ ಸುರಕ್ಷಿತ ವಾತಾವರಣವನ್ನ ನಿರ್ಮಿಸೋದಕ್ಕಾಗಿ ಈ ಒಂದು ದಿನವನ್ನ ಆಯ್ಕೆ ಮಾಡಿಕೊಂಡ್ರು. ಇನ್ನು ಹಾಗಿದ್ರೆ ಈ ಒಂದು ವಿಶ್ವ ನಾಯಿಗಳ ದಿನವನ್ನ ಹೇಗೆ ಆಚರಣೆ ಮಾಡಬಹುದು ಅಂದ್ರೆ, ಬೀದಿ ನಾಯಿಗಳಿಗೆ ಆಹಾರ ನೀಡೋದು ಅಥವಾ ಆಶ್ರಯ ನೀಡೋದಾಗಿರ್ಬೋದು, ಇನ್ನು ಪ್ರಾಣಿ ಆಶ್ರಯ ತಾಣಗಳಿಂದ ನಾಯಿಗಳನ್ನ ದತ್ತು ತೆಗೆದುಕೊಳ್ಳೋದಿರ್ಬೋದು, ಅಥವಾ ನಿಮ್ಮ ಮುದ್ದಿನ ನಾಯಿಗೆ ಉತ್ತಮ ಆರೈಕೆ ಹಾಗೆ ಪ್ರೀತಿಯನ್ನ ನೀಡ್ತಾ ಕೂಡ ಈ ಒಂದು ದಿನವನ್ನ ಖುಷಿಯಿಂದ ಆಚರಿಸಬಹುದು. ಹಾಗಿದ್ರೆ ಅಂತಾರಾಷ್ಟ್ರೀಯ ನಾಯಿಗಳ ದಿನದ ಸಂದರ್ಭದಲ್ಲಿ ನಾಯಿಗಳ ವಿಶೇಷತೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಹಾಗೆ ನಿಮ್ಮನೇಲಿ ಇರುವಂತಹ ನಾಯಿಗಳ ಹೆಸರು ಏನು ಅಂತ ಕೂಡ ನೀವು ನನಗೆ ಮೆಸೇಜ್ ಮಾಡಿ ಕಳಿಸಿ. ಯಾಕಪ್ಪ ಅಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಪ್ರೀತಿಯಿಂದ ಹೆಸರು ನೀಡ್ತಾರೆ. ಒಬ್ರು ಟಾಮಿ ಅಂತ, ಒಬ್ರು ರಾಕಿ ಅಂತ, ಇನ್ನೊಬ್ರು ಬ್ರೂನೋ ಅಂತ, ಇನ್ನೊಬ್ರು ಚಿಂಟು ಅಂತ, ಹೀಗೆ ಅವರ ಪ್ರೀತಿಯಿಂದ ಏನೇನೋ ಹೆಸರು ಕರೀತಾರೆ. ಸೊ ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಮುದ್ದಿನ ನಾಯಿಗೆ ನೀವಿಟ್ಟಿರುವಂತ ಹೆಸರು ಏನು ಅಂತ ಹೇಳಿ ನೀವು ನನಗೆ ಮೆಸೇಜ್ ಮಾಡಿ ತಿಳಿಸಿ. ಈ ಒಂದು ಬ್ರೇಕ್ ತೆಗೆದುಕೊಂಡು ಬನ್ನಿ. ಬ್ರೇಕ್ ನಂತರ ನಾಯಿಗಳ ಪ್ರಾಮುಖ್ಯತೆಯನ್ನ ಮುಂದುವರಿಸ್ತೀನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಯಿಗಳ ಬಗ್ಗೆ ಮಾತನಾಡ್ತಿದ್ದೆ. ನಿಯತ್ತಿಗೆ ಬಹುಶಃ ಮತ್ತೊಂದು ಪ್ರಾಣಿಯ ಉದಾಹರಣೆಯನ್ನು ಕೊಡೋದಾದರೆ ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಂತ ಕರಿಬೋದು. ಅಂಥ ಒಂದು ಜೀವಿಯನ್ನು ಸಂಭ್ರಮಿಸುವಂತಹ ದಿನ, ಆ ಜೀವಿಗೆ ಹೆಚ್ಚು ಪೋಷಣೆ ನೀಡುವಂತಹ ದಿನ ಕೂಡ ಹೌದು. ಇನ್ನು ನಾಯಿಗಳ ಬಗ್ಗೆ ಮಾತನಾಡುವಾಗ ಅವುಗಳ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋದು ಕೂಡ ತುಂಬ ಮುಖ್ಯ ಆಗುತ್ತಲ್ವಾ? ಹೌದು. ಈಗ ನಾಯಿಗಳಿಗೆ ಏನಪ್ಪ ಅಂದರೆ ಹೆಚ್ಚಿನ ಆಗ್ರಾಣ ಶಕ್ತಿ ಇದೆ. ಏನಿದು ಆಗ್ರಾಣ ಶಕ್ತಿ ಅಂದರೆ ವಾಸನೆ ಕಂಡುಹಿಡಿಯುವಂಥ ಶಕ್ತಿ. ಹೌದು, ನಾಯಿಗಳು ಮೂಸುವ ಸಾಮರ್ಥ್ಯ ಮಾನವರಿಗಿಂತ 10,000 to 1,00,000 ಪಟ್ಟು ಹೆಚ್ಚಿರುತ್ತೆ. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಾಯಿಗಳಿಗೆ ಎಷ್ಟು ಸೂಪರ್ ಪವರ್ ಇದೆ ಅಂತ ನೀವು ಗಮನಿಸಿರ್ಬೋದು. ಈ ನಾಯಿಗಳು ಏನಾದರೂ ವಾಸನೆಯನ್ನ ಗ್ರಹಿಸೋಕೆ, ಅಂದರೆ ನೀವು ಪೊಲೀಸ್ ಇಲಾಖೆಯಲ್ಲಿ ನಾಯಿಗಳನ್ನ ಬಳಸ್ಕೊಳ್ಳೋ ಒಂದು ಕಾರಣನೇ ಅದಾಗಿರುತ್ತೆ. ಯಾರೆಲ್ಲಿ ಕ್ರೈಮ್ ಮಾಡಿದ್ದಾರೆ ಏನು ಅಂತ ಹೇಳಿ ಆ ವಾಸನಾ ಶಕ್ತಿಗೋಸ್ಕರ ನಾಯಿಗಳನ್ನ ಹೆಚ್ಚು ಬಳಸ್ಕೊಳ್ತಾರೆ. ಇದಕ್ಕೆ ಅಷ್ಟೊಂದು ಸೂಪರ್ ಪವರ್

ಇರುವಂಥದ್ದು. ಇನ್ನು ಈ ನಾಯಿಗಳು ಸರಾಸರಿ 2 ವರ್ಷದ ಮಗುವಿನಷ್ಟು ಬುದ್ಧಿವಂತಿಕೆಯನ್ನ ಹೊಂದಿರುತ್ತೆ. ಇವು ಸುಮಾರು 150-250 ಪದಗಳನ್ನ ಜೊತೆಗೆ ಸನ್ನೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲವು. ನಾವು ಅದಕ್ಕೆ ಮನೆಯಲ್ಲಿ ಒಂದು ನಾಯಿ ಸಾಕಿದೀವಿ ಅಂದ್ರೆ ಒಂದು ಮಗು ತರ ಟ್ರೀಟ್ ಮಾಡ್ತೀವಿ. ನಾವು ಹೇಳುವಂತಹ ಭಾವನೆಗಳನ್ನ ನಾಯಿಗಳು ಅರ್ಥ ಮಾಡಿಕೊಳ್ಳುತ್ತೆ. ಇನ್ನು ಮಾನವರ ಬೆರಳಚ್ಚು ಹೇಗೆ ಪ್ರತ್ಯೇಕವಿರುತ್ತೋ ಹಾಗೆಯೇ ಪ್ರತಿ ನಾಯಿಯ ಮೂಗಿನ ಗುರುತು ಕೂಡ ವಿಶಿಷ್ಟವಾಗಿರುತ್ತೆ. ಇದು ಒಂದ್ ರೀತಿ ವಿಶೇಷವಾದ ಮಾಹಿತಿ ಅಂತಾನೆ ಹೇಳ್ಬೋದು. ಈಗ ನಾವು ಹುಲಿಯಲ್ಲಿ ನೋಡಕ್ ಹೋದಾಗ ಹುಲಿಯ ಮೇಲಿರುವಂತಹ ಪಟ್ಟಿಗಳು ಒಂದರಕ್ಕಿಂತ ಮತ್ತೊಂದು ಹುಲಿಯಲ್ಲಿ ವಿಭಿನ್ನವಾಗಿರುತ್ತೆ. ಹಾಗೆ ಮನುಷ್ಯರಲ್ಲಿ ನೋಡಕ್ ಹೋದಾಗ ಒಬ್ಬರ ಮನುಷ್ಯನ ಬೆರಳಚ್ಚಿಗಿಂತ ಮತ್ತೊಬ್ಬರ ಮನುಷ್ಯನ ಬೆರಳಚ್ಚು ವಿಭಿನ್ನವಾಗಿರುತ್ತೆ. ಹಾಗೆ ಪ್ರತಿ ನಾಯಿಯ ಮೂಗಿನ ಗುರುತು ಕೂಡ ವಿಶಿಷ್ಟವಾಗಿರುತ್ತೆ. ಇನ್ನು ಕಣ್ಣಿನ ದೃಷ್ಟಿಯ ಬಗ್ಗೆ ಮಾತನಾಡೋದಾದ್ರೆ ನಾಯಿ ಅವು ನೀಲಿ ಹಾಗೆ ಹಳದಿ ಬಣ್ಣಗಳನ್ನ ಗುರುತಿಸಬಲ್ಲಂತಹ ಸಾಮರ್ಥ್ಯ ಇರುತ್ತೆ. ಈಗ ನಾವು ಕೆಲವೊಂದು ಕಾಡು ಪ್ರಾಣಿಗಳನ್ನ ನೋಡಕ್ ಹೋದಾಗ ಅವುಗಳಿಗೆ ಕಲರ್ ಕಾಣಿಸಲ್ಲ, ಹೆಚ್ಚು ಗ್ರೇ ಕಲರ್ ಮಾತ್ರ ಕಾಣಿಸುತ್ತೆ, ಅಂದ್ರೆ ಕಪ್ಪು ಬಿಳುಪಲ್ಲಿ ಹೆಚ್ಚು ಕಾಣಿಸುತ್ತೆ. ವಿಶೇಷವಾಗಿ ನಾಯಿಗಳಿಗೆ ನೀಲಿ ಮತ್ತೆ ಹಳದಿ ಬಣ್ಣವನ್ನ ಗುರುತಿಸಬಲ್ಲ ಸಾಮರ್ಥ್ಯಗಳು ಕೂಡ ಇದೆ. ಹಾಗಿದ್ರೆ ಈ ನಾಯಿಗಳ ವರ್ತನೆಯ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ ನಾಯಿಗಳು ಹೆಚ್ಚಾಗಿ ಬಾಲ ಅಲ್ಲಾಡಿಸುತ್ತೆ. ಇದ್ರ ಹಿಂದೆ ಒಂದು ಕಾರಣ ಇದೆ. ಬಾಲವನ್ನ ಬಲಗಡೆ ಅಲ್ಲಾಡಿಸಿದ್ರೆ ಸಂತೋಷವಾಗಿದೆ, ಅಂದ್ರೆ ಬಾಲವನ್ನ ಬಲಗಡೆ ಅಲ್ಲಾಡಿಸಿದ್ರೆ ಹೆಚ್ಚು ಸಂತೋಷವಾಗಿದೆ, ಖುಷಿಯಾಗಿದೆ ಅಂತ ಅರ್ಥ. ಅದೇ ಬಾಲವನ್ನ ಎಡಗಡೆ ಅಲ್ಲಾಡಿಸಿದ್ರೆ ಭಯ ಅಥವಾ ಏನೋ ಗೊಂದಲ ಸೂಚಿಸಿದೆ ಈ ನಾಯಿಗೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಈ ನಾಯಿಗಳ ಕಿವಿಗಳ ಭಂಗಿಯನ್ನ ಒಂದಿಷ್ಟು ನೋಡೋದಾದ್ರೆ ಕಿವಿಗಳನ್ನ ಹಿಂದಕ್ಕೆ ಮುದುರಿಕೊಂಡ್ರೆ ಅದು ಭಯ ಪಡ್ತಾ ಇದೆ ಅಂತ, ಅಥವಾ ಶರಣಾಗತಿಯ ಸಂಕೇತ ಕೂಡ ಹೌದು. ನೇರವಾಗಿ ನಿಲ್ಸಿದ್ರೆ ಜಾಗರೂಕತೆಯ ಸಂಕೇತ ಆಗಿದೆ. ನೋಡಿ, ನಾಯಿಯಲ್ಲಿರುವಂತಹ ಹಾವಭಾವಗಳನ್ನ ನಾವು ಹೇಗೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಈ ಒಂದು ವಿಷಯದಿಂದ ತಿಳ್ಕೋಬಹುದು. ವಿಶೇಷವಾಗಿ ಮನೆಯಲ್ಲೇ ನಾಯಿಯನ್ನ ಸಾಕಿರೋರಿಗೆ ಇದ್ರ ಬಗ್ಗೆ ಎಲ್ಲ ಹೆಚ್ಚು ತಿಳ್ಕೊಂಡಿರ್ತಾರೆ. ಆ ಒಂದು ಮನೆಯಲ್ಲಿರುವಂತಹ ಮುದ್ದಾಗಿ ಸಾಕಿರುವಂತಹ ನಾಯಿಯ ಹಾವಭಾವವನ್ನ ಹೆಚ್ಚು ಅರ್ಥ ಮಾಡಿಕೊಂಡು ಅವುಗಳಿಗೆ ಖುಷಿ ಕೊಡ್ತಾ ಅವುಗಳಿಂದ ತಾವು ಕೂಡ ಖುಷಿಯನ್ನ ಪಡ್ತಾರೆ. ಹಾಗಿದ್ರೆ ನಾಯಿಗಳ ಬಗ್ಗೆ ಹೇಳಲಿಕ್ಕೆ ಮತ್ತಷ್ಟು ವಿಷಯ ಕಾದಿದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ನಾಯಿಯ ದಿನ ಇರೋದ್ರಿಂದ ನಾಯಿಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೆ. ಇನ್ನು ನಾಯಿಗಳಲ್ಲಿ ಕೂಡ ಸಾಕಷ್ಟು ತಳಿಗಳಿದೆ. ನೀವು ನೋಡಿರ್ಬೋದು, ಈ ಬೀದಿ ನಾಯಿ ಒಂದ್ ಕಡೆ ಆದ್ರೆ ಜಾತಿ ನಾಯಿ ಅದರಲ್ಲಿ ಎಷ್ಟೊಂದು ವಿಭಿನ್ನವಾದ ನಾಯಿಗಳ ಪೈಕಿ ಇದೆ ಅಲ್ಲ. ಇನ್ನು ಈ ಒಂದು ನಾಯಿಗಳಲ್ಲಿ ಪ್ರಮುಖ ತಳಿಗಳ ಬಗ್ಗೆ ಅಂದ್ರೆ ಬ್ರೀಡ್ಸ್ಗಳ ಬಗ್ಗೆ ನೋಡೋದಾದ್ರೆ ಅತ್ಯಂತ ಬುದ್ಧಿವಂತ ತಳಿ ಅಂದ್ರೆ ಬಾರ್ಡರ್ ಕೋಲಿ ಅಂತ. ಹಾಗೆ ಪೋಡಲ್ ಕೂಡ ತುಂಬಾ ಇಂಟೆಲಿಜೆಂಟ್ ನಾಯಿ ಅಂತಾನೆ ಹೇಳ್ಬೋದು. ಇನ್ನು ಜರ್ಮನ್ ಶೆಪರ್ಡ್, ನೀವೆಲ್ಲರೂ ಈ ನಾಯಿಗಳ ಬಗ್ಗೆ ಕೇಳಿರ್ಬೋದು, ಇದು ಕೂಡ ತುಂಬಾ ಬುದ್ಧಿವಂತ ಪ್ರಾಣಿಯಾಗಿದ್ದು. ನಂತರದಲ್ಲಿ ಭಾರತೀಯ ತಳಿಗಳ ಬಗ್ಗೆ ಮಾತಾಡೋದಾದ್ರೆ ಮುಧೋಳ್ ಹೌಂಡ, ಇದು ನೀವು ಕೇಳಿರ್ತೀರಲ್ಲ, ಇದನ್ನ ಹೆಚ್ಚಿಗೆ ರಕ್ಷಣಾ ಇಲಾಖೆಗಳಲ್ಲಿ ಬಳಸ್ತಾರೆ. ಇನ್ನು ಮುಧೋಳ್ ಹೊಂಡ ಏನಿದೆ ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಹಾಗೆ ರಾಜಪಾಳಯಂ, ಇನ್ನು ಕೊಂಬಾಯಿ, ಜೊತೆಗೆ ನಮ್ಮ ಸಿಂಪಲ್ ಆಗಿ ಸಿಗೋ ಇಂಡಿಯನ್ ಸ್ಟ್ರೀಟ್ ಡಾಗ್ಗಳು, ಇವು ಎಲ್ಲ ಕಡೆ ನಾವು ನೋಡಿರ್ತೀವಿ ಅಲ್ವಾ. ಇನ್ನು ನಾಯಿಗಳಲ್ಲಿ ಸಾಕಷ್ಟು ಬಗೆ ಇದೆ ಕೇಳುಗರೆ. ಇನ್ನು ವಿಶೇಷವಾಗಿ ನಿಮಗೆ ನಾಯಿ ಮೇಲೆ ಪ್ರೀತಿ ಹೆಚ್ಚಾಯಿತು ಅಂತ ಹೇಳಿ ನೀವು ತಿನ್ನುವಂತ ಆಹಾರನೆಲ್ಲ ನಾಯಿಗೆ ಹಾಕ್ತೀರಾ ಅಂದ್ರೆ ಅದರಲ್ಲಿ ಸ್ವಲ್ಪ ನೀವು ಜೋಪಾನವಾಗಿರ್ಬೇಕು, ಜಾಗರೂಕತೆಯಿಂದ ಇರಬೇಕು. ಯಾಕೆ ಗೊತ್ತಾ, ಈ ನಾಯಿಗಳಿಗೆ ಚಾಕ್ಲೇಟು, ಈರುಳ್ಳಿ, ಬೆಳ್ಳುಳ್ಳಿ, ಒಣ ದ್ರಾಕ್ಷಿ ಹಾಗೆ ದ್ರಾಕ್ಷಿ ಹಣ್ಣುಗಳು ನಾಯಿಯ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕ. ಸಮ್ಟ

ಟೈಮ್ಸ್ ಪಾಯ್ಸನಸ್ ಕೂಡ ಆಗ್ಬಹುದು. ಹಾಗಾಗಿ ನಾಯಿಗಳಿಗೆ ನೀವೇನಾದ್ರೂ ಆಹಾರ ಕೊಡ್ತಾ ಇದ್ರೆ ಅಂದಾಗ ಅಲ್ಲಿ ಹಸಿ ಈರುಳ್ಳಿಯನ್ನ ಕೊಡಬೇಡಿ, ಬೆಳ್ಳುಳ್ಳಿಯನ್ನ ಕೊಡಬೇಡಿ, ಒಣ ದ್ರಾಕ್ಷಿ ಆಗಿರ್ಬೋದು ಅಥವಾ ದ್ರಾಕ್ಷಿ ಹಣ್ಣನ್ನ ನಾಯಿಗಳಿಗೆ ಕೊಡಬೇಡಿ. ಇನ್ನು ಚಾಕ್ಲೇಟ್ ಕೂಡ ಕೊಡಬೇಡಿ, ಚಾಕ್ಲೇಟ್ಗಳು ನಾಯಿಗೆ ಒಳ್ಳೇದಲ್ಲ. ನಾಯಿಗಳಿಗೆ ಲಸಿಕೆಗಳನ್ನ ಹಾಕ್ಸೋದು ತುಂಬಾ ಒಳ್ಳೇದು, ಅದರಲ್ಲೂ ನೀವು ಮನೆಯಲ್ಲಿ ನಾಯಿಯನ್ನ ಸಾಕ್ತಿದ್ದೀರಾ ಅನ್ನುವಾಗ ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ನಾಯಿಗಳಿಗೆ ಈ ರೇಬಿಸ್ ನಿಯಂತ್ರಣಕ್ಕೆ ಪ್ರತಿ ವರ್ಷ ತಪ್ಪದೆ ಆಂಟಿ ರೇಬಿಸ್ ಲಸಿಕೆಯನ್ನ ಹಾಕ್ಸೋದು ಅಗತ್ಯ. ಇನ್ನು ನಾಯಿಗಳಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾದಾಗ ಅವುಗಳನ್ನ ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವುಗಳ ಆರೋಗ್ಯದ ಮೇಲೆ ಕೂಡ ಸ್ವಲ್ಪ ಗಮನ ಹರಿಸಿ. ಹಾಗೆ ಮನುಷ್ಯರು ಮತ್ತೆ ನಾಯಿಗಳಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಇಬ್ರು ಕೂಡ ಯಾವಾಗ್ಲೂ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಕೇಳುಗರೆ, ಇನ್ನು ಬಾಹ್ಯಾಕಾಶ ತಲುಪಿದಂತಹ ಮೊದಲ ಜೀವಿ ಬಗ್ಗೆ ನಿಮಗೆ ಹೇಳಲೇಬೇಕು. 1957 ರಷ್ಯಾ ದೇಶ ಲೈಕಾ ಅನ್ನೋ ಒಂದು ಹೆಸರಿನ ಬೀದಿ ನಾಯಿಯನ್ನ ಸಪುಟ್ನಿಕ್ 2 ಆಕಾಶ ನೌಕೆಯ ಮೂಲಕ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಕಳಿಸಿತ್ತು. ನೋಡಿ, ನಾವೆಲ್ಲರೂ ಇನ್ನೂ ಇಲ್ಲೇ ಇದ್ದೀವಿ, ಆದ್ರೆ ನಾಯಿಗಳು ಮಾತ್ರ ಬಾಹ್ಯಾಕಾಶಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದೆ. ಹಾಗೆ ವಿಶ್ವದ ಅತ್ಯಂತ ಹಳೆಯ ತಳಿ ಯಾವುದು ಗೊತ್ತಾ? ಸಲೂಕಿ ಅಂತ ಒಂದು ತಳಿ ಇದೆ. ಇದು ನಾಯಿಗಳ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಯಿ ತಳಿ ಅಂತ ಪರಿಗಣಿಸಲಾಗಿದೆ. ಇನ್ನು ಈಜಿಪ್ಟ್ನ ಪಿರಮಿಡ್ಗಳ ಕಾಲದಲ್ಲೂ ಇವುಗಳು ಇತ್ತು ಅಂತ ಕೆಲವೊಂದು ಕಡೆ ಉಲ್ಲೇಖ ಇದೆ. ಕೇಳುಗರೆ, ನೀವೆಲ್ಲರೂ ಟೈಟಾನಿಕ್ ಹಡಗಿನ ದುರಂತವನ್ನ ಕೇಳಿರ್ಬೋದು. ಅಲ್ಲಿ ಪ್ರಸಿದ್ಧ ಟೈಟಾನಿಕ್ ಹಡಗು ಮುಳುಗಿದಾಗ ಅದರಲ್ಲಿದ್ದಂಥ ನಾಯಿಗಳಲ್ಲಿ 3 ನಾಯಿಗಳು ಜೀವಂತವಾಗಿ ಪಾರಾಗಿತ್ತು ಅಂತ ಒಂದು ಕಡೆ ಉಲ್ಲೇಖ ಮಾಡಿದರೆ, ಇನ್ನು ನಾಯಿಗಳಿಗೆ ವಿಶೇಷವಾಗಿ ಆಲೋಚನಾ ಶಕ್ತಿ ಇದೆ, ನಗುವ ಶೈಲಿ ಕೂಡ ವಿಭಿನ್ನವಾಗಿದೆ. ನಾಯಿಗಳಿಗೆ ಕಣ್ಣನ್ನ ರಕ್ಷಿಸೋಕೆ ಹಾಗೆ ತೇವಾಂಶದಿಂದ ಇಡೋಕೆ ನಿಕ್ಟೇಟಿಂಗ್ ಮೆಂಬ್ರೇನ್ ಅನ್ನು 3ನೇ ಕಣ್ಣಿನ ರೆಪ್ಪೆ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ನಾಯಿಗಳ ಕಣ್ಣು ಯಾವಾಗ್ಲೂ ತೇವದಿಂದ ಇರುತ್ತೆ. ಗ್ರೇ ಹೌಂಡ್ ತಳಿಯ ನಾಯಿಗಳು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲಂತ ಸಾಮರ್ಥ್ಯ ಇದೆ. ಇವು ಚಿರತೆಯ ನಂತರ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿಗಳಲ್ಲಿ ಒಂದಾಗಿದೆ. ಇನ್ನು ನಾಯಿಗಳಲ್ಲಿ ನ್ಯೂ ಫೌಂಡ್ಲ್ಯಾಂಡ್ ತಳಿ ಏನಿದೆ, ಈ ನಾಯಿಗಳಿಗೆ ಕಾಲ್ ಬೆರಳುಗಳ ನಡುವೆ ಚರ್ಮದ ಜಾಲರಿ ಇರುತ್ತೆ. ಇವು ಈಜೋದ್ರಲ್ಲಿ ಅತ್ಯಂತ ನಿಪುಣವಾಗಿದ್ದು ಜಲರಕ್ಷಣೆಗೆ ಹೆಸರುವಾಸಿ ಕೂಡ ಆಗಿದೆ. ಹಾಗಿದ್ರೆ ಕೇಳುಗರೆ, ಕೇಳಿಸ್ಕೊಳ್ತಾ ಇದೀರಲ್ಲ, ಈ ಒಂದು ನಾಯಿಯಲ್ಲಿ ಎಷ್ಟೊಂದೆಲ್ಲ ವಿಶೇಷತೆ ಇದೆ ಅಂತ. ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾವು ಕೆಲವೊಮ್ಮೆ ಕೇಳಿರ್ತೀವಿ ನಾಯಿಗಳಿಂದ ಮನುಷ್ಯರಿಗೆ ಹಾನಿಯಾಯ್ತು ಅಂತ. ಹಾಗೆ ಸುಮ್ಸುಮ್ನೆ ಯಾವ ನಾಯಿಗಳು ಕೂಡ ಮನುಷ್ಯರ ಮೇಲೆ ಹಲ್ಲೆ ಮಾಡೋದಿಲ್ಲ. ಹಾಗೇನೆ ನಾಯಿಗಳಿಗೆ ನಾವು ತೊಂದರೆಯನ್ನ ಕೊಡದೆ ಇದ್ರೆ ಅದು ಕೂಡ ಸುಮ್ಮನೆ ಇರುತ್ತೆ. ನಾವುಗಳು ತೊಂದರೆ ಕೊಟ್ಟಾಗ ಮಾತ್ರ ಅದು ನಮಗೆ ತೊಂದರೆಯನ್ನ ಕೊಡುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲಾ ಜೀವಿಗಳನ್ನ ಉಳಿಸೋಣ, ರಕ್ಷಿಸೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಹೋಗ್ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461. ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಜಲಪಾತದ ಬಗ್ಗೆ ಹೇಳ್ತಾ ಇದ್ದೀನಿ, ಅದೇ ಕಾಲು ಜಲಪಾತ. ಇದು ಸುಮಾರು 1200 ಅಡಿ ಎತ್ತರವಿರುವ ಮಹಾರಾಷ್ಟ್ರದ ಮಲ್ಸಾಜ್ ಘಾಟ್ ಬಳಿ ಇರುವಂತಹ ಒಂದು ಜಲಪಾತ ಈ ಒಂದು ಕಾಲು ಜಲಪಾತ. ಹಾಗೆ ಇದು ಅತಿ ದೊಡ್ಡ ಮತ್ತು ಸುಂದರವಾದ ಐದು ಹಂತದ ನೈಸರ್ಗಿಕ ಜಲಪಾತವಾಗಿದೆ. ಇದನ್ನ ದೇವರ ಕಣಿವೆ ಅಂತಲೂ ಕೂಡ ಕರೀತಾರೆ, ಗಾಡ್ಸ್ ವ್ಯಾಲಿ ಅಂತಲೂ ಕೂಡ ಇದನ್ನ ಕರೀತಾರೆ. ಮಳೆಗಾಲದಲ್ಲಿ ಈ ಜಲಪಾತ ಮೈದುಂಬಿ ಹರಿಯುವಂತಹ ನೋಟವನ್ನ ನೋಡುವುದೇ ಒಂದು ಚಂದ ಅಂತ ಹೇಳಬಹುದು. ಹಾಗೆ ಆಗ್ಲೇ ಹೇಳಿದ ಹಾಗೆ ಸುಮಾರು 1200 ಅಡಿ ಎತ್ತರದಿಂದ ಅಂದ್ರೆ 365 ಮೀಟರ್ ಎತ್ತರದಿಂದ ಈ ಒಂದು ಜಲಪಾತ ಹರಿಯುವುದನ್ನ ನೋಡಬಹುದಾಗಿದೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವಂತಹ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಅದ್ಭುತವಾಗಿರುವ ಜಲಪಾತದ ಬಗ್ಗೆ ತಿಳಿಸ್ತಾ ಇದ್ದೆ. ಅದೇ ಕಾಲು ಜಲಪಾತ. ಹೌದು, ಜಲಪಾತ ಹೇಗಿದೆ ಅನ್ನೋದಾಗಿ, ಹಾಗೆ ಇಲ್ಲಿನ ವಿಶೇಷತೆ ಏನು ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಿದ್ರೆ ಮಹಾರಾಷ್ಟ್ರದಲ್ಲಿರುವಂತಹ

ಈ ಒಂದು ಕಾಲು ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಜಲಪಾತದ ನಿಜವಾದ ಸೌಂದರ್ಯವನ್ನ ಮಳೆಗಾಲದಲ್ಲೇ ನೋಡಿ ಆನಂದಿಸಬೇಕು. ಜಲಪಾತದ ಪ್ರೇಮಿಗಳು ಭಾರತದ ಸೊಗಸಾದ ಜಲಪಾತವನ್ನ ಕಣ್ತುಂಬಿಕೊಳ್ಳೋದಕ್ಕೆ ವಿಶೇಷವಾಗಿ ಮಾನ್ಸೂನ್ ಸಮಯದಲ್ಲಿ ಪ್ರವಾಸ ಕೈಗೊಳ್ತಾರೆ ಅಂತಾನೆ ಹೇಳಬಹುದು. ಹಾಗೆಯೇ ಈ ಒಂದು ಜಲಪಾತಕ್ಕೆ ಹೋದವರೆಲ್ಲರೂ ಕೂಡ ಈ ಒಂದು ಜಲಪಾತಕ್ಕೆ ರೇಟಿಂಗ್ನ ಕೂಡ ಕೊಟ್ಟಿದ್ದಾರೆ. ಆ ಒಂದು ರೇಟಿಂಗ್ ಪಟ್ಟಿಯಲ್ಲಿ ಇದು 4.7 ರೇಟಿಂಗನ್ನು ಪಡ್ಕೊಂಡಿದೆ. ಅಂದರೆ 5ಗೆ 4.7 ರೇಟಿಂಗನ್ನು ಈ ಒಂದು ಕಾಲು ಜಲಪಾತ ಪಡೆದಿದೆ. ಹಾಗೆ ಈ ಕಾಲು ಜಲಪಾತವೂ ಆಗಲೇ ಹೇಳಿದ ಹಾಗೆ ಮಲ್ಸೈಸ್ ಘಾಟ್ ಪ್ರದೇಶದ ಅತ್ಯಂತ ಸುಂದರವಾದ ಜಲಪಾತದಲ್ಲಿ ಒಂದಾಗಿದೆ. ಈ ಜಲಪಾತವು ಸುಮಾರು 1200 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಹಾಗೆ ಜಲಪಾತದ ನೀರು ನೆಲಮಟ್ಟವನ್ನು ತಲುಪುವುದಕ್ಕೆ 5 ಹಂತವನ್ನು ದಾಟಿ ಧುಮ್ಮಿಕ್ಕುತ್ತೆ. ಜಲಪಾತವನ್ನು ತಲುಪಲು 2 ಮಾರ್ಗಗಳು ಇದೆ. ಒಂದು ಜಲಪಾತದ ತಳಭಾಗ, ಎರಡನೆಯದು ಮೇಲಿನ ಒಂದು ಪಾಯಿಂಟ್ ಕೂಡ ಇದೆ. ಮೇಲಿನಿಂದ ಹೋಗಿ ಜಲಪಾತದ ವೀಕ್ಷಣೆಯನ್ನು ಕೂಡ ಮಾಡಬಹುದು. ಹಾಗೆಯೇ ಹಚ್ಚ ಹಸಿರಿನ ಕಾಡಿನ ನಡುವೆ ಹರಿಯುವ ಈ ಜಲಪಾತವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಅದ್ಭುತ ಅಂತ ಹೇಳಿ ಹೇಳಬಹುದು. ಸುತ್ತಲೂ ಕೂಡ ಕಾಡಿದ್ದು ಮಧ್ಯದಲ್ಲಿ ಈ ಜಲಪಾತ ಅದು ಮಿಕ್ಕಿ ಹರಿಯುತ್ತೆ. ಆಗಲೇ ಹೇಳಿದ ಹಾಗೆ ಮಳೆಗಾಲದಲ್ಲಿ ಈ ಒಂದು ಜಲಪಾತ ನೋಡೋದಕ್ಕೆ ತುಂಬಾನೇ ಚಂದ ಇರುತ್ತೆ. ಹಾಗೆ ನೀವೇನಾದರೂ ಬರ್ತೀರಾ ಅಂದರೆ ಜೂನಿಂದ ಸೆಪ್ಟೆಂಬರ್ ತನಕ ಕೂಡ ಈ ಜಲಪಾತವನ್ನು ವೀಕ್ಷಣೆ ಮಾಡಬಹುದು. ತುಂಬ ಅದ್ಭುತವಾಗಿರುವ ಜಲಪಾತ ಇದಾಗಿದೆ. ಹಾಗೆ ಈ ಜಲಪಾತಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಇಲ್ಲಿನ ಏನಾದರೂ ಟ್ರಕ್ಕಿಂಗ್ ಮಾಡಬೇಕಾ ಹೇಗೆ ಅಂತ ಕೇಳಿದ್ರೆ, ಆಗಲೇ ಹೇಳಿದ ಹಾಗೆ ಜಲಪಾತಕ್ಕೆ ಹೋಗೋದಕ್ಕೆ 2 ದಾರಿಗಳಿದೆ. ಮೊದಲನೆಯದು ನೀವು ಕೆಳಮುಖವಾಗಿ ಹೋಗೋದಕ್ಕೆ, ಅಂದ್ರೆ ಜಲಪಾತದ ಕೆಳಗಡೆಯ ಭಾಗಕ್ಕೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ, ಸವರ್ನೆ ಗ್ರಾಮದಿಂದ ನಿಮ್ಮ ಪಯಣವನ್ನ ಪ್ರಾರಂಭಿಸಬೇಕು. ಇಲ್ಲಿಂದ ಟ್ರಕ್ಕಿಂಗ್ ಸುಮಾರು 5 ಕಿಲೋಮೀಟರ್ ಟ್ರಕ್ ಮಾಡಬೇಕಾಗುತ್ತೆ. ಹಾಗೆ ನೀವೇನಾದರೂ ಜಲಪಾತದ ಮೇಲ್ಭಾಗಕ್ಕೇನೆ ಭೇಟಿ ನೀಡಬೇಕು ಅಂತ ಅನ್ಕೊಂಡ್ರೆ, ಕುಬೆ ಎನ್ನುವಂತಹ ಒಂದು ಘಾಟ್ ಇದೆ. ಆ ಒಂದು ಕುಬೆ ಘಾಟ್ನಿಂದ ಟ್ರಕ್ಕಿಂಗ್ ಅನ್ನು ನೀವು ಪ್ರಾರಂಭಿಸಬಹುದು. ಕಲು ಜಲಪಾತ ಮತ್ತು ಇತರ ಪ್ರಾದೇಶಿಕ ಜಲಪಾತಗಳು ಮತ್ತು ನದಿಗಳು ಕಲು ನದಿಯನ್ನು ರೂಪಿಸುತ್ತೆ ಅಂತಲೇ ಹೇಳಬಹುದು. ತುಂಬಾ ಅದ್ಭುತವಾಗಿರುವಂತಹ ಜಲಪಾತ ಆಗಿದೆ. ಟ್ರಕ್ಕಿಂಗ್ ಅಂತೂ ಎಲ್ಲ ಫ್ರೆಂಡ್ಸ್ ಜೊತೆ ಹೋದರೆ ಒಂದೊಳ್ಳೆ ಟ್ರಕ್ಕಿಂಗ್ ಅನುಭವ ನಿಮಗಾಗುತ್ತೆ. ಹಾಗೆ ನೀವು ಆ ಒಂದು ಟ್ರಿಪ್ನ ಎಂಜಾಯ್ ಮಾಡಬಹುದು ಈ ಒಂದು ಜಲಪಾತದ ಸೌಂದರ್ಯದ ಜೊತೆಗೆ. ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋದರೆ ಆ ಒಂದು ಸವಿ ನೆನಪು ನಿಮಗೆ ಮೆಮೊರೇಬಲ್ ಆಗಿ ಯಾವಾಗಲೂ ಕೂಡ ಉಳ್ಕೊಳ್ಳುತ್ತೆ ಅಂತಲೇ ಹೇಳಬಹುದು. ಹಾಗೆ ಕಾಲು ಜಲಪಾತಕ್ಕೆ ಚಾರಣ ಮಾಡುವುದು ಅಷ್ಟೇನು ಕಷ್ಟವಾಗಿ ಇರುವುದಿಲ್ಲ. ಹಾಗೆ ಈ ಜಲಪಾತಕ್ಕೆ ಹೋದರೆ ಅಲ್ಲಿರುವಂತಹ ಬಂಡೆಗಳನ್ನು ಹತ್ತಿ ಹೋಗಬಾರ್ದು, ಯಾಕಂತಂದರೆ ತುಂಬ ಸ್ಲಿಪ್ಪರಿ ಆಗಿರುತ್ತೆ ಈ ಬಂಡೆಗಳು. ಸೊ ಹಾಗಾಗಿ ಬಂಡೆಗಳ ಮೇಲೆ ಕಾಲಿಡುವುದು ಅಷ್ಟು ಸೂಕ್ತವಾಗಿ ಇರುವುದಿಲ್ಲ. ಹಾಗೆ ಯಾವುದೇ ಜಲಪಾತ ಆದರೂ ಅಷ್ಟೇ, ನೀರಿನ ಫೋರ್ಸ್ ಯಾವಾಗ ಹೇಗಿರುತ್ತೆ ಅಂತ ಹೇಳಿ ಐಡೆಂಟಿಫೈ ಮಾಡುವುದಕ್ಕೆ ಆಗುವುದಿಲ್ಲ. ಅಥವಾ ಮಳೆ ಎಲ್ಲೋ ಜಾಸ್ತಿ ಬಂತು ಅಂದ ತಕ್ಷಣ ನೀರಿನ ಹರಿವು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ನೀರಿನ ಹರಿವು ಕಮ್ಮಿ ಇರುತ್ತೆ ಅಂತ ಹೇಳಿ ಈಜುವಾಗ ಆಟವಾಡುವಾಗ ಒಮ್ಮೆಲೆ ನೀರಿನ ಫೋರ್ಸ್ ಜಾಸ್ತಿ ಆಗುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಜಲಪಾತಗಳಿಗೆ ಭೇಟಿ ನೀಡಿದ್ರೂ ಕೂಡ ಮುನ್ನೆಚ್ಚರಿಕೆ ಅನ್ನೋದು ತುಂಬಾನೇ ಅಗತ್ಯವಾಗಿ ಇರುತ್ತೆ. ಹಾಗೆ ತುಂಬಾ ನೀರು ಫೋರ್ಸ್ ಆಗಿ ಬರ್ತಾ ಇದೆ ಅನ್ನುವಾಗ ಅಲ್ಲಿ ಜಸ್ಟ್ ಜಲಪಾತವನ್ನು ನೋಡಿಕೊಂಡು ಹಾಗೆ ಬರುವುದು ಉತ್ತಮ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿಗೆ ಭೇಟಿಯನ್ನು ನೀಡೋದಕ್ಕೆ ಜೂನ್ನಿಂದ ಸೆಪ್ಟೆಂಬರ್ ನವೆಂಬರ್ ಆರಂಭದಲ್ಲಿ ಕೂಡ ನೀವು ಭೇಟಿಯನ್ನು ನೀಡಬಹುದು. ಹಾಗೆ ಚಾರಣ ಮಾಡುವಾಗ ಜಲಪಾತದ ಸುತ್ತಮುತ್ತಲಿನ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನು ಕೂಡ ಸವಿಯಬಹುದಾಗಿದೆ. ಹಾಗಿದ್ರೆ ಈ ಜಲಪಾತಕ್ಕೆ ಹೋದ್ರೆ ಇನ್ನೂ ಯಾವೆಲ್ಲ ಹತ್ತಿರದಲ್ಲಿ ಸ್ಥಳಗಳು ಇದೆ, ಎಲ್ಲೆಲ್ಲಿಗೆಲ್ಲ ಹೋಗಬಹುದು ಏನು ಅನ್ನೋದನ್ನೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವ ವಿಶೇಷ ಸ್ಥಳದ ಬಗ್ಗೆ ತಿಳಿಸ್ತಾ ಇದ್ದೆ. ಅದೇ ಕಾಲು ಜಲಪಾತ. ಹೌದು, ಮಹಾರಾಷ್ಟ್ರದಲ್ಲಿರುವಂತಹ ಕಾಲು ಜಲಪಾತದ ಬಗ್ಗೆ. ಹಾಗೆ ಆಗಲೇ ಹೇಳ್ತಾ ಇದ್ದೆ, ಇದು 5 ಹಂತದಲ್ಲಿ ಹರಿಯುವಂತಹ ಒಂದು ಅದ್ಭುತವಾಗಿರುವ ಜಲಪಾತವಾಗಿದೆ. ಹಾಗೆ ನೋಡುಗರ ಕಣ್ಮನ ಸೆಳೆಯುವಂತಹ ಒಂದು ಜಲಪಾತವಾಗಿದೆ ಅನ್ನೋದಾಗಿ. ಹಾಗಿದ್ರೆ ಈ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆಯೇ ಜಲಪಾತಕ್ಕೆ ಹೋದ್ರೆ ಸುತ್ತಲೂ ಇನ್ನೂ ಯಾವೆಲ್ಲ ಸ್ಥಳಗಳನ್ನು ನೋಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಹಾಗೆ ಈ ಒಂದು ಜಲಪಾತವನ್ನ ನೀವು ನೋಡ್ಲಿಕ್ಕೆ ಹೋದ್ರೆ ಸುತ್ತಮುತ್ತಲೂ ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ ಅನ್ನೋದಾಗಿ ನೋಡುದಾದ್ರೆ, ಮಲ್ಚೇಸ್ ಘಾಟ್, ಪಿಂಪಲಗಾಂವ್ ಜೋಗ ಅಣೆಕಟ್ಟು, ಹರಿಶ್ಚಂದ್ರ ಕೋಟೆ, ಶಿವನೇರಿ ಕೋಟೆಗೆ ನೀವು ಭೇಟಿಯನ್ನ ನೀಡಬಹುದಾಗಿದೆ. ಮಲ್ಚೇಸ್ ಘಾಟ್ನ ವಿಶೇಷತೆಯನ್ನ ತಿಳ್ಕೊಳ್ಳೋದಾದ್ರೆ, ಮಲ್ಚೇಸ್

ಘಾಟ್ ಮಹಾರಾಷ್ಟ್ರದ ಪುಣೆ ಮತ್ತು ಥಾಣೆ ಜಿಲ್ಲೆಗಳ ಗಡಿ ಭಾಗದಲ್ಲಿ ಇದೆ. ಪಶ್ಚಿಮ ಘಟ್ಟಗಳ ಸುಂದರವಾದ ಗಿರಿಧಾಮ ಮತ್ತು ಪರ್ವತ ಮಾರ್ಗ ಇದಾಗಿದೆ. ಇದು ಮುಂಬೈನಿಂದ ಸುಮಾರು 164 ಕಿಲೋಮೀಟರ್ ಮತ್ತು ಪುಣೆಯಿಂದ 154 ಕಿಲೋಮೀಟರ್ ದೂರದಲ್ಲಿ ಇದೆ. ದಟ್ಟವಾದ ಹಸಿರು ಕಾಡುಗಳು, ನೂರಾರು ಜಲಪಾತಗಳು ಮತ್ತು ಮಂಜು ಕವಿದ ವಾತಾವರಣಕ್ಕೆ ಇದು ಬಹಳವೇ ಹೆಸರುವಾಸಿಯಾಗಿದೆ. ಮಳೆಗಾಲದಲ್ಲಿ ಇಲ್ಲಿನ ಗುಡ್ಡಗಾಡುಗಳಿಂದ ಧುಮ್ಮಿಕ್ಕುವ ಜಲಪಾತಗಳು ಕಣ್ಮನ ಸೆಳೆಯುತ್ತೆ. ಹಾಗೆಯೇ ಇದೊಂದು ಅದ್ಭುತವಾಗಿರುವ ಘಾಟ್ ಆಗಿದ್ದು ಇದು ಕೂಡ ಇಲ್ಲಿ ಪ್ರಯಾಣಿಸುವಾಗ ಕೂಡ ನಿಮಗೆ ಒಂದು ಒಳ್ಳೆಯ ಅನುಭವವನ್ನ ಕೊಡುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ನೀವು ಓನ್ ವೆಹಿಕಲ್ಸ್ ಅಲ್ಲಿ ಹೋದ್ರು ಅಥವಾ ಬೇರೆ ವಾಹನಗಳಲ್ಲಿ ಹೋದ್ರು ಅಥವಾ ನೀವೇ ಡ್ರೈವ್ ಮಾಡ್ಕೊಂಡು ಹೋದ್ರು ಕೂಡ ಇಲ್ಲಿನ ಒಂದು ಘಾಟ್ನಲ್ಲಿ ಸಂಚರಿಸೋದೇ ನಿಮಗೆ ಒಂದು ಅದ್ಭುತವಾಗಿರುವಂತಹ ಅನುಭವವನ್ನು ಕೊಡುತ್ತೆ. ಅಷ್ಟು ಅದ್ಭುತವಾಗಿರುವ ಘಾಟ್ ಇದಾಗಿದೆ. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಪಿಂಪಲಗಾಂವ್ ಜೋಗ ಅಣೆಕಟ್ಟು. ಮಹಾರಾಷ್ಟ್ರದ ಮಲ್ಜೇಸ್ ಘಾಟ್ ಬಳಿ ಪುಷ್ಪಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಸುಂದರವಾದ ಮಣ್ಣಿನ ಅಣೆಕಟ್ಟು ಇದಾಗಿದೆ. ಇದು ಸುಮಾರು 5 ಕಿಲೋಮೀಟರ್ ಉದ್ದ ಇದ್ದು 1999 ಈ ಒಂದು ಅಣೆಕಟ್ಟಿನ ನಿರ್ಮಾಣ ಆಯಿತು. ಹಾಗೆ ಇಲ್ಲಿ ಪ್ರಕೃತಿ ಪ್ರಿಯರಿಗೆ ಮತ್ತೆ ಪಕ್ಷಿ ವೀಕ್ಷಕರಿಗೆ ಇದು ಉತ್ತಮವಾದ ಒಂದು ಪ್ರವಾಸಿ ತಾಣವಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಇದು ಪುಣೆಯಿಂದ ಸುಮಾರು 111 ಕಿಲೋಮೀಟರ್, ಮುಂಬೈನಿಂದ 143 ಕಿಲೋಮೀಟರ್ ದೂರದಲ್ಲಿದೆ. ಅಣೆಕಟ್ಟು ಸುಮಾರು 5 ಕಿಲೋಮೀಟರ್ ಉದ್ದ ಹಾಗೆ 28.6 ಮೀಟರ್ ಎತ್ತರದಲ್ಲಿ ಇದೆ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು. ಹಾಗೆ ಹರಿಶ್ಚಂದ್ರ ಕೋಟೆಗೆ ಕೂಡ ನೀವು ಭೇಟಿಯನ್ನು ನೀಡಬಹುದಾಗಿದೆ. ಹರಿಶ್ಚಂದ್ರ ಕೋಟೆಯು ಕೂಡ ತುಂಬಾನೇ ಅದ್ಭುತವಾಗಿರುವ ಕೋಟೆಯಾಗಿದೆ. ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಐತಿಹಾಸಿಕ ಗಿರಿಧಾಮ ಮತ್ತೆ ಕೋಟೆಯಾಗಿದೆ. ಸುಮಾರು ಸಮುದ್ರ ಮಟ್ಟದಿಂದ 1424 ಮೀಟರ್ ಎತ್ತರದಲ್ಲಿರುವ ಇದು ಸಾಹಸಿಗಳಿಗೆ ಮತ್ತೆ ಚಾರಣಿಗರಿಗೆ ಅತ್ಯಂತ ಫೇವರೇಟ್ ಪ್ಲೇಸ್ ಆಗಿದೆ. ಹಾಗೆ ಇನ್ನೊಂದು ಸ್ಥಳ ಶಿವನೇರಿ ಕೋಟೆ. ಇದು ಕೂಡ ತುಂಬಾನೇ ಅದ್ಭುತವಾಗಿರುವಂತಹ ಕೋಟೆಯಾಗಿದೆ ಮಹಾರಾಷ್ಟ್ರದ. ಇದು ಶಿವನೇರಿ ಕೋಟೆ ಮರಾಠ ಪರಂಪರೆ ಮತ್ತೆ ಹೆಮ್ಮೆಯ ಆಕರ್ಷಕ ಕೇಂದ್ರವಾಗಿದೆ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ಖಂಡಿತವಾಗ್ಲೂ ಮಹಾರಾಷ್ಟ್ರಕ್ಕೆ ಹೋದ್ರೆ ಈ ಎಲ್ಲ ಸ್ಥಳಗಳಿಗೆ ಕೂಡ ಭೇಟಿಯನ್ನ ನೀಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಇರೋ ಒಂದು ಚಿಕ್ಕ ಜೀವನದಲ್ಲಿ ಈ ಒಂದು ದೊಡ್ಡ ಪ್ರಪಂಚವನ್ನ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ಸಣ್ಣ ಸೋಲು ಎದುರಾದಾಗ, ಅವಮಾನವಾದಾಗ, ಅಪಮಾನವಾದಾಗ, ದೈಹಿಕ ಶಕ್ತಿ ಕುಂದಿದಾಗ ಇಲ್ಲಿಗೆ ನಮ್ಮ ಜೀವನ ಮುಗ್ದೋಯ್ತು ಅಂತ ನಾವು ಯೋಚನೆ ಮಾಡ್ತಾ ಕೂರ್ತೀವಿ. ಈ ವಿಷಯಗಳಿಗೆ ಆತ್ಮಸ್ಥೈರ್ಯವನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ. ಆದರೆ ಸ್ನೇಹಿತರೆ, ಇಂತಹ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಸಾಕಷ್ಟು ಸಾಧನೆ ಮಾಡಿರುವವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಕೆಲವ್ರು ಮಾತ್ರ ಜೀವನದಲ್ಲಿ ಅದು ಎಂಥದ್ದೇ ಸಮಸ್ಯೆ ಬಂದರೂ ನಾನು ಅದರಿಂದ ಹೊರಬರ್ತೀನಿ, ಆ ಸಮಸ್ಯೆಯನ್ನು

ಕೈಗಾರಿಸ್ಕೊಂಡು ನಾನು ಸಾಧನೆಯನ್ನ ಮಾಡ್ತೀನಿ ಅಂತ ಛಲದಿಂದ ಹೋರಾಟ ಮಾಡಿ ಜೀವನದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಮುಂದೆ ಬರ್ತೀನಿ ಅನ್ನುವವರು ಕೂಡ ಸಾಕಷ್ಟು ಜನ ಇದ್ದಾರೆ. ಈ ದಿನ ಸ್ನೇಹಿತರೆ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡ್ತೀನಿ. ಇವರೊಬ್ಬ ಒಳ್ಳೆಯ ಆಟಗಾರರು ಸ್ನೇಹಿತರೆ. ಕಾಲೇಜಿನಲ್ಲಿ ಓದುವಾಗ ಒಳ್ಳೆಯ ಆಟಗಾರ ಅಂತಾನೆ ಹೆಸರನ್ನ ಪಡೆದಿರ್ತಾರೆ. ಓಟದ ಜೊತೆ ಜೊತೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಆಟಗಳನ್ನು ಕೂಡ ಇವರು ಮೈಗೂಡಿಸ್ಕೊಂಡಿರ್ತಾರೆ. ಓಟದಲ್ಲೇ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಕನಸನ್ನ ಕಂಡಿರ್ತಾರೆ. ಓಡಬೇಕು, ಅದು ಯಾವ ರೀತಿ ಓಡಬೇಕು ಅಂದರೆ ಎಲ್ಲದರಲ್ಲೂ ನಾನೇ ಪ್ರಥಮನಾಗಿರಬೇಕು, ಒಲಿಂಪಿಕ್ಗೆ ನಾನು ಹೋಗಬೇಕು ಅನ್ನೋ ಒಂದು ಕನಸನ್ನು ಕಂಡಿರ್ತಾರೆ. ಹೀಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡುವಾಗ ಒಂದಿನ ಇವರಿಗೆ ಮೊಣಕಾಲಿನ ನೋವು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಆಗ ವೈದ್ಯರ ಬಳಿ ಇವರು ಹೋಗ್ತಾರೆ. ಅಂತಹ ಸಮಯದಲ್ಲಿ ಅವರಿಗೆ ಒಂದು ಅಚ್ಚರಿ ಕಾದಿರುತ್ತೆ. ವೈದ್ಯರು ಹೇಳ್ತಾರೆ, ನಿಮಗೆ ಕಾಲಿನ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ ವೈದ್ಯರು. ಕಾಲನ್ನು ಮೊಣಕಾಲಿನವರೆಗೆ ಕತ್ತರಿಸಲೇಬೇಕು, ಇಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ ಆ ಹುಡುಗನಿಗೆ. ಹೇಗಾಗಿರಬಾರ್ದು ಅವರ ಒಂದು ಸ್ಥಿತಿ. ಓಡಬೇಕು, ಚೆನ್ನಾಗಿ ಓಡಿ ನಾನು ಒಲಿಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕನಸು ಕಂಡಂತಹ ಹುಡುಗನ ಕಾಲನ್ನೇ ಕತ್ತರಿಸ್ಬೇಕು ಅಂದರೆ ಅವರು ಆ ಪರಿಸ್ಥಿತಿಯನ್ನು ಹೇಗೆಲ್ಲ ನಿಭಾಯಿಸಿರ್ತಾರೆ ಅಲ್ವಾ? ಕಷ್ಟ ಅಲ್ಲ. ಬೇರೆ ದಾರಿ ಇಲ್ಲದೆ ವೈದ್ಯರು ಆ ಹುಡುಗನ ಕಾಲನ್ನು ಕತ್ತರಿಸ್ತಾರೆ ಸ್ನೇಹಿತರೆ. ಆಗ ಆ ಹುಡುಗನಿಗೆ 21 ವರ್ಷ ಮಾತ್ರ ಆಗಿರುತ್ತೆ. ಅವನೇ ಟೆರ್ರಿ ಫಾಕ್ಸ್ ಸ್ನೇಹಿತರೆ. ಇದು ಟೆರ್ರಿ ಫಾಕ್ಸ್ನ ಜೀವನ ಗಾಥೆ. ಮರುದಿನವೇ ಶಸ್ತ್ರಚಿಕಿತ್ಸೆ ಮಾಡಿ ಕಾಲನ್ನು ಕತ್ತರಿಸ್ತಾರೆ. ಅವನ ಕನಸಿನ ಸೌಧ ಅವನ ಕಣ್ಮುಂದೆಯೇ ಮುರಿದು ಬಿದ್ದಂತಾಗತ್ತೆ. ನಿರಾಶದಾಯಕನಾಗಿರ್ತಾನೆ ಟೆರ್ರಿ ಫಾಕ್ಸ್. ಅಂತಹ ಸ್ಥಿತಿಯಲ್ಲಿ ಅವರ ಕೋಚ್ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಆ ಹುಡುಗನಿಗೆ, ನಿನಗೆ ಹೋಗಿರೋದು ಕಾಲ್ ಮಾತ್ರ, ನಿನ್ನ ಹೃದಯದಲ್ಲಿರುವಂತಹ ಆತ್ಮವಿಶ್ವಾಸ ಇನ್ನೂ ಕುಗ್ಗಿಲ್ಲ, ನೀನು ಸಾಧಿಸೋದು ಇನ್ನೂ ತುಂಬ ಇದೆ, ಆತ್ಮವಿಶ್ವಾಸ ಕಳ್ಕೊಳ್ಬೇಡ ಅಂತ ಅವರ ಕೋಚ್ ಟೆರ್ರಿ ಫಾಕ್ಸ್ಗೆ ಹೇಳ್ತಾರೆ. ಆಗ ಟೆರ್ರಿ ಫಾಕ್ಸ್, ಹೌದಲ್ವಾ, ಖಂಡಿತವಾಗ್ಲೂ ನಾ ಇನ್ನೂ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಮತ್ತೆ ದೃಢ ನಿಶ್ಚಯವನ್ನು ಮಾಡ್ತಾನೆ. ತನ್ನ ಹಾಗೆಯೇ ಕ್ಯಾನ್ಸರಿಂದ ಒದ್ದಾಡುವಂತಹ ಜನರಿಗೆ ಅನುಕೂಲ ಆಗಬೇಕು ಅಂತ ಹಣ ಸಂಗ್ರಹ ಮಾಡುವಂತಹ ಯೋಜನೆಯನ್ನು ಮಾಡ್ತಾನೆ. ತಾನು ಕೃತಕ ಕಾಲನ ಅಳವಡಿಸ್ಕೊಂಡಿರ್ತಾನಲ್ವಾ, ವೈದ್ಯರು ಟೆರ್ರಿ ಫಾಕ್ಸ್ಗೆ ಕೃತಕ ಕಾಲನ್ನು ಅಳವಡಿಸಿರ್ತಾರೆ. ಅದರಿಂದಲೇ ಆ ಕೃತಕ ಕಾಲಿನಿಂದಲೇ ಟೆರ್ರಿ ಫಾಕ್ಸ್ ಕೆನಡಾ ದೇಶದ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಓಟವನ್ನು ಮುನ್ನಡೆಸ್ತಾರೆ. ಮುನ್ನಡೆಸ್ತಾ ಎಲ್ಲ ಜನರಿಂದ $1,00,000 ಸಂಗ್ರಹ ಮಾಡ್ತಾರೆ. ಈ ಭರವಸೆಯನ್ನು, ಈ ಆತ್ಮವಿಶ್ವಾಸವನ್ನು ಅವರು ಟೆರ್ರಿ ಫಾಕ್ಸ್ನ ಭರವಸೆಯ ಓಟ ಅಂತ ಕೂಡ ಕರೀತಾರೆ. ಅವನೇ ಕರ್ಕೊಳ್ತಾನೆ ಅವನ ಒಂದು ಓಟವನ್ನು, ಟೆರ್ರಿ ಫಾಕ್ಸ್ನ ಭರವಸೆಯ ಓಟ ಅಂತ. ಟೆರ್ರಿ ಫಾಕ್ಸ್ನ ಓಟವನ್ನು ಕಂಡಂತಹ ವೈದ್ಯರು ಇವರದು ಹುಚ್ಚು ಸಾಹಸ ಅಂತ ಕೂಡ ಹೇಳ್ತಾರೆ. ವೈದ್ಯರು ಬೇಡ ಅಂತ ಹೇಳ್ತಾರೆ. ಆತ ಟೆರ್ರಿ ಫಾಕ್ಸ್ ಕೆನಡಾದ ಕ್ಯಾನ್ಸರ್ ಸಂಸ್ಥೆಗೆ ಹೋಗಿ ಸಹಕಾರವನ್ನು ಕೇಳ್ತಾನೆ. ನಾನು ಈ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಕ್ಯಾನ್ಸರಿಂದ ಬಳಲುತ್ತಿರುವವರಿಗೆ ಒಂದಿಷ್ಟು ಹಣದ ಸಂಗ್ರಹಣೆ ಮಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೂಡ ಕೇಳ್ತಾರೆ. ಆಗ ಅವರೂ ಕೂಡ ಆಸಕ್ತಿ ತೋರಿಸಲ್ಲ ಕ್ಯಾನ್ಸರ್ ಸಂಸ್ಥೆಯವರು. ಆದರೆ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಒಬ್ಬ ಹುಡುಗನ ಸಹಕಾರ ಕೇಳ್ತಾರೆ. ಮರುದಿನವೇ ಓಟ ಆರಂಭವಾಗತ್ತೆ. ಕೃತಕ ಕಾಲು ಮೊಣಕಾಲಿಗೆ ಚುಚ್ಚಿ ನೋವಾಗ್ತಾ ಇರತ್ತೆ ಸ್ನೇಹಿತರೆ. ಅದನ್ನು ಸಹಿಸಿಕೊಂಡು ಟೆರ್ರಿ ಓಡ್ತಾನೆ. ದಿನಕ್ಕೆ 30 ಮೈಲಿಗಳಷ್ಟು ಓಡ್ತಾನೆ. ಮೊದಮೊದಲು ಯಾರೂ ಅದನ್ನು ಗಮನಿಸ್ತಾನೇ ಇರಲ್ಲ. 10 ದಿನಗಳಲ್ಲಿ ಮೊಂಡ ಕಾಲಿನ ತುದಿಯಲ್ಲಿ ಗಾಯವಾಗಿ ರಕ್ತ ಕೂಡ ಸುರಿಯತೊಡಗತ್ತೆ. ಆತ ಹಾಗೆಯೇ ಬಟ್ಟೆ ಕಟ್ಕೊಂಡು ಓಡ್ತಾನೆ. ನಿಧಾನವಾಗಿ ಪತ್ರಿಕೆಗಳು ಇವನ ಬಗ್ಗೆ ಬರೆಯತೊಡಗ್ತವೆ. ಟಿವಿ ಪ್ರದರ್ಶನಗಳು ಕೂಡ ನಡೆಯುತ್ತೆ. ಜನರ ಮನಸ್ಸು ಕೂಡ ಈ ಕಡೆ ತಿರುಗತ್ತೆ, ಟೆರ್ರಿ ಫಾಕ್ಸ್ ಕಡೆ. ಒಂದು ದಿನ ತನ್ನ ದೇಶದ ಪ್ರಧಾನಮಂತ್ರಿಯನ್ನು ಭೇಟಿಯಾಗುವ ಅವಕಾಶ ಕೂಡ ಸಿಗತ್ತೆ. ಆಗ ಆ ದೇಶದ ಪ್ರಧಾನಮಂತ್ರಿ ಕೇಳ್ತಾರೆ, ನಿನ್ನ ಓಟದ ಉದ್ದೇಶವೇನು ಅಂತ ಕೇಳ್ತಾರೆ. ಆಗ ಟೆರ್ರಿ ಫಾಕ್ಸ್ ಒಂದು ಮಾತು ಹೇಳ್ತಾನೆ, ನಿಮ್ಮನ್ನು ನೋಡುವವರೆಗೆ ಕ್ಯಾನ್ಸರ್ ಆಸ್ಪತ್ರೆಗೆ $1,00,000 ಕೊಡಿಸುವುದು ಉದ್ದೇಶವಾಗಿತ್ತು. ಆದರೆ ಈಗ ನನಗೆ ನಿಮ್ಮನ್ನು ನೋಡಿದ ಮೇಲೆ ಉತ್ಸಾಹ ಹೆಚ್ಚಾಗಿ $1,00,000 ಕೊಡುವವರೆಗೆ ಓಡುತ್ತೇನೆ ಅಂತ ಹೇಳ್ತಾನೆ ಟೆರ್ರಿ ಫಾಕ್ಸ್ ಅಲ್ಲಿಯ ಪ್ರಧಾನಮಂತ್ರಿಗೆ. ಆದರೆ ಅಲ್ಲಿಯ ಪ್ರಧಾನಮಂತ್ರಿ ಕೂಡ ಅಷ್ಟೊಂದು ವಿಶೇಷವಾಗಿ ಆಸಕ್ತಿ ತೋರಿಸ್ಲಿಲ್ಲ. ಆದರೂ ಟೆರ್ರಿ ಫಾಕ್ಸ್ನ ಪ್ರಯತ್ನ ಕೂಡ ನಿಲ್ಲಿಲ್ಲ. ದಿನ ದಿನಕ್ಕೂ ಅವನ ಜನಪ್ರಿಯತೆ ಹೆಚ್ಚಾಗತೊಡಗತ್ತೆ. ಹಣ ಕೂಡ ಬರ್ತಾ ಇರತ್ತೆ. ಎಲ್ಲರೂ ಕೂಡ ಒಂದಿಷ್ಟು ಹಣ ಅಂತ ಕೊಡ್ತಾನೆ ಇರ್ತಾರೆ. ಅವನನ್ನು ಆಸ್ಪತ್ರೆಗೆ ಸೇರಿಸಿ ವೈದ್ಯರು ಕೂಡ ಪರೀಕ್ಷೆ ಮಾಡ್ತಾರೆ. ನೀನೀಗ ಓಟ ನಿಲ್ಲಿಸ್ಬೇಕು,
ನಿಲ್ಲಿಸಲೇಬೇಕು. ನಿನ್ನ ಆಯುಷ್ಯ ಇನ್ನೂ ಹೆಚ್ಚು ಉಳಿದಿಲ್ಲ. ನಿನ್ನ ಓಟವನ್ನು ನಿಲ್ಲಿಸಿ ನೀನು ರೆಸ್ಟ್ ಮಾಡು ಅಂತ ವೈದ್ಯರು ಹೇಳ್ತಾರೆ. ಆಗ ಫಾಕ್ಸ್ ಒಂದು ಮಾತು ಹೇಳ್ತಾನೆ, ಹಾಗಾದರೆ ನಾನು ಇನ್ನೂ ಬೇಗ ಬೇಗ ಓಡಬೇಕು. ನನ್ನ ಗುರಿ ಈಗ ಕೇವಲ 10 ಲಕ್ಷವಲ್ಲ, ಪ್ರತಿಯೊಬ್ಬ ಕೆನಡಾದ ನಾಗರಿಕನಿಗೆ $1 $24 ಲಕ್ಷ ಸಂಗ್ರಹಿಸಬೇಕು ಅಂತ ಹೇಳ್ತಾನೆ. ಆ ಸ್ಥಿತಿಯಲ್ಲೇ ಟೆರ್ರಿ ಫಾಕ್ಸ್ ಓಡ್ತಾರೆ. ತನ್ನ ಗುರಿಯ ಹಣ ಸಂಗ್ರಹವಾದ ದಿನ ಕುಸಿದು ಬೀಳ್ತಾರೆ ಸ್ನೇಹಿತರೆ. ಅವನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆ ಹೊತ್ತಿಗಾಗಲೇ ಟೆರ್ರಿ ಫಾಕ್ಸ್ ಕೆನಡಾ ದೇಶದ ಹೀರೋ ಕೂಡ ಆಗಿದ್ದ. ಅವನು ಕೂಡಿಸಿದ ಹಣ ಕ್ಯಾನ್ಸರ್ ಆಸ್ಪತ್ರೆ ಸೇರಿತ್ತು. ಆದರೆ ಟೆರ್ರಿ ಮೇಲೇಳುವುದು ಕಷ್ಟವಾಗಿತ್ತು, ಸಾಧ್ಯನೇ ಆಗಲಿಲ್ಲ. ಆಗ ಅವನ ಜೊತೆ ಇದ್ದಂಥ ಒಬ್ಬ ತರುಣ ಯುವಕ ಕೇಳ್ತಾನೆ, ಮುಂದೆ ಏನು ಮಾಡೋದು ಅಂತ ಪ್ರಶ್ನೆ ಮಾಡ್ತಾನೆ. ಟೆರ್ರಿ ಅದೇ ಉತ್ಸಾಹದಿಂದ ಈ ರೀತಿ ಹೇಳ್ತಾನೆ, ನನ್ನ ಬದಲು ನೀನು ಓಡು, ಜೊತೆಗೆ ಮತ್ತಷ್ಟು ಜನರನ್ನು ಕರೆದುಕೊಂಡು ಓಡು ಅಂತ ಹೇಳ್ತಾರೆ. ಈ ಮಾತಿನಿಂದ ಉತ್ಸುಕನಾದ ಆ ತರುಣನ ಜೊತೆ ಮತ್ತಷ್ಟು ತರುಣ ತರುಣಿಯರು ಸೇರಿ ಓಡ್ತಾರೆ ಸ್ನೇಹಿತರೆ. ಓಡ್ತಾ ಓಡ್ತಾ ಓಡ್ತಾ ಕ್ಯಾನ್ಸರಿನ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಆದರೆ ಮುಂದೆ ಕೆಲವೇ ದಿನಗಳಲ್ಲಿ ಟೆರ್ರಿ ಫಾಕ್ಸ್ ಮರಣಿಸ್ತಾನೆ. ಆದರೆ ಅವನ ಹೆಸರು ಶಾಶ್ವತವಾಗಿರುತ್ತೆ. ಸ್ನೇಹಿತರೆ, ಒಂದು ರಬ್ಬರಿನ ಚೆಂಡನ್ನು ನೆಲಕ್ಕೆ ಅಪ್ಪಳಿಸಿದರೆ ಅದು ಪುಟಿದೇಳುತ್ತೆ. ಎಷ್ಟು ಜೋರಿನಿಂದ ನಾವು ಆ ಚೆಂಡನ್ನು ಅಪ್ಪಳಿಸ್ತೀವೋ ಅಷ್ಟೇ ಜೋರಿನಿಂದ ಮೇಲಕ್ಕೆ ಏಳುತ್ತೆ. ಇಲ್ಲಿ ರಬ್ಬರಿನ ಚೆಂಡೆ ಪೆಟ್ಟನ್ನು ತಿಂದು ಛಲದಿಂದ ಮೆಟ್ಟಿ ಮೇಲೇಳುತ್ತೆ. ಅಷ್ಟೊಂದು ಶಕ್ತಿ ಹೊಂದಿದ ನಾವು ಯಾಕೆ ಸಣ್ಣ ಪುಟ್ಟ ಸೋಲಿಗೆ ಎದುರಬೇಕು? ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ದೊಡ್ಡ ಸಮಸ್ಯೆಗಳಂತ ಯಾಕೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು? ಅದರಿಂದ ಹೊರಬಂದು ಜೀವನ ಇನ್ನೂ ಇದೆ, ಯಾವುದು ಶಾಶ್ವತ ಅಲ್ಲ, ಯಾರು ಶಾಶ್ವತ ಅಲ್ಲ, ಯಾರು ನಮ್ಮೊಟ್ಟಿಗಿರೋದಿಲ್ಲ, ಇರುವಂತಹ ಜೀವನದಲ್ಲೇ ಸುಖ ಸಂತೋಷ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ನಿರೀಕ್ಷೆಗಳನ್ನು ಹೆಚ್ಚಾಗಿ ಹೊಂದಿರಬಾರ್ದು. ಕೆಲವೊಂದು ಸಮಯದಲ್ಲಿ ನಿರೀಕ್ಷೆಗಳು ಹೆಚ್ಚಾದಂತೆ ದುಃಖನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಜೀವನ ಹೇಗೆ ಬರುತ್ತೋ ಹಾಗೆ ಹೋಗೋದು ಬೆಸ್ಟ್ ಅಂತ ಅಂದ್ಕೊಂಡು ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಬಂದರೂ ಸವಾಲುಗಳನ್ನು ಸ್ವೀಕರಿಸ್ತಾ ಸಮಸ್ಯೆಗಳನ್ನ ಎದುರಿಸ್ತಾ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡಿಬೇಕು. ಈ ರೀತಿಯಲ್ಲಿ ಫಾಕ್ಸ್ ರೀತಿಯಲ್ಲಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ರವರು ಫಾಸ್ಟ್ ಫ್ಯೂರಿಯಸ್ ಅನ್ನುವಂತಹ ಪುಸ್ತಕವನ್ನು ಪರಿಚಯ ಮಾಡ್ತಾ ಇದ್ದಾರೆ ಅವ್ವ ಪುಸ್ತಕಾಲಯದಿಂದ. ತಡ ಮಾಡೋದು ಬೇಡ, ಫಾಸ್ಟ್ ಫ್ಯೂರಿಯಸ್ ಪುಸ್ತಕದಲ್ಲಿ ಯಾವೆಲ್ಲ ವಿಷಯಗಳಿವೆ, ಯಾವೆಲ್ಲ ವಿಷಯಗಳು ನಮಗೆ ಸಿಗತ್ತೆ, ಉಪಯೋಗ ಆಗತ್ತೆ ಅನ್ನೋದನ್ನು ಭಾರತಿ ಪ್ರಕಾಶ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜಯ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಫಾಸ್ಟ್ ಫ್ಯೂರಿಯಸ್ ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಭಾರತಿ ಪ್ರಕಾಶ್ ರವರು. ತಡ ಮಾಡೋದು ಬೇಡ, ಅವ್ವ ಪುಸ್ತಕಾಲಯದಿಂದ ಬಂದಂತಹ ಫಾಸ್ಟ್ ಫ್ಯೂರಿಯಸ್ ಪುಸ್ತಕದಲ್ಲಿ ಯಾವೆಲ್ಲ ವಿಷಯಗಳಿವೆ ಅನ್ನೋದನ್ನು ಭಾರತಿ ಪ್ರಕಾಶ್ ಅವರಿಂದ ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭಾರತಿ ಪ್ರಕಾಶ್. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕದ ಪರಿಚಯ ಮಾಡಿಕೊಡಲಿದ್ದೇನೆ. ಅವ್ವ ಪುಸ್ತಕಾಲಯದಿಂದ ಇದೇ ಜುಲೈ 19ಕ್ಕೆ ಬೆಂಗಳೂರಿನ ಚಾಮರಾಜ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಈ ಪುಸ್ತಕ ಬಿಡುಗಡೆ ಆಯಿತು. 120 ಪೇಜ್ಗಳನ್ನು ಒಳಗೊಂಡಂಥ, 150 ರೂಪಾಯಿ ಇದರ ಬೆಲೆ, 150 ರೂಪಾಯಿ. ಇದರ ಸಂಪಾದಕರು ಚೇತನ್ ಗವಿಗೌಡ, ರಾಜು ಪುಸ್ತಕ ಗ್ರಾಮ್, ಯತೀಶ್ ಜಯರಾಜ್ ಹಾಗೂ 150 ಜನ ಯುವ ಬರಹಗಾರರನ್ನು ಒಳಗೊಂಡಂಥ ಪುಸ್ತಕ ಆಗಿದೆ ಇದು. 150 ಯುವ ಬರಹಗಾರರು ಕಥೆಯನ್ನು ಬರೆದಿದ್ದು, ಪುಸ್ತಕ ಬಿಡುಗಡೆ ಆಗಿದ್ದು. ಹೇಗಿತ್ತು ಅಂದರೆ, ರಾತ್ರಿ ಕನಸು ಬಿದ್ದು ಬೆಳಗ್ಗೆದ್ದು ಇದು ಕನಸೋ ನನಸೋ ಅನ್ನೋ ರೀತಿಯಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣರಾಗದವರು ಅನಂತ್ ಕುಣಿಗಲ್ ಸರ್ ಅವರು. ಅವರು ಬರೆದಿರುವಂಥ ಒಂದು ಬೆನ್ನುಡಿಯನ್ನು ನಾನು ಇಲ್ಲಿ ಓದ್ತಾ ಇದ್ದೀನಿ. ಅವ್ವ ಪುಸ್ತಕಾಲಯ ಮತ್ತು ಅಪರಿಚಿತ ಓದುಗರ ತಂಡಗಳ ಜಂಟಿ ಆಯೋಜನೆಯಲ್ಲಿ ಮೂಡಿಬಂದ ಪುಸ್ತಕ ಮಸ್ತಕ ಎಂಬ 30 ದಿನಗಳ ಆನ್ಲೈನ್ ಸಾಹಿತ್ಯಿಕ ಕಾರ್ಯಾಗಾರವು ಕೇವಲ ಒಂದು ಚಟುವಟಿಕೆಯಾಗಿರಲಿಲ್ಲ, ಅದೊಂದು ಕಲಿಕೆಯ ವೇದಿಕೆಯಾಗಿತ್ತು. ಸಾಹಿತ್ಯಾಸಕ್ತ ಸ್ಪರ್ಧೆಗಳಿಗೆ ಪ್ರತಿದಿನವೂ ಹೊಸ ಸವಾಲುಗಳನ್ನು ನೀಡುತ್ತಾ ಅವರ ಬರವಣಿಗೆಯ ಹಸಿವನ್ನು ಜಾಗೃತಗೊಳಿಸಿ ಅಪೂರ್ವ ಪ್ರಯತ್ನವಿದು. ಆ ಸೃಜನಶೀಲ ಗರಡಿಯಲ್ಲಿ ಪಳಗಿದ, ಕತೆ ಜಗತ್ತಿನೆಡೆಗೆ ತೀವ್ರ ಆಸಕ್ತಿ ಹೊಂದಿದ ಯುವ ಬರಹಗಾರರನ್ನು ಗುರುತಿಸಿ ಅವರಿಗಾಗಿ ನಡೆಸಿದ ವಿಶೇಷ ಕಥಾಕಾರದಲ್ಲಿ ಹೆಮ್ಮೆಯ ಫಲವೇ ಈ ಕೃತಿ. ಇಂದಿನ ಪೀಳಿಗೆಯ ಆಸಕ್ತಿ ಕಥೆಗಾರರಿಂದ ಕಥೆಗಳನ್ನು ಬರೆಸಿ, ತಿದ್ದಿಸಿ, ವಿಸ್ತರಿಸಿ ಅತ್ಯಂತ ಆಪ್ತವಾಗಿ ಎಣೆಯಲಾದ 50 ವಿಶಿಷ್ಟ ಕಥೆಗಳ ಸಂಕಲನವಿದು. ಇಲ್ಲಿನ ಕಥೆಗಳಲ್ಲಿ ವಸ್ತು ವೈವಿಧ್ಯತೆ ಇದೆ, ಪಾತ್ರಗಳ ತೀವ್ರತೆ ಇದೆ, ವೈವಿಧ್ಯಮಯ ವಿಷಯಗಳ ಸ್ಥಾರವಿದೆ ಹಾಗೂ ನವೀನ ಕಥನ ತಂತ್ರಗ್ರಾಹಕ ಇದೆ. ಹಸಿಯಾದ, ಬಿಸಿಯಾದ ಮತ್ತು ಹಗುರ ಬಿಸಿಯಾದ 16 ಭಾವನೆಗಳನ್ನು ಒತ್ತು ಈ ಕಥೆಗಳು ಕಥಾ ಲೋಕಕ್ಕೆ ಹೊಸದೊಂದು ಬೆಳಕು ಚೆಲ್ಲುತ್ತವೆ. 3 ಜನ ಸಂಪಾದಕರು ಕೂಡ ಸ್ವಂತ ಬರಹಗಾರರಾಗಿದ್ದು ಅವರ ಸಾರಥ್ಯದಲ್ಲಿ ಮೂಡಿ ಬಂದ ಈ ವಿನೂತನ ಪ್ರಯತ್ನ ಶ್ಲಾಘನೀಯ ಮತ್ತು ಸ್ವಾಗತಾರ್ಹ. ಈ ಕೃತಿಗೆ ಕಥೆಗಳನ್ನು ಒದಗಿಸಿದ ಬರಹಗಾರರು ಇದು ಕೇವಲ ಸಾಹಿತ್ಯ ಲೋಕವನ್ನು ಕಾಣುವ ಕಿಟಕಿಯಾಗಿಯೂ, ಕಥನ ಪ್ರಕ್ರಿಯೆಯಲ್ಲೂ ಓದುವಿಕೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಹೊಸ ಸಾಧ್ಯತೆಗಳ ಬಾಗಿಲು ಆಗಿಯೂ ಪರಿಣಮಿಸಲಿ. ಹೊಸ ಅಲೆಗಳ ಕಥೆಗಳನ್ನು ಓದು ಬಯಸುವ ಪ್ರತಿಯೊಬ್ಬ ಓದುಗನ ಕೈ ಸೇರಬೇಕಾದ ಪ್ರಾತಿನಿಧಿಕ ಸಂಕಲನವಿದು. ಬರೆದವರು ಅನಂತ್ ಕುಣಿಗಲ್ ಸರ್ ಅವರು. ಈ ಪುಸ್ತಕ ರೆಡಿಯಾಗೋದಕ್ಕೆ ಈ ಅನಂತ್ ಕುಣಿಗಲ್ ಸರ್ ತುಂಬಾ ಮುಖ್ಯವಾದವರು. ಅಂದರೆ ಈ ಚಟುವಟಿಕೆಯಲ್ಲಿ 50 ಜನ ಬರಹಗಾರರನ್ನು ಹುಡುಕಿ ಅವರನ್ನ ತಿದ್ದಿ ತೀಡಿ ತಾಳ್ಮೆಯಿಂದ ಕತೆ ಬರೆಸಿ ಒಂದು ಪುಸ್ತಕವನ್ನು ಮಾಡಿರೋದು ಅವರಿಗೆ ಸಲ್ಲುತ್ತದೆ. ನಿಜವಾಗಲೂ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸಲೇಬೇಕು. 50 ಯುವ ಬರಹಗಾರರ ಕಥೆಗಳಲ್ಲಿ ಕೆಲವೊಂದು ಕಥೆಗಳನ್ನು ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಮೊದಲನೇ ಕತೆ, ಆರು ಹಕ್ಕಿಗೆ ಬಂಧನವೇಕೆ. ಈ ಕಥೆಯನ್ನು ಬರೆದವರು ಚಂದನ್ VS. ಪ್ರೇರಣಾದಾಯಕ ಕತೆ ಕೂಡ ಆಗಿದೆ. ಅಂದು ಮುಂಜಾನೆಯಿಂದಲೇ ಮನಸ್ವಿನಿಗೆ ಮನೆಯೊಳಗೆ ಅತಿಯಾದ ಕೆಲಸಗಳಿದ್ದವು. ಜವಾಬ್ದಾರಿಗಳ ಆ ಯಾಂತ್ರಿಕ ಜಂಜಾಟದಲ್ಲಿ ಸಿಲುಕಿ ಅವಳ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬ ಆಯಾಸಗೊಂಡಿದ್ದಳು. ತನ್ನ ಸ್ವಂತ ಮನೆಯವರಿಗಾಗಿಯೇ, ಗಂಡನ ಕುಟುಂಬಕ್ಕಾಗಿ ಅವಳು ಬದುಕಿನ ಎಷ್ಟೆಲ್ಲ ಕಷ್ಟಗಳನ್ನು, ಕಣ್ಣೀರುಗಳನ್ನು ಹಲ್ಲುಗಚ್ಚಿ ಸಹಿಸಿಕೊಂಡಿದ್ದಳು. ತಾನು ಚೆನ್ನಾಗಿ ಓದಿ ದೊಡ್ಡ ಸಾಧನೆ ಮಾಡಬೇಕು ಎಂಬ ಹಂಬಲ ಅವಳದಾಗಿತ್ತು. ಆದರೆ ಅವಳು ಓದು ಹೆಚ್ಚು ಓದಿದ್ದಾಳೆ ಎನ್ನುವ ಒಂದೇ ಕಾರಣಕ್ಕೆ ಮನೆಯವರಿಂದ ಸದಾ ತಿರಸ್ಕಾರ ಮತ್ತು ಅಸಡ್ಡೆಯ ಮಾತುಗಳು ಅವಳಿಗೆ ಉಡುಗೊರೆಯಾಗಿ ಸಿಗುತ್ತಿದ್ದವು. ಇನ್ನು ಅವಳ ಆಸೆ ಕನಸುಗಳಿಗೆ ಬೆಂಗಾವಲಾಗಿ ನಿಲ್ಲಬೇಕಾಗಿದ್ದ ಗಂಡನಾದರೂ ಎಂದಿಗೂ ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಹೆಣ್ಣಿನ ಕನಸುಗಳಿಗೆ ಬೆಲೆ ಕೊಡದ ಆ ಮನೆಯ ಬದುಕೇ ಒಂದು ರೀತಿಯ ದುಸ್ತರ ನಿರಾಸೆ ಎನಿಸಿಬಿಟ್ಟಿತ್ತು. ಆಕೆಯ ತನ್ನ ಬದುಕಿನಲ್ಲಿ ಸಂತೋಷ ಪಡಲು ಒಂದು ಕ್ಷಣ ಸಮಯವಿಲ್ಲದಂತೆ ಕೇವಲ ಕಣ್ಣೀರಿನಲ್ಲೇ ದಿನಗಳನ್ನು ಕಳೆಯುತ್ತಿದ್ದಳು. ಆದರೆ ಅವಳ ಆ ಕತ್ತಲೆಯ ಬದುಕಿಗೊಂದು ಹೊಸ ಬೆಳಕು ಬಂದಿದ್ದು. ಅದುವೇ ಅವಳ ಮುದ್ದಾದ ಮಗು ಭುವಿ. ಈಗೊಂದು ದಿನ ಎಂದಿನಂತೆ ಅವಳ ಪುಟ್ಟ ಮಗಳು ಭುವಿ ಮನೆಯ ಮುಂದೆ ಆಟವಾಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಏನೋ ಕಂಡು ಉತ್ಸಾಹದಿಂದ ಓಡಿ ಬಂದವಳೆ ಮನೆಯ ಅಡುಗೆಯ ಮನೆಯ ಕೆಲಸದಲ್ಲಿ ಅಮ್ಮ ಅಮ್ಮ ಬೇಗ ಬಾ ಅಮ್ಮ ಎಂದು ಹಠ ಮಾಡಿ ಆಚೆ ಎಳೆದೊಯ್ದಳು. ಈಗೊಂದು ದಿನ ಎಂದಿನಂತೆ ಅವಳ ಪುಟ್ಟ ಮಗಳು ಭುವಿ ಮನೆಯ ಮುಂದೆ ಆಟವಾಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಏನೋ ಕಂಡು ಉತ್ಸಾಹದಿಂದ ಓಡಿ ಬಂದವಳೆ ಮನೆಯ ಅಡುಗೆಯ ಕೆಲಸದಲ್ಲಿ ಮಗ್ನಳಾಗಿದ್ದ ತಾಯಿ ಮನಸ್ವಿನಿಯ ಕೈಯನ್ನು ಬಲವಾಗಿ ಹಿಡಿದು ಅಮ್ಮ ಅಮ್ಮ ಬೇಗ ಬಾ ಇಲ್ಲಿ ಎಂದು ಹಠ ಮಾಡಿ ಆಚೆ ಎಳೆದೊಯ್ದಳು. ಮುಗಿಲಿನಲ್ಲಿ ನೀಲಿ ಮೋಡಗಳ ನಡುವೆ ಅಕ್ಕಿಯಂತೆ ಮುಕ್ತವಾಗಿ ಹಾರುತ್ತಿದ್ದ ಬಿಳಿ ವಿಮಾನವನ್ನು ತನ್ನ ಪುಟ್ಟ ಬೆರಳುಗಳಿಂದ ತೋರಿಸಿ ಅಮ್ಮ ನೋಡು, ನಾನು ದೊಡ್ಡವಳಾದ ಮೇಲೆ ಅದೇ ರೀತಿಯ ವಿಮಾನವನ್ನು ಓಡಿಸುತ್ತೇನೆ, ನಿನ್ನನ್ನು ಅದರೊಳಗೆ ಅತಿ ಎತ್ತರದಲ್ಲಿ ಕೂರಿಸಿಕೊಂಡು ಇಡೀ ದೇಶವನ್ನು ಸುತ್ತಿಸುತ್ತೇನೆ ಎಂದು ಜಗತ್ತನ್ನು ಗೆಲ್ಲುವ ಆಶಾವಾದದಿಂದ ಮುಕ್ತವಾಗಿ ಹೇಳಿದಳು. ಮಗಳ ಆ ಪುಟಾಣಿ ಮಾತುಗಳನ್ನು ಕೇಳಿಸುತ್ತಿದ್ದಂತೆ ಮನಸ್ವಿನಿಯ ಹೃದಯದಲ್ಲಿ ಒಂದು ಮೂಲೆ ಚುರುಕ್ಕೆಂದಿತು. ತನ್ನ ಬಾಲ್ಯದ ಬಹುದೊಡ್ಡ ಕನಸೊಂದು, ಸಮಾಜದ ಕಟ್ಟುಪಾಡುಗಳ ಹೇಗೆ ಚೀಟು ಹಾಕಿದ್ದವು ಎಂಬ ಕಹಿ ನೆನಪು ದಟ್ಟವಾಗಿ ಅವಳ ಕಣ್ಣೆದುರು ಬಂದು ನಿಂತವು. ಅವಳು ಕ್ಷಣಾರ್ಧದಲ್ಲಿ ತನ್ನ ಹಳೆಯ ದಿನಗಳಿಗೆ ನೆನಪಿನ ಆಳಕ್ಕೆ ಜಾರಿದಳು. ಈ ಕಥೆಯಲ್ಲಿ ಮನಸ್ವಿನಿಯ ತಾಯಿ ಹೇಗೆ ಮನಸ್ವಿನಿಗೆ ಮಾಡಿದರೂ ಹಾಗೆ ಮನಸ್ವಿನಿ ಕೂಡ ಭುವಿಗೆ ಆ ಥರ ಮಾಡ್ತಾಳೋ ಅಥವಾ ಇಲ್ವೋ ಅನ್ನೋದು ತಿಳ್ಕೋಬೇಕಾದ್ರೆ ನೀವು ಈ ಕಥೆಯ ಮುಂದಿನ ಭಾಗವನ್ನು ಓದಬೇಕು. ಓದಬೇಕಾದ್ರೆ ಏನು ಮಾಡಬೇಕು, ಈ ಪುಸ್ತಕವನ್ನು ಖರೀದಿ ಮಾಡಬೇಕು.
2: ಖಂಡಿತವಾಗ್ಲೂ ಪುಸ್ತಕ ತುಂಬ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಫಾಸ್ಟ್ ಫ್ಯೂರಿಯಸ್ ಅನ್ನುವಂತಹ ಈ ಪುಸ್ತಕ 50 ಮಿನಿ ಕಥೆಗಳನ್ನು ಒಳಗೊಂಡಿದೆ. ಇದು ಅವ್ವ ಪುಸ್ತಕಾಲಯ ಮತ್ತು ಅಪರಿಚಿತ ಓದುಗರು ತಂಡಗಳ ಜಂಟಿ ಆಯೋಜನೆಯಲ್ಲಿ ಮೂಡಿಬಂದ ಪುಸ್ತಕವಾಗಿದೆ. ತುಂಬ ಆಸಕ್ತಿದಾಯಕ ಪುಸ್ತಕ ಇದಾಗಿದೆ. ಖಂಡಿತವಾಗ್ಲೂ ಫಾಸ್ಟ್ ಫ್ಯೂರಿಯಸ್ ಅನ್ನುವಂತಹ 50 ಸಣ್ಣ ಕಥೆಗಳನ್ನು ಒಳಗೊಂಡ ಪುಸ್ತಕ ನೀವು ಕೂಡ ಓದೆ ಅಂತ ಹೇಳ್ತಾ ಮತ್ತಷ್ಟು ಈ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಭಾರತಿ ಮೇಡಮ್ ಅವರು. ಆ ಎಲ್ಲ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
5: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
6: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
7: ನಿಮ್ಮ ಮನೆ ಮನದ ಕೈರುಚಿ.
8: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರು ಫಾಸ್ಟ್ ಅಂಡ್ ಫ್ಯೂರಿಯಸ್ ಅನ್ನುವಂತಹ ಪುಸ್ತಕವನ್ನ ಪರಿಚಯ ಮಾಡ್ತಾ ಇದ್ದಾರೆ. 50 ಮಿನಿ ಕಥೆಗಳನ್ನ ಒಳಗೊಂಡಿರುವಂತಹ ಪುಸ್ತಕ ಇದಾಗಿದೆ. ಅಷ್ಟೇ ಅಲ್ಲದೆ ಅವ್ವ ಪುಸ್ತಕಾಲಯ ಮತ್ತು ಅಪರಿಚಿತ ಓದುಗರು ತಂಡಗಳ ಜಂಟಿ ಆಯೋಜನೆಯಲ್ಲಿ ಮೂಡಿ ಬಂದಂತಹ ಪುಸ್ತಕ ಇದಾಗಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ, ಈ ಪುಸ್ತಕದಲ್ಲಿ ಭಾರತಿ ಪ್ರಕಾಶ್ ಮೇಡಮ್ ಅವರ ಒಂದು ಕತೆ ಕೂಡ ಪ್ರಕಟವಾಗಿದೆ. ಅದೇ ಗುಬ್ಬಚ್ಚಿ ಅನ್ನುವಂತಹ ಕತೆ. ಸಾಮಾಜಿಕ ಮೌಲ್ಯಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಕೂಡ ಇದಾಗಿದೆ. ಖಂಡಿತವಾಗ್ಲೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅನ್ನುವಂತಹ ಪುಸ್ತಕವನ್ನು ನೀವು ಕೂಡ ಖರೀದಿಸಿ ಈ ಪುಸ್ತಕದಲ್ಲಿರುವಂತಹ 50 ಮಿನಿ ಕಥೆಗಳನ್ನು ನೀವು ಕೂಡ ಓದಿ ಅಂತ ಹೇಳ್ತಾ ಆ ಪುಸ್ತಕದಲ್ಲಿರುವಂತಹ ಮತ್ತೊಂದು ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ಕತೆ ಅನ್ನೋದನ್ನು ಭಾರತಿ ಪ್ರಕಾಶ್ ಅವರಿಂದ ಕೇಳೋಣ.
3: ಇನ್ನೊಂದು ಕತೆ, ಕಥೆಯ ಶೀರ್ಷಿಕೆ ತಬ್ಬಲಿಗೊಬ್ಬಳು ತಾಯಿ ಸಿಕ್ಕಾಗ. ಈ ಕಥೆಯನ್ನು ಬರೆದವರು ಮಾಂತೇಶ್ ಕುಂಬಾರ್ ಅಂತೇಳಿ. ನಾವು ಕಥೆಯನ್ನು ನೋಡೋಣ. ಗವಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 7ನೇ ತರಗತಿಯ ಶಿಕ್ಷಕಿ ಮನುಜಾ ಟೀಚರ್. ಅಚ್ಚುಕಟ್ಟಾದ ಬೋಧನೆ ಹಾಗೂ ಸ್ನೇಹಪರ ನಡತೆಯಿಂದ ಮಕ್ಕಳಿಗೆ ಅತ್ಯಂತ ಆತ್ಮೀಯರಾಗಿದ್ದರು. ಅದೇ ತರಗತಿಯಲ್ಲಿ ರಾಜು ಎಂಬ ಸಾಮಾನ್ಯ ವಿದ್ಯಾರ್ಥಿ ಇತ್ತೀಚೆಗೆ ತೀರ್ವ ಅಂತರ್ಮುಖಿಯಾಗಿದ್ದನು. ಆದರೆ ವನಜಾ ಟೀಚರ್ ಕ್ಲಾಸಿಗೆ ಬಂದಾಗಿನಿಂದ ಆತ ಮುಂಭಾಗದ ಬೆಂಚಿನಲ್ಲಿ ಕೂರಲಾರಂಭಿಸಿದ್ದನು. ಟೀಚರ್ ಜೊತೆ ಅತಿಯಾದ ಆತ್ಮೀಯತೆ ಬೆಳೆಸಿಕೊಂಡಿದ್ದನು. ದಿನದಿಂದ ದಿನಕ್ಕೆ ಆತ ಶಿಕ್ಷಕಿಗೆ ಹತ್ತಿರವಾಗುತ್ತಿದ್ದನ್ನು ಕಂಡು ಶಾಲಾ ಸಿಬ್ಬಂದಿ ಹಾಗೂ ಮಕ್ಕಳು ಗುಸುಗುಸು ಮಾತುಗಳನ್ನು ಹಬ್ಬಿದವು. ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾದಾಗ ವನಜಾ ಟೀಚರ್ ತಾವು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಎಲ್ಲರೂ ರಾಜುನನ್ನು ದೂಷಿಸಿದರೆ ವಿನಃ ಆತನ ವರ್ತನೆ ಹಿಂದಿನ ಕಾರಣ ತಿಳಿಯುವ ಗೋಜಿಗೆ ಹೋಗಲಿಲ್ಲ. ಒಂದು ಭಾನುವಾರ ವನಜಾ ಟೀಚರ್ ವಿಷಯದ ಗಂಭೀರತೆ ಅರಿಯಲು ರಾಜುನ ಮನೆಗೆ ಭೇಟಿ ನೀಡಿದರು. ಇಕ್ಕಟ್ಟಾದ ಬೀದಿಯ ಕೊನೆಯವು ಸಣ್ಣ ಮನೆ ಹೊರಗೆ ರಾಜು ಒಬ್ಬನೇ ಕುಳಿತಿದ್ದನು. ಟೀಚರ್ ಕಂಡ ತಕ್ಷಣ ಓಡಿ ಬಂದು ಪ್ರೀತಿಯಿಂದ ಕೈ ಹಿಡಿದು ಒಳಗೆ ಕರೆದೊಯ್ದನು. ರಾಜು ಹೊರಗಡೆ ಆಟವಾಡಲು ಹೋದಾಗ ಕೋಣೆಯಿಂದ ಬಂದ ಆತನ ತಂದೆ ವನಜಾ ಟೀಚರ್ ಎದುರು ಕಣ್ಣೀರು ಹಾಕುತ್ತಾ ಸತ್ತೆ ಬಿಚ್ಚಿಟ್ಟರು. ಮೇಡಮ್, ರಾಜುಗೆ ಅವನ ತಾಯಿ ಎಂದರೆ ಪಂಚಪ್ರಾಣ. ಕಳೆದ ವರ್ಷ 6ನೇ ತರಗತಿ ಮುಗಿಸಿ ರಜೆಗೆ ಹೋದಾಗ ಕೊರೋನಾ ಮಹಾಮಾರಿ ಅವಳನ್ನು ಬಲಿ ತೆಗೆದುಕೊಂಡಿತು. ಆ ಘೋರ ಆಘಾತದಿಂದ ಮಗ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ. ಇತ್ತೀಚೆಗಷ್ಟೇ ನಗಲು ಶುರು ಮಾಡಿದ್ದಾನೆ. ಬಹುಶಃ ನಿಮ್ಮಲ್ಲಿ ಆತ ತನ್ನ ತಾಯಿಯನ್ನು ಕಂಡುಕೊಂಡು ಆ ಅಗಲಿಕೆಯ ನೋವು ಮರೆಯಲು ಯತ್ನಿಸುತ್ತಿದ್ದಾನೆ ಅನಿಸುತ್ತಿದ್ದರಿಂದ ನಿಮಗೆ ಕೆಟ್ಟ ಹೆಸರು ಬರುವುದಾದರೆ ಕ್ಷಮಿಸಿ, ಅವನನ್ನು ಬೇರೆ ಶಾಲೆಗೆ ಸೇರಿಸುತ್ತೇನೆ ಎಂದರು. ಕಥೆಯಲ್ಲಿ ವನಜಾ ಟೀಚರ್ ಅವನ ತಾಯಿಯ ಸ್ಥಾನವನ್ನು ತುಂಬುತ್ತಾರೋ ಅಥವಾ ಅವರ ತಂದೆಯವ್ರನ್ನ ಬೇರೆ ಸ್ಕೂಲಿಗೆ ಸೇರಿಸ್ತಾರೋ ಅನ್ನೋದು ನಿಮಗೆ ತಿಳಿಬೇಕಾದರೆ ಈ ಪುಸ್ತಕವನ್ನು ಖರೀದಿ ಮಾಡಿ ನೀವು ಓದಲೇಬೇಕು. ಕಥೆಯ ಶೀರ್ಷಿಕೆ ಗುಬ್ಬಚ್ಚಿ. ಬರೆದವರು ಭಾರತೀಯ ಪ್ರಕಾಶ್. ಕಥೆಯನ್ನು ನೋಡೋಣ. ವಿಲ್ಲು ವಿಲ್ಲು ಇಷ್ಟು ಜೋರಾಗಿ ಕೂಗುತ್ತಿದ್ದರೂ ನಿನಗೆ ಕೇಳುತ್ತಿಲ್ಲವೇ ಎಂದು ಬೇಸರದಿಂದ ಚಿಲಿಪಿಲಿಗುಟ್ಟುತ್ತಾ ಚಿಂಟು ಗುಬ್ಬಚ್ಚಿ. ಅದಕ್ಕೆ ವಿಲ್ಲು ಗಾಬರಿಯಿಂದ ಕಣ್ಣು ಬಿಡುತ್ತಾ, ಓ ಕರೆದೆಯ ಚಿಂಟು, ಮಳೆಗಾಲದ ತಣ್ಣನೆ ಗಾಳಿಗೆ ನಿನ್ನ ಧ್ವನಿ ಸರಿಯಾಗಿ ಕೇಳಿಸಲಿಲ್ಲ. ನೀನೇನು ಆಳವಾದ ಯೋಚನೆಯಲ್ಲಿ ಇದ್ದೀಯಾ? ಏನು ಸಮಾಚಾರ ಎಂದು ಕೇಳಿತು. ಇನ್ನೇನು ಇರಬೇಕು ಚಿಂಟು, ಈಗೋ ಮಳೆಗಾಲ ಬೇರೆ ಶುರುವಾಯಿತು. ಆದರೆ ನಮಗೆ ತಂಗಲು ಪ್ರಕೃತಿಯಲ್ಲಿ ಒಂದು ಸುರಕ್ಷಿತವಾದ ಸೂರಿಲ್ಲ. ಮೊದಲ ಅಂಚಿನ ಮನೆಗಳಲ್ಲಿ ಸಂದುಗಳು ಇರುತ್ತಿದ್ದವು, ನಮ್ಮದೇ ಆಗಿ ವಾಸಿಸುತ್ತಿದ್ದವು. ಆದರೆ ಈಗ ಎಲ್ಲೆಡೆ ಬರೇ ಕಾಂಕ್ರೀಟ್ ಕಟ್ಟಡಗಳು ಕಾಣಿಸುತ್ತವೆ. ರಸ್ತೆ ಬದಿಯಲ್ಲಿ ಮರಗಳಾದರೂ ಗೂಡು ಕಟ್ಟೋಣವೆಂದರೆ ರೆಕ್ಕೆ ಬರುವ ಮುಂಚಿತವಾಗಿಯೇ ಮರಗಳನ್ನು ಕಡಿದು ಧರೆಗೆ ಉರುಳಿಸುತ್ತಿದ್ದಾರೆ. ಈ ಮನುಷ್ಯರು ಅಭಿವೃದ್ಧಿಯ ಹೆಸರಿನಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಕಂಡುಹಿಡಿಯುತ್ತಿರುವ ಆಧುನಿಕ ತಂತ್ರಜ್ಞಾನಗಳು ನಮ್ಮ ಇಡೀ ಪಕ್ಷಿ ಸಂಕುಲವನ್ನು ನಾಶ ಮಾಡುತ್ತಿವೆ. ನನಗೀಗ ಅದೇ ದೊಡ್ಡ ಚಿಂತೆಯಾಗಿದೆ ಎಂದು ಕಣ್ಣೀರಿಟ್ಟಿತು ವಿಲ್ಲು. ಹೀಗೆ ದುಃಖ ಹಂಚಿಕೊಳ್ಳುತ್ತಾ ವಿಲ್ಲು ಮತ್ತು ಚಿಂಟು ದಂಪತಿಗಳು ತಮಗಾಗಿ ಒಂದು ಪುಟ್ಟ ಸೂರನ್ನು ಹುಡುಕುತ್ತಾ ಮಲ್ನಾಡಿನ ಹಸಿರಿನತ್ತ ಹಾರಿ ಹೊರಟವು. ಇತ್ತ ಕಡೆ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಮತ್ತು ರಾಮಪ್ಪ ದಂಪತಿಗಳಿಗೆ ಪ್ರಾಣಿ ಪಕ್ಷಿಗಳೆಂದರೆ ಅಪಾರ ಕರುಣೆ. ರಾಮಪ್ಪರು ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಪ್ರಾಣಿ ಪಕ್ಷಿಗಳ ಜೀವ ರಕ್ಷಣೆಯಲ್ಲಿ ಸೇವೆಯಲ್ಲಿದ್ದರು. ತಮ್ಮ ಹೊಸ ಮನೆಯ ವರಾಂಡದಲ್ಲಿ ವಿನ್ಯಾಸಗೊಳಿಸುವಾಗಲೇ ಪಕ್ಷಿಗಳಿಗಾಗಿ ಮುದ್ದಾದ 4-5 ಮಣ್ಣಿನ ಮಡಿಕೆಗಳನ್ನು ತಂದು ಭದ್ರವಾಗಿ ಕಟ್ಟಿದ್ದರು. ಮುಂಜಾನೆ ಎದ್ದ ತಕ್ಷಣ ಆ ಮಡಿಕೆಗಳ ಬಳಿ ಧಾನ್ಯದ ಕಾಳುಗಳನ್ನು ಮತ್ತು ನೀರನ್ನು ಇಡುವುದು ಲಕ್ಷ್ಮಮ್ಮನವರ ಪ್ರತಿದಿನದ ಕಾಯಕವಾಗಿತ್ತು. ಈ ಗುಬ್ಬಚ್ಚಿಗಳು ಸೂರನ್ನು ಹುಡುಕುತ್ತಾ ಮಲ್ನಾಡತ್ತ ಹೊರಟಂಥ ಗುಬ್ಬಚ್ಚಿಗಳು ಸೂರನ್ನು ಸಿಗುತ್ತಾ ಇವಕ್ಕೆ ಯಾರು ಆಶ್ರಯ ಕೊಡ್ತಾರೆ, ಆಶ್ರಯ ಪಡಿತವೆ ಅನ್ನೋದು ನಿಮಗೆ ಗೊತ್ತಾಗಬೇಕಾದ್ರೆ ಈ ಪುಸ್ತಕವನ್ನು ಖರೀದಿ ಮಾಡಿ ನೀವು ಓದಲೇಬೇಕು. 50 ಜನ ಯುವ ಬರಹಗಾರನ ಒಳಗೊಂಡಂಥ ಪುಸ್ತಕದ ಹೆಸರೇ ಫಾಸ್ಟ್ ಅಂಡ್ ಫ್ಯೂರಿಯಾಸಿಸ್. ಕಥೆಯನ್ನು ನೀವು ಖಂಡಿತವಾಗಿ ಓದಬೇಕು, ಯಾಕಂದರೆ ಈ ಯುವ ಬರಹಗಾರನ ಪ್ರೋತ್ಸಾಹಿಸಿ ನಿಮಗೆ ಇನ್ನೂ ಹೆಚ್ಚಿನ ಬುಕ್ಕುಗಳು ಬೇಕಾದರೆ ಅವ ಪುಸ್ತಕಾಲಯನ್ನು ಸಂಪರ್ಕಿಸಿ. ಅವ ಪುಸ್ತಕಾಲಯ ಮತ್ತು ಅಪರಿಚಿತ ಓದುಗರ ತಂಡ ಇನ್ಸ್ಟಾಗ್ರಾಮ್ ಕೂಡ ಇದೆ, ಅಲ್ಲಿ ನಿಮಗೆ ಯಾವ ಬೇಕೋ ಆ ಬುಕ್ ಸಿಗುತ್ತೆ. ಅವರ ಸಂಪರ್ಕ ಕೂಡ ಮಾಡ್ಬೋದು ಅಥವಾ ನನ್ನನ್ನು ಕೂಡ ನೀವು ಸಂಪರ್ಕ ಮಾಡ್ಬೋದು. ಎಲ್ಲ ಸಾಹಿತ್ಯ ಆಸಕ್ತರಿಗೆ ನನ್ನದೊಂದು ಮನವಿ, ಪುಸ್ತಕವನ್ನು ಖರೀದಿಸಿ ಓದಿ, ಸಾಹಿತ್ಯವನ್ನು ಬಳಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಪ್ರೀತಿ ಕೇಳುಗರಿಗೂ, ರೇಡಿಯೋ ಶಿವಮೊಗ್ಗಕ್ಕೂ ಹಾಗೂ ಆರ್ ಜೆ ಮಹಾಲಕ್ಷ್ಮಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಈ ದಿನ ಭಾರತಿ ಪ್ರಕಾಶ್ ಮೇಡಮ್ ಅವರು ತಿಳಿಸಿಕೊಟ್ಟಂತಹ ಫಾಸ್ಟ್ ಅಂಡ್ ಫ್ಯೂರಿಯಸ್ ಪುಸ್ತಕದ ಪರಿಚಯ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ಅನ್ಕೊಳ್ತೀನಿ. ಈ ಫಾಸ್ಟ್ ಅಂಡ್ ಫ್ಯೂರಿಯಸ್ ಪುಸ್ತಕ 50 ಸಣ್ಣ ಕಥೆಗಳನ್ನು ಒಳಗೊಂಡಂತಹ ಪುಸ್ತಕವಾಗಿದೆ. ಇದರ ಸಂಪಾದಕರು ಚೇತನ್ ಗವಿಗೌಡ, ರಾಜು ಪುಸ್ತಕ ಗ್ರಾಮ್, ಯತೀಶ್ ಜಯರಾಮ್ ಅವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವ್ವ ಪುಸ್ತಕಾಲಯ ಮತ್ತು ಅಪರಿಚಿತ ಓದುಗರು ಈ ತಂಡಗಳ ಜಂಟಿ ಆಯೋಜನೆಯಲ್ಲಿ ಮೂಡಿ ಬಂದಂತಹ ಪುಸ್ತಕ ಇದಾಗಿದೆ. ಸೊ ಪುಸ್ತಕಗಳನ್ನು ಓದುವುದರಿಂದ ಸಾಕಷ್ಟು ಖುಷಿ ಸಿಗತ್ತೆ, ಹಾಗೆ ಒಂದು ಕಲ್ಪನಾ ಜಗತ್ತಿನಲ್ಲಿ ವಿಹರಿಸಿದಂತಹ ಅನುಭವ ಕೂಡ ಆಗತ್ತೆ. ಒಂದು ಅತ್ಯುತ್ತಮ ಪುಸ್ತಕ, ಅತ್ಯುತ್ತಮ ಸ್ನೇಹಿತ ಅಂತ ಹೇಳ್ತಾ ಭಾರತಿ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ನೊಂದಿಗೆ.
11: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
11: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
15: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
16: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
17: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
18: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಎಸ್, ಮೊದಲನೇದಾಗಿ ಓಣಂ ಹಬ್ಬವನ್ನ ಆಚರಿಸ್ಕೊಳ್ತಾ ಇರುವಂತಹ ಎಲ್ಲ ಜನರಿಗೂ, ಹಾಗೆ ನಮ್ಮ ಮುಸ್ಲಿಂ ಬಾಂಧವರಾದ ಈದ್ ಮಿಲಾದ್ ಹಬ್ಬವನ್ನ ಆಚರಿಸ್ಕೊಳ್ತಾ ಇರೋರಿಗೂ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ರಸ ಪ್ರಶ್ನೆ ಕಾರ್ಯಕ್ರಮವಿರುತ್ತೆ. ಒಂದಿಷ್ಟು ಪ್ರಶ್ನೆಗಳನ್ನ, ಒಂದೇ ಪ್ರಶ್ನೆ, ಎಲ್ಲರಿಗೂ ಒಂದೊಂದೇ ಪ್ರಶ್ನೆ ಕೇಳ್ತಾ ಅದಕ್ಕೆ ಆಪ್ಷನ್ಸ್ ಕೊಡ್ತೀನಿ ನಾನು. ಸೊ ಆಪ್ಷನ್ಸ್ನ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ನೀವು ಉತ್ತರಿಸಬಹುದು ಅಂತ ಹೇಳ್ತಾ ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
19: ಹಲೋ, ನಮಸ್ಕಾರ.
18: ನಮಸ್ತೆ ಶಾಂತ ಅವ್ರೆ, ಆಯ್ತಾ?
19: ನಮಸ್ತೆ ಮೇಡಮ್.
18: ತಿಂಡಿ ಆಯ್ತಾ?
19: ತಿಂಡಿ ಆಯ್ತು ಮೇಡಮ್, ದೋಸೆ ಮಾಡಿದ್ರು.
18: ಸೂಪರ್ ಸೂಪರ್. ಓಕೆ, ಇವತ್ತಿನ
19: ಪ್ರಶ್ನೆ ಕೇಳಿ.
18: ಓಕೆ, ಇವತ್ತಿನ ಪ್ರಶ್ನೆ, ನಿಮ್ದು ಮೊದಲನೇ ಪ್ರಶ್ನೆ, ದೂರದ ವಸ್ತುಗಳನ್ನ ನೋಡೋದಕ್ಕೆ ಇವುಗಳಲ್ಲಿ ಯಾವುದನ್ನ ನೆರವಾಗುತ್ತೆ, ಯಾವುದನ್ನ ಬಳಸ್ತಾರೆ ಅಂತ. ಆಪ್ಷನ್ 1 ಬೈನಾಕ್ಯುಲರ್, ತಂಪು ಕನ್ನಡಕ, ಸ್ಟೆಟೋಸ್ಕೋಪ್, ಕಾಂಪಾಸ್.
19: ಟೆಲಿಸ್ಕೋಪ್.
18: ಯಾವುದು?
19: ಟೆಲಿಸ್ಕೋಪ್.
18: ಟೆಲಿಸ್ಕೋಪ್. ಟೆಲಿಸ್ಕೋಪ್. ಸರಿನಾ? ಅಲ್ಲ, ಸರಿಯಾ? ಹೌದಾ? ಕರೆಕ್ಟ್.
19: ಟೆಲಿಸ್ಕೋಪ್. ಸರಿ.
12: ಟೆಲಿಸ್ಕೋಪ್ ನೋಡೋಣ ಉತ್ತರವನ್ನ, ಬೈನಾಕುಲರ್ ಅಂತಾನು ಹೇಳ್ತಾರೆ. ಎಸ್, ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಂದ್ರೆ ಅದು ಅದು ಬೇರೆ ಡಿವೈಸ್ ಆಗುತ್ತೆ. ಬೈನಾಕುಲರ್ ಅಂದ್ರೆ ದೂರದ ವಸ್ತುಗಳು ನೋಡೋದಕ್ಕೆ ಇದನ್ನ ಬಳಸ್ತಾರೆ ಅಂತ ಹೇಳ್ಬೋದು. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
19: ಧನ್ಯವಾದ.
12: ಓಕೆ ಓಕೆ ಶಾಂತಾ ಅವರೇ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
19: ಧನ್ಯವಾದಗಳು.
12: ಓಕೆ, ಶಾಂತಾ ದಾವಸ್ಕರ್ ಅವರು ಕರೆ ಮಾಡಿ ಉತ್ತರವನ್ನ ಹೇಳಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
20: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
12: ನಮಸ್ತೆ, ಶುಭೋದಯ. ಉಮಾ ಅವರೇ,
20: ತಿಂಡಿ ಆಯ್ತಮ್ಮ?
12: ತಿಂಡಿ ಆಯ್ತು, ನಿಮ್ದಾಯ್ತಾ?
20: ಇಲ್ಲಪ್ಪ, ಇನ್ನು ರೊಟ್ಟಿನು ಮಿಕ್ಸ್ ತರಕಾರಿ ಪಲ್ಯ.
12: ಆಹಾ, ಸೂಪರ್ ಸೂಪರ್.
20: ನಿಮ್ದಮ್ಮ?
12: ನಮ್ದು ಆಯ್ತು, ರೊಟ್ಟಿ ಏನು ಕಳಲೆ ಪಲ್ಯ.
20: ಓ, ಸೇಮ್ ಟು ಯು.
12: ಎಸ್, ಪ್ರಶ್ನೆ
20: ಕೇಳಪ್ಪ.
12: ಎಸ್, ಈಗ ಪದಗಳಲ್ಲಿ ಯಾವುದು ಆಕಾಶವನ್ನ ಅರ್ಥವನ್ನ ಕೊಡುತ್ತೆ ಅಂತ ಹೇಳ್ಬೇಕು. ಓಕೆನಾ? ನಾಲ್ಕು ಆಪ್ಷನ್ಸ್ ಕೊಡ್ತೀನಿ. ಭುವನಂ, ಸಕಲಂ, ಶರಣಂ, ಗಗನಂ. ಆಕಾಶಕ್ಕೆ ಈ ಒಂದು ಹೆಸರಿದೆ.
20: ಭುವನಂ.
12: ಹಾ, ಆಯ್ತಾಯ್ತು, ಅದೇ ನೀವ್ ಹೇಳಿದ್ದು ಕರೆಕ್ಟಾ?
20: ಕರೆಕ್ಟ್ ಅಂತ ಅನ್ಕೊಂಡಿದ್ದೀನಿ.
12: ಇನ್ನೊಂದ್ಸರಿ ಯೋಚನೆ ಮಾಡಿ, ಈ ಪದಗಳಲ್ಲಿ ಯಾವುದು ಆಕಾಶವನ್ನ ಅರ್ಥ ಕೊಡುತ್ತೆ, ಆಕಾಶಕ್ಕೆ ಅರ್ಥ ಕೊಡುತ್ತೆ. ಭುವನಮ್ಮ, ಗಗನ, ಆಕಾಶಕ್ಕೆ ಏನಂತಾರೆ ಉಮಾ ಅವರೇ? ಆಪ್ಷನ್, ಭುವನಂ, ಸಕಲಂ, ಶರಣಂ, ಗಗನಂ.
20: ಗಗನಂ. ಲಾಸ್ಟ್ ಕೇಳಿಲ್ಲ ಹಂಗಾಗಿ.
12: ಸರಿ ಸರಿ, ಓಕೆ.
20: ಸರಿ,
12: ಹಾಡು ಹೇಳ್ಬಿಡಿ ಹಂಗಾದ್ರೆ.
20: ಅಷ್ಟೇ ಕಣಮ್ಮ ಬರೋದು.
12: ಓಕೆ, ಯಾವ ಮೂವಿ ಅಂತ ಗೊತ್ತಾ?
20: ಇಲ್ಲಪ್ಪ.
12: ಯಾರು ಮಾಡಿದ್ದು ಅಂತ ಗೊತ್ತಾ? ಓಕೆ, ಹೇಳ. ಅಲ್ಲ ಅಲ್ಲ, ವಂಶಿ ಚಿತ್ರದ್ದು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು.
20: ಥ್ಯಾಂಕ್
12: ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಉಮಾ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿ ಫಸ್ಟ್ ಭುವನಂ ಅಂತಂದ್ರು, ಅಲ್ಲ ಗಗನ. ಸೊ ಆಕಾಶಕ್ಕೆ ನಾವು ಗಗನ ಅಂತ ಕರಿತೀವಿ. ಸೊ ಈ ಒಂದು ಆನ್ಸರ್ನ ಹೇಳಿದಾಯ್ತು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ರೆಡಿ ಆಗಿದ್ದಾರೆ, ಯಾರು ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ ಶಿವಶರಣ ಅವರೇ, ಆರಾಮಿದ್ದೀರಿ? ಸೂಪರ್ ಆಗಿದ್ದೀವಿ. ನಾಷ್ಟ ಆಯ್ತಾ?
21: ಹಾ,
12: ನ್ಯಾರಿ ನ್ಯಾರಿ. ಓಕೆ,
21: ಹಾ
12: ಕರೆಕ್ಟ್. ಶಿವಶರಣ ಸರ್, ರೆಡಿನಾ ಪ್ರಶ್ನೆಗೆ? ಯಾವ ಆಟದಲ್ಲಿ ಆನೆ, ಒಂಟೆ ಮತ್ತು ರಾಜ ಎನ್ನುವ ಕಾಯಿಗಳನ್ನ ಹೊಂದಿರುತ್ತೆ? ಆಪ್ಷನ್ ಹೇಳ. ಆಪ್ಷನ್, ಕೇರಮ್, ಹಾವು ಏಣಿ ಆಟ, ಚೆಸ್ ಆಟ ಅಥವಾ ಚೌಕಾಬಾರ.
21: ಚೆಸ್ ಮೇಡಮ್.
12: ಹೌದಾ?
21: ಹೌದು ಮೇಡಮ್. ಕಂಡೆಲ್ ಬರಂಗ ಮೇಡಮ್, ಕನ್ಫರ್ಮ್ ಮೇಡಮ್, ಸಂದೇಹನೇ ಇಲ್ಲ.
12: ಐ, ಸೂಪರ್. ಇವು ನಾಲ್ಕು ಆಟದಲ್ಲಿ ನಿಮಗೆ ಇಷ್ಟವಾದಂತಹ ಆಟ ಯಾವುದು?
21: ನಮ್ ಕೇರಮ್ ಮೇಡಮ್.
12: ಕೇರಮ್. ಎಷ್ಟ್ ಯಾರ ಜೊತೆ ಆಟಾಡಿದ್ರಿ ಕೇರಮ್ನ?
21: ಹುಡುಗರು ಕೂಡ ಆಡ್ತಿದ್ವಿ ಮೇಡಮ್. ಅವಾಗ ಈಗ ಏನು 10 ವರ್ಷ ಆಗ್ತದ ಆಡಿಲ್ಲ ಮೇಡಮ್. ಅವಾಗಂತೂ ಕಾಯಿ ಅದ ಆಡ್ತಿದ್ವಿ ಮೇಡಮ್.
12: ಆಡ್ತಿದ್ವಿ
21: ಮೇಡಮ್ ನಾವು.
12: ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
21: ಉತ್ತರ ಕರೆಕ್ಟ್ ತಪ್ಪಿದೆ ಮೇಡಮ್.
12: ಕರೆಕ್ಟ್ ಕರೆಕ್ಟ್, ಚೆಸ್ ಕರೆಕ್ಟ್.
21: ಆಯ್ತಾಯ್ತು ಮೇಡಮ್, ಧನ್ಯವಾದ,
12: ಧನ್ಯವಾದಗಳು. ಓಕೆ, ನಮ್ಮ ಶಿವಶರಣ ಅವರು ತುಂಬಾ ಚೆನ್ನಾಗಿ ಆನ್ಸರ್ನ ಕೊಡ್ತಾ ಇದ್ರು. ಯಾವ ಆಟದಲ್ಲಿ ಆನೆ, ಒಂಟೆ ಮತ್ತು ರಾಜ, ಈ ಒಂದು ಚೆಸ್ ಆಡಬೇಕಾದ್ರೆ ಮಜವಾದಿ ಆಟಾಡ್ಬೋದು, ಲೈಕ್ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ, ಹಲೋ. ಎಸ್, ಕರೆ ಕಟ್ ಆಯ್ತು ಸ್ನೇಹಿತರೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಓಕೆ, ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಆಯ್ತಾ ತಿಂಡಿ? ಓಕೆ, ಸೂಪರ್. ಈಗ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಓಕೆ, ರೈಲು ಬಿಡು ಎನ್ನುವ
4: ರೈಲು ಬಿಡು ಎನ್ನುವ ನುಡಿಗಟ್ಟಿದು ಇವುಗಳಲ್ಲಿ ಯಾವ ಅರ್ಥವನ್ನ ಧ್ವನಿಸುತ್ತೆ ಅಂತ ಹೇಳಬೇಕು. ಆಪ್ಷನ್ ನಂಬರ್ ಒನ್, ಯಜಮಾನಿಕೆ ನಡೆಸೋದು. ಆಪ್ಷನ್ ನಂಬರ್ ಎರಡು, ಚೆನ್ನಾಗಿ ಬೈಯೋದು. ಆಪ್ಷನ್ ನಂಬರ್ ಮೂರು, ಸುಳ್ಳು ಹೇಳೋದು. ನಾಲ್ಕನೇದು, ಸತ್ಯ ಹೇಳೋದು.
5: ಪ್ರಶ್ನೆ ಹೇಳಿ.
4: ರೈಲು ಬಿಡು ಎನ್ನುವ ನುಡಿಗಟ್ಟು ಇದು ಯಜಮಾನಿಕೆ ನಡೆಸೋದ ಅಥವಾ ಚೆನ್ನಾಗಿ ಬೈಯೋದ ಅಥವಾ ಸುಳ್ಳು ಹೇಳೋದ ಸತ್ಯ ಹೇಳೋದ? ಹೌದಾ? ನೀವೆಷ್ಟು ಜನ ಸುಳ್ಳು ಹೇಳ್ತೀರಾ ಗೊತ್ತಾ? ಹೌದಾ? ನನಗೆ ಕೇಳ್ತಾ ಇದ್ದೀನಿ.
5: ಹಲೋ
4: ಹೇಳಿ ಹೇಳಿ ರಾಘವೇಂದ್ರ ಅವ್ರೆ.
5: ಅಯ್ಯೋ
4: ಅಯ್ಯೋ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನೀವು ಸುಳ್ಳು ಹೇಳಿದಿರಿ. ರೈಲು ಬಿಡು ಅಂದ್ರೆ ಸುಳ್ಳು ಹೇಳೋದೆಯಾ? ಸರಿಯಾದ ಆನ್ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ರಾಘವೇಂದ್ರ ಅವರು ಸುಳ್ಳು ಹೇಳ್ತಾ ಇರ್ತಾರೆ, ಸುಳ್ಳು ಹೇಳೋದು ಅಂತ ಆನ್ಸರ್ ಕರೆಕ್ಟ್ ಆಗಿ ಹೇಳದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ಆಯ್ತಾ ತಿಂಡಿ?
22: ದೋಸೆ ದೋಸೆ ಚಟ್ನಿ
4: ಸೂಪರ್.
22: ಹಾಕ್ಬಿಟ್ರೆ ಈ ಕಡೆ ಫೋನ್, ಆಮೇಲೆ ದೋಸೆ ಹೊತ್ತೋಗ್ಬಿಡುತ್ತೆ
4: ಅಲ್ವಾ?
22: ಫೋನ್ ಮಾಡಿ ಆಮೇಲೆ.
4: ಕರೆಕ್ಟ್ ಕರೆಕ್ಟ್. ಓಕೆ, ನಮ್ದು ಇವತ್ತು ಅಕ್ಕಿ ರೊಟ್ಟಿ ಕಳಲೆ ಪಲ್ಯ. ಓಕೆ, ರೆಡಿನಾ? ಈಗ ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದುಳು ಹೂಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಕೇಳ್ತಿರ್ತೀರಲ್ವಾ? ನಮ್ ರೇಡಿಯೋದಲ್ಲೂ ಪ್ರಸಾರ ಆಗ್ತಿರತ್ತಲ್ವಾ? ಎಸ್. ಇದನ್ನ ಈ ಹಾಡನ್ನ ಬರೆದವರು ಯಾರು? ಆಪ್ಷನ್ಸ್ ಕೊಡ್ತೀನಿ. ಒಂದನೇದು ಶಿವರಾಮ್ ಕಾರಂತ್ ಅವರು, ಎರಡನೇದು ಪಂಜೆ ಮಂಗೇಶ್ ರಾಮ್ ಅವರು, ಹಾಗೆ ಮೂರನೇವರು ದೊಡ್ಡ ರಂಗೇಗೌಡ ಅವರು, ನಾಲ್ಕನೇವರು ಕುವೆಂಪು ಅವರು. ಹೌದಾ? ಸರಿ ಅದನಾ? ಹೌದಾ? ಕರೆಕ್ಟ್, ರೈಟ್, ಇಟ್ಸ್ ರೈಟ್ ಆನ್ಸರ್. ಅಲ್ವಾ ಕರೆಕ್ಟ್. ಓಕೆ, ಇದು ಈ ಒಂದು ಹಾಡನ್ನ ಯಾವ್ದೋ ಒಂದು ಮೂವಿಲಿ ಬಳಸಿದ್ದಾರೆ, ಯಾವ ಮೂವಿ ಅಂತ ಗೊತ್ತಾ? ಐ ಸೂಪರ್. ಓಕೆ, ಎಸ್, ಥ್ಯಾಂಕ್ ಯು ಮೀನ್ ಅವರೇ. ಅಲ್ವಾ ಮೀನವರು ಸಖತ್ತಾಗಿ ಆನ್ಸರ್ನ ಹೇಳಿದ್ರು. ಕುವೆಂಪು ಅವರು, ನಮ್ಮ ರೈತ ಜನಪ್ರಿಯ ಗೀತೆ ಕುವೆಂಪು ಅವರು ಬರೆದಿರೋದು ಅಂತಾನೆ ತಿಳಿಸಿದ್ರು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
23: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ,
23: ನಾನು ರಾಯಚೂರಿಂದ ಭೀಮನಗೌಡ ಪಾಟೀಲ್ ಮೇಡಮ್.
4: ಭೀಮ ಪಾಟೀಲ್, ಹೇಗಿದ್ದೀರಾ ಸರ್?
23: ಚೆನ್ನಾಗಿದ್ದೀನಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
4: ಸೂಪರ್ ಆಗಿದ್ದೀವಿ. ಆಯ್ತಾ ನಷ್ಟ
23: ಮೇಡಮ್? ಬೆಳಗಿನ ಶುಭೋದಯ ತಮಗೂ.
4: ತಮಗೂ ಕೂಡ ಸರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
23: ಗೊತ್ತಾಯ್ತು ಮೇಡಮ್.
4: ಪ್ರಶ್ನೆ, ಈಗ ಬಾಜುಬಂದ್ ಎನ್ನುವ ಆಭರಣವನ್ನ ಸಾಮಾನ್ಯವಾಗಿ ದೇಹದ ಯಾವ ಭಾಗದಲ್ಲಿ ಧರಿಸ್ತಾರೆ? ಕಿವಿ? ಬಾಜುಬಂದ್ ಎನ್ನುವ ಆಭರಣವನ್ನ ಸಾಮಾನ್ಯವಾಗಿ ದೇಹದ ಯಾವ ಭಾಗದಲ್ಲಿ ಧರಿಸ್ತಾರೆ? ಆಪ್ಷನ್ ನಂಬರ್ ಒಂದು ಕಿವಿ, ಎರಡನೇದು ತಲೆ, ಮೂರನೇದು ಬೆರಳು, ನಾಲ್ಕನೇದು ತೋಳು. ಬಾಜುಬಂದ್ ಎನ್ನುವ ಆಭರಣವನ್ನ ಸಾಮಾನ್ಯವಾಗಿ ದೇಹದ ಯಾವ ಭಾಗದಲ್ಲಿ ಧರಿಸ್ತಾರೆ ಅಂತ?
23: ಎದೆಯ ಮೇಲೆ.
4: ಅಲ್ಲ
23: ಮೇಡಮ್.
4: ಆಪ್ಷನ್ ಕಿವಿ, ತಲೆ, ಬೆರಳು, ತೋಳು.
23: ಮೇಡಮ್ ತೋಳ ಇರಬಹುದು.
4: ತೋಳ ಕರೆಕ್ಟಾ?
23: ಹಾ ಮೇಡಮ್.
4: ಹೆಂಗ್ ಹೇಳ್ತೀರಿ?
23: ಇಲ್ಲ ಮೇಡಮ್, ನಾನು ಸ್ವಲ್ಪ
4: ಅಂದಾಜ್ ಮೇಲೆ ಹೇಳ್ತೀರಿ. ಕರೆಕ್ಟ್ ಆದ ಆನ್ಸರ್ ತೋಳು. ನಾವು ಬಾಜು ಬಂದ ಹೆಣ್ಮಕ್ಳೆಲ್ಲ ಇದ ಹಾಕ್ತಾರೆ ನೋಡಿದಿರಿ ಮದ್ವೆ ಟೈಮ್? ಅದಕ್ಕೆ ಆಭರಣವನ್ನ ಹಾಕೊಳ್ತಾರೆ ತೋಳಿಗೆ. ಎಸ್, ಥ್ಯಾಂಕ್ ಯು ಸರ್. ಪಾಸ್ ಆದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕರೆಕ್ಟ್ ಆದ ಆನ್ಸರ್. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಈಗ ನಮ್ಮ ಭೀಮನ ಪಾಟೀಲ್ ಸರ್ ಅವರು ಪಾಸ್ ಆದ್ರು, ಪಾಸ್ ಆದಂತ ಅವರಿಗೆ ಡೌಟಲ್ಲಿ ಪಾಸ್ ಆದ್ನ ಅಂತ ಕೇಳಿದ್ರು. ಎಸ್, ತೋಳು ತೋಳು ಬಂದಿ ಅಂತ ಹೇಳ್ತೀವಿ ನಾವು, ಬಾಜು ಬಂದು ಅಂತಲೂ ಹೇಳ್ತಾರೆ. ಸೊ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಮದುವೆ ಟೈಮಲ್ಲಿ ತೋಳುಗಳಲ್ಲಿ ಹಾಕ್ತಾರೆ ಈ ಒಂದು ಆಭರಣವನ್ನು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ,
1: ಹಲೋ,
4: ನಮಸ್ತೆ.
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
4: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್, ದೋಸೆ.
4: ಓ ಸೂಪರ್ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು ಮೇಡಮ್. ಸರಿ ಮೇಡಮ್,
4: ರೆಡಿನಾ?
1: ರೆಡಿ ಇದ್ದೀನಿ ಮೇಡಮ್.
4: ಕಾವೇರಿ ಉಗಮ ಸ್ಥಳಕ್ಕೆ ಅತ್ಯಂತ ಸಮೀಪದಲ್ಲಿರುವ ಊರು ಯಾವುದು? ಒಂದನೇದು ಮಡಿಕೇರಿ, ಎರಡನೇದು ಶೃಂಗೇರಿ, ಮೂರನೇದು ಹಾವೇರಿ, ನಾಲ್ಕನೇದು ಕಿಕ್ಕೇರಿ. ಉಗಮ ಸ್ಥಳಕ್ಕೆ ಅತ್ಯಂತ ಸಮೀಪದಲ್ಲಿರುವ ಊರು ಯಾವುದು? ಶೃಂಗೇರಿ, ಹಾವೇರಿ, ಕಿಕ್ಕೇರಿ, ಮಡಿಕೇರಿ? ಮಡಿಕೇರಿನಾ? ಏ ಅಲ್ಲ ಅಲ್ಲ
1: ಮೇಡಮ್.
4: ಸೂಪರ್, ಪಕ್ಕದಲ್ಲಿ ಜೂನಿಯರ್ ಕೂಡ ಆನ್ಸರ್ ಹೇಳ್ತಿದ್ದಾರೆ ನಿಮ್ ಜೂನಿಯರ್. ಸೂಪರ್ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ.
1: ಹಲೋ ಮೇಡಮ್, ನಮ್ಮ ಮಗ ಒಂದು ಮಾತಾಡ್ತಾನೆ.
4: ಹೇಳಿ ಹೇಳಿ. ಹಾಯ್, ಹೇಗಿದ್ಯಾ ಪುಟ? ನಿಂದು ಜಯಂತ್. ಸೂಪರ್ ಸೂಪರ್, ಆನ್ಸರ್ ಕರೆಕ್ಟ್ ಆಗಿ ಹೇಳ್ದಿ, ಮಡಿಕೇರಿ ಅಲ್ವಾ? ಹಾ, ಕಾವೇರಿ ಉಗಮ ಸ್ಥಳಕ್ಕೆ 45 ಕಿಲೋಮೀಟರ್ ಹೋದ್ರೆ ಸಾಕು ಮಡಿಕೇರಿಯಿಂದ ಅಲ್ವಾ? ಹಾ, ಹಾಡಿದೆಯಲ್ಲ, ಹಾಕ್ಬೇಕಾ? ಖಂಡಿತ ಖಂಡಿತ ಪ್ಲೇ ಮಾಡ್ತೀನಿ ಪುಟ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸೂಪರ್ ಜಯಂತ್ ಪುಟಾಣಿ, ತುಂಬಾ ಚೆನ್ನಾಗಿ ಆನ್ಸರ್ ಹೇಳ್ತು ಮಡಿಕೇರಿ ಅಂತ. ಸೊ ಕಾವೇರಿ ಉಗಮ ಸ್ಥಳ ಮಡಿಕೇರಿಯಿಂದ 45 ಕಿಲೋಮೀಟರ್ ಅಷ್ಟೇ ದೂರ. ಆ ಕಡೆ ಹೋದ್ರೆ ಖಂಡಿತ ಈ ಒಂದು ಜಾಗವನ್ನು ಮಿಸ್ ಮಾಡಬೇಡಿ, ಹೋಗಿ ಬನ್ನಿ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಎಸ್ ಕರೆ ಕಟ್ ಆಯಿತು. ಸೊ ಈಗ ನಮ್ಮ ಪುಟಾಣಿಯ ಒಂದು ಏನು ರಿಕ್ವೆಸ್ಟನ್ನು ನಾವು ಪ್ಲೇ ಮಾಡೋಣ ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸ್ತಾ ಆಮೇಲೆ ಈ ಹಾಡನ್ನು ಕೇಳುವ. ಹಲೋ, ಹಲೋ,
6: ಹಲೋ,
4: ನಮಸ್ತೆ.
6: ಶುಭೋದಯ ಮೇಡಮ್.
4: ಶುಭೋದಯ ಪಂಕಜ ಅವರೇ. ಆಯ್ತಾ ತಿಂಡಿ?
6: ಆರಾಮಿದ್ದೀರಾ?
4: ಹಾಂ, ಆರಾಮಿದ್ದೀವಿ. ನೀವು?
6: ಆರಾಮಿದ್ದೀವಿ ಮೇಡಮ್.
4: ಓಕೆ ಓಕೆ, ಪಂಕಜ ಅವರೇ ರೆಡಿನಾ ಇವತ್ತಿನ ಟಾಪಿಕ್ಗೆ?
6: ಓಕೆ ಮೇಡಮ್.
4: ಓಕೆ, ಯಾವುದು ಮರುಭೂಮಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತೆ? ಆಪ್ಷನ್ ತಾವರೆ, ನೈದಿಲೆ, ಮೆಕ್ಕೆಜೋಳ, ಕಳ್ಳಿ.
6: ಕಳ್ಳಿ ಕಳ್ಳಿ ಮೇಡಮ್.
4: ಹೌದಾ?
6: ಹೇಗೆ
4: ಹೇಳ್ತೀರಾ?
6: ಇಲ್ಲ, ಆನ್ಸರ್ ಕರೆಕ್ಟ್ ಅದೇ.
4: ಅದೇನಾ?
6: ಹೌದು.
4: ಸೂಪರ್ ಸೂಪರ್, ಕರೆಕ್ಟ್ ಆದಂತಹ ಆನ್ಸರ್ ಕಳ್ಳಿ. ಇದೊಂದು ಬಳ್ಳಿ, ಆ ಒಂದು ಮರುಭೂಮಿಯಲ್ಲೇ ಬೆಳೆಯುವಂತಹ ಬಳ್ಳಿ ಅಂತಾನೆ ಹೇಳ್ಬೋದು. ನೀರಿಲ್ಲ, ಏನು ಬೇಕಾಗಿಲ್ಲ, ಬಟ್ ಅಲ್ಲಿ ಬೆಳೆಯುತ್ತೆ. ಎಸ್. ಓಕೆ, ಈಗ ಹೇಳಿ. ಹಲೋ, ಹಲೋ, ಸಕ್ಕತ್ತಾಗಿದ್ದೀನಿ ಪುಟ. ನಿನ್ನ ಹೆಸರು ಎಂತ?
7: ಪ್ರಗತಿ.
4: ಆ ಪ್ರಗತಿ, ಓಕೆ ಪ್ರಗತಿ. ಇವತ್ತು ರಜಾ ಅಲ್ವಾ? ಪ್ರಣತಿ. ಓಕೆ, ಇವತ್ತು ಸ್ಕೂಲಿ ರಜಾ, ರೇಡಿಯೋ ಕೇಳ್ತಾ
7: ಫುಲ್.
4: ಥ್ಯಾಂಕ್ ಯು. ಓಕೆ ಮಾ, ಓಣಂ ಮಾಡ್ತಿಲ್ವಾ? ಓಣಂ, ಓಣಂ ಹಬ್ಬ ಮಾಡ್ತಿಲ್ವಾ? ಹಾ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಗತಿ ಕರೆ ಮಾಡಿ. ಹಾಡು ಹೇಳ್ತೀರಾ? ಹೇಳಿ ಹೇಳಿ.
7: ಓಂಕಾರದ ಗಣಪತಿ ರೂಪ ಶ್ರೀಂಕಾರದ ಷಣ್ಮುಖ ನಾಮ ರೀಂಕಾರದಿ ಅಯ್ಯಪ್ಪ ಪ್ರೇಮವಿದೆ ಪ್ರಣವ ಸ್ವರೂಪಾದಿ ಮೂವರ ಪಿತರು ಮಂತ್ರಗಳಲ್ಲಿ ಶಿವರಿಯನು ಸರ್ವರ ವಂದಿಸಿ ನಾನು ಬೇಡುವೆನು ಸಾಷ್ಟಾಂಗದಲ್ಲಿ ನಾನು ಅಮಿಸುವನು ವರದಾನವ ಬೇಡುವೆನು ಈ ನಾಲಿಗೆಯು ತಮ್ಮ ನಾಮವನ್ನು ಸಿದಂತೆ ಕೋರುವೆನು ಸನಿ ಸದಸದ ಕ್ರಮ ಪದಮ ಕಸನಿ ತರಂಗಿ ತರಂಗಿ ಭಕ್ತಿ ತರಂಗಿನಿ ಶ್ರೀವಾಣಿ ಕರ್ಮಿಸಿನಿ ಪ್ರೀತಿ ತರಂಗಿನಿ.
4: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
7: ಥ್ಯಾಂಕ್ ಯು.
4: ಓಕೆ ಸೂಪರ್, ನಮ್ಮ ಪಂಕಜ ಅವರು ಹಾಗೆ ಅವ್ರ ಮಗಳು ಪ್ರಗತಿಯವರು ಕರೆಕ್ಟ್ ಆದಂತಹ ಆನ್ಸರ್ನ ಕೊಟ್ಟಿದ್ದಾಯ್ತು. ಹಾಗೆ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ನೊಂದಿಗೆ
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
24: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
25: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
24: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
25: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
24: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
25: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
26: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ನಲ್ಲಿ ರಸಪ್ರಶ್ನೆ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಹಾಗೆ ಆಪ್ಷನ್ಸ್ ಕೂಡ ನಾನು ಕೊಡ್ತೀನಿ, ಸರಿಯಾದ ಉತ್ತರವನ್ನ ನೀವು ನೀಡಬಹುದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
27: ಹಲೋ, ನಮಸ್ಕಾರ.
4: ನಮಸ್ಕಾರ. ಆಯ್ತಪ್ಪ ಅವ್ರೆ, ಆಯ್ತಾ ತಿಂಡಿ? ಸೂಪರ್, ನಮ್ದು ಆಯ್ತು. ಈಗ ಪ್ರಶ್ನೆಗೆ ರೆಡಿನಾ? ಸೂಪರ್ ಸೂಪರ್. ಓಕೆ ಆಯ್ತಪ್ಪ ಅವ್ರೆ, ಈಗ ನಿಮ್ಮ ಪ್ರಶ್ನೆ, ಟೆನಿಸ್ ಆಟಗಾರರು ಯಾವ ಉಪಕರಣಗಳನ್ನ ಹಿಡ್ಕೊಳ್ತಾರೆ? ಬ್ಯಾಟ್, ಸ್ಟಿಕ್, ಕ್ಲಬ್, ರಾಕೆಟ್. ಹೌದಾ? ಅಲ್ಲಲ್ವಾ, ಟೆನಿಸ್ ಟೆನಿಸ್. ಟೆನಿಸ್ ಆಟಗಾರರು ಯಾವ ಉಪಕರಣಗಳನ್ನ ಹಿಡ್ಕೊಳ್ತಾರೆ? ಬ್ಯಾಟ್, ಸ್ಟಿಕ್, ಕ್ಲಬ್ ಅಥವಾ ರಾಕೆಟ್? ರಾಕೆಟ್ ಅಲ್ವಾ, ಸರಿಯಾದ ಉತ್ತರ ರಾಕೆಟ್. ಓಕೆ, ನೀವು ಆಡಿದ್ದೀರಾ ಟೆನಿಸ್ ಆಟವನ್ನ? ಯಾವ ಆಟ ಇಷ್ಟ ನಿಮಗೆ? ಸೂಪರ್. ಆ ಒಂದು
27: ಬಾಲಿ ಕಬಡ್ಡಿ.
4: ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಯ್ತಪ್ಪ, ಅವರು ಸರಿಯಾದ ಆನ್ಸರ್ನ ಹೇಳಿದ್ರು. ರಾಕೆಟ್, ಆಕ್ಚುಲಿ ರಾಕೆಟ್ನ ಇಟ್ಕೊಳ್ತೀವಿ. ಕೆಲವು ಸ್ಟಿಕ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ, ಸ್ಟಿಕ್ ಅಲ್ಲ ಅದು, ರಾಕೆಟ್ ಅಂತಲೇ ಹೇಳ್ಬೋದು. ಎಸ್, ನಮ್ಮ ಕೇಳುಗರು ಕೂಡ ಮೆಸೇಜ್ ಮುಖಾಂತರ ಆನ್ಸರ್ಸ್ನ ತಿಳಿಸ್ತಾ ಇದ್ದಾರೆ. ಉಮಾ ಅವರು, ಯಶೋದ ಅವರು, ಬಸವರಾಜ್ ಸರ್ ಅವರು, ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಹಾಗೆ ರಾಘವೇಂದ್ರ ಅವರು, ಸೋಮಶೇಖರ್ ಅವರವರು, ಆಮೇಲೆ ನಾಗರಾಜ್ ಸರ್ ಅವರು. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
9: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ. ಓಕೆ, ತನುಜ ಅವರೇ.
9: ಹೇಳಿ ಮೇಡಮ್.
4: ಆಯ್ತಾ ತಿಂಡಿ?
9: ಮೇಡಮ್, ದೋಸೆ ಮಾಡಿದ್ದೆ, ತಿನ್ಬೇಕು. ತಿಂದಿಲ್ಲ. ನಿಮ್ದು ಮೇಡಮ್?
4: ನಮ್ದು ಆಯ್ತು. ಓಕೆ, ನಮ್ದು ಇವತ್ತು ಅಕ್ಕಿ ರೊಟ್ಟಿ ಕಳಲೆ ಪಲ್ಯ. ಖಂಡಿತ ಖಂಡಿತ. ಓಕೆ, ಎಸ್, ಇವತ್ತಿನ ಟಾಪಿಕ್ ಅಲ್ಲಿ ಪ್ರಶ್ನೆ, ರಸಪ್ರಶ್ನೆ ಇದೆ. ಈಗ ಬ್ಯಾಂಗ್ಳೂರ್ ಅಂತ ಸ್ಟೈಲ್ ಆಗಿ ಹೇಳ್ತೀವಿ ಅಲ್ವಾ, ಬ್ಯಾಂಗ್ಳೂರಿಗೆ ಹೋಗಿದ್ವಿ ಬ್ಯಾಂಗ್ಳೂರ್ ಅಂತ. ಸೊ ಬ್ಯಾಂಗ್ಳೂರ್ ಅನ್ನೋದು ಬೆಂಗಳೂರು ಅಂತ ಮಾಡಿದ್ದು ಯಾವಾಗ? ನವೆಂಬರ್ 1, 2012, ನವೆಂಬರ್ 1, 2013 ಅಥವಾ ನವೆಂಬರ್?
9: ಬ್ಯಾಂಗ್ಳೂರ್ ಅನ್ನೋದು ಬೆಂಗಳೂರು ಅಂತ ಹೇಳಿದಾರ.
4: ಆಕ್ಚುಲಿ ಈಗ ಬೆಂಗಳೂರು ಕರೆಕ್ಟ್, ನಾವು ಮುಂಚೆ ಎಲ್ಲ
9: ಬೆಂಗಳೂರು ಅಂತ
4: ಹೇಳ್ತಿದ್ವಿ. ಹಾ, ಆಮೇಲೆ ಅದು ಬೆಂಗಳೂರು ಅಂತಾನೆ ಕರಿತಿದ್ರು. ಆದ್ರೆ ಇವಾಗ ಅದಕ್ಕಿಂತ ಒಂದು 1990, 1990, 1980 ಈ ಒಂದು ಇಸ್ವಿಗಳಲ್ಲಿ ಬ್ಯಾಂಗ್ಳೂರು ಅಂತ ಹೇಳ್ತಾ ಇದ್ರು. ಇವಾಗ ಬೆಂಗಳೂರು ಅಂತ ಹೇಳ್ಬೇಕು ನಾವು. ಚೇಂಜ್ ಮಾಡಿದ್ರು ಯಾವ ವರ್ಷದಲ್ಲಿ ಅಂತ?
9: ನವೆಂಬರ್ 1 ಇರ್ಬೇಕು ಮೇಡಮ್.
4: ಹೌದು, ಯಾವ ಇಸ್ವಿ ಅಂತ ಗೊತ್ತಾ?
9: 1990.
4: ಅಲ್ಲ ಅಲ್ಲ, 2014 ಮತ್ತೆ ಅವರು ಬೆಂಗಳೂರು ಅಂತಾನೆ ಕರಿಬೇಕು ಅಂತ ಎಲ್ಲ ಕಡೆನೂ ಮಾಡಿದ್ರು.
9: ಹೌದು
4: ಹೌದು.

0: ಬೆಂಗಳೂರು
1: ಈಗ ತಾನೆ ಒಬ್ರು ಕರೆ ಮಾಡಿದ್ರು, ಬ್ಯಾಂಗ್ಳೂರ್ ಅಲ್ಲ ಬೆಂಗಳೂರು ಅಂತ ಹೇಳ್ಕೊಂತ. ಎಸ್ ಅಂತ ಇಂತ ಸಿಕ್ಬಿಡ್ತಲ್ಲ ಕರೆ ಸಿಕ್ತು. ಹೌದು ಈಗ ರೆಡಿನಾ ಹಂಗಾದ್ರೆ? ಓಕೆ ಸೂಪರ್. ಇವಾಗ ತಿಂಡಿ ಏನೋ ಆಯ್ತು, ಇವಾಗ ಇಂಗ್ಲಿಷ್ ನಲ್ಲಿ ಒಟ್ಟು ಎಷ್ಟು ಆಲ್ಫಾಬೆಟ್ಸ್ ಇದೆ ಹೇಳಿ ಬೀನಾ ಅವರೇ. ಇಪ್ಪತ್ತೇಳ ಎಲ್ಲಿ ಎ ಬಿ ಸಿ ಡಿ ಹೇಳಿ. ಎಲ್ಲಿಂದ 27 ಉಟ್ಕೊಂಡ್ಬಿಡ್ತು ಅಂತ ಯೋಚನೆ ಮಾಡ್ತಾ ಇದೀನಿ. ಕರೆಕ್ಟ್. ಇವಾಗ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದೀರಾ, ಗುಡ್ ಗುಡ್, ಹಿಂಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ ಎಸ್, ಇಂಗ್ಲೀಷ್ ನಲ್ಲಿ ಒಟ್ಟು ಆಲ್ಫಾಬೆಟ್ಸ್ 26 ಲೆಟರ್ಸ್ ಇರುತ್ತೆ. ಸೊ ಯಾವಾಗಲೂ ನಾನು ಕೂಡ ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಏನೋ 24 ಅಥವಾ 26 ಅಂತ. ಕರೆಕ್ಟ್ ಆದಂತಹ ಉತ್ತರ 26. ಓಕೆನಾ ಎಸ್. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಯಾಕೆ ಸಂಕಪ್ಪ ಅವರೇ?
2: ಸ್ವಲ್ಪ ಭಯ ಆಯ್ತು.
1: ಓಕೆ, ಅಂದ್ರೆ ಇವಾಗ ಟೆಸ್ಟ್ ಅಥವಾ ಎಕ್ಸಾಮ್ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಅಟೆಂಡ್ ಮಾಡ್ಬಿಟ್ಟಿದ್ದೀನಿ, ಏನ್ ಕ್ವಶನ್ ಬರುತ್ತೋ ಅಂತ ಹೆದರ್ಕೊಳ್ತಾ ಇದ್ದೀರಾ?
2: ಹೌದೌದು, ಯಾಕೆ ಅಂತ ಹೇಳಿದ್ರೆ ನನಗೆ ಪರೀಕ್ಷೆವರೆಗೂ ಹೊರಗಡೆ ಹೋಗಿ ಕೂತ ತಕ್ಷಣ ಬರ್ತಾ ಇರ್ತವೆ. ಅದಕ್ಕಿಂತ ಮುಂಚೆಗೆ 100 ತಿಂತೀನಿ ಅಂತ ಧೈರ್ಯವಾಗಿ ಹೋಗ್ತೀನಿ. ಒಳಗಡೆ ಹೋದಾಗ ಒಂಥರ ಆತಂಕ, ಹಂಗೆ ಏನ್ ಕೇಳ್ತಾರ ಏನ್
1: ಮಾಡ್ತಾರೆ
2: ಹಂಗಾಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮನೋರಂಜನೆಗಾಗಿ ಮತ್ತೆ ನಾವು ಆಕಾಶವಾಣಿಯಲ್ಲಿ ರೇಡಿಯೋ ಅಚ್ಚುಮೆಚ್ಚಿನ ಕೇಳಗರಾಗಿ ಮಾತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೀವಿ.
1: ಓಕೆ ಓಕೆ ಸೂಪರ್ ಸೂಪರ್. ಓಕೆ ಸಂಕಪ್ಪ ಅವರೇ ರೆಡಿನಾ ಇವಾಗ?
2: ರೆಡಿ ರೆಡಿ.
1: ಎಸ್, ದಟ್ಟ ಕಾಡಿನ ನಡುವೆ ಭೈರವೇಶ್ವರ ಮತ್ತು ಮೋಹಿನಿ ಎಂಬ ಎರಡು ಬೃಹತ್ ಕಪ್ಪು ಸಣ್ಣದ ಸಾರಿ ಸುಣ್ಣದ ಕಲ್ಲಿನ ಶಿಖರಗಳನ್ನ ಹೊಂದಿರುವ ಯಾಣ ಪ್ರವಾಸಿ ತಾಣವನ್ನ ಯಾವ ಜಿಲ್ಲೆಯಲ್ಲಿದೆ? ಭೈರವೇಶ್ವರ ಮತ್ತೆ ಮೋಹಿನಿ ಎಂಬ ಬೃಹತ್ ಕಪ್ಪು ಸುಣ್ಣದ ಕಲ್ಲಿನ ಶಿಖರಗಳನ್ನ ಹೊಂದಿರುವ ಯಾಣ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಆಪ್ಷನ್ ಹೇಳ್ತೀನಿ. ಉಡುಪಿ ಜಿಲ್ಲೆನ, ಚಿಕ್ಕಮಗಳೂರ, ಬೆಳಗಾವಿನ ಅಥವಾ ಉತ್ತರ ಕನ್ನಡನ?
2: ಚಿಕ್ಕಮಗಳೂರು.
1: ಅಲ್ಲ, ಯಾಣ ಚಿಕ್ಕಮಗಳೂರು.
2: ಉತ್ತರ ಕನ್ನಡ.
1: ಹಾ ಸೂಪರ್, ಕರೆಕ್ಟ್. ಉತ್ತರ ಕನ್ನಡದಲ್ಲಿ ನಮ್ಮ ಯಾಣ ಇರೋದು. ಥ್ಯಾಂಕ್ ಯು ಕರೆ ಮಾಡಿದ್ದು. ಯಾಣಕ್ಕೆ ಹೋಗಿದ್ರಾ? ಯಾಣಕ್ಕೆ ಹೋಗಿದ್ರಾ?
2: ಯಾಣಕ್ಕೆ ಹೋಗಿಲ್ಲ, ಹೋಗ್ಬೇಕು. ನೀವು ಹೇಳುವಾಗ ಒಂಥರ ಒಂದು ಖುಷಿ ಆಗುತ್ತೆ ಅಂತ. ಒಂದು ಪ್ರಕೃತಿ ರಮ್ಯ ತಾಣಗಳಿಗೆಲ್ಲ ಭೇಟಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ.
1: ಖಂಡಿತ ಖಂಡಿತ ಸರ್, ಹೋಗಿ ಬನ್ನಿ.
2: ಓಕೆ ಮೇಡಮ್,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಎಸ್ ಸೂಪರ್ ಆಗಿದೆ. ಭೈರವೇಶ್ವರ ದೇವಸ್ಥಾನ ಹಾಗೆ ಮೋಹಿನಿ ಎಂಬ ಒಂದು ಎರಡು ಬೆಟ್ಟ ಏನು ಬೃಹತ್ತಾದ ಕಪ್ಪು ಸುಣ್ಣದ ಕಲ್ಲಿನ ಶಿಖರವನ್ನು ನಮ್ಮ ನಡುವೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿರುವಂತಹ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳನ್ನು ನಾವು ನೋಡಬಹುದು. ಯಾಣ ಜಾಗ ನಮ್ಮ ಉತ್ತರ ಕನ್ನಡದಲ್ಲಿದೆ ಅಂತಲೇ ಹೇಳ್ಬೋದು. ಎಸ್, ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಅವರು.
3: ಮೇಡಮ್
1: ಆಯ್ತಾ ತಿಂಡಿ?
3: ಮೇಡಮ್ ಬಸ್ಸಾರು ಮುದ್ದೆ ಇವತ್ತು.
1: ಹೈ ಸೂಪರ್, ಗಟ್ಟಿ ತಿಂಡಿ. ಹೌದು
3: ಮಧ್ಯಾಹ್ನ,
1: ಹೌದು
3: ಫಂಕ್ಷನ್ ಇದೆ, ಫಂಕ್ಷನ್ ಅಲ್ಲಿ ಊಟ ಆಗ್ಬಿಡುತ್ತೆ.
1: ಒಳ್ಳೇದು ಒಳ್ಳೇದು. ಓಕೆ ಕಲ್ಪನಾ ಅವರೇ, ಈಗ ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗೂ ನೀಡಬಹುದಾದ ಸರ್ವದಾನಿ ಅಂದ್ರೆ ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ, ಈ ಒಂದು ರಕ್ತ ಗುಂಪು ಯಾವುದು?
3: ಓ ನೆಗೆಟಿವ್.
1: ಹೌದಾ?
3: ಏ
1: ಅಲ್ಲ, ಏ ಅಲ್ಲ ಅಲ್ಲ, ಅದು ತಪ್ಪು ಅನ್ಸತ್ತೆ ನೋಡಿ. ಹೌದು, ತುರ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಆ ಒಂದು ರಕ್ತ

0: ಅವರು ಯಾರಿಗೆ ಬೇಕಾದ್ರೂ ಡೊನೇಟ್ ಮಾಡಬಹುದು. ಅಲ್ಲರಿ, ನೀವ್ ಆಗ್ಲೇ ಉತ್ತರ ಕರೆಕ್ಟ್ ಹೇಳಿದ್ರಿ, ನಾನು ಹೇಳಿದ ತಕ್ಷಣ ಹೆದರ್ಕೊಳ್ಳೋದು ಏನಕ್ಕೆ
1: ಮತ್ತೆ ಕನ್ಫ್ಯೂಸ್ ಮಾಡ್ತೀರಲ್ಲ. ಇಲ್ಲ,
0: ಕರೆಕ್ಟ್ ಆದ ಉತ್ತರವನ್ನ ಹೇಳಿದ್ರಿ. ಓ ನೆಗೆಟಿವ್, ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿದ್ರಿ ನೀವು.
1: ನಮ್ದು
0: ಬಿ ನೆಗೆಟಿವ್. ಓ ಸೂಪರ್ ಸೂಪರ್
1: ಮೇಡಮ್,
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಓಕೆ, ಕಲ್ಪನಾ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಕರೆಕ್ಟ್ ಹೇಳಿದ್ರು. ನಾನು ಸ್ವಲ್ಪ ಎಲ್ಲೋ ಮಿಸ್ ಮಾಡಿದೆ, ಅಲ್ಲಿಗೂ ಪಾಪ ಅವರು ಕನ್ಫ್ಯೂಸ್ ಆದ್ರು. ಎಸ್, ಓ ನೆಗೆಟಿವ್ ತುಂಬಾ ತುಂಬಾನೇ ರೇರ್ ಅಂತಾನೆ ಹೇಳ್ಬೋದು. ಸೊ ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ಕಾರ ಮೇಡಮ್. ಶುಭೋದಯ.
0: ಶುಭೋದಯ ಬಸವರಾಜ್ ಸರ್. ಆಯ್ತಾ ತಿಂಡಿ? ಓಕೆ ಸೂಪರ್. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ.
2: ಓಕೆ,
0: ಇವಾಗ ನಿಮ್ಮ ಪ್ರಶ್ನೆ. ಭಾರತದ ರಸ್ತೆಗಳಲ್ಲಿ ದಶಕಗಳ ಕಾಲ ರಾಜನಂತೆ ಮೆರೆದು ಬ್ರಿಟಿಷ್ ಮಾರಿಸ್ ಆಕ್ಸ್ಫರ್ಡ್ ಮಾದರಿಯನ್ನು ಆಧರಿಸಿ ನಿರ್ಮಿಸಲಾಗಿದ್ದ ಹೆಮ್ಮೆಯ ಹಳೆಯ ಕಾರು ಯಾವುದು? ಆಪ್ಷನ್ ಪ್ರೀಮಿಯರ್ ಪದ್ಮಿನಿ, ಮಾರುತಿ 800, ಆಮೇಲೆ ಸೆಫಿನಿ ಡಾಲ್ಫಿನ್, ಹಾಗೆ ಹಿಂದೂಸ್ತಾನ್ ಅಂಬಾಸಿಡರ್. ಹೌದಾ? ಯಾವ ಕಲರ್ ಇತ್ತು ಹೇಳ್ಬೋದಾ ಬಸವರಾಜ್ ಅವರೇ? ಯಾವ ಕಲರ್?
2: ತುಂಬಾ
0: ಬ್ಲಾಕ್ ಅಲ್ಲಿ ಇರ್ತಿತ್ತ
2: ಅಂಬಾಸಿಡರ್? ಇದು ಬೈಕ್ ಮೇಡಮ್, ಆ ರೀತಿ ಮಾಡಲ್ ಆಗಿರ್ತದೆ.
0: ಹಾ, ಬ್ಲಾಕ್ ಸಾಮಾನ್ಯ ಇದ್ದಿಲ್ಲ, ವೈಟ್ ಸಾಮಾನ್ಯ ರಾಜಕಾರಣಗಳು, ಹಾಗೆ ದೊಡ್ಡ ದೊಡ್ಡ ಮನೆ ತಂದವರು ರಾಜರು ಅವರುಗಳೆಲ್ಲ ಯೂಸ್ ಮಾಡ್ತಿದ್ದಂತಹ ಕಾರು ಅಂತಾನೆ ಹೇಳ್ಬೋದು. ಅಂಬಾಸಿಡರ್ ವೈಟ್ ಕಾರ್ ಅಲ್ವಾ? ಅಪರೂಪಕ್ಕೆ ಎಲ್ಲಾರು ನೋಡಿದಿರಾ ಇವಾಗ
2: ಕಾಣಿಸ್ತಿದ್ಯಾ?
0: ಅಲ್ಲುಂಟು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ, ಧನ್ಯವಾದಗಳು.
2: ಓಕೆ,
0: ಥ್ಯಾಂಕ್ ಯು ಮಾ. ಓಕೆ, ನಮ್ಮ ಬಸವರಾಜ್ ಅವರು ಕರೆಕ್ಟ್ ಆದಂತಹ ಆನ್ಸರ್ ಹೇಳಿದ್ರು. ಬಟ್ ತುಂಬಾ ವೈಟ್ ಕಲರ್ಸ್ ಅಲ್ಲಿ ಅಂಬಾಸಿಡರ್ಸ್ ಆಗಿನ ಕಾಲದಲ್ಲಿ ಇತ್ತು. ರಾಜ ಆ ಒಂದು ಕಾರ್ ಇಟ್ಕೊಂಡ್ರೇನೆ ಸಾಕು, ಅಂಬಾಸಿಡರ್ ಕಾರ್ ಅಪ್ಪ ಅವ್ರ ಮನೇಲಿ ಅಂತ ಹುಬ್ಬೇರಿಸ್ತಾ ಇದ್ರು. ಆ ಒಂದು ಕಾಲನೇ ಚಂದ. ಅಂಬಾಸಿಡರ್ ಕಾರಲ್ಲಿ ನಾನು ಕೂತಿದ್ದೀನಿ, ನಂಗೂ ನೆನಪಿದೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಓಕೆ, ಶಾಂತಿನಿ ಮೇಡಮ್, ಆಯ್ತಾ ತಿಂಡಿ?
1: ತಿಂಡಿ ರೆಡಿ ಆಗಿದೆ, ತಿನ್ಬೇಕು. ನೀವು ಕ್ವಶನ್ ಕೇಳ್ತಾ ಇದೀರಲ್ಲ, ನಮ್ಮನ್ನೆಲ್ಲ ಬಾಲ್ಯ ಕರ್ಕೊಂಡು ಹೋಗ್ತಾ ಇದೀರಾ, ಮರೆಯಕ್ಕಾಗುತ್ತಾ
0: ಅಲ್ವಾ?
1: ವಾಂಗಿ ಬಾತು ರೆಡಿ ಆಗಿದೆ, ತಿನ್ಬೇಕು
0: ತಿನ್ಬೇಕು. ಓಕೆ, ಈಗ
1: ಕಲುವೆ ಪಲ್ಯ ಅಂತಿದ್ರಿ ಅಲ್ವಾ?
0: ಹೌದು ಹೌದು.
1: ವಾವ್, ಬಾಯಲ್ಲಿ ನೀರ್ ಬಂತು.
0: ಸೂಪರ್, ಅಪರೂಪಕ್ಕೆಲ್ಲ ಸಿಕ್ತು, ಹಂಗಾಗಿ ಮಾಡಿದ್ರು ಮನೇಲಿ.
1: ಓಕೆ,
0: ಎಸ್, ಈಗ ಪ್ರಶ್ನೆಗೆ ಬರೋಣ. ಪ್ರತಿಯೊಬ್ಬ ಮನುಷ್ಯನ ಬೆರಳಚ್ಚು ವಿಶಿಷ್ಟವಾಗಿರುತ್ತೆ, ಅಂದ್ರೆ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತೀವಲ್ಲ, ಅದು ಯುನಿಕ್ ಆಗಿರುತ್ತೆ ದೇಹದ. ಹೌದು ಹೌದು, ಹಂಗ ಅದೇ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅದು ವಿಶಿಷ್ಟವಾಗಿರುತ್ತೆ ಅಂದ್ರೆ ಯುನಿಕ್ ಆಗಿರುತ್ತೆ ಎಲ್ಲರ ಕೈಬೆರಳಲ್ಲಿ. ಅದೇ ತರಹ ದೇಹದ ಇನ್ಯಾವ ಭಾಗದ ಮುದ್ರೆಯು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಪೂರ್ಣ ಭಿನ್ನವಾಗಿರುತ್ತೆ?
1: ಇನ್ಯಾವ ಭಾಗದ ಮುದ್ರಣ?
0: ಹೌದೌದು, ಅಂದ್ರೆ ಈಗ ಪ್ರಿಂಟ್ಸ್ ಅಂತಾನೆ ಹೇಳ್ಬೋದು. ಇನ್ನ ಯಾವ ಭಾಗದ ಮುದ್ರೆ
1: ಇನ್ಯಾವ್ದಿರುತ್ತಪ್ಪ?
0: ಯೋಚನೆ ಮಾಡಿ ಮಾಡಿ. ಕ್ಲೂ ಕೊಡ್ತೀನಿ, ಕ್ಲೂ ಕೊಟ್ರೆ ಆನ್ಸರ್ ಗೊತ್ತಾಗ್ಬಿಡತ್ತೆ. ಹೌದೌದು,
1: ವಿಶೇಷತೆ ಇರುತ್ತೆ. ಅದೇ ತರ ಇನ್ಯಾವ್ದಿರುತ್ತೆ?
0: ಕೆಲವು ನಮ್ಮ ವಾಸುಕಿ ಅವರು ಕಣ್ಣು ಅಂತ ಹೇಳಿದ್ದಾರೆ, ನಮ್ಮ ವಾಸುಕಿ ಅವರು ಕಣ್ಣು ಅಂತ ಹೇಳಿದ್ರು. ಆಮೇಲೆ ಕೆಂಡೇಗೌಡ ಸರ್ ಕಣ್ಣು ಅಂತ ಹೇಳಿದ್ರು, ಆದ್ರೆ ತಪ್ಪದು, ಕಣ್ಣಲ್ಲ. ಅಲ್ಲ ಅಲ್ಲ
1: ಅಲ್ಲ,
0: ಅದು ಈಗ ಪ್ರಶ್ನೆ ಮತ್ತೊಂದ್ಸರಿ
1: ಹೇಳ್ತೀನಿ.
0: ಓಕೆ, ಪ್ರತಿಯೊಬ್ಬ ಮನುಷ್ಯನ ಬೆರಳಚ್ಚು ವಿಶಿಷ್ಟವಾಗಿರುತ್ತೆ, ಅದೇ ದೇಹದ ಇನ್ನ ಯಾವ ಭಾಗದಲ್ಲಿ ಮುದ್ರೆಯು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಪೂರ್ಣ ಭಿನ್ನವಾಗಿರುತ್ತೆ. ನಾನು ಈಗ ಒಂದು ಕ್ಲೂ ಕೊಡ್ತೀನಿ. ಈಗ ಜ್ವರ ಬಂದಾಗ ನಮಗೆ ಟೇಸ್ಟೇ ಸಿಗೋದಿಲ್ಲ ಶಾಂತಿನಿ ಅವರೇ, ಎಲ್ಲರಿಗೂ ಜ್ವರ ಬರುತ್ತೆ. ಆದ್ರೆ ಯಾವ ಟೈಮಲ್ಲಿ ಅಂದ್ರೆ ಜ್ವರ ಬಂದಿದ್ದ ಟೈಮಲ್ಲಿ ಟೇಸ್ಟೇ ಸಿಗಲ್ಲ ಪಾಪ ಅದಕ್ಕೆ.
1: ನೋಡಿ ಇಷ್ಟು ಚೆನ್ನಾಗಿ ಕೊಟ್ರೆ ಯಾರು ಹೇಳಲ್ಲ ಹೇಳಿ.
0: ನಾಲಿಗೆ ಅಲ್ವಾ, ನಾಲಿಗೆ ಮುದ್ರೆ ಎಲ್ಲ ಬೇರೆ ಬೇರೆ ತರ ಇರತ್ತೆ.
1: ಥ್ಯಾಂಕ್
0: ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ನಮ್ಮ ಶಾಂತಿನಿ ಮೇಡಮ್ ಅವರು ಟ್ರೈ ಮಾಡ್ತಾ ಇದ್ರು. ಬಟ್ ಎಸ್, ನಾಲ್ಗೆ ಅಂದರೆ ತುಂಬ ಬೇರೆ ಬೇರೆ ಮುದ್ರೆ ಇರುತ್ತೆ ಅಂತಲೇ ಹೇಳ್ಬೋದು. ಹೇಗೆ ನಮ್ಮ ಕೈ ಬೆರಳಿನ ಫಿಂಗರ್ ಪ್ರಿಂಟ್ಸ್ ಯುನೀಕ್ ಆಗಿರುತ್ತೋ, ಹಾಗೆ ನಮ್ಮ ನಾಲ್ಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮುದ್ರೆ ಇರುತ್ತೆ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
5: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಯನ್ನ ಕೇಳ್ತಾ ಇದ್ದೆ, ಹಾಗೆ ಇವಾಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
10: ಹಲೋ
9: ನಮಸ್ತೆ. ಶುಭೋದಯ ಅನಂತ ರಾಜು ಸರ್, ಆಯ್ತಾ ತಿಂಡಿ? ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ರಸಪ್ರಶ್ನೆ ಇದೆ. ಇವಾಗ ನಿಮ್ಮ ಪ್ರಶ್ನೆ, ನಿಮ್ದು ಯಾಕೋ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಸ್ವಲ್ಪ ನಿಮ್ದ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ಮ ನೆಟ್ವರ್ಕ್ ಅಲ್ಲಿ. ಈಗ ಈಗ ಕರೆಕ್ಟ್ ಬರ್ತಿದೆ. ಓಕೆ, ಕೇಳ ಪ್ರಶ್ನೆನ ರೆಡಿನಾ? ಓಕೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀರೆ ನೇಯುವ ಒಂದು ಸ್ಥಳವಿದೆ, ಯಾವುದು? ಆಪ್ಷನ್ ಇಳಕಲ್, ಎರಡನೇದು ಮೊಣಕಾಲ್ಮೂರು, ಮೂರನೇದು ಮೈಸೂರು, ನಾಲ್ಕನೇದು ರಬಕವಿ ಬನಹಟ್ಟಿ. ಯಾವುದು? ಇಳಕಲ್. ಇಳಕಲ್ಕಿಂತ ಇನ್ನೊಂದು ಊರಲ್ಲಿ ತುಂಬಾ ಈ ಸೀರೆಗಳು ಹೇಳಿ, ಮೊಣಕಾಲ್ಮೂರು ಅಲ್ಲ, ಅದು ಅಲ್ಲ. ಓಕೆ, ನನಗಿದು ನನಗೂ ಯಾರೋ ಕೇಳಿದ್ರು, ಬಟ್ ಇದರಲ್ಲಿ ಕರೆಕ್ಟ್ ಆದ ಆನ್ಸರ್ ರಬಕವಿ ಬನಹಟ್ಟಿ ಅಂತ ಹೇಳ್ತಾರೆ. ಹೌದು ಹೌದು, ಅದಾದ ನಂತರ ಇಳಕಲ್ ಬರುತ್ತೆ, ಇಳಕಲ್ ಆದ್ಮೇಲೆ ಮೊಣಕಾಲ್ಮೂರು, ಅದಾದ್ಮೇಲೆ ಮೈಸೂರು ಅಂತ ಈ ತರ ಒಂದು ಸ್ಟೆಪ್ ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ ರಬಕವಿ ಬನಹಟ್ಟಿಯಲ್ಲಿ ತುಂಬಾ ಸೀರೆನ ನೇಯ್ತಾರೆ ಅಂತ ಹೇಳ್ತಾರೆ. ಓಕೆನಾ? ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅನಂತ ರಾಜು ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಆಕ್ಚುಲಿ ನಂಗೂ ಗೊತ್ತಿರ್ಲಿಲ್ಲ, ನಾನು ಅನ್ಕೊಂಡಿದ್ದೆ ಮೊಣಕಾಲ್ಮೂರು ಅಂತ, ಬಟ್ ನಂಗೆ ಹೀಗೆ ಯಾರೋ ಒಬ್ರು ಅದ್ರ ಬಗ್ಗೆ ಹಿಸ್ಟ್ರಿ ಹೇಳಿದಾಗ ರಬಕವಿ ಬನಹಟ್ಟಿಯಲ್ಲಿ ಫಸ್ಟು ಸೀರೆ ನೇಯುವ ಸ್ಥಳ ಅಂದರೆ ತುಂಬಾನೇ ನೇಯುವಂತಹ ಸ್ಥಳ ಅಂತ ಹೇಳಿದ್ರು. ಗೊತ್ತಿಲ್ಲ ನಂಗೆ, ನೀವು ಕೂಡ ಅದನ್ನು ಸರ್ಚ್ ಮಾಡಿ ಹೌದಾ ಅಲ್ವೋ ಅನ್ನೋದು ನಮಗೆ ತಿಳಿಸ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್. ಬಟ್ ಸಾಮಾನ್ಯವಾಗಿ ಎಲ್ಲರೂ ಇಳ್ಕಲ್ಲಲ್ಲಿ ಹೋಗ್ತೀವಿ. ಏನೋ ಈ ಮದುವೆ ಸಮಾರಂಭಗಳಲ್ಲಿ ಇಳ್ಕಲ್ ಸೀರೆ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಮೊಣಕಾಲ್ಮೂರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಎಸ್, ಈಗ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ,
10: ಹಲೋ, ನಮಸ್ತೆ ಮೇಡಮ್.
9: ಹಾಂ, ನಮಸ್ಕಾರ, ನಮಸ್ತೆ.
10: ಆರಾಮದಿರಿ ಮೇಡಮ್?
9: ಸೂಪರ್ ಆಗಿದ್ದೀವಿ, ನೀವು?
10: ನಾವು ಎಲ್ಲ ಆರಾಮದಿರಿ ಮೇಡಮ್. ಈ ದಿನ ಹಬ್ಬದ ಶುಭಾಶಯಗಳು ನಿಮ್ಮ ಸಿಬ್ಬಂದಿ ಅವರಿಗೆ ಹಾಗೂ ನಮ್ಮೆಲ್ಲ ಕೇಳುವವರಿಗೆ, ನಿಮಗೆ ಎಲ್ಲರಿಗೆ,
9: ನಿಮಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು.
10: ಧನ್ಯವಾದ, ಧನ್ಯವಾದ ಮೇಡಮ್, ಧನ್ಯವಾದ.
9: ಹೇಗೆ ನಡೀತಾ ಇದೆ ಹಬ್ಬ?
10: ಹಬ್ಬ ನಡೀತಾ ಇದೆ ಮೇಡಮ್, ಹೋಗ್ಬೇಕ್ರಿ. ಇನ್ನ ಹಬ್ಬ ಚೆನ್ನಾಗಿ ಏನ್ ಆಗ್ರಿ, ಜನವರಿ ಒಂದಕ್ಕ ಇದು ಹೊಂಟದ್ರಿ ಮೇಡಮ್. ಅದು ಜೋಲವನ್ನ ಚಳಿ ಒಂದ್ರಿಂದ ಆರು ತಾನ್ ನಡೀತದ್ರಿ ಮೇಡಮ್. ಅದ್ರ ಸಲುವಾಗಿ ಭಾಗವಹಿಸ್ಬೇಕಂತ ಹೇಳಿ ಹೊಂಟೇವ್ರಿ. ಇನ್ನ ಇನ್ ಮ್ಯಾಗ ಹೋಗುದ್ರಿ ಮೇಡಮ್, ಎಲ್ಲ ಕಾರ್ಯಕ್ರಮ ಕೇಳಿ ಊಟ ಚಿತ್ತ ಮಾಡ್ಕೊಂಡು ಹೋಗುದ್ರಿ.
9: ಸೂಪರ್, ಸೂಪರ್. ಇವಾಗ ಪ್ರಶ್ನೆ ರೆಡಿನಾ? ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು? ಓಕೆನಾ,
10: ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ರೀ ಮೇಡಮ್?
9: ಹೌದು ಹೌದು. ಮೊದಲನೇದು
10: ಭಾರತ, ಬೇರೆ ದೇಶ
9: ನಮ್ ಪ್ರಪಂಚದಲ್ಲೇ, ನಮ್ಮ ಇಡೀ ಭೂಮಿ
10: ಅತಿ ದೊಡ್ಡ.
9: ಹೌದು ಹೌದು, ನಮ್ಮ ಭೂಮಿಯಲ್ಲಿ ಪ್ರಪಂಚದಲ್ಲಿ ಯಾವ್ದು
10: ಕೇಳಿ ನನಗೆ ಬರಲ್ಲ ಮೇಡಮ್. ಯಾವಾಗ ಅನ್ನೋದು ಅತಿ ದೊಡ್ಡ ದೇಶ ಅಂದ್ರೆ ಇದು ಇರ್ಬೇಕ್ರಿ ಮೇಡಮ್, ಜಪಾನ?
9: ಅಲ್ಲ ಅಲ್ಲ
10: ಅಲ್ರಿ.
9: ಹ್ಮ್,
10: ಏನ್ ಹೊಳಲ್ರಿ ಮೇಡಮ್, ಅದು ಹಾಗಾದ್ರೆ ರಪ್ಕೈ ಬಂದಟ್ ನೆನಪಿತ್ತಿರ್ ನಮ್ ಕಡೆದು ನೈಜಿದ್ದು ಅದು ಒಂದು. ಅತಿ ದೊಡ್ಡ ದೇಶ ಅಂದ್ರ ಪ್ರಪಂಚದಲ್ಲಿ ಅತಿ ದೊಡ್ಡದ್ರಿ ಅದು.
9: ನವಾಜ್ ಅವರು ಈದ್ ಮಿಲಾದ್ ಹಬ್ಬದಲ್ಲಿ ಫುಲ್ ಕಳ್ದೋಗ್ಬಿಟ್ಟಿದ್ದಾರೆ. ನಾನು ಆನ್ಸರ್ ಕೂಡ ಹೇಳ್ದೆ, ಮುಂದಿನ ಕಲರಿಗೆ ಕೊಡಿ ಅಂತ ಹೇಳ್ತಾ ಇದ್ರು. ಎಸ್, ನಮ್ಮ ಆನ್ಸರ್ ಕೂಡ ಹೇಳಲಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ
11: ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್.
9: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಸರ್.
11: ಕಾರ್ಯಕ್ರಮ ಸೂಪರ್ ಬರ್ತಾ ಇದೆ ನನಗೆ. ಕನ್ನಡ ಸಾಹಿತ್ಯ ತುಂಬಾ ಇಷ್ಟ ಮೇಡಮ್ ನನಗೆ.
9: ಓಕೆ, ಸೂಪರ್.
11: ನನಗೆ ಮೇಡಮ್ ಹಾಡಿಗಿಂತ ಈ ಸಾಹಿತ್ಯ ಲೋಕ ಬಾರಿ ಇಷ್ಟ ನನಗೆ. ವರ್ಷಕೃಷ್ಣ ಇಷ್ಟ.
9: ಓಕೆ
11: ಮೇಡಮ್.
9: ಓಕೆ, ಈಗ ನಿಮ್ಮ ಪ್ರಶ್ನೆ
11: ಮೇಡಮ್.
9: ನಮ್ಮ ಈಗ ರಾಜಸ್ಥಾನ್ ಕೇಳಿದಿರಲ್ವಾ? ಒಂದೇ ರಾತ್ರಿಯಲ್ಲಿ ಖಾಲಿಯಾದ ರಹಸ್ಯಮಯ ದೆವ್ವಗಳ ಗ್ರಾಮ ಅಂತ ಹೇಳ್ತಾರಂತೆ, ಗೋಸ್ಟ್ ವಿಲೇಜ್ ಅಂತ. ಯಾವುದು ಹೇಳ್ಬೋದಾ? ಆಪ್ಷನ್ ಭಾಂಗರ್, ಕುಲಧಾರ, ಖಾಬಾ, ಸಮ. ಯಾವುದು ಸಮ? ಸಮಾನ, ಸಮ ಅಲ್ಲ ಇದು, ಕುಲಧಾರ ಅಂತ ಹೇಳ್ತಾರೆ. ಯಾವುದು ಖಂಡಿತ, ಖಂಡಿತ ರಷ್ಯಾ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
11: ಓಕೆ
9: ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಕೃಷ್ಣಪ್ಪ ಸರ್ ಅವರು ಕರೆ ಮಾಡಿದ್ರು. ಈ ಒಂದು ಪ್ರಶ್ನೆ ಆಕ್ಚುಲಿ ರಾಜಸ್ಥಾನ್ ಕಡೆ ಹೋದ್ರೆ ಒಂದು ಗ್ರಾಮ ಇದೆ ಅಂದ್ರೆ ಒಂದು ಗೋಸ್ಟ್ ವಿಲೇಜ್ ಅಂತ ಕರೀತಾರೆ. ಒಂದೇ ರಾತ್ರಿಯಲ್ಲಿ ಖಾಲಿಯಾದ ರಹಸ್ಯಮಯ ದೆವ್ವಗಳ ಗ್ರಾಮ ಅಂತ ಇದೆ. ಅದರಲ್ಲಿ ಕುಲಧಾರ ಅನ್ನೋದು ಸರಿಯಾದ ಉತ್ತರ. ಈ ಜೈಸಲ್ಮರ್ ಬಳಿ ಇರುವಂತಹ ಈ ಒಂದು ಗ್ರಾಮದಿಂದ 19ನೇ ಶತಮಾನದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ದುಷ್ಟ ಸಚಿವರನ್ನೊಬ್ಬ ಕಿರುಕುಳ ತಡೆಯಲಾರ್ದನೆ ಒಂದೇ ರಾತ್ರಿಯಲ್ಲಿ ಯಾರಿಗೂ ತಿಳಿಯದಂತೆ ಮಾಯವಾದ್ರು ಎಂಬ ಪ್ರತೀತಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಕುಲಧಾರ ಎಂಬ ಊರಲ್ಲಿ ಈ ಒಂದು ಆನ್ಸರ್ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಅರೆರೆ ಕರೆ, ಹಲೋ,
12: ನಮಸ್ತೆ ಮೇಡಮ್.
9: ನಮಸ್ತೆ ಮೇಡಮ್. ನಮಸ್ತೆ ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ?
12: ಸೂಪರ್
9: ಸೂಪರ್. ನಮ್ದು ಇವತ್ತು ಅಕ್ಕಿ ರೊಟ್ಟಿ ಕಳಲೆ ಪಲ್ಯ. ರೆಡಿನಾ ಕ್ವಶನ್ಗೆ? ನೀವು ಸಿನಿಮಾಗಳು ಜಾಸ್ತಿ ನೋಡ್ತೀರಾ? ಸೂಪರ್. ಈಗ 2010 ರಿಲೀಸ್ ಆದಂತಹ ಪೃಥ್ವಿ ಚಲನಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಾವ ವ್ಯಕ್ತಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ? ಆಪ್ಷನ್ ಕೊಟ್ಟಿಲ್ಲ, ಹಂಗೆ ಆನ್ಸರ್ ಹೇಳ್ಬಿಟ್ರಿ. ಸೂಪರ್. ಓಕೆ, ಐಎಎಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನ ನಿರ್ವಹಿಸಿದ್ರು.
12: ಅದರ ಕಾಮಿಡಿ ಆಗಿ ಮೇಡಮ್ ಸಾಧು ತುಂಬಾ ಆಕ್ಟಿಂಗ್ ಮಾಡಿ
9: ಆ ಸಿನಿಮಾದಲ್ಲಿ. ಏನ್ ಇಷ್ಟ ಆಯ್ತು ಉಲ್ಲಾಸ್ ಅವ್ರೆ?
12: ಮೇಡಮ್ ಗಣಿಗಾರಿಕೆ ಮಾಡ್ತಿರ್ತಾರೆ ಮೇಡಮ್ ಲಾಸ್ಟ್ ಫಿಲಮ್ ಅಲ್ಲಿ.
9: ಹೌದು ಹೌದು,
12: ಅದೊಂದು ಮೇಡಮ್. ಮತ್ತೆ ಸಾಧು ವಕೀಲ ಶಬರಿಮಲೆ ಹೋಗ್ಬೇಕಾರೆ ಹಗ್ಲೆಲ್ಲ ಬಂದು ಪುನೀತ್ ರಾಜ್ಕುಮಾರ್ ಬಯಸ್ಕೊಂಡಿರೋದು
9: ಜೋಕ್ ಇಷ್ಟ ಆಯ್ತು.
12: ಅದೊಂದು ಮೇಡಮ್. ಮತ್ತೆ
9: ಇಲ್ಲ ಹೇಳಿ ಹೇಳಿ.
12: ಮತ್ತೆ ಮೇಡಮ್ ಅದ್ ಬಿಟ್ರೆ ಆಫೀಸರ್ ಆಗಿ ಹೋಗಿದ್ರು, ಅದು ಯಾತ್ರ ಡಿ ಸಿ ಆಗಿ ಐಎಎಸ್ ಆಗಿ ಯಾತ್ರ ಇರ್ಬೇಕು ಅಂತ ಹೇಳಿ ಎಲ್ಲ ತೋರಿಸ್ಕೊಟ್ಟ ಮೇಡಮ್.
9: ಇಷ್ಟ ಆಯ್ತು ನಿಮಗೆ?
12: ಮೇಡಮ್
9: ಸೂಪರ್ ಸೂಪರ್, ಥ್ಯಾಂಕ್ ಯು ಉಲ್ಲಾಸ್ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು.
12: ಹಾಗೆ ಸೀರೆ ಬಗ್ಗೆ ಹೇಳಿದ್ರಲ್ಲ ಮೇಡಮ್, ಅದು
9: ಹೇಳಿ
12: ಸೀರೆ ಬಗ್ಗೆ ಮುಖಮೂರ ಅಂತ ಹೇಳಿದ್ರಲ್ಲ.
9: ಹೌದು,
12: ಸೀರೆ ಹೋಗ್ಬೇಕಂದ್ರೆ ಧರ್ಮ ಆಂಧ್ರ ಹತ್ರ ಧರ್ಮಾವರಂ ಅಂತ ಇದೆ ಮೇಡಮ್. ಆಕ್ಚುಲಿ ನಾವು ಲೇಡೀಸ್ ಅಲ್ಲ, ನಾವು ಸೀರೆಗಳೆಲ್ಲ ಅಲ್ಲಿಗೆ ಹೋಗೋದು ಮೇಡಮ್. ಪ್ರತಿಯೊಬ್ಬರು ಮನೆಗೂ ಒಂದೇ ಈಗ ತಿಂಡಿ ಹೆಂಗೆ ದೋಸೆ ಹೆಂಗ್ ರೆಡಿ ಮಾಡ್ತಾರೆ ಮೇಡಮ್, ಮನ್ ಮನೆಗೆ ಹತ್ರ ಸೀರೆಗಳು ರೆಡಿ ಮಾಡ್ತಿರ್ತಾರೆ ಮೇಡಮ್.
9: ಖಂಡಿತ ಖಂಡಿತ, ಹೋಗಿ ಬಂದಿದ್ವಿ. ಸೂಪರ್ ಸೂಪರ್, ಓಕೆ ಎಸ್, ಥ್ಯಾಂಕ್ ಯು ಉಲ್ಲಾಸ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
12: ಧನ್ಯವಾದಗಳು ಮೇಡಮ್.
9: ಸೂಪರ್, ನಮ್ಮ ಉಲ್ಲಾಸ್ ಅವರು ಕರೆ ಮಾಡಿ ಕರೆಕ್ಟ್ ಆದಂತಹ ಆನ್ಸರ್ನ ತಿಳಿಸಿದ್ರು. ಪೃಥ್ವಿ ಚಿತ್ರದ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಐಎಎಸ್ ಅಧಿಕಾರಿಯಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
13: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಮೇಡಮ್.
9: ಗುಡ್ ಮಾರ್ನಿಂಗ್, ಯಾರಿದು?
13: ಭರತ್ ಕುಮಾರ್.
9: ಓಕೆ ಭರತ್ ಸರ್, ಹೇಗಿದ್ದೀರಾ?
13: ಆರಾಮಿದ್ದೀನಿ ಮೇಡಮ್.
9: ಓಕೆ ಸರ್, ಇವತ್ತಿನ ಪ್ರಶ್ನೆ ನಿಮಗೆ.
13: ಓಕೆ ಮೇಡಮ್.
9: 2010 ಅಂದ್ರೆ ಕೊನೆಯಲ್ಲಿ ಬಿಡುಗಡೆಯಾದ ತೀವ್ರ ಕುತೂಹಲ ಮೂಡಿಸಿದ ಕೈ ಬೆರಳಿನ ಸಂಕೇತ ಅಂದ್ರೆ ಬರೀ ಚಿಹ್ನೆ ತೋರಿಸ್ತಾರೆ, ಈ ಶೀರ್ಷಿಕೆ ಹೊಂದಿದ್ದ ಸಿನಿಮಾವನ್ನ ನಿರ್ದೇಶಿಸಿದರು ಏನೋ ನಮ್ಮ ಯಾರವರು ಇಲ್ಲ. ಸೂಪರ್ ಸಿನಿಮಾ ನೋಡಿದೀರಾ?
13: ಸೂಪರ್ ನೋಡಿದೀನಿ ಮೇಡಮ್.
9: ಹೌದಾ? ಓಕೆ, ಅವರು ಯಾರು ಅಂತ ಹೇಳ್ಬೋದಾ?
13: ಡೈರೆಕ್ಟರ್ ಮೇಡಮ್.
9: ಹೌದು,
13: ಉಪೇಂದ್ರ ಅವರೇ ಮೇಡಮ್.
9: ಸೂಪರ್ ಸೂಪರ್, ಓಕೆ. ಉಪೇಂದ್ರ ಅವರು ಅವರೇ ಕತೆ ಬರೆದು ಚಿತ್ರಕತೆ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ ಅಲ್ವಾ?
13: ಹೌದು ಮೇಡಮ್.
9: ಎಸ್, ಕರೆಕ್ಟ್ ಆದ ಆನ್ಸರ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಭರತ್ ಸರ್ ಅವರು ಒಂದು ಒಳ್ಳೆ ಆನ್ಸರ್ ಅನ್ನ ಹೇಳಿದ್ರು. ಏನು ಸೂಪರ್ ಸರ್ ಅಂತ ನೀವೆಲ್ಲ ಕೇಳಿದ್ದೀರಾ ಈ ಒಂದು ಹಾಡನ್ನ. ನಮ್ಮ ಉಪೇಂದ್ರ ಅವರು ಸ್ವತಃ ಅವರೇ ಕಥೆಯನ್ನ ಬರೆದಿದ್ರು, ಹಾಗೆ ನಿರ್ದೇಶನ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
13: ಹಲೋ,
9: ನಮಸ್ತೆ
13: ನಮಸ್ತೆ
9: ನಮಸ್ತೆ ಸರ್. ನಿಮ್ಮ ರಸಪ್ರಶ್ನೆ, ದುನಿಯಾ ಸುರೇಶ್ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಅವರು ಅಭಿನಯದ ಜಾಕಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಯಾರು?
13: ಭಾವನಾ.
9: ಏಯ್ ಸೂಪರ್, ಏನು ಆಪ್ಷನ್ ಇಲ್ಲದೆ ಫುಲ್ ಆನ್ಸರ್ ಹೇಳ್ತಿದ್ದೀರಿ, ಸೂಪರ್ ಸೂಪರ್. ಅದರಲ್ಲಿರುವಂತಹ ಒಂದು ಹಾಡನ್ನು ಹೇಳ್ಬೋದಾ?
13: ಶಿವ ಅಂತ ಹೋಗುತ್ತಿದ್ದೆ ರೋಡಿ ನಾರಿ.
9: ಅಯ್ಯೋ ಅದು ದುನಿಯಾ, ಅದು ಬೇರೆದು, ಅದು ಬೇರೆದು.
13: ಜಾಕಿದಲ್ವಾ?
9: ಜಾಕಿದು, ನಾನು ಜಾಕಿ ಕೇಳಲಿಲ್ಲ, ನಾನು ದುನಿಯಾ ಸಿನಿಮಾ ಕೇಳಿದ್ದು. ನಾನು
13: ದುನಿಯಾ ಸಿನಿಮಾದಾ?
9: ಹೌದು.
13: ಕರಿಯ ಐ ಲವ್ ಯು ಕರುನಾಡ ಮೇಲಣೆ,
9: ಓಕೆ.
13: ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಅಣೆ.
9: ಆಯ್ತು ಸರ್, ಆಯ್ತು.
14: ನಮ್ದು ಆಯ್ತು. ನಾವು ಏನಾಗುತ್ತೆ ಅಂದ್ರೆ ಟೀಚರು ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರುತ್ತೆ, ಏನಾಗುತ್ತೆ ಅಂದ್ರೆ ನಾವು ಟೈಮಿಗೆ ಕರೆಕ್ಟ್ ಜಸ್ಟ್
9: ಆಗ್ತೀವಿ
14: ದೈನಿಕ ಕಾಲ
9: ಸುರೇಶ್
14: ಅಂತ ಹೇಳಿ ಒಳ ಒಂದರಿಂದ ಕಾಲ್ ಮಾಡೋದು.
9: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
14: ಓಕೆ ಮೇಡಮ್, ಥ್ಯಾಂಕ್ ಯು.
9: ಓಕೆ, ನಮ್ಮ ಸುಂದರೇಶ್ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರು. ಫಸ್ಟ್ ಭಾವನಾ ಅಂತ ಕರೆಕ್ಟ್ ಆಗಿ ಹೇಳಿದ್ರು, ಹಾಡು ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಅವ್ರಿಗೆ ಜಾಕಿ ಅನ್ಕೊಂಡ್ಬಿಟ್ರು, ಬಟ್ ಅಲ್ಲ ಎಸ್ ಕರಿಯ ಐ ಲವ್ ಯು ಅಂತ ಒಂದು ಹಾಡು ಕೂಡ ಹಾಡಿದಾಯ್ತು. ಈಗ ನಮ್ಮ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯ್ತು. ಎಸ್ ಸುಮಾ, ನಮ್ಮ ಕೇಳುಗರಲ್ಲಿ ಎಲ್ಲರೂ ಕೂಡ ಆನ್ಸರ್ಸ್ನ ತಿಳಿಸ್ತಾ ಇದ್ರು. ರಾಘವೇಂದ್ರ ಅವರಾಗಲಿ, ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಹಾಗೆ ಬೀನಾ ಅವರು, ಯಶೋಧ ಅವರು, ಗೀತಾ ಅವರು, ಸುಮಾರು ಜನ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳ್ತಾ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಆಗಲೇ ನಮ್ಮ ಪುಟಾಣಿ ಜಯಂತ್ ಪುಟಾಣಿ ನಂಗೊಂದು ಸಾಂಗ್ ಡೆಡಿಕೇಟ್ ಅಂದರೆ ನಂಗೊಂದು ಸಾಂಗ್ ರಿಕ್ವೆಸ್ಟ್ ಮಾಡಿದರು ಅವರು ಹಾಡನ್ನು ಪ್ಲೇ ಮಾಡಿ ಅಂತ. ಸೊ ಎಲ್ಲರಿಗೂ ಹಾಗೆ ಅವ್ರಿಗೂ ಕೂಡ ಈ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾ ಇವತ್ತಿನ ನಮ್ಮ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಕೃತಿಯನ್ನು ಆಡಿಯೋ ಬುಕ್ ಮಾಡಲು ಸೂಕ್ತವಾಗಿರುವ ಸ್ಟುಡಿಯೋ ಅಗತ್ಯವಿದೆಯೇ?
1: ನ್ಯೂ ಕಮರ್ಸ್ ನ ಸಾಹಸ ಮ್ಯೂಸಿಕಲ್ ಆಲ್ಬಮ್.
0: ನಿಮ್ಮ ಕನಸಿನ ಮ್ಯೂಸಿಕ್ ಆಲ್ಬಮ್ ರೂಪಿಸಲು ಸ್ಟುಡಿಯೋಗಾಗಿ ಹುಡುಕಾಟ ನಡೆಸುತ್ತಿದ್ದೀರಾ? ನಿಮ್ಮ ಪ್ರಾಜೆಕ್ಟ್ ಡಾಕ್ಯುಮೆಂಟರಿಗೆ ವಾಯ್ಸ್ ಓವರ್ ಕೊಡಲು ಸ್ಟುಡಿಯೋ ಬೇಕಿದೆಯೇ? ಶಿವಮೊಗ್ಗ ನಗರದಲ್ಲಿಯೇ ಇದೆ ಉತ್ತಮ ಗುಣಮಟ್ಟದ ಸ್ಟುಡಿಯೋ. ವಿವರಗಳಿಗೆ 7259172729 ಈ ಸಂಖ್ಯೆಗೆ ಕರೆ ಮಾಡಿ.
1: ನಿಮ್ಮ ಪ್ರತಿಭೆ ಅನಾವರಣಕ್ಕಿರಲಿದೆ ನಮ್ಮ ಬೆಂಬಲ.
0: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ನಿಹಾರಿಕೆಯ ಸ್ವಯಂವರ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನಿಹಾರಿಕೆಯ ಸ್ವಯಂವರ. ನಿಹಾರಿಕಾ ಎಂಬೊಬ್ಬ ಸುರ ಸುಂದರಿ ರಾಜಕುಮಾರಿ, ರಾಜ ವಿಷ್ಣು ಪ್ರಿಯನ ಏಕೈಕ ಮಗಳು. ನಿಹಾರಿಕೆಯ ಸೌಂದರ್ಯಕ್ಕೆ ಮಾರು ಹೋದ ಅನೇಕ ಯುವಕರು ಆಕೆಯನ್ನ ಮದುವೆಯಾಗಲು ಸಿದ್ಧರಿದ್ರು. ದಕ್ಷಿಣದ ವಿಷ್ಣುಪ್ರಿಯ ರಾಜನ ಕುವರಿ ನಿಹಾರಿಕೆಯ ಸೌಂದರ್ಯದ ಸುದ್ದಿ ಉತ್ತರದವರೆಗೂ ಹಬ್ಬಿತ್ತು. ಆಕೆಯನ್ನ ಕೈ ಹಿಡಿಯಲು ಅವರು ತುದಿಗಾಲಿನಲ್ಲಿ ನಿಂತಿದ್ರು. ಇಷ್ಟು ಯುವಕರಲ್ಲಿ ಯೋಗ್ಯವರನನ್ನ ಆರಿಸುವುದು ಹೇಗೆ ಎಂಬ ಚಿಂತೆ ರಾಜ ರಾಣಿಗೆ ಕಾಡುತ್ತಿತ್ತು. ನಿಹಾರಿಕೆಯ ಸ್ವಯಂವರವನ್ನ ಏರ್ಪಡಿಸಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಿ ಯೋಗ್ಯವರನನ್ನ ಆಯ್ಕೆ ಮಾಡುವ ಯೋಜನೆ ರಾಜ ವಿಷ್ಣುಪ್ರಿಯನ ಮನದಲ್ಲಿತ್ತು. ಆದರೆ ನಿಹಾರಿಕೆ ರಾಜನ ಆಲೋಚನೆಯನ್ನ ತಿರಸ್ಕರಿಸಿದಳು. ತೋಳ್ಬಲಕ್ಕಿಂತ ಮನಪೂರ್ವಕವಾಗಿ ತನ್ನನ್ನು ಪ್ರೀತಿಸುವ ಯುವಕನನ್ನೇ ಮದುವೆಯಾಗುವುದಾಗಿ ಆಕೆ ತಿಳಿಸಿದ್ಲು. ವಿಷ್ಣುಪ್ರಿಯನ ಏಕೈಕ ಪುತ್ರಿ ಆದ್ರಿಂದ ರಾಜ್ಯದ ದೊರೆಯಾಗುವ ಆಸೆಗಾಗಿಯೂ ಕೆಲವರು ನಿಹಾರಿಕೆಯ ಕೈ ಹಿಡಿಯಲು ಬಯಸಿದ್ರು. ಹೀಗಿರಲು ಎಷ್ಟೆಲ್ಲ ಜನರಲ್ಲಿ ಮನಪೂರ್ವಕವಾಗಿ ಆಕೆಯನ್ನ ಪ್ರೀತಿಸುವ ವರನಾರು ಎಂಬುದನ್ನ ಹೇಗೆ ಶೋಧಿಸುವುದು ಎಂಬ ಉಪಾಯ ಮಾತ್ರ ಯಾರಿಗೂ ಹೊಳೆದಿರಲಿಲ್ಲ. ಒಮ್ಮೆ ರಾಜಕುಮಾರಿಗೆ ಯಾವುದೋ ವಿಚಿತ್ರ ಕಾಯಿಲೆ ಶುರುವಾಯಿತು. ನಿಶಕ್ತಿ, ಸುಸ್ತು, ಸದಾ ಕಾಲ ಮಲಗಿರುವಂತಾಯಿತು ರಾಜಕುಮಾರಿಯ ಪರಿಸ್ಥಿತಿ. ಮಹಾರಾಜ ರಾಣಿಗೆ ಮಗಳ ಪರಿಸ್ಥಿತಿ ನೋಡಿ ದಿಕ್ಕೆಟ್ಟು ಹೋಯಿತು. ವಿಷಯವನ್ನ ಎಷ್ಟೇ ಗೌಪ್ಯವಾಗಿಡಬೇಕೆಂದು ಯೋಚಿಸಿದರೂ ವಿಷಯ ಜನರನ್ನ ತಲುಪಿತ್ತು. ರಾಜವೈದ್ಯರು ನಿಹಾರಿಕೆಯ ಕಾಯಿಲೆಯನ್ನ ಗುಣಪಡಿಸಲು ಔಷಧಿಯೊಂದನ್ನ ಸೂಚಿಸಿದ್ದರು. ಆದರೆ ಅದಕ್ಕೆ ಬೇಕಾದ ವಸ್ತುವನ್ನ ತರುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ನಿಹಾರಿಕೆಯ ಅನಾರೋಗ್ಯದ ಬಗ್ಗೆ ತಿಳಿದ ಜನರು ಮಮ್ಮಲ ಮರಗಿದರು. ತಮ್ಮ ಕೈಯಿಂದ ಯಾವುದೇ ರೀತಿಯ ಸಹಾಯ ಮಾಡಬೇಕಾದಲ್ಲಿ ಕೇಳಬೇಕೆಂದು ಮಹಾರಾಜನನ್ನ ಬೇಡಿಕೊಂಡರು. ಜನರು ತಾವಾಗಿಯೇ ಸಹಾಯ ಕೇಳಿದ ಮೇಲೆ ನನ್ನ ಮನದಿಂಗಿತವನ್ನ ಮಹಾರಾಜ ನಿಹಾರಿಕೆಯನ್ನ ಮದುವೆಯಾಗಲು ಬಯಸಿದ ಯುವ ಜನಾಂಗದ ಎದುರು ಇರಿಸಿದ. ಯುವಕರೇ, ನನ್ನ ಮಗಳು ನಿಹಾರಿಕೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ. ಅವಳ ಆರೋಗ್ಯಕ್ಕೆ ಔಷಧಿಯೊಂದು ಸಿದ್ಧಪಡಿಸುವ ಉಪಾಯ ರಾಜ ವೈದ್ಯರಲ್ಲಿದೆ. ಆದರೆ ಆ ಔಷಧಿಗೆ ಬೇಕಾದ ವಿಶೇಷ ಸಾಮಗ್ರಿ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ವಿಶೇಷವಾದ ವಸ್ತು ಸಿಕ್ಕಲ್ಲಿ ನಮ್ಮ ನಿಹಾರಿಕೆ ಮೊದಲಿನಂತೆಯೇ ಆಗುತ್ತಾಳೆ. ಆ ವಿಶೇಷ ವಸ್ತುವಿನ ಹೆಸರು ಸೌಗಂಧಿಕಾ ಪುಷ್ಪ. ನಿಮ್ಮಲ್ಲಿ ಯಾರಾದರೂ ಆ ಪುಷ್ಪವನ್ನು ತಂದುಕೊಟ್ಟಲ್ಲಿ ನಿಹಾರಿಕೆಗೆ ಬಹಳ ಉಪಕಾರವಾಗುತ್ತದೆ ಎಂದ ಮಹಾರಾಜ. ಮಹಾರಾಜನ ಮಾತನ್ನ ಕೇಳಿದ ಯುವಕರು ನಾ ಮುಂದು ತಾ ಮುಂದು ಎನ್ನುತ್ತಾ ಸೌಗಂಧಿಕಾ ಪುಷ್ಪ ತರಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ಯುವಕರ ಉತ್ಸಾಹವನ್ನು ನೋಡಿದ ಮಹಾರಾಜ ತನ್ನ ಮಾತನ್ನ ಮುಂದುವರಿಸಿದ. ಸೌಗಂಧಿಕಾ ಪುಷ್ಪವೆಂಬುದು ಬಹಳ ಅಪರೂಪದ ಹೂವು. ಅದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನಮ್ಮ ರಾಜ್ಯದ ಉತ್ತರಕ್ಕಿರುವ ಮಂದಾರಗಿರಿ ಎಂಬ ಬೆಟ್ಟವನ್ನು ಹತ್ತಬೇಕು. ಬೆಟ್ಟ ತಲುಪುವ ದಾರಿ ಬಹಳ ಕಷ್ಟಕರವಾಗಿದೆ. ಹಾಗೆ ತಲುಪಿದ ಮೇಲೆ ಒಂದು ಸುಂದರ ಹೂದೋಟ ನಿಮ್ಮನ್ನ ಎದುರುಗೊಳ್ಳುತ್ತದೆ. ಆ ಹೂದೋಟದಲ್ಲಿ ಮಾತ್ರ ಬೆಳೆಯುವ ಹೂವೇ ಸೌಗಂಧಿಕಾ ಪುಷ್ಪ. ಅಲ್ಲಿಂದ ಹೂವುಗಳನ್ನು ಹೊತ್ತು ತರಬೇಕು. ಮಹಾರಾಜ ತನ್ನ ಮಾತನ್ನ ಸಂಪೂರ್ಣಗೊಳಿಸುವ ಮೊದಲೇ ನಾವು ತಯಾರಿದ್ದೇವೆ. ಕಡಿದಾದ ದಾರಿ ನಮಗೆ ಯಾವ ಲೆಕ್ಕವೂ ಅಲ್ಲ. ನಿಹಾರಿಕೆಗಾಗಿ ನಾವು ತರುತ್ತೇವೆ ಎಂದು ಹೇಳತೊಡಗಿದ್ರು. ರಾಜ ಮತ್ತೆ ಮುಂದುವರಿಸಿದ. ಸೌಗಂಧಿಕಾ ಪುಷ್ಪ ಬೆಳೆಯುವ ಹೂದೋಟದ ಯಜಮಾನ ಒಬ್ಬ ರಾಕ್ಷಸ, ಅಕ್ಷಿಕ ಎಂಬುದು ಆತನ ಹೆಸರು. ಅವನಿಗೆ ಮಾನವನ ಕಣ್ಣುಗಳೆಂದರೆ ಪ್ರೀತಿ. ಪುಷ್ಪ ಬೇಕಿದ್ದಲ್ಲಿ ನಮ್ಮ ಕಣ್ಣುಗಳನ್ನು ಬಲಿಯಾಗಿ ಕೊಟ್ಟು ಹೂವನ್ನು ತರಬೇಕು. ರಾಜನ ಈ ಮಾತನ್ನು ಕೇಳುತ್ತಿದ್ದಂತೆ ಸಭೆ ನಿಶ್ಶಬ್ದವಾಯಿತು. ಮೊದಲಿನ ಉತ್ಸಾಹ ಎಲ್ಲೂ ಇರಲಿಲ್ಲ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ? ರಾಜಕುಮಾರಿಗೆ ಯಾರಾದರೂ ಹೂವನ್ನು ತಂದು ಕೊಡ್ತಾರಾ? ಆಕೆಯ ಕಾಯಿಲೆ ಕಡಿಮೆ ಆಗುತ್ತಾ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ನಿಹಾರಿಕೆಯ ಸ್ವಯಂವರ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಕಥೆಯನ್ನು ಮುಂದುವರಿಸೋಣ. ಮುಂದೆ ಈ ಕಥೆ ಏನಾಗುತ್ತೆ? ರಾಜಕುಮಾರಿಯ ಕಾಯಿಲೆ ವಾಸಿಯಾಗುತ್ತಾ ರಾಜಕುಮಾರಿಗೆ ಯಾರು ಸೌಗಂಧಿಕ ಪುಷ್ಪವನ್ನು ತಂದುಕೊಡ್ತಾರೆ ಏನು ಅನ್ನೋದನ್ನ ನೋಡೋಣ. ರಾಜನ ಈ ಮಾತನ್ನು ಕೇಳುತ್ತಿದ್ದಂತೆ ಸಭೆ ನಿಶ್ಶಬ್ದವಾಯಿತು. ಮೊದಲಿನ ಉತ್ಸಾಹ ಎಲ್ಲೂ ಇರಲಿಲ್ಲ. ಈಗ ಹೇಳಿ, ಯಾರಾದರೂ ನಿಮ್ಮಲ್ಲಿ ನಿಹಾರಿಕೆಯ ಜೀವ ಉಳಿಸಲು ಆ ಹೂವನ್ನು ತಂದುಕೊಡಬಲ್ಲಿರಾ ಎಂದು ಪ್ರಶ್ನಿಸಿದ ಮಹಾರಾಜ. ಒಮ್ಮೆಲೆ ಎಳ್ಳು ಬಿದ್ದರೂ ಕೇಳಿಸುವಷ್ಟು ಮೌನಗೊಂಡ ಸಭೆಯಲ್ಲಿ ಒಂದು ಸ್ವರ ಹೊರಬಂತು. ಮಹಾರಾಜ, ನಾನು ಸಿದ್ಧನಿದ್ದೇನೆ. ನಾನು ಸೌಗಂಧಿಕ ಪುಷ್ಪವನ್ನು ತರುತ್ತೇನೆ ಎಂದು ಹೇಳಿದ ಯುವಕ ಹರ್ಷವರ್ಧನ. ಸಂತೋಷ, ಆದರೆ ನೀನು ನಾನು ಹೇಳಿದ ಮಾತನ್ನೆಲ್ಲ ಸರಿಯಾಗಿ ಕೇಳಿದ್ದೀಯ ತಾನೆ? ನೀನು ನಿನ್ನ ಕಣ್ಣುಗಳನ್ನು ಬಲಿಕೊಟ್ಟು ಹೂವನ್ನು ತರಬೇಕು. ಇದಕ್ಕೆ ನೀನು ತಯಾರಿದ್ದೀಯಾ ಎಂದ ಮಹಾರಾಜ. ಖಂಡಿತ ಮಹಾರಾಜರೇ, ನೀವು ಹೇಳಿರುವ ಎಲ್ಲಾ ವಿಷಯವನ್ನ ಕೇಳುತ್ತೇನೆ. ನಾನು ರಾಜಕುಮಾರಿಯ ಆರೋಗ್ಯಕ್ಕಾಗಿ ಕಣ್ಣೇನು ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ ಎಂದ ಹರ್ಷವರ್ಧನ. ಭಾವೋದ್ದೇಶಕ್ಕೊಳಗಾಗಿ ನಿನ್ನ ನಿರ್ಧಾರವನ್ನ ಮಾಡಬೇಡ. ದೃಷ್ಟಿಹೀನ ವ್ಯಕ್ತಿ ರಾಜನಾಗಲು ಸಾಧ್ಯವಿಲ್ಲ. ಸರಿಯಾಗಿ ಆಲೋಚಿಸಿ ನಿರ್ಣಯಿಸು ಎಂದ ಮಹಾರಾಜ. ಮಹಾರಾಜ, ನೀವು ಎಷ್ಟು ಬಾರಿ ಕೇಳಿದರೂ ನನ್ನ ಉತ್ತರ ಒಂದೇ. ನಾನು ರಾಜಕುಮಾರಿಯ ಸಂತೋಷಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧ. ನಾನು ಆಕೆಯನ್ನ ಮನಸಾರೆ ಪ್ರೀತಿಸುತ್ತೇನೆ. ಆಕೆಯ ಸಂತೋಷದಲ್ಲಿ ನನ್ನ ಸಂತೋಷವನ್ನು ಕಾಣುತ್ತೇನೆ. ಹಾಗಾಗಿ ನಾನು ಈಗಲೇ ಹೊರಡಲು ಸಿದ್ಧ ಎಂದು ದೃಢವಾಗಿ ಹೇಳಿದ ಹರ್ಷವರ್ಧನ. ಹರ್ಷವರ್ಧನನ ಮಾತನ್ನು ಕೇಳಿ ಸಂತೋಷಗೊಂಡ ಮಹಾರಾಜ ಅವನನ್ನು ಹತ್ತಿರ ಕರೆದು ಆಲಂಗಿಸಿದ. ಅದೇ ವೇಳೆ ಒಳಮನೆಯಲ್ಲಿ ಕುಳಿತು ಎಲ್ಲವನ್ನು ಆಲಿಸುತ್ತಿದ್ದ ನಿಹಾರಿಕೆ ಕೈಯಲ್ಲಿ ಹೂಮಾಲೆ ಹಿಡಿದು ನಗುತ್ತಾ ಹೊರಬಂದಳು. ಆರೋಗ್ಯವಂತ ನಿಹಾರಿಕೆಯನ್ನು ಕಂಡ ಯುವಕರಿಗೆ ಸಂತೋಷ ಹಾಗೆ ಆಶ್ಚರ್ಯ ಎರಡೂ ಒಟ್ಟಿಗೆ ಆಯಿತು. ಯುವಕರ ಮನವನ್ನ ಅರಿತ ಮಹಾರಾಜ ಹೇಳಿದ, ಯುವಕರೇ, ಇದೊಂದು ಸ್ವಯಂವರವಾಗಿತ್ತು. ನನ್ನ ನಿಹಾರಿಕೆ ಆಕೆಯನ್ನ ಮನಪೂರ್ವಕವಾಗಿ ಪ್ರೀತಿಸುವ ವರನನ್ನ ಮದುವೆಯಾಗುತ್ತೇನೆಂದು ಇಷ್ಟಪಟ್ಟಿದ್ಲು. ಅವಳ ಆಯ್ಕೆ ಯಾವ ರೀತಿ ನಡೆಸಬೇಕೆಂದು ಚಿಂತೆಯಲ್ಲಿದ್ದ ನಮಗೆ ಇದೊಂದು ಉಪಾಯ ಹೊಳೆಯಿತು. ನಾವು ನಿಹಾರಿಕೆಯ ಆರೋಗ್ಯ ಸರಿ ಇಲ್ಲವೆಂಬ ನಾಟಕ ಮಾಡಿದೆವು ಎಂದ ಮಹಾರಾಜ. ಹರ್ಷವರ್ಧನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಆರೋಗ್ಯವಂತ ರಾಜಕುಮಾರಿ ಹೂಮಾಲೆ ಹಿಡಿದು ತನ್ನ ಮುಂದೆ ನಿಂತಿದ್ದಾಳೆ. ಹಾಗೆಯೇ ನಡೆದು ಬಂದು ನಿಹಾರಿಕೆ ನಾಚುತ್ತಾ ಹರ್ಷವರ್ಧನನ ಕೊರಳಿಗೆ ಹೂಮಾಲೆ ತೊಡಿಸಿದಳು. ಮಂಗಳಕರ ಸನಾದಿಯನಾದ ಊರಲ್ಲೆಲ್ಲ ಪ್ರತಿಧ್ವನಿಸಿತು. ಒಂದು ವಿಭಿನ್ನವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ? ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686297962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅಹಮದಿಯ ಮುಸ್ಲಿಂ ಮಹಿಳಾ ಸಂಘಟನೆಯ ವತಿಯಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಕೇಳಿರಿ.
9: ಆತ್ಮೀಯ ಕೇಳುಗರೆ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಂದರೆ ಅಲ್ಲಾಹನ ಪರಿಪೂರ್ಣ ಶಾಂತಿಯು, ಸಮಾಧಾನವು, ಅನುಗ್ರಹವು ತಮ್ಮೆಲ್ಲರ ಮೇಲೆ ಸದಾ ನೆಲೆಸಲಿ ಎಂದು ಹಾರೈಸುತ್ತಾ, ಈ ಪುಣ್ಯ ಸಂದರ್ಭದಲ್ಲಿ ಹುಮೇರಾ ಅಂಜುಮ್ ಆದ ನಾನು ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಮಾನವ ಕುಲದ ಉದ್ಧಾರಕ್ಕಾಗಿ, ಜಗತ್ತಿನ ಸನ್ಮಾರ್ಗಕ್ಕಾಗಿ ಅವತರಿಸಿ

ದ ಆ ಮಹಾನ್ ಚೇತನವೇ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅವರು ಇಡೀ ವಿಶ್ವಕ್ಕೆ ಸಾರಿದ ಶಾಂತಿ, ಪ್ರೀತಿ, ಸಹೋದರತ್ವ ಮತ್ತು ಸನ್ನಡತೆಯ ಸಂದೇಶಗಳನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಮುಂದಿನ ಪೀಳಿಗೆಗೂ ದಾಟಿಸುವುದೇ ಈ ಈದ್ ಮಿಲಾದ್ ದಿನಾಚರಣೆಯ ನಿಜವಾದ ಆಶಯ ಮತ್ತು ಪರಮೋದ್ದೇಶವಾಗಿದೆ. ಸಕಲ ಮಾನವ ಕುಲದ ಉದ್ಧಾರಕ್ಕಾಗಿ ಜೀವನದ ಸರಿ ದಾರಿಯನ್ನು ತೋರಿಸಲು ಬಂದ ಆ ಮಹಾನ್ ಪುರುಷನ ಆದರ್ಶಗಳನ್ನು ಅನುಸರಿಸುವ ಮತ್ತು ಸ್ಮರಿಸುವ ಸೌಭಾಗ್ಯವನ್ನು ಅಲ್ಲಾಹನು ನಮಗೆಲ್ಲರಿಗೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೆಯದಾಗಿ ಪವಿತ್ರ ಕುರ್ಆನ್ ವಾಚನ ಸುಫಿಯಾ ನೂರೈನ್ ರವರಿಂದ, ಅಧ್ಯಾಯ 62 ವಚನ 1-4.

0: هو الذي بعث في الأمين رسولا منهم رسولا منهم يتلو عليهم آياته ويزكيهم ويعلمهم الكتاب والحكمة وإن كانوا من قبل لفي ضلال مبين وآخرين منهم لما يلحقوا بهم وهو العزيز الحكيم
1: ಪರಮ ದಯಾವಂತನು ಕಾರುಣ್ಯನಿಧಿಯು ಆದ ಅಲ್ಲಾಹನ ನಾಮದಿಂದ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಅಲ್ಲಾಹನ ಸ್ತುತಿಗಾನ ಮಾಡುತ್ತವೆ. ಅವನು ಸಾರ್ವಭೌಮನು, ಪರಿಶುದ್ಧನು, ಪ್ರತಾಪಶಾಲಿಯೂ, ವಿವೇಕವಂತನೂ ಆಗಿರುವನು. ಅನಕ್ಷರಸ್ಥ ಜನರಲ್ಲಿ ಅವರಿಂದಲೇ ಒಬ್ಬ ಸಂದೇಶವಾಹಕನನ್ನು ನಿಯುಕ್ತಿಗೊಳಿಸಿದವನು ಅವನೇ. ಆ ಸಂದೇಶವಾಹಕ ಅವನ ವಚನಗಳನ್ನು ಅವರಿಗೆ ವಾಚಿಸುತ್ತಾರೆ, ಅವರನ್ನು ಶುದ್ಧೀಕರಿಸುತ್ತಾರೆ ಹಾಗೂ ಅವರಿಗೆ ಗ್ರಂಥವನ್ನು, ಜ್ಞಾನವನ್ನು ಕಲಿಸುತ್ತಾರೆ. ಮುಂಚೆಯಾದರೂ ಅವರು ಸ್ಪಷ್ಟವಾದ ತಪ್ಪು ಹಾದಿಯಲ್ಲಿದ್ದರು. ಅವರೊಂದಿಗೆ ಇಷ್ಟರವರೆಗೆ ಸೇರಿಲ್ಲದ ಅವರ ಪೈಕಿಯ ಇನ್ನೊಂದು ಜನತೆಯಲ್ಲೂ ಅವನು ಪ್ರತಾಪಶಾಲಿಯೂ, ವಿವೇಕವಂತನೂ ಆಗಿದ್ದಾನೆ.
2: ದೈವ ವಚನಗಳ ಈ ಪಾವನ ಧ್ವನಿ ನಮ್ಮ ಹೃದಯಗಳನ್ನು ಪುನೀತಗೊಳಿಸಿದೆ. ಇದೀಗ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಮೂಲ್ಯ ನುಡಿಮುತ್ತುಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಅಂತುಸಭಾ ಅವರು.
3: ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳು: ಸತ್ಯವು ಸತ್ಕರ್ಮದ ಕಡೆಗೆ ಮತ್ತು ಸತ್ಕರ್ಮವು ಸ್ವರ್ಗದ ಕಡೆಗೆ ಕೊಂಡೊಯ್ಯುತ್ತದೆ. ಸುಳ್ಳು ಪಾಪದ ಕಡೆಗೆ ಮತ್ತು ಪಾಪವು ನರಕದ ಕಡೆಗೆ ಕೊಂಡೊಯ್ಯುತ್ತದೆ. ಹೃದಯದಲ್ಲಿ ಅಹಂಕಾರವಿರುವನು ಸ್ವರ್ಗವನ್ನು ಪ್ರವೇಶಿಸಲಾರ. ಸಂಶಯವಿರುವುದನ್ನು ಬಿಟ್ಟು ಖಚಿತವಾದದ್ದನ್ನು ಮಾತ್ರ ಸ್ವೀಕರಿಸಬೇಕು. ಸತ್ಯವು ಮನಸ್ಸಿಗೆ ಶಾಂತಿ ನೀಡುತ್ತದೆ, ಸುಳ್ಳು ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡುತ್ತದೆ. ಇನ್ನೊಬ್ಬರ ಕಷ್ಟದಲ್ಲಿ ಸಂತೋಷ ಪಡಬಾರದು. ಮೂವರಿದ್ದಾಗ ಇಬ್ಬರು ಮೂರನೆಯ ವ್ಯಕ್ತಿಯನ್ನು ಬಿಟ್ಟು ಗುಟ್ಟಾಗಿ ಮಾತನಾಡಬಾರದು. ಒಬ್ಬ ಸತ್ಯವಿಶ್ವಾಸಿಯ ಸಂಕಷ್ಟವನ್ನು ನಿವಾರಿಸುವವನ ಸಂಕಷ್ಟವನ್ನು ಅಲ್ಲಾಹು ಪರಲೋಕದಲ್ಲಿ ನಿವಾರಿಸುವನು. ವಿಧವೆಯರು ಮತ್ತು ನಿರ್ಗತಿಕರಿಗಾಗಿ ಶ್ರಮಿಸುವವನು ದೇವ ಮಾರ್ಗದಲ್ಲಿ ಹೋರಾಡುವವನಿಗೆ ಸಮಾನನು. ಅನಾಥರು ಮತ್ತು ಸ್ತ್ರೀಯರ ಹಕ್ಕುಗಳನ್ನು ಕಡೆಗಣಿಸುವುದು ದೊಡ್ಡ ತಪ್ಪಾಗಿದೆ. ನೆರೆಯವನು ತನ್ನ ಉಪದ್ರವದಿಂದ ಸುರಕ್ಷಿತನಾಗಿರದವನು ನಿಜವಾದ ಸತ್ಯವಿಶ್ವಾಸಿಯಲ್ಲ. ಮಾತಾಪಿತರನ್ನು ನಿಂದಿಸುವುದು ಮಹಾಪಾಪಗಳಲ್ಲಿ ಒಂದಾಗಿದೆ. ಯಾರಾದರೂ ಸಲಹೆ ಕೇಳಿದಾಗ ಪ್ರಾಮಾಣಿಕವಾಗಿ ಒಳ್ಳೆಯ ಸಲಹೆ ನೀಡ

0: ಬೇಕು. ಯಾವುದೇ ಕೆಲಸ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ ಒಳ್ಳೆಯದು ಮತ್ತು ಪ್ರಯೋಜನಕಾರಿಯಾದದ್ದನ್ನು ಮಾಡಬೇಕು, ಕೆಟ್ಟದ್ದು ಮತ್ತು ಹಾನಿಕಾರಕವಾದುದರಿಂದ ದೂರವಿರಬೇಕು.
1: ಪ್ರವಾದಿಯವರ ಜೀವನವೆಂದರೆ ಅದೊಂದು ಪರಿಪೂರ್ಣ ಪಾಠಶಾಲೆ, ಸರಳತೆ, ತ್ಯಾಗ ಮತ್ತು ಸ್ಫೂರ್ತಿಯ ಸಾಕಾರ ರೂಪ. ಆ ಮಹೋನ್ನತ ಬದುಕಿನ ವಿವಿಧ ಆಯಾಮಗಳ ಕುರಿತು ಆಳವಾದ ವಿಶ್ಲೇಷಣೆಯನ್ನು ನಮ್ಮ ಮುಂದಿಡಲಿದ್ದಾರೆ ರಿಜ್ವಾನ ಸಿದ್ದಿಕ ಅವರು.
2: ಸರ್ವಸ್ತುತಿಯು ಸರ್ವಲೋಕಗಳ ಪರಿಪಾಲಕನಾದ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅಪಾರ ಕರುಣೆ ಮತ್ತು ಅನುಗ್ರಹದಿಂದ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಒಂದೆರಡು ಮಾತುಗಳನ್ನಾಡ ಬಯಸುತ್ತೇನೆ. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಚೈತನ್ಯದ ಚಿಲುಮೆ ಅರೇಬಿಯಾದ ಮರಳುಗಾಡಿನಲ್ಲಿ ಜನಿಸಿ ಈ ಇಹಲೋಕ ತ್ಯಜಿಸಿ ಇಂದಿಗೆ ಸುಮಾರು 1500 ವರ್ಷಗಳೇ ಸಂದಿವೆ. ಆದರೂ ಅವರು ಇಂದಿಗೂ ಪ್ರಸ್ತುತವಾಗಿದ್ದಾರೆ. ಅವರ ನಡೆ ನುಡಿ ಪ್ರತಿಯೊಬ್ಬರ ಮನದಲ್ಲಿ ಭದ್ರವಾಗಿದೆ. ವಿಶ್ವಕ್ಕೆ ಪ್ರವಾದಿಯವರ ಕೊಡುಗೆಯ ಮಹತ್ವವನ್ನು ಅರಿಯಬೇಕಾದರೆ ಅವರ ಜನನದ ಮೊದಲು ಅರೇಬಿಯಾದ ಜನರ ಜೀವನ ಶೈಲಿಯನ್ನು ಗಮನಿಸಬೇಕಾಗುತ್ತದೆ. ಅಜ್ಞಾನದ ಅಂಧಕಾರದಲ್ಲಿ, ಮದ್ಯಪಾನದ ನಶಾಲೋಕದಲ್ಲಿ ನಿರಂತರ ಘರ್ಷಣೆ, ಅನ್ಯಾಯ, ವಂಚನೆ, ಹಿಂಸೆ, ವ್ಯಭಿಚಾರ, ಜೂಜಾಟಗಳಿಗೆ ಬಲಿಬೀಳುತ್ತಾ ಅವರು ಜೀವಿಸುತ್ತಿದ್ದರು. ಮಹಿಳೆಯರ ಸ್ಥಿತಿಯಂತೂ ಇನ್ನಷ್ಟು ದಾರುಣವಾಗಿತ್ತು. ತಮ್ಮ ಪೂರ್ವ ಗ್ರಂಥಗಳ ನಿಯಮಗಳನ್ನು ಅಲ್ಲಿನ ಜನರು ಗಾಳಿಗೆ ತೂರಿದ್ದರು. ಯಾವಾಗಲೆಲ್ಲ ಭೂಮಿಯ ಮೇಲೆ ಕೆಡುಕುಗಳು ವೃದ್ಧಿ ಹೊಂದುವುದು, ಆಗ ಓರ್ವ ಸುಧಾರಕ ಸಂದೇಶವಾಹಕರನ್ನು ಈ ಭೂಮಿಗೆ ಕಳಿಸಲಾಗುತ್ತದೆ ಎಂಬ ನಂಬಿಕೆ ವಿವಿಧ ಧಾರ್ಮಿಕ ಪರಂಪರೆಗಳಲ್ಲಿ ಕಂಡುಬರುತ್ತದೆ. ಅದರಂತೆ ಅನೈತಿಕತೆಯ ಎಲ್ಲ ಮೇರೆಗಳನ್ನು ಮೀರಿ ನಿಂತ ಅರೇಬಿಯಾದಲ್ಲಿ ಕ್ರಿಸ್ತಶಕ 571 ಏಪ್ರಿಲ್, ಅಂದರೆ ರಬ್ಯುಲ್ ಅವ್ವಲ್ 12ರಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಾಂತಿಯ ದೂತರಾಗಿ ಈ ಲೋಕಕ್ಕೆ ಒಂದು ಅನುಗ್ರಹ ರೂಪದಲ್ಲಿ ಪದಾರ್ಪಣೆ ಮಾಡಿದರು. ಅವರಿಗೆ 40 ವರ್ಷ ವಯಸ್ಸು ಪೂರ್ಣಗೊಂಡಾಗ ಅಲ್ಲಾಹನು ಅವರನ್ನು ಲೋಕಕ್ಕೆ ಮಾರ್ಗದರ್ಶನ ನೀಡಲು ಪ್ರವಾದಿಯಾಗಿ ನೇಮಿಸಿದನು. ಪವಿತ್ರ ಕುರ್ಆನಿನಲ್ಲಿ ಈ ರೀತಿ ಹೇಳಲಾಗಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲಿಲ್ ಆಲಮೀನ್, ಅಂದರೆ ಲೋಕದ ಎಲ್ಲ ಜನರಿಗೆ ಒಂದು ಅನುಗ್ರಹವಾಗಿಯೇ ನಾವು ನಿನ್ನನ್ನು ಕಳುಹಿಸಿದ್ದೇವೆ. ಅವರು ತಮ್ಮ ಗುಣ ನಡತೆಗಳಿಂದಲೂ ಆಚಾರ ವಿಚಾರಗಳಿಂದಲೂ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದ್ದರು. ಪ್ರವಾದಿಯವರು ವಿಶ್ವ ಮಾನವ ಧರ್ಮ ಸಂದೇಶ ನೀಡಿದ್ದಾರೆ. ನಮ್ಮ ವಿಶ್ವಸಂಸ್ಥೆಯು ಸುಮಾರು 50 ವರ್ಷಗಳ ಹಿಂದೆಯೇ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್, ವಿಶ್ವ ಮಾನವ ಹಕ್ಕುಗಳನ್ನು ಅಂಗೀಕರಿಸಿತು. ಆದರೆ ಅರೇಬಿಯಾ ಮರುಭೂಮಿಯ ಆ ಚಿಕ್ಕ ಮಕ್ಕಾ ಪಟ್ಟಣದಲ್ಲಿದ್ದ ಪ್ರವಾದಿಯವರು 1500 ವರ್ಷಗಳ ಮೊದಲೇ ಈ ವಿಶ್ವ ಮಾನವ ಧರ್ಮವನ್ನು ಸಾರಿದ್ದರು. ತಮ್ಮ ಕೊನೆಯ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಎಲ್ಲ ಸಂಗಡಿಗಳನ್ನು ಉದ್ದೇಶಿಸಿ, ನಿಮ್ಮಲ್ಲಿ ಅರಬಿಯೇತರರಿಗಿಂತ ಅರಬಿಯನು ಶ್ರೇಷ್ಠನಲ್ಲ, ಬಿಳಿ ವರ್ಗದವನು ಕಪ್ಪು ವರ್ಗದವರಿಗಿಂತ ಶ್ರೇಷ್ಠನಲ್ಲ, ಧನಿಕನು ಬಡವನಿಗಿಂತ ಶ್ರೇಷ್ಠನಲ್ಲ, ಸೃಷ್ಟಿಕರ್ತನ ಎದುರು ಎಲ್ಲರೂ ಒಂದೇ ಸಮಾನರು, ಆದರೆ ಅವನು ಶ್ರೇಷ್ಠನಾಗುವುದು ಅವನ ಉತ್ತಮ ಗುಣ ನಡತೆಯಿಂದ ಮಾತ್ರ. ಇದರ ಹೊರತು ಜಾತಿ, ಧರ್ಮ, ಲಿಂಗ, ಬಣ್ಣ ಮುಂತಾದ ಯಾವ ಕಾರಣಗಳಿಂದಲೂ ಅಲ್ಲ. ದೇವನ ಮುಂದೆ ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನ ಹಕ್ಕಿದೆ ಎಂಬ ಉಪದೇಶವನ್ನು ಅವರು ನೀಡಿದರು. ಏಕದೇವನನ್ನು ಮಾತ್ರ ಆರಾಧಿಸಬೇಕೆಂದು ಲೋಕಕ್ಕೆ ಸಾರಿದ ಪ್ರವಾದಿಯವರು ಸರ್ವ ಧರ್ಮಗಳ ಮೂಲ ತತ್ವ ಏಕವಿಶ್ವಾಸವೆಂದು, ಲೋಕದಲ್ಲಿ ಶಾಂತಿ ಸ್ಥಾಪಿಸಲು ನಾವು ದೇವನಿಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ಈಡೇರಿಸಿ ಮನುಷ್ಯರಿಗೆ ಅವರ ಹಕ್ಕುಗಳನ್ನು ನೀಡಬೇಕೆಂದು ಪ್ರತಿಪಾದಿಸಿದರು. ಪರರಿಗೆ ದೇವನ ಸಂದೇಶವನ್ನು ಬೋಧಿಸಿದ ಬಳಿಕ ಮನುಕುಲದ ಇತಿಹಾಸವೇ ಬದಲಾಯಿತು. ಮನುಕುಲದ ಮೋಕ್ಷಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಪೈಗಂಬರರು ಮುಡಿಪಾಗಿಟ್ಟರು. ಸಕಲ ನಿಂದನೆಗಳನ್ನು ಸಹಿಸಿದರು. ಹಗಲು ರಾತ್ರಿ ಜನರ ಉಳಿತಿಗಾಗಿ ಕಾರ್ಯಮಗ್ನರಾದರು. ಪ್ರವಾದಿಯವರು ಬಡವರ, ನಿರ್ಗತಿಕರ, ವಿಧವೆಯರ, ಅನಾಥರ, ಗುಲಾಮರ ಮತ್ತು ಶೋಷಣೆಗೆ ಒಳಗಾದವರ ಹಿತೇಶಿಯಾದರು.

0: ಮಾನವ ಕುಲದ ಅರ್ಧಾಂಶವಾಗಿರುವ ಮಹಿಳೆಯರ ಹಕ್ಕುಗಳ ಸಂರಕ್ಷಣೆಗೆ ಪ್ರವಾದಿಯವರು ಹೆಚ್ಚಿನ ಮಹತ್ವವನ್ನು ನೀಡಿದರು. ಶಿಕ್ಷಣ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾದುದಲ್ಲ, ವಿದ್ಯಾರ್ಜನೆ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೂ ಕಡ್ಡಾಯವಾಗಿದೆ ಎಂದು ಬೋಧಿಸಿದರು. ಸ್ತ್ರೀಯರಿಗೆ ವಾರೀಸು ಹಕ್ಕನ್ನು, ಆಕೆಯ ಮೇಲೆ ಆಕೆಗೆ ಪೂರ್ಣಾಧಿಕಾರವನ್ನು ನೀಡಿದರು. ಆ ಕಾಲದಲ್ಲಿ ನಡೆಯುತ್ತಿದ್ದ ಹೆಣ್ಣು ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. ಸ್ತ್ರೀಯ ಮೇಲಾಗುವ ದೌರ್ಜನ್ಯವನ್ನು ಖಂಡಿಸಿದರು. ಹೆಣ್ಣಿನ ಹಕ್ಕನ್ನು, ಅವಳ ಮೇಲಿರುವ ಪುರುಷನ ಬಾಧ್ಯತೆಯನ್ನು ತಿಳಿಸಿಕೊಟ್ಟರು. ಸದ್ವರ್ತನೆಗೆ ಹೆಚ್ಚು ಅರ್ಹರು ಯಾರು ಎಂಬ ಪ್ರಶ್ನೆಗೆ ತಾಯಿ ಎಂಬುದನ್ನು 3 ಬಾರಿ ಒತ್ತು ಹೇಳಿ ತಾಯಿಗೆ ಇರುವ ಮಹತ್ತರವಾದ ಸ್ಥಾನವನ್ನು ತಿಳಿಸಿಕೊಟ್ಟರು. ತಾಯಿಯೊಂದಿಗೆ, ಪತ್ನಿಯೊಂದಿಗೆ, ಮಗಳೊಂದಿಗೆ, ಸಹೋದರಿಯೊಂದಿಗೆ ಯಾವ ರೀತಿ ವರ್ತಿಸಬೇಕೆಂದು ಕಲಿಸಿದರು. ಸ್ತ್ರೀಯರೊಂದಿಗೆ ಬಹಳ ದಯಾಪೂರ್ವಕವಾಗಿ ವರ್ತಿಸಬೇಕೆಂದು ಬೋಧಿಸಿದರು. ಪ್ರವಾದಿಯವರು ಸಕಲ ಮಾನವ ಜೀವ ಕೋಟಿಗಳ ಸಾಕಾರ ಪ್ರೇಮ ಮೂರ್ತಿ, ಶ್ರೇಷ್ಠ ಗುಣಗಳ ಖನಿ, ತಾವು ಬೋಧಿಸಿದ್ದನ್ನು ಸ್ವತಃ ಆಚರಿಸಿ ತೋರಿಸಿದ ಧೀಮಂತ ವ್ಯಕ್ತಿ. ಅವರ ಸಂದೇಶವು ಸಾರ್ವಜನಿಕ ಮತ್ತು ಸಾರ್ವಕಾಲಿಕವಾಗಿದೆ. ರಾಷ್ಟ್ರಪಿತ ಗಾಂಧೀಜಿಯವರು ಪೈಗಂಬರರ ಕುರಿತು ಹೀಗೆ ಹೇಳಿದ್ದಾರೆ: ಕೋಟಿಗಟ್ಟಲೆ ಜನರ ಹೃದಯಗಳಲ್ಲಿ ಅಸದೃಶ್ಯ ಪರಿಣಾಮ ಬೀರಿದ ಆ ಮಾನವ ಜೀವನದ ಅತ್ಯುತ್ತಮ ಅಂಶ ಯಾವುದೆಂದು ನಾನು ತಿಳಿಯ ಬಯಸಿದೆ. ಪೈಗಂಬರರ ಸರಳತೆ, ಪರಿಪೂರ್ಣ ನಿಸ್ವಾರ್ಥತೆ, ವಚನ ಪಾಲನೆ, ಮಿತ್ರರು ಹಾಗೂ ಅನುಯಾಯಿಗಳೊಂದಿಗೆ ಪ್ರೀತಿ, ನಿರ್ಭಯ, ದೇವನ ಮತ್ತು ತನ್ನ ಹೊಣೆಗಾರಿಕೆಯ ಬಗೆಗಿನ ಪರಮವಿಶ್ವಾಸ ಎಂದು ನನಗೆ ಮನವರಿಕೆಯಾಯಿತು. ಅಮೆರಿಕದ ಚಿಂತಕರಾದ ಮೈಕಲ್ ಹೆಚ್ ಹಾರ್ಟ್ ಎಂಬುವರು ತಮ್ಮ ದಿ 100 ಎಂಬ ಗ್ರಂಥದಲ್ಲಿ ಜಗತ್ತಿನ ಶ್ರೇಷ್ಠ 100 ಮಂದಿ ನಾಯಕರ ಸಾಲಿನಲ್ಲಿ ಪ್ರಥಮ ಸ್ಥಾನವನ್ನು ಹಜರತ್ ಪೈಗಂಬರರಿಗೆ ನೀಡಿದ್ದಾರೆ. ಎಲ್ಲಾ ಪ್ರವಾದಿಗಳು ಮತ್ತು ಧಾರ್ಮಿಕ ನಾಯಕರಿಗೆ ಹೋಲಿಸಿದರೆ ಮೊಹಮ್ಮದ್ ಪೈಗಂಬರರು ಅತ್ಯಂತ ಜಯಶೀಲ ವ್ಯಕ್ತಿಯಾಗಿ ಕಂಡುಬರುತ್ತಾರೆ ಎಂದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕದಲ್ಲಿ ಉಲ್ಲೇಖಿಸಲಾಗಿದೆ. ಖ್ಯಾತ ಚಿಂತಕರಾದ ಬರ್ನಾರ್ಡ್ ಶಾ ಅವರು ಮೊಹಮ್ಮದ್ ಪೈಗಂಬರರನ್ನು ಮಾನವ ಕುಲದ ವಿಮೋಚಕರೆಂದೇ ಕರೆದಿದ್ದಾರೆ. ಹೀಗೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅವರ ಶೋಭಾಯಮಾನವಾದ ಜೀವನವು ವಾಸ್ತವಿಕವಾಗಿಯೂ ವೈಶಿಷ್ಟ್ಯಮಯವಾಗಿದೆ. ತಮ್ಮ 63 ವರ್ಷಗಳ ಬದುಕಿನಲ್ಲಿ ಅವರು ಜೀವನದ ಎಲ್ಲಾ ಅನುಭವಗಳನ್ನು ಗಳಿಸಿದರು. ಬಡತನದಿಂದ ಐಶ್ವರ್ಯಕ್ಕೆ, ಸೋಲಿನಿಂದ ಜಯಕ್ಕೆ, ಶಾಂತಿ ಮತ್ತು ನ್ಯಾಯಕ್ಕಾಗಿ ಏಕಾಗಿ ಹೋರಾಟಗಾರನಿಂದ ಪ್ರವಾದಿಯ ಸ್ಥಾನಕ್ಕೆ ಅವರು ತಲುಪಿದರು. ಅವರು ಅನಾಥ, ಪ್ರೀತಿಗೆ ಪಾತ್ರನಾದ ಸಾಕುಮಗ, ಪ್ರಾಮಾಣಿಕ ವ್ಯಾಪಾರಿ, ಪ್ರೀತಿಸುವ ಪತಿ, ದಯಾಳು ಪಿತ, ನೆರೆಹೊರೆಯವರ ಬಗ್ಗೆ ಕಾಳಜಿ ಹೊಂದಿರುವ ಶೌರ್ಯಶಾಲಿ ಸೇನಾಧಿಪತಿ, ನ್ಯಾಯಪಾಲಕನಾದ ನ್ಯಾಯಾಧೀಶ, ನಿಯಮ ನಿರ್ಮಾಪಕ, ರಾಜಕೀಯ ಮುತ್ಸದ್ದಿ, ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರವಾದಿಯು ದೇವನ ವಚನಗಳ ಪ್ರಚಾರಕರಾಗಿದ್ದರು. ಪವಿತ್ರ ಕುರ್ಆನಿನ ಉಪದೇಶಗಳನ್ನು ತಮ್ಮ ನಡೆ ನುಡಿಯಲ್ಲಿ ಸಂಪೂರ್ಣವಾಗಿ ಅಳವಡಿಸಿ ಮಾನವ ಕುಲಕ್ಕೆ ಓರ್ವ ಮಾದರಿ ಪುರುಷನಾಗಿ ಬಾಳಿದ್ದು ಮೊಹಮ್ಮದ್ ಪೈಗಂಬರರ ಜೀವನದ ವೈಶಿಷ್ಟ್ಯವಾಗಿದೆ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೆನೆಯುವುದು ಕೇವಲ ಒಂದು ದಿನಕ್ಕೆ ಸೀಮಿತವಾದುದಲ್ಲ. ಅವರು ಮಾನವ ಕುಲಕ್ಕೆ ನೀಡಿದ ಅತ್ಯುತ್ತಮವಾದ ಉಪದೇಶಗಳನ್ನು ಅನುಸರಿಸುವುದರ ಮೂಲಕ ಸಚ್ಚಾರಿತ್ರವಂತರಾಗಿ ಶಾಂತಿ ಸಮಾಧಾನದಿಂದ ತಮ್ಮ ಸಮಸೃಷ್ಟಿಗಳೊಂದಿಗೆ ಬಾಳಿ ಬದುಕುವುದು ಜೀವನದ ಗುರಿಯಾಗಲಿ. ಇದೇ ಈದ್ ಮಿಲಾದ್ ದಿನದ ಆಚರಣೆಯ ನಿಜವಾದ ಉದ್ದೇಶವಾಗಿದೆ.
1: ಈಗ ಪ್ರವಾದಿಯವರ ಸ್ಮರಣೆಯನ್ನು ಸಂಗೀತದ ರಸಧಾರೆಯಲ್ಲಿ ಅರ್ಪಿಸುವ ಸಮಯ. ಶ್ರೀ KM ಉಮರ್ ಅವರು ರಚಿಸಿರುವ ಈ ಗೀತೆಯನ್ನು ಕೆಹಕಶಾನ್ ಆಫ್ರೀನ್ ಅವರು ನಮಗಾಗಿ ಹಾಡಲಿದ್ದಾರೆ.
2: ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ.

0: ಆತ್ಮೀಯ ಬಂಧುಗಳೇ, ಈ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಈದ್ ಮಿಲಾದ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ, ಪ್ರವಾದಿಯವರ ಆದರ್ಶಗಳ ಬೆಳಕಿನಲ್ಲಿ ನಮ್ಮ ಬಾಳು ಸಾರ್ಥಕವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ತೆರೆ ಎಳೆಯುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
1: ಇದುವರೆಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅಹಮದಿಯ ಮುಸ್ಲಿಂ ಮಹಿಳಾ ಸಂಘಟನೆಯ ವತಿಯಿಂದ ವಿಶೇಷ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳು. ಈಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಧನ್ಯವಾದಗಳು.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to unity.

ಜೈ ಭೀ, ನಾನು ಶ್ವೇತಾ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿ ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದೇನೆ. ಇಂದು ನಾನು ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿ ಓದಿನ 10ನೇ ಭಾಗವನ್ನು ಓದುತ್ತಿದ್ದೇನೆ. ಎರಡನೆಯದಾಗಿ, ಬೇರೆಯವರಿಂದ ಆಯ್ಕೆಯಾದ ಉದ್ದೇಶ ಸಾಧನೆಗಾಗಿ ಮನುಷ್ಯರು ಸೇವೆ ಮಾಡಲು ಹಿಂದೂ ಧರ್ಮವು ಒತ್ತಾಯಿಸುತ್ತದೆ. ಶೂದ್ರನಿಗೆ ಮನು ಹೇಳುತ್ತಾನೆ, ಅವನು ಹುಟ್ಟಿರುವುದೇ ಉತ್ತಮ ವರ್ಣದವರ

ಸೇವೆಗಾಗಿ. ಇದು ಅವನ ಆದರ್ಶವಾಗಬೇಕೆಂದು ಅವನನ್ನು ಪ್ರೋತ್ಸಾಹಿಸುತ್ತಾನೆ. ಮನುವಿನಿಂದ ನಿರ್ಧಾರಿತವಾಗಿರುವ ಕೆಳಗಿನ ನಿಯಮಗಳನ್ನು ಪರಿಶೀಲಿಸಿ. ಬ್ರಾಹ್ಮಣ ಸೇವೆಯಿಂದ ಜೀವಿಸಲು ಸಾಧ್ಯವಾಗದಿದ್ದಾಗ ಶೂದ್ರನು ಉದ್ಯೋಗಕ್ಕಾಗಿ ಹುಡುಕುವುದಾದರೆ ಆತನು ಕ್ಷತ್ರಿಯನಲ್ಲಿ ಸೇವೆ ಮಾಡಬಹುದು, ಅಥವಾ ಒಬ್ಬ ಶ್ರೀಮಂತ ವೈಶ್ಯನಲ್ಲಿ ಸೇವಾ ವೃತ್ತಿ ಮಾಡಿಯೂ ಆತ ಜೀವನ ಮಾಡಬಹುದು. ಆದರೆ ಒಬ್ಬ ಶೂದ್ರನು ಬ್ರಾಹ್ಮಣನಲ್ಲೇ ಸೇವಾ ವೃತ್ತಿ ಕೈಗೊಳ್ಳಲಿ, ಶೂದ್ರನು ತನ್ನ ಅಪೇಕ್ಷೆಯಂತೆ ನಡೆದುಕೊಳ್ಳಲು ಮನು ಅವಕಾಶ ಕೊಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶೂದ್ರನು ತನಗೆ ವಹಿಸಲಾದ ಕೆಲಸವನ್ನು ತಪ್ಪಿಸಿಕೊಳ್ಳುವಂತಿಲ್ಲವೆಂದು ಸ್ಪಷ್ಟಪಡಿಸುತ್ತಾನೆ. ರಾಜನಿಗೆ ಮನು ವಹಿಸಿರುವ ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯವೆಂದರೆ ಶೂದ್ರನೂ ಸೇರಿದಂತೆ ಎಲ್ಲಾ ಜಾತಿಗಳು ತಮ್ಮ ತಮ್ಮ ಪಾಲಿಗೆ ಬಂದ ಕೆಲಸಗಳನ್ನು ನಿರ್ವಹಿಸುವಂತೆ ನೋಡಿಕೊಳ್ಳುವುದು. ಪ್ರತಿಯೊಬ್ಬ ವ್ಯಾಪಾರಿ ವರ್ಗದವನು ವ್ಯಾಪಾರದಲ್ಲಿ ನಿರತನಾಗಿರಲು, ಅಥವಾ ಸಾಲ ಕೊಡುವ ವ್ಯವಹಾರದಲ್ಲಿ ತೊಡಗಿರಲು, ಅಥವಾ ಕೃಷಿ ಪಶುಪಾಲನೆ ಮಾಡಲು ರಾಜನು ಕಟ್ಟಪ್ಪಣೆ ಮಾಡಬೇಕು. ಅದರಂತೆ ಪ್ರತಿಯೊಬ್ಬ ಸೇವಾ ವರ್ಗದವನು ಬ್ರಾಹ್ಮಣರ ಸೇವೆಯಲ್ಲಿ ನಿರತನಾಗಿರುವಂತೆ ಅಪ್ಪಣೆ ಮಾಡಬೇಕು. ರಾಜನು ಕಟ್ಟೆಚ್ಚರದಿಂದ ವ್ಯಾಪಾರಿಗಳನ್ನು, ತಾಂತ್ರಿಕ ಕೆಲಸಗಾರರನ್ನು ತಮ್ಮ ತಮ್ಮ ಉದ್ಯೋಗಗಳಲ್ಲೇ ನಿರತರಾಗಿರುವಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಇಂತಹ ಜನಗಳ ಕರ್ತವ್ಯದಲ್ಲಿ ಚ್ಯುತಿ ಉಂಟಾದರೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ವ್ಯವಸ್ಥೆ ತಪ್ಪಿದರೆ ಅದೊಂದು ಅಪರಾಧವಾಗುವಂತಿದ್ದು ರಾಜನು ಕಾನೂನು ಪ್ರಕಾರ ಅವರನ್ನು ಶಿಕ್ಷಿಸಲು ಅವಕಾಶವಿತ್ತು. ತಂದೆಯಾಗಿರಲಿ, ಉಪದೇಶಕನಾಗಿರಲಿ, ಗೆಳೆಯನಾಗಿರಲಿ, ತಾಯಿ, ಹೆಂಡತಿ, ಮಗನೇ ಆಗಿರಲಿ, ಸ್ವಂತ ಗೃಹ ಪುರೋಹಿತನಾಗಿದ್ದರೂ ಅವರವರ ಕರ್ತವ್ಯಕ್ಕೆ ಬದ್ಧರಾಗಿರದಿದ್ದರೆ ರಾಜನು ಅವರನ್ನು ಶಿಕ್ಷಿಸದೆ ಬಿಡುವಂತಿಲ್ಲ. ಕೆಳಗಿನ ಜಾತಿಯಲ್ಲಿ ಹುಟ್ಟಿದ ಬೇರೊಬ್ಬನು ಶಿಕ್ಷೆಯಾಗಿ ಒಂದು ಪಣವನ್ನು ಕೊಡುವಲ್ಲಿ ರಾಜನು ಅದೇ ಅಪರಾಧಕ್ಕೆ ಶಿಕ್ಷೆಯಾಗಿ 1000 ಪಣವನ್ನು ಕೊಡಬೇಕು. ಪುರೋಹಿತರಿಗೆ ಕೊಡಬಹುದು, ಅಥವಾ ನದಿಗೆ ಅದನ್ನು ಎಸೆಯಬಹುದು. ಇದು ಮಾತ್ರ ಪವಿತ್ರ ಕಟ್ಟಳೆ. ಈ ನಿಯಮಗಳಿಗೆ ದ್ವಿಮುಖ ಮಹತ್ವವಿದೆ. ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಆಧ್ಯಾತ್ಮಿಕ ಅರ್ಥದಲ್ಲಿ ಗುಲಾಮಗಿರಿಯನ್ನು ಅವು ಎತ್ತಿ ಹಿಡಿಯುತ್ತವೆ. ಗುಲಾಮಗಿರಿಯ ಕಾನೂನಿನ ಬಾಹ್ಯವಾದ ಅರ್ಥವನ್ನು ಮಾತ್ರ ತಿಳಿದುಕೊಂಡು ಅದರ ಅಂತರಾರ್ಥವನ್ನು ತಿಳಿಯದಿರುವವರಿಗೆ ಇದು ಸಂಪೂರ್ಣ ಅರಿವಾಗುವುದಿಲ್ಲ. ಅದರ ಅಂತರಾರ್ಥ ತಿಳಿಯಲು ಗುಲಾಮಗಿರಿ ಕುರಿತ ಪ್ಲೇಟೋನ ಸೂತ್ರವನ್ನು ತಿಳಿಯಬೇಕಾಗುತ್ತದೆ. ತನ್ನ ಗುಣಶೀಲಗಳ ಉದ್ದೇಶ ಮತ್ತು ಗುರಿಯನ್ನು ಇನ್ನೊಬ್ಬನಿಂದ ನಿರ್ಧರಿಸಲ್ಪಡುವ ವ್ಯಕ್ತಿ ಗುಲಾಮನಾಗುತ್ತಾನೆಂದು ಪ್ಲೇಟೋ ಹೇಳುತ್ತಾನೆ. ಈ ಅರ್ಥದಲ್ಲಿ ಒಬ್ಬ ಗುಲಾಮನಿಗೆ ತನ್ನದೇ ಆದ ಒಂದು ಗುರಿ ಇರುವುದಿಲ್ಲ. ಬೇರೆಯವರಿಂದ ಅಪೇಕ್ಷಿತವಾದ ಗುರಿಯನ್ನು ಸಾಧಿಸಲು ಗುಲಾಮನು ಕೇವಲ ಒಂದು ಸಾಧನವಾಗುತ್ತಾನೆ. ಈ ರೀತಿ ಅರ್ಥವಿಸಿದರೆ ಶೂದ್ರನೂ ಒಬ್ಬ ಗುಲಾಮ. ಆರ್ಥಿಕ ಕೋನದಿಂದ ನೋಡಿದರೆ ಈ ನಿಯಮಗಳು ಶೂದ್ರನ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಿವೆ. ಶೂದ್ರನು ಸೇವೆ ಮಾಡಬೇಕು, ಅದರಲ್ಲಿ ಆಕ್ಷೇಪಿಸುವಂತಹುದೇನು ಇಲ್ಲದಿರಬಹುದು. ಅವನು ಬೇರೆಯವರ ಸೇವೆಯನ್ನೇ ಮಾಡಬೇಕು ಎಂಬುದರಲ್ಲಿಯೇ ತಪ್ಪು ಕಂಡು ಬರುವುದು. ಅವನು ತನಗೆ ಸೇವೆ ಮಾಡಿಕೊಳ್ಳುವಂತಿಲ್ಲವಾದುದರಿಂದ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಅವನು ಹೋರಾಡುವಂತಿಲ್ಲ. ಆರ್ಥಿಕವಾಗಿ ಅವನು ಎಂದೆಂದಿಗೂ ಅನ್ಯರನ್ನು ಅವಲಂಬಿಸಿರಬೇಕು. ಏಕೆಂದರೆ ಮನು ಹೇಳುವಂತೆ ದೇವರು ಶೂದ್ರನಿಗೆ ವಹಿಸಿರುವ ಒಂದೇ ವೃತ್ತಿ ಎಂದರೆ ವಿನಯಪೂರ್ವಕವಾಗಿ ಉಳಿದ ಮೂರೂ ವರ್ಣದವರ ಸೇವೆ ಮಾಡುವುದು. ಮೂರನೆಯದಾಗಿ, ಹಿಂದೂ ಧರ್ಮವು ಶೂದ್ರನಿಗೆ ಐಶ್ವರ್ಯ ಸಂಗ್ರಹಣೆ ಮಾಡಲು ಅವಕಾಶವನ್ನೇ ಕೊಟ್ಟಿಲ್ಲ. ಉಳಿದ ಮೂರೂ ವರ್ಣಗಳು ಶೂದ್ರನ ಸೇವೆಯನ್ನು ಪಡೆದಾಗ ಕೊಡಬೇಕಾದ ಕೂಲಿಯ ಬಗ್ಗೆ ಮನುವಿನ ನಿಯಮಗಳು ಸ್ಪಷ್ಟವಾಗಿ ಸೂಚನೆ ಕೊಡುತ್ತವೆ. ಮನು ಹೇಳುತ್ತಾನೆ, ಅವನ ಶಕ್ತಿ, ಸಾಮರ್ಥ್ಯ ಮತ್ತು ಕರ್ತವ್ಯ ನಿಷ್ಠೆಗನುಸಾರವಾಗಿ ಮತ್ತು ಅವನ ಮೇಲೆ ಅವಲಂಬಿಸಿರುವ ಸಂಖ್ಯೆಯನ್ನು ಲೆಕ್ಕದಲ್ಲಿರಿಸಿಕೊಂಡು ಶೂದ್ರನಿಗೆ ಯಜಮಾನರು ತಮ್ಮ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ಗೊತ್ತು ಮಾಡಿಕೊಡಬಹುದು. ಅವರು ತಿಂದು ಬಿಟ್ಟದ್ದನ್ನು ಅವನಿಗೆ ಕೊಡಬೇಕು. ಅವರ ಹಳೆಯ ಬಟ್ಟೆಗಳನ್ನು ಕೊಡಬೇಕು. ದವಸ ಧಾನ್ಯಗಳ ವರ್ಜ್ಯ ಭಾಗವನ್ನು ಮತ್ತು ಗೃಹೋಪಯೋಗಿಯಾದ ಹಳೆಯ ಮರಮುಟ್ಟುಗಳನ್ನು ಕೊಡಬೇಕು. ಕೂಲಿಗೆ ಸಂಬಂಧಿಸಿದಂತೆ ಮನುವಿನ ಕಟ್ಟಳೆ ಇದೆ. ಅದು ಕನಿಷ್ಠ ಕೂಲಿ ನಿಯಮವಲ್ಲ, ಗರಿಷ್ಠ ಕೂಲಿ ನಿಯಮ. ಎಷ್ಟೊಂದು ಬಿಗಿಯಾಗಿ ಕಡಿಮೆ ಮಟ್ಟದಲ್ಲಿ

ಈ ಕೂಲಿಯನ್ನು ನಿರ್ಧರಿಸಲಾಗಿದೆ ಎಂದರೆ ಶೂದ್ರನು ಐಶ್ವರ್ಯವನ್ನು ಗಳಿಸುವುದಿರಲಿ, ಅವನಿಗೆ ಆರ್ಥಿಕ ಭದ್ರತೆಯೂ ಸಿಗುವಂತಿಲ್ಲ. ಆದರೆ ಮನು ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದುವರೆದು ಶೂದ್ರನು ಆಸ್ತಿಗೆ ಒಡೆಯನಾಗುವುದನ್ನು ನಿಷೇಧಿಸುತ್ತಾನೆ. ಅವನು ಕಡ್ಡಾಯವಾಗಿ ಹೇಳುತ್ತಾನೆ, ಅವನಿಗೆ ಸಾಧ್ಯವಿದ್ದರೂ ಶೂದ್ರನು ಸಂಪತ್ತನ್ನು ಸಂಗ್ರಹಿಸಬಾರದು, ಏಕೆಂದರೆ ಐಶ್ವರ್ಯವನ್ನು ಕೂಡಿಟ್ಟ ಶೂದ್ರನು ಬ್ರಾಹ್ಮಣರ ದುಃಖಕ್ಕೆ ಕಾರಣನಾಗುತ್ತಾನೆ. ಹೀಗೆ ಹಿಂದೂ ಧರ್ಮದಲ್ಲಿ ಯಾವುದೇ ಅನ್ಯಾಕರ್ಷಣೆಗೆ ಅಥವಾ ಆಯ್ಕೆಗೆ ಅವಕಾಶವೇ ಇಲ್ಲ. ಆರ್ಥಿಕ ಸ್ವಾತಂತ್ರ್ಯವಾಗಲಿ ಭದ್ರತೆಯಾಗಲಿ ಇಲ್ಲ. ಶೂದ್ರನ ಸ್ಥಿತಿಯನ್ನು ಆರ್ಥಿಕ ಕೋನದಿಂದ ನೋಡುವುದಾದರೆ ಅದು ಕಳವಳಕಾರಿಯಾಗಿದೆ. ಜ್ಞಾನ ಪ್ರಸಾರದ ವಿಚಾರದಲ್ಲಿ ಎರಡು ಗೊತ್ತುಪಾಡುಗಳು ಮೊದಲು ಅಗತ್ಯವಾಗಿರುತ್ತವೆ. ಸಾಂಪ್ರದಾಯಿಕ ವಿದ್ಯಾಭ್ಯಾಸವಿರಬೇಕು ಮತ್ತು ಅಕ್ಷರ ಕಲಿಯುವಿಕೆಗೆ ಅವಕಾಶವಿರಬೇಕು. ಇವೆರಡೂ ಇಲ್ಲದೆ ಜ್ಞಾನ ಪ್ರಸಾರ ಸಾಧ್ಯವಿಲ್ಲ. ಸಾಂಪ್ರದಾಯಿಕ ಶಿಕ್ಷಣವಿಲ್ಲದಿದ್ದರೆ ಸಂಕೀರ್ಣ ಸಮಾಜದ ಎಲ್ಲ ಸಂಪನ್ಮೂಲಗಳನ್ನು ಸಾಧನಗಳನ್ನು ವರ್ಗಾಯಿಸುವುದು ಸಾಧ್ಯವೇ ಇಲ್ಲ. ಸಾಂಪ್ರದಾಯಿಕ ಶಿಕ್ಷಣವಿಲ್ಲದಿದ್ದರೆ ತಲತಲಾಂತರದಿಂದ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ಅನುಭವ ಮತ್ತು ಜ್ಞಾನವನ್ನು ಚಿಕ್ಕವರಿಗೆ ತಲುಪಿಸಲು ಸಾಧ್ಯವೇ ಇಲ್ಲ. ಬೇರೆಯವರೊಡನೆ ಸಂಪರ್ಕ ಪಡೆದು ಕಲಿಯುವಂತಹ ಅಸಾಂಪ್ರದಾಯಿಕ ಕಲಿಕೆಯ ಮೂಲಕ ತಿಳಿದುಕೊಳ್ಳಲು ಬಿಟ್ಟರೆ ಅದು ಅವರಿಗೆ ಎಂದಿಗೂ ದಕ್ಕುವುದಿಲ್ಲ. ಸಾಂಪ್ರದಾಯಿಕ ಶಿಕ್ಷಣವಿಲ್ಲದೆ ಹೊಸ ಹೊಸ ಗ್ರಹಿಕೆಗಳನ್ನು ಅವನು ಪಡೆಯುವುದಿಲ್ಲ. ಅವನ ದಿಗಂತವು ವಿಸ್ತಾರಗೊಳ್ಳದೆ ಹೋಗುವುದರಿಂದ ದೈನಂದಿನ ಕೆಲಸಗಳ ಮೂರ್ಖ ಸೇವಕನಾಗಿ ಅವನು ಉಳಿಯುತ್ತಾನೆ. ಆದರೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗೆ ಅಗತ್ಯವಾದ ಕೆಲವು ಸಂಗತಿಗಳಿವೆ. ಶಾಲೆಗಳು, ಪಠ್ಯಪುಸ್ತಕಗಳು, ಯೋಜಿತ ಸಹಾಯಕ ಸಾಮಗ್ರಿಗಳು ಇತ್ಯಾದಿ. ಸಾಂಪ್ರದಾಯಿಕ ಶಿಕ್ಷಣದ ವಿಶೇಷ ಸವಲತ್ತುಗಳನ್ನು ಅವನು ಪಡೆಯಲು ಅವನಿಗೆ ಅಕ್ಷರ ಜ್ಞಾನವಿಲ್ಲದಿದ್ದರೆ ಹೇಗೆ ತಾನೇ ಸಾಧ್ಯ? ಓದು ಬರಹಗಳನ್ನು ಕಲಿಸುವ ಕಲೆಯ ಪ್ರಕಾರ ಮತ್ತು ಸಾಂಪ್ರದಾಯಿಕ ಶಿಕ್ಷಣಗಳೆರಡೂ ಜೊತೆಗೂಡಿ ಮುನ್ನಡೆಯಬೇಕು. ಎರಡೂ ಅಸ್ತಿತ್ವದಲ್ಲಿಲ್ಲದಿದ್ದರೆ ಜ್ಞಾನ ಪ್ರಸಾರ ಸಾಧ್ಯವೇ ಇಲ್ಲ. ಈ ವಿಚಾರದಲ್ಲಿ ಹಿಂದೂ ಧರ್ಮದ ನೆಲೆಯೇನು? ಹಿಂದೂ ಧರ್ಮದಲ್ಲಿ ಸಾಂಪ್ರದಾಯಿಕ ಶಿಕ್ಷಣದ ಪರಿಕಲ್ಪನೆ ಎಂಬುದು ತೀರಾ ಸೀಮಿತ ಅರ್ಥದಲ್ಲಿದೆ. ಕೇವಲ ವೇದಾಧ್ಯಯನಕ್ಕೆ ಸಾಂಪ್ರದಾಯಿಕ ಶಿಕ್ಷಣವನ್ನು ಪರಿಮಿತಗೊಳಿಸಲಾಗಿದೆ. ಇದು ಸಹಜವೇ ಆಗಿದೆ. ವೇದಗಳ ಹೊರಗೆ ಜ್ಞಾನವೆಂಬುದೇ ಇಲ್ಲವೆಂಬುದು ಹಿಂದೂಗಳ ನಂಬಿಕೆ. ಆದುದರಿಂದ ಸಾಂಪ್ರದಾಯಿಕ ಶಿಕ್ಷಣವನ್ನು ವೇದಾಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಇದರ ಮತ್ತೊಂದು ಪರಿಣಾಮವೆಂದರೆ ವೇದಾಧ್ಯಯನಕ್ಕೆ ಸ್ಥಾಪಿಸಿದ ಶಾಲೆಗಳಲ್ಲಿಯೇ ಕಲಿಯಬೇಕೆನ್ನುವ ಕಡ್ಡಾಯ ಹಿಂದೂ ಧರ್ಮದಲ್ಲಿದೆ. ಈ ಶಾಲೆಗಳ ಪ್ರಯೋಜನ ಕೇವಲ ಬ್ರಾಹ್ಮಣರಿಗೆ ಮಾತ್ರ. ವರ್ತಕರು ಮತ್ತು ಕುಶಲಕರ್ಮಿಗಳ ತರಬೇತಿಗಾಗಿ, ವಿಜ್ಞಾನ ಮತ್ತು ಕಲೆಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಶಾಲೆಗಳನ್ನು ತೆರೆಯಬೇಕಾದ್ದು ತನ್ನ ಹೊಣೆಗಾರಿಕೆ ಎಂದು ರಾಜ್ಯವು ಭಾವಿಸಿಲ್ಲ. ರಾಜ್ಯಾಧಿಕಾರವು ಅವರನ್ನು ಕಡೆಗಣಿಸಿದ್ದರಿಂದ ತಮ್ಮ ಪಾಡನ್ನು ತಾವು ನೋಡಿಕೊಳ್ಳುವುದು ಅವರಿಗೆ ಅನಿವಾರ್ಯವಾಯಿತು. ಪ್ರತಿಯೊಂದು ವರ್ಣದವರು ತಮ್ಮ ತಮ್ಮ ಸಾಂಪ್ರದಾಯಿಕ ವಿಚಾರಗಳನ್ನು ಅವರದೇ ಆದ ರೀತಿಯಲ್ಲಿ ಮುಂದಿನ ತಲೆಮಾರಿಗೆ ವರ್ಗಾಯಿಸುವಲ್ಲಿ ಯಶಸ್ವಿಯಾದರು. ವೈಶ್ಯರ ಕರ್ತವ್ಯಗಳೇನೆಂಬುದನ್ನು ವೈಶ್ಯ ಬಾಲಕರು ತಿಳಿಯಲು ತಕ್ಕ ವ್ಯವಸ್ಥೆ ಇತ್ತು. ವ್ಯಾಪಾರೋದ್ಯಮದ ಭೌಗೋಳಿಕ ವಿವರಗಳು, ಲೆಕ್ಕಾಚಾರಗಳು, ಕೆಲವು ಭಾಷೆಗಳು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಪ್ರಾಯೋಗಿಕ ವಿವರಗಳನ್ನು ವ್ಯಾಪಾರದ ಮೂಲಕವೇ ಅವರು ತಮ್ಮ ತಂದೆಯಂದಿರ ಮೂಲಕ ಕಲಿಯುತ್ತಿದ್ದರು. ಕುಶಲ ಕರ್ಮಿಗಳಾಗಲಿ, ನೇಗೆಯವರಾಗಲಿ ಶೂದ್ರ ವರ್ಗದವರಾಗಿದ್ದು ಅವರೂ ತಮ್ಮ ತಮ್ಮ ಕುಶಲ ಕರ್ಮವನ್ನು, ನೇಗೆಯನ್ನು ತಮ್ಮ ಮಕ್ಕಳಿಗೆ ಅದೇ ರೀತಿಯಲ್ಲಿ ಕಲಿಸುತ್ತಿದ್ದರು. ಶಿಕ್ಷಣವೆಂಬುದು ಕೌಟುಂಬಿಕವಾಗಿತ್ತು. ಶಿಕ್ಷಣವೆಂಬುದು ವ್ಯವಹಾರಿಕವಾಗಿತ್ತು. ನಿರ್ದಿಷ್ಟ ಕೆಲಸವೊಂದನ್ನು ಮಾಡುವ ಪರಿಣತಿಯನ್ನು ಮಾತ್ರ ಅದು ಹೆಚ್ಚಿಸುತ್ತಿತ್ತು. ಹೊಸ ಹೊಸ ಗ್ರಹಣ ಶಕ್ತಿಯನ್ನು ಅದು ಬೆಳೆಸುತ್ತಿರಲಿಲ್ಲ, ಹೊಸ ದಿಗಂತಗಳನ್ನು ತೆರೆಯುತ್ತಿರಲಿಲ್ಲ. ಅದರ ಪರಿಣಾಮವಾಗಿ ವ್ಯಾವಹಾರಿಕ ಶಿಕ್ಷಣವೆಂಬುದು ಅವನನ್ನು ಪ್ರತ್ಯೇಕಿಸಿ ಏಕಮುಖ ನಡವಳಿಕೆಯನ್ನು ಕಲಿಸಿತು. ಬದಲಾಗುತ್ತಿರುವ ವಾತಾವರಣದಲ್ಲಿ ಅವನ ಪರಿಣತಿ ಎಂಬುದು ತಾತ್ಪರ್ಯದಲ್ಲಿ ಅಸಂಗತವಾಯಿತು. ಹಿಂದೂ ಧರ್ಮದ ಪ್ರಕ್ರಿಯೆಯ ಒಂದು ಭಾಗವಾಗಿ ಅನಕ್ಷರತೆ ಎಂಬುದು ಉಳಿದು ಹೋಯಿತು. ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವೇದಾಧ್ಯಯನವನ್ನು ಮಾಡಲು ಮತ್ತು ಬೋಧಿಸಲು ಇರುವ ಹಕ್ಕುಗಳನ್ನು ಕುರಿತು ಮನು ಏನನ್ನ ಹೇಳುತ್ತಿದ್ದಾನೆಂಬುದನ್ನು ತಿಳಿಯುವ ಅಗತ್ಯವಿದೆ. ಬ್ರಾಹ್ಮಣರಿಗೆ ಅವನು ವೇದವನ್ನು ಬೋಧಿಸುವ ಮತ್ತು ಕಲಿಯುವ ಕೆಲಸವನ್ನು ವಹಿಸಿದರು. ಕ್ಷತ್ರಿಯರಿಗೆ ಅವನು ವೇದವನ್ನು ಕಲಿಯುವ ಅಪ್ಪಣೆ ಮಾಡಿದನು. ವೈಶ್ಯರಿಗೆ

0: ವೇದವನ್ನು ಕಲಿಯಲುವವನು ಅಪ್ಪಣೆ ಮಾಡಿದನು. ಸೃಷ್ಟಿಕರ್ತನ ಒಪ್ಪಿಗೆ ಇಲ್ಲದೆ ಯಾವನು ವೇದದ ಜ್ಞಾನವನ್ನು ಸಂಪಾದಿಸಲು ಹೋಗುತ್ತಾನೆಯೋ ಅವನು ಪವಿತ್ರ ಗ್ರಂಥಗಳನ್ನು ಕದ್ದ ಪಾಪಕ್ಕೆ ಗುರಿಯಾಗುತ್ತಾನೆ ಮತ್ತು ನರಕಯಾತನೆಯಲ್ಲಿ ಮುಳುಗಿ ಹೋಗುತ್ತಾನೆ. ಬ್ರಾಹ್ಮಣನು ಎಂದೂ ಶೂದ್ರನೆದುರು ವೇದವನ್ನು ಓದಿ ಹೇಳಬಾರದು. ವೇದದ ಪಾಠ ವಿಚಾರಕ್ಕೂ ಸ್ತ್ರೀಯರಿಗೂ ಏನೇನು ಸಂಬಂಧವಿಲ್ಲ. ಬ್ರಾಹ್ಮಣನೊಬ್ಬನು ಅಕ್ರಮವಾಗಿ ಶೂದ್ರರಿಗೆ ಸ್ತ್ರೀಯರಿಗೆ ವೇದವನ್ನು ಕಲಿಸಿದರೆ ಅವನು ಪಾಪ ಮಾಡಿದಂತೆ. ಒಂದು ವರ್ಷ ಕಾಲ ಕೇವಲ ಬಾರ್ಲಿಗಂಜಿಯನ್ನೇ ಊಟ ಮಾಡುತ್ತಾ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಪಾಪ ಪರಿಹಾರವಾಗುತ್ತದೆ. ಈ ಉಲ್ಲೇಖಗಳಲ್ಲಿ ಮೂರು ವಿಚಾರಗಳು ಪ್ರಕಟವಾಗುತ್ತವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ವೇದಾಧ್ಯಯನವನ್ನು ಮಾಡಬಹುದು. ಅವರುಗಳಲ್ಲಿ ಬ್ರಾಹ್ಮಣರಿಗೆ ಮಾತ್ರ ವೇದವನ್ನು ಕಲಿಸುವ ಹಕ್ಕು ದೊರೆತಿದೆ. ಶೂದ್ರನು ವೇದಾಧ್ಯಯನವನ್ನು ಮಾಡುವಂತೆಯೂ ಇಲ್ಲ, ಅದನ್ನು ಕೇಳುವುದಕ್ಕೂ ಅವನಿಗೆ ಅವಕಾಶವಿಲ್ಲ. ಮನುವಿನ ವಾರಸುದಾರರು ವೇದಾಧ್ಯಯನಕ್ಕಿರುವ ಶೂದ್ರನ ಅನರ್ಹತೆಯನ್ನು ಅಪರಾಧವೆಂದು ಪರಿಗಣಿಸಿ ಈ ಕಟ್ಟುಪಾಡುಗಳನ್ನು ಮೀರಿದಂತವರಿಗೆ ಉಗ್ರ ಶಿಕ್ಷೆಗಳನ್ನು ವಿಧಿಸಿದರು. ಉದಾಹರಣೆಗೆ ಗೌತಮನು ಹೇಳುತ್ತಾನೆ, ಒಬ್ಬ ಶೂದ್ರನು ಉದ್ದೇಶಪೂರ್ವಕವಾಗಿ ಅದನ್ನು ಬಳಿಕ ನೆನಪಿಸಿಕೊಳ್ಳುವ ಸಲುವಾಗಿ ವೇದವನ್ನು ಕೇಳಿಸಿಕೊಂಡರೆ ಅವನ ಕಿವಿಯಲ್ಲಿ ಕಾದ ಸೀಸವನ್ನು ಮತ್ತು ಅರಗನ್ನ ತುಂಬಬೇಕು. ವೇದವನ್ನೇನಾದರೂ ಅವನು ಉಚ್ಚರಿಸಿದರೆ ನಾಲಿಗೆಯನ್ನು ಕತ್ತರಿಸಬೇಕು. ಅವನು ವೇದದಲ್ಲಿ ಪರಿಣತಿಯನ್ನು ಸಂಪಾದಿಸಿದರೆ ಅವನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕು. ಕಾತ್ಯಾಯನನು ಇದೇ ಅರ್ಥ ಬರುವ ಮಾತುಗಳನ್ನು ಹೇಳಿದ್ದಾನೆ. ಸಮೂಹ ಶಿಕ್ಷಣದ ಜವಾಬ್ದಾರಿಯಿಂದ ಹೀಗೆ ಪುರಾತನ ಪ್ರಪಂಚವು ನುಣುಚಿಕೊಂಡಿದೆ ಎಂದು ದೋಷಾರೋಪ ಮಾಡಬಹುದಾಗಿದೆ. ಆದರೆ ಯಾವುದೇ ಸಮಾಜವು ತನ್ನ ಜನಗಳನ್ನು ಜ್ಞಾನ ಸಂಪಾದನೆ ಮಾಡದಂತೆ ಸಾಮೂಹಿಕವಾಗಿ ತಡೆದಿರುವ ಪಾಪ ಕೃತ್ಯವನ್ನು ಮಾಡಿಲ್ಲ. ಸಾಮಾನ್ಯ ಮನುಷ್ಯನು ಜ್ಞಾನ ಸಂಪಾದಿಸುವುದನ್ನು ಅಪರಾಧವೆಂದು ಪರಿಗಣಿಸಿ ಶಿಕ್ಷಿಸುವುದನ್ನು ಯಾವ ಸಮಾಜವೂ ಮಾಡಿಲ್ಲ. ದೈವಿಕ ಕಾನೂನು ಕಟ್ಟಳೆಗಳನ್ನು ನೀಡಿದ ಮನವೊಬ್ಬನೇ ಹೀಗೆ ಜಗತ್ತಿನಲ್ಲಿ ಸಾಮಾನ್ಯ ಮನುಷ್ಯನಿಗೆ ಜ್ಞಾನದ ಹಕ್ಕನ್ನು ನಿರಾಕರಿಸಿದ ಏಕೈಕ ವ್ಯಕ್ತಿ. ಆದರೆ ನಾನು ಈ ಬಗೆಗೆ ದೋಷಾರೋಪಣೆ ಮಾಡಲು ಆಸಕ್ತನಾಗಿಲ್ಲ. ನನ್ನ ತತ್ಕ್ಷಣದ ಆಸಕ್ತಿ ಇರುವುದು ವೇದಾಧ್ಯಯನವನ್ನು ಸಾಮೂಹಿಕವಾಗಿ ನಿಷೇಧಿಸಿದ್ದರಿಂದ ಜನತೆಯಲ್ಲಿ ಅನಕ್ಷರತೆ ಹೆಚ್ಚಿ ಜಾತ್ಯತೀತ ಸಮಾಜದ ಬಗೆಗೆ ಅಜ್ಞಾನ ಬೆಳೆಯಿತೆಂಬುದರ ಕಡೆಗೆ ಗಮನ ಸೆಳೆಯುವುದು. ಇದಕ್ಕೆ ಉತ್ತರ ಸುಲಭವಾಗಿದೆ. ಓದು ಬರಹಕ್ಕೂ ಹಾಗೂ ವೇದಾಧ್ಯಯನ ಮತ್ತು ಕಲಿಸುವುದಕ್ಕೂ ಅಂತಹ ಸಂಬಂಧವಿದೆ ಎಂಬುದನ್ನು ಇಲ್ಲಿ ಮರೆಯಬಾರದು. ವೇದಾಧ್ಯಯನದ ಸವಲತ್ತುಗಳಿದ್ದ ಕೆಲವೇ ಅದೃಷ್ಟವಂತರಿಗೆ ಓದು ಬರಹ ದಕ್ಕುತ್ತಿತ್ತು. ಅದನ್ನು ಕಲಿಯಲು ಸಾಧ್ಯವಿಲ್ಲದವರಿಗೆ ಓದು ಬರಹದ ಅಗತ್ಯವೂ ಇರಲಿಲ್ಲ. ಹೀಗೆ ಓದು ಬರಹಗಳು ವೇದಾಧ್ಯಯನಕ್ಕೆ ಅನುಷಂಗಿಕವಾದವು. ಪರಿಣಾಮವಾಗಿ ವೇದಾಧ್ಯಯನ ಮತ್ತು ಬೋಧನೆಯನ್ನು ಕುರಿತು ಮನು ವಿಧಿಸಿದ ನಿಷೇಧಗಳು ಮತ್ತು ನಿಯಮಗಳು ಓದು ಬರಹವನ್ನು ಕಲಿಯಲು ಸಾಧ್ಯವಾಯಿತು. ವೇದಾಧ್ಯಯನದ ಹಕ್ಕಿಲ್ಲದವರಿಗೆ ಓದು ಬರಹ ಕಲಿಯುವ ಹಕ್ಕನ್ನು ನಿರಾಕರಿಸಲಾಯಿತು. ಹೀಗೆ ಓದು ಬರಹದ ಹಕ್ಕು ಮನುಧರ್ಮಶಾಸ್ತ್ರದ ಪ್ರಕಾರ ಮೇಲುವರ್ಗದ ಕೆಲವರ ಸೊತ್ತಾಯಿತು. ಅನಕ್ಷರತೆ ಬಹುಸಂಖ್ಯಾತ ಕೆಳವರ್ಗದವರ ಹಣೆ ಬರಹವಾಯಿತು. ಸಾಕ್ಷರತೆಯನ್ನು ನಿರಾಕರಿಸುವ ಮೂಲಕ ಸಮೂಹವು ಮೌಢ್ಯದಲ್ಲಿ ಮುಳುಗಿ ಹೋದ ಸ್ಥಿತಿಗೆ ಮನು ಹೇಗೆ ಜವಾಬ್ದಾರನೆಂಬುದನ್ನು ತೋರಿಸಲು ಈ ಪ್ರಕ್ರಿಯೆಯ ಒಂದು ಹಂತವೇ ಸಾಕಾಗುತ್ತದೆ. ಹೀಗೆ ಹಿಂದೂ ಧರ್ಮವು ಜ್ಞಾನ ಪ್ರಸಾರವನ್ನು ಪ್ರೋತ್ಸಾಹಿಸುವುದಿರಲಿ ಅಜ್ಞಾನ ಮತ್ತು ಅಂಧಕಾರದ ಪ್ರವಾದಿಯಂತೆ ಕಂಡುಬರುತ್ತದೆ. ಈ ಸಂಗತಿಗಳನ್ನು ಗಮನಕ್ಕೆ ತೆಗೆದುಕೊಂಡರೆ ಸ್ವಾತಂತ್ರ್ಯ ಮತ್ತು ಪ್ರಗತಿ ಹೊಂದಲು ಹಿಂದೂ ಧರ್ಮವು ವಿರೋಧವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಆದುದರಿಂದ ಅದು ಸ್ವಾತಂತ್ರ್ಯ ನಿರಾಕರಣೆ ಆಗಿದೆ. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ,

ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಖುಷಿಯಾಗಿದೆಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ಲಾಗಿ ನಾನ್ ವೆಜ್ ರೆಸಿಪಿಗಳ ಬಗ್ಗೆ ತಿಳಿಯೋಣ. ಅಂದಾಗೆ ನಾನ್ ವೆಜ್ ರೆಸಿಪಿ ಅಂತ ಅಂದರೆ ಚಿಕನ್ ಫ್ರೈ, ಚಿಕನ್ ಕಬಾಬು, ಚಿಕನ್ ಸಾಂಬಾರ್, ಈ ರೀತಿಯ ಒಂದು ರೆಸಿಪಿಗಳು ನೆನಪಾಗತ್ತೆ. ಈ ದಿನ ಸ್ನೇಹಿತರೆ ಸ್ಪೆಷಲ್ಲಾಗಿ ಡ್ರೈ ಚಿಕನನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಸಾಮಾನ್ಯವಾಗಿ ಈ ರೀತಿಯ ಚಿಕನ್ ರೆಸಿಪಿಯನ್ನು ರೆಸ್ಟೋರೆಂಟ್ಗಳಲ್ಲಿ ಟೇಸ್ಟ್ ಮಾಡಿರ್ತೀರ. ಹಾಗೆ KFCಗಳಲ್ಲಿ ಈ ರೀತಿಯ ಚಿಕನ್ ಫ್ಲೇವರ್ಸ್ಗಳು ಸಾಕಷ್ಟು ಸಿಗತ್ತೆ. ಚಿಕನ್ ಬೌಲ್ ಸಿಗತ್ತೆ, ಲೆಗ್ ಪೀಸ್ ಚಿಕನ್ ಸಿಗತ್ತೆ, ಜೊತೆಗೆ ಚಿಕನ್ ಪಾಪ್ಕಾರ್ನ್ ಇರತ್ತೆ. ಈ ರೀತಿಯಲ್ಲಿ ಡ್ರೈ ಆಗಿ ಸಾಕಷ್ಟು ವೆರೈಟಿಯಲ್ಲಿ ಚಿಕನನ್ನು ಮಾಡ್ತಾರೆ KFCಗಳಲ್ಲಿ. ಸೊ ಅದೇ ಮಾದರಿಯಲ್ಲಿ ಈ ದಿನ ರೆಸ್ಟೋರೆಂಟ್ ಅಥವಾ KFC ಸ್ಟೈಲಲ್ಲಿ ಡ್ರೈ ಚಿಕನನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ತಡ ಮಾಡೋದು ಬೇಡ, ರೋಷನ್ ಅವರಿಂದ ಸ್ಪೆಷಲ್ಲಾಗಿ ಚಿಕನ್ ಡ್ರೈ ರೋಸ್ಟ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
5: ನೋಡಿ, ಒಂದು 300 ಗ್ರಾಮ್ನಷ್ಟು ಇಲ್ಲಿ ನಾನು ಬೋನ್ಲೆಸ್ ಬ್ರೆಸ್ಟ್ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೀವು ವಿತ್ ಬೋನ್ ಕೂಡ ತಗೋಬಹುದು, ಎಲುಬುಗಳಿರುವಂಥದ್ದು ಕೂಡ ತಗೋಬಹುದು, ಆದರೆ ಬೋನ್ಲೆಸ್ ಇದ್ರೆ ತುಂಬ ಚೆನ್ನಾಗುತ್ತೆ. ಸೊ ಇವಾಗ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ 1.5 ಟೇಬಲ್ಸ್ಪೂನಷ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ ಪುಡಿನ ನಾನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೀಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 ಟೀಸ್ಪೂನಷ್ಟು ಜೀರಿಗೆ ಪುಡಿ, 1/2 ಟೀಸ್ಪೂನಷ್ಟು ಅರಿಶಿಣ, ಗರಿಗರಿಯಾಗಿ ಬರೋ ಥರ 1 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 1 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1/2 ಟೀಸ್ಪೂನಷ್ಟು ಉಪ್ಪು, 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದರ ಜೊತೆಗೆ 2 ಟೇಬಲ್ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮೊಸರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳಕ್ಕಿದೆ. ಅದಕ್ಕೋಸ್ಕರ ಮೊಸರು ಲಿಮಿಟೆಡಾಗಿ ಹಾಕ್ಕೊಂಡು, ನಿಮಗೆಲ್ಲಾದರೂ ಆ ಮಸಾಲಕ್ಕೆ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಥಿಕ್ನೆಸ್ಸಿಗೆ ಈ ಮಸಾಲನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಮಸಾಲದಲ್ಲಿ 1/2 ಟೇಬಲ್ಸ್ಪೂನಷ್ಟು ಮಸಾಲನ ಇನ್ನೊಂದು ಬೌಲಲ್ಲಿ ನೀವು ಎತ್ತಿಡಿ. ಹಾಗೆಯೇ ಉಳಿದಿರೋ ಮಸಾಲಕ್ಕೆ ಈ ಚಿಕನ್ ಪೀಸಸ್ಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮೊಟ್ಟೆಯ 1 ಮೊಟ್ಟೆಯ ಬಿಳಿ ಭಾಗನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆಯ ಬಿಳಿ ಭಾಗ ಹಾಕೋದು ಏನಕ್ಕಂತ ಹೇಳಿದರೆ, ಅದು ಚಿಕನ್ ಚೆನ್ನಾಗಿ ಆ ಮಸಾಲನ ಎಣ್ಣೆಯಲ್ಲಿ ಫ್ರೈ ಮಾಡೋತ್ತಿಗೆ ಆ ಕೋಟಿಂಗ್ ಇಟ್ಕೋಬೇಕು. ಅದಕ್ಕೋಸ್ಕರ ಈ ಮೊಟ್ಟೆನ ಉಪಯೋಗ ಮಾಡ್ತಿರೋದು. ಅರಿಶಿನ ಭಾಗನ ಹಾಕಬೇಡಿ, ಅದರದ್ದು ಸ್ಮೆಲ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಯೂಶ್ವಲಿ ಅದನ್ನು ಯೂಸ್ ಮಾಡೋದಿಲ್ಲ. ಓಕೆ, ಮೊಟ್ಟೆ ಬಿಳಿ ಭಾಗ ಎಲ್ಲ ಹಾಕಿ ಆ ಮಸಾಲದ ಜೊತೆ ಇವಾಗ ಚೆನ್ನಾಗಿ ಎಲ್ಲ ಪೀಸ್ಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಮಸಾಲದ ಜೊತೆ ಎಲ್ಲ ಪೀಸ್ಗಳಿಗೂ ಇವಾಗ ಮಸಾಲ ಚೆನ್ನಾಗಿ ಅಂಟ್ಕೊಂಡಿದೆ. ಇದು ಚಿಕ್ಕ ಚಿಕ್ಕ ಪೀಸ್ಗಳಾಗಿರೋದ್ರಿಂದ ಇದನ್ನು ಮಿನಿಮಮ್ ಒಂದು 20 ರಿಂದ 1/2 ಗಂಟೆ, 20 ನಿಮಿಷ ಅಥವಾ 1/2 ಗಂಟೆ ಇದನ್ನು ಬಿಟ್ಬಿಡಬೇಕು. ಇವಾಗ ಇನ್ನೊಂದು ಬೌಲಲ್ಲಿ ನಾವು ಮಸಾಲ ತಗೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಬೇಕು. ನೀರು ಸ್ವಲ್ಪ ಜಾಸ್ತಿ ಆದರೂ ಇಲ್ಲಿ ಪರವಾಗಿಲ್ಲ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಡಿ. ಇವಾಗ ಇವಾಗ ಎಣ್ಣೆ ಬಿಸಿಯಾಗಿದೆ, ಹಾಗೆಯೇ ಚಿಕನ್ 1/2 ಗಂಟೆ ಚೆನ್ನಾಗಿ ಆ ಮಸಾಲದಲ್ಲಿ ನೆಂದಿದೆ. ಸೊ ಇವಾಗ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಧ್ಯಮ ಉರಿಯಲ್ಲಿ ನೀವು 1-4 ನಿಮಿಷ ಮಾಡಿಕೊಂಡ್ರೆ ಸಾಕು. ಚಿಕನ್ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಿದ್ದಾವೆ, ಅದಕ್ಕೋಸ್ಕರ 3-4 ನಿಮಿಷ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಮಧ್ಯಮ ಉರಿಯಲ್ಲಿ ಮಾಡ್ಕೊಳ್ಳಿ, ಅವಾಗ ಅದರದ್ದು ಜ್ಯೂಸಿನೆಸ್ ಹಾಗೆ ಇರುತ್ತೆ, ಒಳಗಡೆ ಆ ನೀರು ಹಾಗೆ ಇರುತ್ತೆ, ಇಲ್ಲಾಂದರೆ ಡ್ರೈ ಡ್ರೈ ಫೀಲ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ 1-4 ನಿಮಿಷ ಆಗಿದೆ. ಇವಾಗ ನೋಡಿ, ಅದು ಚಿಕನ್ನ ತೆಗೆದು ಇಲ್ಲಿ ಕ್ಯಾಪ್ಸಿಕಮ್, 1/2 ಕ್ಯಾಪ್ಸಿಕಮ್ನ ನಾನು ಕಟ್

0: ಮಾಡಿಟ್ಕೊಂಡಿದ್ದೀನಿ ಚಿಲ್ಲಿ ಚಿಕನ್ಗೆ ಬೇಕಾಗಿರೋ ಥರ. ಹಾಗೆಯೇ ಒಂದು 6-8 ಮೆಣಸು, ಕಾಯಿ ಮೆಣಸು, ಸ್ವಲ್ಪ ಖಾರ ಇದೆ ಇದು, ಇದನ್ನು ಒಂದು 6-8 ತಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಕೂಡ ಇಲ್ಲಿ ತಗೊಂಡಿದ್ದೀನಿ, ಒಂದು 20-25 ಕರಿಬೇವಿನ ಎಲೆಗಳು. ಇವಾಗ ಒಂದು ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಇರಲಿ, ಇದಕ್ಕೆ ಈ ಚಿಲ್ಲಿಗಳನ್ನು ಹಾಕ್ಕೋಬೇಕು. ಈ ಗ್ರೀನ್ ಚಿಲ್ಲಿಗಳನ್ನು ಹಾಕ್ಕೊಂಡು ಇದನ್ನೊಂದು 30 ಸೆಕೆಂಡ್ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೈಗೆಲ್ಲ ಹಾರುತ್ತೆ, ಸ್ವಲ್ಪ ಜೋಪಾನವಾಗಿ ಇದನ್ನು ಮಾಡ್ಕೋಬೇಕು. ಇವಾಗ ಉಳಿದಿರುವಂತಹ ಸಾಮಗ್ರಿಗಳನ್ನು ಇದಕ್ಕೆ ಸೇರಿಸ್ಕೋಬೇಕು. ಕ್ಯಾಪ್ಸಿಕಮ್ ಮತ್ತು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಬೆಂಕಿನ ಮಧ್ಯಮ ಊರಿಗೆ ತಂದು ಈ ಮಸಾಲಾನ ಹಾಕೋಬೇಕು. ನಾವು ಏನು ಮಿಕ್ಸ್ ಮಾಡಿಕೊಂಡಿದ್ವಿ ಆ ಮಸಾಲಾನ ಹಾಕಿ ಒಂದು 10 ಸೆಕೆಂಡ್ ನೀವು ಮಿಕ್ಸ್ ಮಾಡಿದರೆ ಸಾಕು, ಅದರಲ್ಲಿ ಕಾರ್ನ್ಫ್ಲೋರ್ ಇರೋದ್ರಿಂದ ಅದು ಬೇಗ ಗಟ್ಟಿಯಾಗುತ್ತೆ. ಓಕೆ, 10 ಸೆಕೆಂಡ್ ಆದಮೇಲೆ ಚಿಕನ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಇದನ್ನು ಆ ಮಸಾಲದ ಜೊತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಬೇಗ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಕಾರ್ನ್ಫ್ಲೋರ್ ಇರೋದ್ರಿಂದ ಆ ಮಸಾಲ ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಅದನ್ನು ಚೆನ್ನಾಗಿ ನೀವು ಬೇಗ ಮಿಕ್ಸ್ ಮಾಡಿಕೊಂಡ್ರೆ ಈ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ. ತುಂಬ ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಸಾಮಗ್ರಿಗಳಿಂದ ಈ ಚಿಲ್ಲಿ ಚಿಕನ್ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ಆ ಒರಿಜಿನಲ್ ಸಾಸ್ಗಳನ್ನೆಲ್ಲ ಹಾಕಿ ಏನು ಚಿಲ್ಲಿ ಚಿಕನ್ ಮಾಡ್ತಾರೋ ಅದಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ, ಹಾಗೆಯೇ ತುಂಬ ಸುಲಭದಲ್ಲಿ ಮಾಡ್ಬೋದು. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ.
1: ಬೋನ್ಲೆಸ್ ಚಿಕನ್ ಅನ್ನು ಉಪಯೋಗ ಮಾಡಿಕೊಂಡು ಚಿಲ್ಲಿ ಚಿಕನ್ ಅನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಾಡುವುದರ ಮುಖಾಂತರ ರೋಷನ್ ಸರ್ ಅವರು. ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ಕೂಡ ತಿಳಿಸಿದರು ಸ್ನೇಹಿತರೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಗೋಬಿ ಮಂಚೂರಿ ತಿಂದಂಗೆ ಆಗುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ಚಿಕನ್ ರೆಸಿಪಿಗಳ ಬಗ್ಗೆ ತಿಳಿಯೋಣ ರೋಷನ್ ಸರ್ ಅವರಿಂದ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಡ್ರೈ ಚಿಕನ್ ರೆಸಿಪಿಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಬೋನ್ಲೆಸ್ ಚಿಕನನ್ನು ಬಳಸ್ಕೊಂಡು ಚಿಲ್ಲಿ ಚಿಕನ್ ಟೈಪಲ್ಲೇ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಚಿಕನ್ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ, ಕೇಳೋಣ.
5: ಮೊದಲಿಗೆ ನೋಡಿ, 1 ರಿಂದ 1.5 kg ಚಿಕನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಕಟ್ಸ್ಗಳನ್ನು ಚೆನ್ನಾಗಿ ನಾವು ಹಾಕ್ಕೋಬೇಕು. ಅಕಸ್ಮಾತ್ ನಿಮಗೆ ಹೀಗೆ ಬೇಡ ಅಂತ ಹೇಳಿದರೆ ನೀವು ಇದರಲ್ಲಿ 8 ಪೀಸ್ಗಳನ್ನು ಮಾಡ್ಕೊಂಡು ಕೂಡ ತಗೋಬಹುದು. ಮೊದಲಿಗೆ ಫಸ್ಟ್ ಮ್ಯಾರಿನೇಷನ್ಗೆ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1 ಟೀಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ, ಇದರ ಜೊತೆಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ 1 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 ನಿಂಬೆಹಣ್ಣಿನ ರಸನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಅಚ್ಚಕಾರದ ಪುಡಿ ಹಾಕಿದ್ದೀನಲ್ಲ, ಅದು ಬ್ಯಾಡಗಿ ಮೆಣಸಿನ ನಾನು ಯೂಸ್ ಮಾಡಿರುವಂಥದ್ದು. ಇದಕ್ಕೆ 4-5 ಟೇಬಲ್ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 2 ರೌಂಡ್ ನಾವು ಮಸಾಲಾನ ಹಾಕೋದ್ರಿಂದ ಇಲ್ಲಿ ಆದಷ್ಟು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತೀವಲ್ಲ ಅದನ್ನೇ ಉಪಯೋಗ ಮಾಡಿ.

0: ಜೀರಿಗೆ ಮೆಣಸಿನ ಪುಡಿನ ಯೂಸ್ ಮಾಡಿ, ಹಾಗೆಯೇ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ಮಸಾಲನ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲನ ಇವಾಗ ನಾವು ಕೋಳಿಗೆ ಹಚ್ಕೋಬೇಕಾಗುತ್ತೆ. ಇದನ್ನು ಕೋಳಿಗೆ ಹಚ್ಕೊಳ್ಳೋತ್ತಿಗೆ ಅದರದ್ದು ಎಲ್ಲ ಕಟ್ಸಿಗೆ ಚೆನ್ನಾಗಿ ಎಳ್ಕೊಳ್ಳೋವಂತೆ ನೀವು ಹಚ್ಕೋಬೇಕು. ಎಲ್ಲ ಕಟ್ಸ್ಗಳನ್ನು ಕವರ್ ಮಾಡಬೇಕು ಯಾವ ಕಾರಣಕ್ಕೂ. ಹಾಗೆಯೇ ಅರ್ಧ ಅರ್ಧ ಹಚ್ಚಕ್ಕೆ ಹೋಗಬೇಡಿ, ಯಾಕಂದರೆ ಇದು ಇಡೀ ಕೋಳಿಯಾಗಿರೋದ್ರಿಂದ ಪ್ರತಿಯೊಂದು ಕಡೆ ಮಸಾಲ ಚೆನ್ನಾಗಿ ಎಳ್ಕೊಳ್ಳೋದ್ರಿಂದ ಕೋಳಿ ರುಚಿ ಇನ್ನೂ ಹೆಚ್ಚಾಗುತ್ತೆ. ಹಾಗೆಯೇ ಒಳಗಡೆಯಿಂದ ಕೂಡ ಇದಕ್ಕೆ ಚೆನ್ನಾಗಿ ನೀವು ಮಸಾಲನ ಹಾಕಬೇಕು. ನಾನು ಮೊದಲೇ ಹೇಳಿದೆ, ನಿಮಗೆ ಇಡೀ ಕೋಳಿ ಇಷ್ಟ ಇಲ್ಲ ಅಂದರೆ ಇದರಲ್ಲಿ ಒಂದು 8 ಪೀಸ್ಗಳನ್ನು ಮಾಡಿ ಈ ರೆಸಿಪಿನ ನೀವು ರೆಡಿ ಮಾಡ್ಕೋಬಹುದು, ಹಾಗೇನೂ ಚೆನ್ನಾಗಾಗುತ್ತೆ. ಆದರೆ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ನೀವು ಇಡೀ ಕೋಳಿನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಪಾರ್ಟಿಗಳಿಗೆಲ್ಲ ಮಾಡ್ಬೋದು, ಅಥವಾ ವೀಕೆಂಡಲ್ಲಿ ನಿಮಗೆ ಬೇಕು ಅನಿಸಿದರೆ ಮನೆಯವರೆಲ್ಲರಿಗೂ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮಸಾಲನೆಲ್ಲ ಒಂದ್ಸಲ ಹಚ್ಚಿ ಆದಮೇಲೆ ಇದನ್ನು ಒಂದು 4 ಗಂಟೆ ನಾವು ಹಾಗೇನೆ ಬಿಟ್ಬಿಡಬೇಕು. ನೀವು ಓವರ್ ನೈಟ್ ಬಿಟ್ಟರೂ ಪರವಾಗಿಲ್ಲ. ಓಕೆ, ಇವಾಗ 4 ಗಂಟೆ ಆದಮೇಲೆ ನೋಡಿ, ಒಂದು 1/2 ಕಪ್ನಷ್ಟು ಎಣ್ಣೆನ ನಾನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಆ ಕೋಳಿನ ಇಡಬೇಕು. ಈ ಕೋಳಿನ ಇಟ್ಟು ಎರಡೂ ಸೈಡ್ ನಾವು ಚೆನ್ನಾಗಿ ಇದನ್ನು 20-20 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ನೀರೆಲ್ಲ ಸೇರಿಸ್ಕೊಳಕ್ಕಿಲ್ಲ, ಆ ಕೋಳಿನೇ ಚೆನ್ನಾಗಿ ನೀರನ್ನು ಬಿಟ್ಟು ಅದರಲ್ಲಿ ಬೇಯುತ್ತೆ ಅದು. ಅದಕ್ಕೋಸ್ಕರ ನೀರನ್ನೆಲ್ಲ ಸೇರಿಸದೆ 20-20 ನಿಮಿಷ ಒಂದೊಂದು ಸೈಡ್ ನೀವು ಇದನ್ನು ಕುಕ್ ಮಾಡ್ಕೋಬೇಕು. ಇವಾಗ ಒಂದು ಸೈಡ್ ಕುಕ್ ಆದಮೇಲೆ ಇದನ್ನು ತೆಗೆದು ಚೆನ್ನಾಗಿ ಇನ್ನೊಂದು ಸೈಡ್ ಮಗ್ಚಿಟ್ಟು ಮತ್ತೆ ಒಂದು 20 ನಿಮಿಷ ನೀವು ಕುಕ್ ಮಾಡಬೇಕು. ಯಾವ ಕಾರಣಕ್ಕೂ ಕೈಯನ್ನು ಬಳಸಬೇಡಿ, ತುಂಬ ಬಿಸಿ ಇರುತ್ತೆ ಅದು. ಅದಕ್ಕೋಸ್ಕರ ಯಾವುದಾದ್ರೂ ಸ್ಪೂನ್ ಸಹಾಯದಿಂದ ಅದನ್ನು ಪಲ್ಟಿ ಮಾಡ್ಕೊಳ್ಳಿ. ಇವಾಗ ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು 2 ಈರುಳ್ಳಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ 2 ಟೊಮೆಟೊಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಇದ್ರ ಜೊತೆಗೆ 1 ಕಾಯಿಮೆಣಸು, ಹಾಗೆಯೇ ಗೋಡಂಬಿ ಒಂದು 15 ತಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೀಸ್ಪೂನಷ್ಟು ಗಸಗಸೆ ಕೂಡ ಬೇಕಾಗುತ್ತೆ. ಇದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ರೆಡಿ ಆದಮೇಲೆ ಉಳಿದಿರುವಂಥ ಮಸಾಲದಲ್ಲಿ 1 ಟೀಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ 1 ಟೀಸ್ಪೂನ್, ಜೀರಿಗೆ ಪುಡಿ 1 ಟೀಸ್ಪೂನ್, ಹಾಗೆಯೇ ಮೊಸರು 4 ಟೇಬಲ್ಸ್ಪೂನ್ ಅಷ್ಟು ಇಲ್ಲಿ ಹಾಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1 ಟೀಸ್ಪೂನ್ ಅಷ್ಟು ಇಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಓಕೆ, ಇದೆಲ್ಲದನ್ನು ಒಂದ್ಸಲ ರೆಡಿ ಇಟ್ಟ ಮೇಲೆ ಇವಾಗ ಇಲ್ಲಿ ನೋಡಿ 20 ನಿಮಿಷ ಆಗಿದೆ, ಈ ಕೋಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದನ್ನ ತೆಗೆದು ಒಂದು ಪ್ಲೇಟಲ್ಲಿ ನಾನು ಇಡ್ತಾ ಇದ್ದೀನಿ. ಇವಾಗ 1 ಮಸಾಲ ನಮ್ದು ಆಯಿತು, ಫಿನಿಷ್ ಆಯಿತು. ಹಾಗೆಯೇ 75% ಅಷ್ಟು ಕೋಳಿ ಬೆಂದಿದೆ. ಇವಾಗ ಅದರದ್ದೇ ಆಯಿಲನ್ನು ತೆಗೆದು ನಾನು ಒಂದು ಪ್ಯಾನಲ್ ಹಾಕಿ ಅದರಲ್ಲಿ 1 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಕಮ್ಮಿ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ನೀವು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಆ ಪೌಡರ್ಗಳು ನಾನು ಏನೆಲ್ಲ ಹೇಳಿದ್ದೀನಿ ಮಸಾಲೆ ಪೌಡರ್ಗಳು ಅದೆಲ್ಲದನ್ನು ಹಾಕ್ಕೊಂಡು ಮತ್ತೆ 1 20 ಸೆಕೆಂಡ್ ಇದನ್ನು ನೀವು ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇರೆ ಎಣ್ಣೆ ಯಾವ ಕಾರಣಕ್ಕೂ ಯೂಸ್ ಮಾಡಬೇಡಿ, ಆ ಕೋಳಿಯಲ್ಲೇ ಎಣ್ಣೆ ಇರುತ್ತೆ. ಫಸ್ಟ್ ನಾವು ಏನು ಕುಕ್ ಮಾಡಿದ್ವಿ ಅದರಲ್ಲಿ ಎಣ್ಣೆ ಇರುತ್ತೆ, ಅದನ್ನೇ ಯೂಸ್ ಮಾಡಬೇಕು. ಇವಾಗ ಮೊಸರು ಮತ್ತು ಆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮೊಸರನ್ನು ಹಾಕೋತ್ತಿಗೆ ಬೆಂಕಿ ಆದಷ್ಟು ಕಮ್ಮಿ ಇಟ್ಟಿರಬೇಕು, ಇಲ್ಲಾಂದರೆ ಮೊಸರು ಒಡೆದೋಗುತ್ತೆ, ಅದು ಮಸಾಲಕ್ಕೆ ಚೆನ್ನಾಗಿರೋದಿಲ್ಲ. ಇದಕ್ಕೆ 1 ಟೀಸ್ಪೂನಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ 1-4-5 ನಿಮಿಷ ನಾವು ಕುಕ್ ಆಗೋಕ್ಕೆ ಬಿಡಬೇಕು. ಸೊ ಎಲ್ಲಾದರೂ ಸ್ವಲ್ಪ ತಳ ಅಂಟಿದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆ ಕೋಳಿನ ಇದರಲ್ಲಿ ನೀವು ಇಡಬೇಕು. ಆ ಕೋಳಿನ ಇಟ್ಟು ಕೆಳಗಡೆಯಿಂದೆಲ್ಲ ಮಸಾಲ ತೆಗೆದು ಅದಕ್ಕೆ ಹಾಕಿ ಹಾಗೆಯೇ ಫಸ್ಟ್ ಬೇಯಿಸೋತ್ತಿಗೆ ಅದರಲ್ಲಿ ತಳದಲ್ಲಿ ಏನು ಮಸಾಲ ಇತ್ತೋ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಇದನ್ನು ಎಲ್ಲ ಮಸಾಲ ಹಚ್ಚಿ ಮೇಲ್ಗಡೆ ಎಲ್ಲ ಮಸಾಲ ಹಚ್ಚಿ ಆದಮೇಲೆ ಇದನ್ನು ಮತ್ತೆ ನೀವು 1 20 ನಿಮಿಷ ಕುಕ್ ಆಗೋಕ್ಕೆ ಬಿಡಬೇಕು. ಇದನ್ನು ಮುಚ್ಚಳ ಮುಚ್ಚಿನೇ ಅದನ್ನು ಕುಕ್ ಮಾಡ್ಕೋಬೇಕು. ನೀವು ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ಡ್ರೈ ಆಗಿದೆ, ಅಲ್ಲಿ ಕೆಳಗಡೆ ಇರುವಂತಹ ಎಲ್ಲ ಮಸಾಲನ ತೆಗೆದು ಮತ್ತೆ ಆ ಕೋಳಿಗೆ ನಾನು ಹಚ್ಚಿ ಮತ್ತೆ 2-3 ನಿಮಿಷ ಇದನ್ನು ಆ ಕಡೆ ಈ ಕಡೆ ತಿರುಗಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರೆಲ್ಲ ಆವಿಯಾಗಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಇವಾಗ ಈ ಇಡೀ ಕೋಳಿ ರೋಸ್ಟ್ ರೆಡಿಯಾಗಿದೆ ಡಬಲ್ ಮಸಾಲದ ಜೊತೆ. ಸೊ ಇದನ್ನು ತೆಗೆದು ಇವಾಗ 1 ಪ್ಲೇಟಲ್ಲಿಟ್ಟು ನೀವು ತಗೊಂಡೋಗಿ ಸರ್ವ್ ಮಾಡಿದರೆ ಎಲ್ಲರೂ ಒಂದ್ಸಲ ಈ ಕಡೆ ತಿರುಗಿ ನೋಡ್ತಾರೆ, ಯಾಕಂದರೆ ಯಾವುದೇ ರೆಸ್ಟೋರೆಂಟಿಂದ ತಂದಿದ್ದೆಲ್ಲ ನೀವೇ ಮನೆಯಲ್ಲಿ ಮಾಡಿರುವಂಥದ್ದು. ಸೊ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಸೊ ಆ ಮಸಾಲ ಜೊತೆಯೇ ಅದನ್ನು ಸವಿಯೋಕ್ಕೆ ಕೊಡಬೇಕು ನೀವು. ನಾವು 2 ಸಲ ಮಸಾಲ ಯೂಸ್ ಮಾಡಿರೋದ್ರಿಂದ ಆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಎಳ್ಕೊಂಡಿರುತ್ತೆ, ಹಾಗೆಯೇ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ.
1: ಸ್ನೇಹಿತರೆ, ಸಾಮಾನ್ಯವಾಗಿ ಚಿಕನನ್ನು ಬಳಸಿ ಸಾಂಬಾರ್ ಮಾಡ್ಕೊಂಡಿರ್ತೀರಿ ಅಥವಾ ಚಿಕನ್ ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀರ. ಈ ರೀತಿಯಲ್ಲಿ ಯಾರೆಲ್ಲ ಚಿಕನ್ ಮಾಡ್ಕೊಂಡಿಲ್ವೋ ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಚಿಕನ್ ರೆಸಿಪಿಗಳ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಸಿಂಪಲ್ ಆಗಿ ಚಿಕನ್ ರೆಸಿಪಿಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬೋನ್ಲೆಸ್ ಚಿಲ್ಲಿ ಚಿಕನ್ ಬಗ್ಗೆ ತಿಳಿಸಿದ್ರು, ಜೊತೆಗೆ ಚಿಕನ್ ಮಸಾಲಾದ ಬಗ್ಗೆ ತಿಳಿಸಿದ್ರು. ಇದರೊಟ್ಟಿಗೆ ಮತ್ತೊಂದು ಚಿಕನ್ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಅದ್ರ ಬಗ್ಗೆ ರೋಷನ್ ಸರ್ ಅವರಿಂದ ಕೇಳೋಣ.
3: ಈ ಚಿಕನ್ ನಗೆಟ್ಸ್ ಮಾಡ್ಕೊಳ್ಳೋಕೆ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ನಾನು ಬ್ರೆಡ್ಡಿದ್ದು ಸೈಡ್ ಪೀಸಸ್ಗಳು ಏನಿದ್ದಾವೆ, ಡಾರ್ಕ್ ಪೀಸಸ್ಗಳು, ಅದನ್ನು ತಗೊಳ್ತಾ ಇದ್ದೀನಿ. ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಇದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತರಿತರಿಯಾಗಿ ಮಾಡ್ಕೊಳ್ಳಿ, ಅಂದರೆ ಒಂದು ಎರಡು ರೌಂಡ್ ತಿರುಗಿಸಿದ್ರೆ ಸಾಕು. ಇದರಲ್ಲಿ ಒಂದು 50% ಅಷ್ಟು ಮಾತ್ರ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು 50% ತೆಗ್ದಿಡಿ. ಓಕೆ, ಇದಕ್ಕೆ ಇವಾಗ ನೋಡಿ ಒಂದು 250 ಗ್ರಾಮ್ನಷ್ಟು ಚಿಕನ್ ಬ್ರೆಸ್ಟ್ ಪೀಸ್ಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಇದಕ್ಕೆ ನಾವು ಸೇರಿಸ್ಕೋಬೇಕು. ಓಕೆ, ಇದ್ರ ಜೊತೆಗೆ 1/2 ಟೀಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1/2 ಟೀಸ್ಪೂನಷ್ಟು ವೈಟ್ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆಯೇ 1/2 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಮೆಣಸಿನ ಪುಡಿ. ಹಾಗೆಯೇ 1/2 ಟೀಸ್ಪೂನಷ್ಟು ಸೋಯಾ ಸಾಸ್, 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಇವಾಗ ಒಂದು 10 ರೌಂಡು ತಿರುಗಿಸ್ಕೋಬೇಕು ನೀವು ಮಿಕ್ಸಿ ಜಾರಲ್ಲಿ. ಇದಕ್ಕೆ ಬೇರೆ ಏನನ್ನೂ ಸೇರಿಸ್ಕೋಬೇಡಿ, ಯಾವುದೇ ಹಿಟ್ಟುಗಳನ್ನು ಹಾಕ್ಕೋಬೇಡಿ. ಜಸ್ಟ್ ನಾನು ಏನು ಹೇಳಿದಿನೋ ಆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಈ ಥರ ಮಾಡ್ಕೋಬೇಕು. ಇವಾಗ ಒಂದು ಪ್ಲೇಟ್ಗೆ ಎಣ್ಣೆನ ನಾನು ಹಚ್ಕೊಂಡಿದ್ದೀನಿ. ಎಣ್ಣೆನ ಹಚ್ಕೊಂಡು ಇದು ಏನು ನೀವು ಇವಾಗ ಮಿಕ್ಸಿ ಜಾರಲ್ಲಿ ಕಡ್ದು ತಗೊಂಡಿದ್ದೀರಾ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಮಿಕ್ಸ್ ಮಾಡಿಕೊಂಡು ಇದನ್ನು ಸಮತಟ್ಟಾಗಿ ನೀವು ಇದನ್ನು ಹರಡ್ಕೋಬೇಕು ಪ್ಲೇಟಲ್ಲಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮಾಡ್ಕೊಳ್ಳಿ. ಒಂದು ಕರೆಕ್ಟಾಗಿದ್ದು ಚೌಕ ಶೇಪನ್ನು ಕೊಟ್ಟು ಇದನ್ನು ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಶೇಪ್ಗಳನ್ನು ನೀವು ಯಾವ ಥರ ಬೇಕಾದರೂ ಮಾಡ್ಕೋಬಹುದು. ಇವಾಗ ಒಂದು ಬೌಲಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೊಡ್ಕೊಳ್ಳಿ. ಓಕೆ, ಅದಾದಮೇಲೆ ಇನ್ನೊಂದು ಬೌಲಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ಇವಾಗ ಒಂದು ಪ್ಲೇಟ್ನ ತಗೊಂಡು ಅದಕ್ಕೆ ನಾನು ಬ್ರೆಡ್ ಕ್ರಮ್ಸನ್ನು ಉಳಿದಿದ್ದನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಹೊರಗಡೆಯಿಂದ ತಂದಿರೋ ಬ್ರೆಡ್ ಕ್ರಮ್ಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 75%ಅಷ್ಟು ಹೊರಗಡೆಯಿಂದ ತಂದಿರೋ ಬ್ರೆಡ್ ಕ್ರಮ್ಸನ್ನು ಯೂಸ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ಜಾಸ್ತಿ ತರಿತರಿಯಾಗಿರುತ್ತೆ. ಓಕೆ, ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದೊಂದೇ ಪೀಸ್ಗಳನ್ನು ಫಸ್ಟ್ ತೆಗೆದು ಮೈದಾ ಹಿಟ್ಟು ಏನು ತೊಗೊಂಡಿದ್ದೀರಾ ಅದರಲ್ಲಿ ಅದ್ಕೋಬೇಕು. ಕೊಂಡಾದ್ಮೇಲೆ ಈ ಮೊಟ್ಟೆ ಇದೆ ಅಲ್ಲ, ಮೊಟ್ಟೆಯಲ್ಲಿ ಅದನ್ನು ಚೆನ್ನಾಗಿ ಎರಡೂ ಸೈಡ್ ಮುಳುಗಿಸಿ ನೀವು ತೆಗಿಬೇಕು. ಒಂದು ಫೋರ್ಕನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬಹುದು. ತೆಗ್ದಾದ್ಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಆ ಬ್ರೆಡ್ ಕ್ರಮ್ಸನ್ನು ಚೆನ್ನಾಗಿ ಅಂಟ್ಕೊಳ್ಳೋ ಥರ ನೀವು ಎರಡೂ ಸೈಡನ್ನು ಇದು ಮಾಡ್ಕೋಬೇಕು. ಇವಾಗ ನಗ್ಗೆಟ್ಸ್ಗೆ ಬೇಕಾಗಿರೋ ಚಿಕನ್ ಪೀಸಸ್ ರೆಡಿಯಾಗಿದೆ ನೋಡಿ. ಹಾಗೆಯೇ ಎಲ್ಲದನ್ನು ಮತ್ತೆ ನೀವು ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಸೈಮಲ್ಟೇನಿಯಸ್ಲಿ ನೀವು ಎಣ್ಣೆನೂ ಬಿಸಿಗಿಡಬಹುದು. ಇವಾಗ ಚಿಕನ್ ನಗೆಟ್ಸು ಫ್ರೈ ಮಾಡ್ಕೊಳ್ಳೋಕ್ಕೆ ನಮಗೆ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ಇವಾಗ ಎಣ್ಣೆ ಫುಲ್ ಬಿಸಿಯಾಗಿದೆ. ಸೊ ನಾನು ಫ್ಲೇಮನ್ನು ಮೀಡಿಯಮ್ ಮಾಡಿಕೊಂಡು ಈ ಚಿಕನ್ ನಗೆಟ್ಸ್ನ ಇದರಲ್ಲಿ ಬಿಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಫ್ಲೇಮ್ನ ಹೈ ಇಟ್ಕೋಬೇಡಿ, ಚಿಕನ್ ಬೇಯೋದಿಲ್ಲ, ಹೊರಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕು. ರೆಸ್ಟೋರೆಂಟ್ಗಳಲ್ಲಿ ಆ ಟೆಂಪ್ರೇಚರ್ನ ಚೆಕ್ ಮಾಡ್ತಾರೆ, ಮನೇಲಿ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಮಾಡ್ಕೋಬೇಕು. ಇವಾಗ ಚಿಕನ್ ನಗೆಟ್ಸ್ ರೆಡಿಯಾಗಿದೆ.
2: ಎಸ್, ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಈ ದಿನ ರೋಷನ್ ಸರ್ ಅವರು ಡಿಫ್ರೆಂಟ್ ಆಗಿರುವಂತಹ ಚಿಕನ್ ರೆಸಿಪಿಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಮಾಡುವುದರ ಮುಖಾಂತರ. ನೀವು ಕೂಡ ಈ ರೀತಿಯ ಸಿಂಪಲ್ ಮತ್ತು ಟೇಸ್ಟಿಯಾಗಿ ಬರುವಂತಹ ಚಿಕನ್ ರೆಸಿಪಿಗಳನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಜೊತೆಗೆ ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗತ್ತೆ ಅಂತ ಹೇಳ್ತಾ ರೋಷನ್ ಸರ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ಚಿಕನ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ 9 6 8 0 9 6 2 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ಚಿಕನ್ ರೆಸಿಪಿಗಳನ್ನು ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
5: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
4: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.

0: ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. 2026-27 ಸಾಲಿನಲ್ಲಿ PhD ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬೌದ್ಧ ಹಾಗೂ ಸಿಖ್ ಸಮುದಾಯಗಳ ಅರ್ಹ ಪೂರ್ಣಕಾಲಿಕ PhD ಸಂಶೋಧನಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ https://sevasindhukarnataka.gov.in/sevasindhu/departmentservices ಮೂಲಕ ಆನ್ಲೈನ್ನಲ್ಲಿ October 31 ಒಳಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ನಗರದ ದುರ್ಗಿಗುಡಿ 5th Parallel Road ಸತ್ಯಶ್ರೀ ಆರ್ಕೇಡ್ 1st Mahadi ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಹತೆ, ವಯೋಮಿತಿ, ಆದಾಯ ಸೇರಿದಂತೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08182222202 ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಪಂಚಾಯಿತಿ ಕೊಡಚಾದ್ರಿ ಸಭಾಂಗಣದಲ್ಲಿ ಬೆಂಗಳೂರು ಮಹಾಲೇಖಪಾಲಕರ ಕಚೇರಿ ಮತ್ತು ಜಿಲ್ಲಾ ಖಜಾನೆ ಸಹಭಾಗಿತ್ವದಲ್ಲಿ ಪಿಂಚಣಿ ಅದಾಲತ್ ಯಶಸ್ವಿಯಾಗಿ ನಡೆಯಿತು. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಎದುರಿಸುತ್ತಿರುವ ಪಿಂಚಣಿ ಸಂಬಂಧಿತ ಸಮಸ್ಯೆಗಳು, ಬಾಕಿ ಪಿಂಚಣಿ ಪರಿಷ್ಕರಣೆ, ಕುಟುಂಬ ಪಿಂಚಣಿ, ಇತರೆ ಕುಂದುಕೊರತೆಗಳನ್ನು ಆಲಿಸಿ ಪರಿಹರಿಸಲಾಯಿತು. ಅದಾಲತ್ನಲ್ಲಿ ಪಿಂಚಣಿದಾರರು ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅರ್ಜಿಗಳನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳು ಮತ್ತು ನಿಯಮಾವಳಿಗಳ ಆಧಾರದ ಮೇಲೆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಕ್ರಮ ಕೈಗೊಂಡರು. ಕೆಲವು ಪ್ರಕರಣಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲಾಯಿತು. ಉಳಿದ ಪ್ರಕರಣಗಳನ್ನು ಸಂಬಂಧಿಸಿದ ಕಚೇರಿಗಳಿಗೆ ಕಳುಹಿಸಿ ನಿಗದಿತ ಅವಧಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು. ಪಿಂಚಣಿದಾರರಿಗೆ ಮಾರ್ಗದರ್ಶನ ನೀಡುವ ಜೊತೆಗೆ ದಾಖಲೆಗಳ ನಿರ್ವಹಣೆ, ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಬಾಕಿ ಇರುವ ಪ್ರಕರಣಗಳ ಕುರಿತು ಮಾಹಿತಿ ನೀಡಲಾಯಿತು. ಮಹಾಲೇಖಪಾಲಕರಾದ ರಾಜೀವ್ ಕುಮಾರ್ ಅದಾಲತ್ ಉದ್ಘಾಟಿಸಿ ಮಾತನಾಡಿದರು. ಉಪ ಮಹಾಲೇಖಪಾಲಕರಾದ ಸಚಿನ್ ಕೃಷ್ಣ ಕೌಶಿಕ್, ಎಜಿ ಕಚೇರಿಯ ಟಿವಿ ನಾಗಸೇನಾ, ಜಿಲ್ಲಾ ಖಜಾನೆ ಉಪನಿರ್ದೇಶಕಿ HS ಸಾವಿತ್ರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಕಾಂತ್ ಇದ್ದರು. ಜಿಲ್ಲಾ ಖಜಾನೆ ಅಧಿಕಾರಿ KM ಅನಿತಾ ಸ್ವಾಗತಿಸಿ ಲಕ್ಷ್ಮೀಶ್ ನಿರೂಪಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬದ ಆಚರಣೆ ಹಾಗೂ ಮೆರವಣಿಗೆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಸಾರ್ವಜನಿಕ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವಾಗಿ August 25-28 ಜಿಲ್ಲಾದ್ಯಂತ DJ ಸೌಂಡ್ ಸಿಸ್ಟಮ್, ಬೈಕ್ ರ್ಯಾಲಿ, ಮೆರವಣಿಗೆ ವೇಳೆ ಕಲರ್ ಪೇಪರ್ ಬ್ಲಾಸ್ಟ್ ಮಾಡುವುದು ಹಾಗೂ ಸಿಡಿಮದ್ದು ಸಿಡಿಸುವುದನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶಿಸಿದ್ದಾರೆ. ಜಿಲ್ಲಾದ್ಯಂತ August 26 ಈದ್ ಮಿಲಾದ್ ಹಬ್ಬ ನಡೆಯಲಿದ್ದು ಸಾರ್ವಜನಿಕರು, ವಿದ್ಯಾರ್ಥಿಗಳು, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯದ ದೃಷ್ಟಿ, ಸೌಹಾರ್ದತೆ, ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಆದೇಶ August 28 ಜಾರಿಯಲ್ಲಿರುತ್ತದೆ ಎಂದು ಆದೇಶ ತಿಳಿಸಿದೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಸುರಕ್ಷತೆ ಕೈಗೊಳ್ಳುವ ದೃಷ್ಟಿಯಿಂದ ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ ಕೈಗೊಂಡಿದೆ. ಈದ್ ಹಬ್ಬದ ಭದ್ರತೆಗಾಗಿ ಜಿಲ್ಲೆಯಲ್ಲಿ 3,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 12 KSRP ತುಕಡಿಗಳು, 1 RPF ತುಕಡಿ ಹಾಗೂ SIR ತುಕಡಿ ಜಿಲ್ಲೆಗೆ ಬಂದಿದೆ. ಇವುಗಳ ಜೊತೆಗೆ 21 DR ತುಕಡಿಗಳನ್ನು ನಿಯೋಜಿಸಲಾಗಿದೆ. ನಿಯಮಗಳ ಉಲ್ಲಂಘನೆ ಕಂಡುಬಂದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರಬಹುದಾದವರ ವಿರುದ್ಧ ಮುಂಜಾಗ್ರತೆ ಕ್ರಮವಾಗಿ 13 ಗಣಿಪಾರು ಮಾಡಲಾಗಿದೆ. 312 ವಿರುದ್ಧ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಅನ್ನು ಪೊಲೀಸ್ ಇಲಾಖೆ ಆರಂಭಿಸಿದೆ. ಈದ್ ಹಬ್ಬದ ಅಂಗವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಕಿಡಿಗೇಡಿಗಳಿಗೆ ಎಚ್ಚರಿಕೆ ನೀಡುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದರು. DAR ಮೈದಾನದಿಂದ ಆರಂಭವಾದ ರೂಟ್ ಮಾರ್ಚ್ ಅಶೋಕ ವೃತ್ತ, NT ರಸ್ತೆ, OT ರಸ್ತೆ, ಅಮೀರ್ ಅಹಮದ್

ಸರ್ಕಲ್, ಎಂಕೆಕೆ ರಸ್ತೆ, ಗಾಂಧಿ ಬಜಾರ್ ಮೂಲಕ ಕೋಟೆ ಠಾಣೆಯಲ್ಲಿ ಮುಕ್ತಾಯವಾಯಿತು. ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್, ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ಎಜಿ ಕಾರ್ಯಪ್ಪ, ಡಿವೈಎಸ್ಪಿ ಸಂಜೀವ್ ಕುಮಾರ್ ಸೇರಿದಂತೆ ಇತರೆ ಸಿಬ್ಬಂದಿ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ಸುತ್ತಮುತ್ತ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕುಂಸಿ ಸಮೀಪದ ತಮ್ಮಡಿಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ದಿಗಂತ್ ಶಿವಮೊಗ್ಗ ಗಾಜನೂರಿನ ನವೋದಯ ಶಾಲೆಯಲ್ಲಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಗುಜರಾತಿನ ವಾಡ್ನಾ ನಗರದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಇವರು ಚಿಕ್ಕಮತ್ತಲಿ ಗ್ರಾಮದ ಲೋಕೇಶ್ ಹಾಗೂ ವೀಣಾ ದಂಪತಿ ಪುತ್ರ. ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿಯವರು ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ತಿರುವಳ್ಳುವರ್ ಪತ್ತಿನ ಸಹಕಾರ ಸಂಘವು ತನ್ನ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಿದೆ. 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ 80% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಕ್ರೀಡೆ, ನೃತ್ಯ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದವರು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಬಹುದು. ಆಸಕ್ತರು 18 ಒಳಗೆ ನಗರದ ಪಂಚವಟಿ ಕಾಲೋನಿಯ ಸಂಘದ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆ ಜೊತೆಗೆ ಅರ್ಜಿ ಸಲ್ಲಿಸಬಹುದು ಎಂದು ಸಂಘದ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿಯ ಗಾಂಧಿನಗರದ ವೇಳಾಂಗಣಿ ಆರೋಗ್ಯ ಮಾತೆಯ ಕ್ಷೇತ್ರದಲ್ಲಿ ಆಗಸ್ಟ್ 29 ಸೆಪ್ಟೆಂಬರ್ 8 ವೈಭವದ ವಾರ್ಷಿಕ ಮಹೋತ್ಸವ ನಡೆಯಲಿದೆ ಎಂದು ಚರ್ಚ್ನ ಧರ್ಮಗುರು ಫಾದರ್ ಸ್ಟೀವನ್ ಡೇಸಾ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇಳಾಂಗಣಿ ಮಾತೆ ಅಂಚಿನಲ್ಲಿರುವವರಿಗೆ ಭರವಸೆ, ಘನತೆ, ಕ್ರಿಸ್ತನ ಪ್ರೀತಿಯ ಪ್ರತಿಬಿಂಬ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಬಾರಿಯ ಮಹೋತ್ಸವ ಆಚರಿಸಲಾಗುತ್ತಿದೆ. ಪ್ರತಿದಿನವೂ ವಿವಿಧ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಭಕ್ತರಿಗೆ ಪ್ರಾರ್ಥನೆ, ಧ್ಯಾನ, ಪಾಪ ನಿವೇದನೆ, ರೋಗ ಸೌಖ್ಯಕ್ಕೆ ವಿಶೇಷ ಪ್ರಾರ್ಥನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. 29 ಮಹೋತ್ಸವದ ಧ್ವಜಾರೋಹಣ ಹಾಗೂ ಧ್ಯೇಯವಾಕ್ಯದ ಅನುಷ್ಠಾನ ನಡೆಯಲಿದೆ. ಶಿವಮೊಗ್ಗ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿ ಡಾಕ್ಟರ್ ಡುಮಿಂಗ್ ಡಯಾಸ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. 30 ಬೆಳಗ್ಗೆ 8:30 ಸಂಜೆ 4:30 ಆಧ್ಯಾತ್ಮಿಕ ಸಿದ್ಧತೆ, ಧ್ಯಾನ, ಪರಮಪ್ರಸಾದದ ಆರಾಧನೆ, ರೋಗ ಸೌಖ್ಯ ಪ್ರಾರ್ಥನೆ, ನವೀಕರಣ, ಧ್ಯಾನಕೂಟ ಹಾಗೂ ಹಿರಿಯರ ದಿನಾಚರಣೆ ನಡೆಯಲಿದೆ. ಕಬಳೆಯ ಸಂತ ಫ್ರಾನ್ಸಿಸ್ ಸೇವಿಯರ್ ದೇವಾಲಯದ ಫಾದರ್ ರೋಮನ್ ಪಿಂಟೋ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದರು. ಮಹೋತ್ಸವದ ಅಂಗವಾಗಿ ಆಗಸ್ಟ್ 31 ವಿಧವೆ ವಿಧುರರ ದಿನ, ಸೆಪ್ಟೆಂಬರ್ 1 ಕುಟುಂಬದ ದಿನ, ಸೆಪ್ಟೆಂಬರ್ 2 ಅವಿವಾಹಿತರ ದಿನ, ಸೆಪ್ಟೆಂಬರ್ 3 ವ್ಯಾಧಿಷ್ಠರ ದಿನ, ಸೆಪ್ಟೆಂಬರ್ 4 ನಿರಾಶ್ರಿತರ ದಿನ, ಸೆಪ್ಟೆಂಬರ್ 5 ಕಾರ್ಮಿಕರ ದಿನ ಹಾಗೂ ಸೆಪ್ಟೆಂಬರ್ 6 ಧಾರ್ಮಿಕ ಮತ್ತು ಸಮಾಜ ಸೇವಕರ ದಿನ, ಸೆಪ್ಟೆಂಬರ್ 7 ಯಾತ್ರಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಅಂದು ಸಂಜೆ 6:30 ವೇಳಾಂಗಣಿ ಮಾತೆಯ ಅಲಂಕೃತ ತೇರಿನ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. 8 ಮಹೋತ್ಸವದ ಸಮಾರೋಪ ಅಂಗವಾಗಿ ಸರ್ವರ ದಿನಾಚರಣೆ ನಡೆಯಲಿದೆ. ಸೀರೋ ಮಲಬಾರ್ ವೀದಿಯಲ್ಲಿ ಬೊಮ್ಮನಕಟ್ಟೆಯ ಬಾಲ ಯೇಸು ದೇವಾಲಯದ ಸ್ವಾಮಿ ಸಜೀಶ್ ಅವರು ಬಲಿಪೂಜೆ ನೆರವೇರಿಸಲಿದ್ದಾರೆ. ಶಿವಮೊಗ್ಗ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿ ಡಾಕ್ಟರ್ ಡುಮಿಂಗ್ ಡಯಾಸ್ ಅವರು ಮಹೋತ್ಸವದ ಸಾಂಭ್ರಮಿಕ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಮಹೋತ್ಸವದ ಎಲ್ಲಾ ದಿನಗಳಲ್ಲಿಯೂ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗುವುದು. ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುತ್ತಿದೆ. ಮಹೋತ್ಸವದಲ್ಲಿ ಭಕ್ತರಿಗೆ ಸಂಗ್ರಹವಾಗುವ ಸಾಮಗ್ರಿಗಳನ್ನು ಅಗತ್ಯವಿರುವ ಅನಾಥಾಶ್ರಮಗಳು ಹಾಗೂ ವೃದ್ಧಾಶ್ರಮಗಳಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಎಲಿಜಾ ಲಾರೆನ್ಸ್, ಸಿಸ್ಟರ್ ವಿಲ್ಮಾ, ಸಿಸ್ಟರ್ ತೆರೇಸಾ, ನಗರಸಭಾ ಸದಸ್ಯ ಜಾರ್ಜ್ ಮತ್ತಿತರರು ಹಾಜರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ರೀ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಗೋವರ್ಧನ ಟ್ರಸ್ಟ್, ವಾಸವಿ ವಿದ್ಯಾಲಯ, ಇಸ್ಕಾನ್ ಹಾಗೂ ಬಾಲಗೋಕುಲ ಸಂಸ್ಥೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 5 ಸಂಜೆ 4 ವಾಸವಿ ವಿದ್ಯಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೋವರ್ಧನ್ ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಗೋವರ್ಧನ ಟ್ರಸ್ಟ್ ಆರಂಭವಾಗಿ ವರ್ಷ ಪೂರೈಸುವ ಮೊದಲೇ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದೆ. ಗಾಯಗೊಂಡ ಬಿಡಾಡಿ ಗೋವುಗಳಿಗೆ ರಕ್ಷಣೆ ನೀಡುತ್ತಿದೆ. ದಾನಿಗಳು ನೀಡಿರುವ 30 ಜಮೀನಿನಲ್ಲಿ ಮೇವನ್ನು ಬೆಳೆದು ನಗರದ ಗೋಶಾಲೆಗಳಿಗೆ ನೀಡಲಾಗುತ್ತಿದೆ ಎಂದರು. ಶ್ರೀಕೃಷ್ಣ ವೇಷ ಸ್ಪರ್ಧೆ, ಮಡಕೆ ಒಡೆಯುವ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ವಿಜೇತರಿಗೆ ನಗದು ಬಹುಮಾನದ ಜೊತೆಗೆ ಪ್ರಮಾಣ ಪತ್ರವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಟ್ರಸ್ಟ್ನ ಖಜಾಂಚಿ ಎಸ್ಕೆ ಶೇಷಾಚಲ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳು, ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. 5 ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿದೆ. 5-10 ಮಕ್ಕಳಿಗೆ ಹಾಗೂ ಅವರ ತಾಯಂದಿರಿಗೆ ಯಶೋದ ಮತ್ತು ಕೃಷ್ಣ ರೂಪಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. 13-18 ಮಕ್ಕಳಿಗೆ ಮಡಕೆ ಒಡೆಯುವ ಸ್ಪರ್ಧೆ ನಡೆಯಲಿದ್ದು ಪ್ರತಿ ತಂಡದಲ್ಲಿ ಗರಿಷ್ಠ 10 ಸ್ಪರ್ಧಿಗಳಿಗೆ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿಕೊಳ್ಳುವ ಯುವಕ ಹಾಗೂ ಯುವತಿಯರಿಗೆ ತಲಾ 5 ತಂಡಗಳಿಗೆ ಅವಕಾಶ ನೀಡಲಾಗುವುದು. ವಯಸ್ಸಿನ ದೃಢೀಕರಣಕ್ಕೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಎಂದರು. ಸ್ಪರ್ಧೆಗಳು ಪೂರ್ಣವಾದ ನಂತರ ಇಸ್ಕಾನ್, ಶ್ರೀ ಶಾರದಾ ನೃತ್ಯ ಕಲಾಕೇಂದ್ರ, ನಾಟ್ಯಪ್ರಿಯ ನೃತ್ಯ ಕಲಾಕೇಂದ್ರ ಹಾಗೂ ಶ್ರೀ ಸಾಯಿ ವೃಂದ ಸುಗಮ ಸಂಗೀತ ಶಾಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದೆ. ಸ್ಪರ್ಧೆಗಳಿಗೆ ಹೆಸರು ನೋಂದಣಿ ಮಾಡಿಕೊಳ್ಳಲು SPM ರಸ್ತೆಯ ಗೋವರ್ಧನ ಟ್ರಸ್ಟ್ ಕಚೇರಿ ಅಥವಾ ಕೋಟೆ ರಸ್ತೆಯ ವಾಸವಿ ವಿದ್ಯಾಲಯ ಕಚೇರಿ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ರಮೇಶ್ ಬಾಬು ಜಾಧವ್, ಇ ವಿಶ್ವಾಸ್, ಶುಭಾ ರಾಘವೇಂದ್ರ, ಕುಬೇರಪ್ಪ, ಅನಂತ್, ಕೇಶವ ಮತ್ತಿತರರು ಇದ್ದರು. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಆಚರಿಸಲಿರುವ ಡಾಕ್ಟರ್ SR ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಮತ್ತು ಇಂಜಿನಿಯರ್ಸ್ ಡೇ ಪ್ರಯುಕ್ತ 29/8/2026 ಮಧ್ಯಾಹ್ನ 12:15 ಸಂಘದ ಸಭಾಂಗಣದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಡಾಕ್ಟರ್ SR ವಿಶ್ವೇಶ್ವರಯ್ಯ ಕುರಿತು ಕ್ವಿಜ್ ಅಥವಾ ರಸಪ್ರಶ್ನೆ ಏರ್ಪಡಿಸಿದ್ದು, ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ದೃಢೀಕರಣ ಪತ್ರದ ಮೂಲಕ ಭಾಗವಹಿಸಬಹುದಾಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 6,000, ದ್ವಿತೀಯ ಬಹುಮಾನ 4,000 ಹಾಗೂ ತೃತೀಯ ಬಹುಮಾನ 2,000 ನೀಡಲಾಗುತ್ತದೆ. ಒಂದು ತಂಡದಲ್ಲಿ 2 ವಿದ್ಯಾರ್ಥಿಗಳು ಇದ್ದು ಒಂದು ಶಾಲೆಯಿಂದ 2 ತಂಡಗಳನ್ನು ಕಳುಹಿಸಿಕೊಡಬಹುದು. ಕ್ವಿಜ್ ಸ್ಪರ್ಧೆಯು 2 ಹಂತದಲ್ಲಿ ನಡೆಯುತ್ತದೆ. ಮೊದಲ ಹಂತದಲ್ಲಿ ಲಿಖಿತ ಸ್ಪರ್ಧೆ ಆಗಿರುತ್ತದೆ. 2 ಹಂತ ಮೌಖಿಕ ಆಗಿರುತ್ತದೆ. ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನದ ಜೊತೆಗೆ ಆಕರ್ಷಕ ಪಾರಿತೋಷಕ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 7091663300 ಅಥವಾ 9353966546 ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ತಿಳಿಸಿದ್ದಾರೆ. ಮುಂದಿನ ವಿವರ. ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ಸೆಪ್ಟೆಂಬರ್ 4-6 ನಡೆಯಲಿರುವ ಅಕ್ಕ ರಜತ ಮಹೋತ್ಸವ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ತಾಳಗುಪ್ಪ ಸಮೀಪದ ಕಲಗಾರು ಮೂಲದ ಸಂಪೂರ್ಣ ಹೆಗಡೆ ಅವರನ್ನು ಗೌರವಾನ್ವಿತ ಅತಿಥಿಯಾಗಿ ಆಹ್ವಾನಿಸಲಾಗಿದೆ. ಸಂಪೂರ್ಣ ಹೆಗಡೆ ಅವರು ಭಾರತೀಯ ವಾಯುದಳದ ನಿವೃತ್ತ ಸರ್ಜೆಂಟ್ ಸುರೇಂದ್ರ ಹೆಗಡೆ ಕಲಗಾರು ಅವರ ಪತ್ನಿಯಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ 25 ಅನುಭವ ಹೊಂದಿರುವ ಇವರು ಪ್ರತಿಷ್ಠಿತ AI ಸಂಸ್ಥೆ ಬ್ಲೂಮ್ ವ್ಯಾಲ್ಯೂ ಕಾರ್ಪೊರೇಷನ್ನ ಸಹ ಸಂಸ್ಥಾಪಕಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ನ ಸಹಾಯಕ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅವರು ಕ್ರೀಡಾಪಟುವಾಗಿ 15 ಹಾಗೂ 1 ಪದಕ ಗೆದ್ದಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ಹಳೇನಗರದ ಭೂತನಗುಡಿ ಶನೈಶ್ವರ ದೇವಸ್ಥಾನದಲ್ಲಿ ಆಗಸ್ಟ್ 26 ಬೆಳಗ್ಗೆ 9 ಸಂಜೆ 6 ಲೋಕ ಕಲ್ಯಾಣಾರ್ಥವಾಗಿ ಅಖಂಡ ಶ್ರೀರಾಮ ಜಯಮಂತ್ರ ಪಠಣ ನಡೆಯಲಿದೆ. ಶ್ರಾವಣ ಮಾಸದ ವಿಶೇಷವಾಗಿ ಶ್ರೀರಾಮ ಸ್ಮರಣಾ ಪಠಣ ಮಾಡಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಭಜನಾ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான் அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ನಮಗಷ್ಟೇ ಅಲ್ಲ, ನರ್ತಿಸುವ ಜೇನುನೊಣಗಳಿಗೂ ಬೇಕು ಒಳ್ಳೆಯ ನಿದ್ರೆ. ಏಪ್ರಿಲ್ 2010ರಲ್ಲಿ ನಾನು ಪ್ರೊಫೆಸರ್ ಉಲ್ರಿಚ್ ಜೆ ಮ್ಯುಲ್ಲರ್ ಬಳಿ ಬೂಸು ಕೃಷಿ ಮಾಡುವ ಇರುವೆಗಳ ಬಗ್ಗೆ ಡಾಕ್ಟರೇಟು ನಂತರದ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದ ಹಿಂದೆ ನನ್ನ ವಿದ್ಯಾರ್ಥಿನಿಯಾಗಿದ್ದ ರುಚಿರಾ ಸೇನ್ ನೀಡಿದ ಆಹ್ವಾನದ ಮೇರೆಗೆ ಭಾರತೀಯ ಪೇಪರ್ ಕಣಜ ರೋಪಾಲಿಡಿಯಾ ಮಾರ್ಜಿನೇಟಾದ ಬಗ್ಗೆ ಒಂದು ಭಾಷಣವನ್ನು ನೀಡಲೆಂದು ಅಮೆರಿಕೆಯ ಆಸ್ಟಿನ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದ್ದೆ. ಆಗ ಅಲ್ಲಿ ಡಾಕ್ಟರೇಟು ವಿದ್ಯಾರ್ಥಿಯಾಗಿದ್ದ ಬ್ಯಾರೆಟ್ ಆಂಥನಿ ಕ್ಲೈನ್ನ ಗೆಳೆತನ ದೊರೆತದ್ದು ಆ ಭೇಟಿಯ ಅವಿಸ್ಮರಣೀಯ ಅಂಶ. ಭೇಟಿ ಒಮ್ಮೆಯೇ ಆಗಿದ್ದರೂ ಬ್ಯಾರೆಟ್ಟನನ್ನು ಯಾರೂ ಮೆರೆಯಲಾರರು. ನಾನು ಅಂದಿನಿಂದ ಹಲವಾರು ಬಾರಿ ಅವನನ್ನು ಭೇಟಿ ಮಾಡಿದ್ದೆ. ಅಕ್ಟೋಬರ್ 2010ರಲ್ಲಿ ಬೆಂಗಳೂರಿನ ನಮ್ಮ ಪ್ರಯೋಗಾಲಯಕ್ಕೂ ಭೇಟಿ ನೀಡಲು ಆಹ್ವಾನಿಸಿದ್ದೆ. ಮೊದಲ ಭೇಟಿಯಲ್ಲಿಯೇ ಬ್ಯಾರೆಟ್ಟನಿಗೆ ಕೀಟಗಳನ್ನು ಕುರಿತಂತೆ ಎರಡು ವಿಚಿತ್ರ ಆಸಕ್ತಿಗಳು ಇದ್ದುದನ್ನು ಕಂಡೆ. ಇವು ಕೀಟಗಳಿಂದ ಪ್ರೇರಿತ ಕಲೆ ಹಾಗೂ ಕೀಟಗಳ ನಿದ್ರೆ. ಅವನ ಕೀಟಗಳ ಕಲೆಯ ಬಗ್ಗೆ ಇನ್ನೊಮ್ಮೆ ಹೇಳುತ್ತೇನೆ. ನಿದ್ರೆಯಲ್ಲಿರುವ ಕೀಟಗಳ ಜೊತೆಗೆ ಅವನ ಸಾಹಸಗಳ ಬಗ್ಗೆ ಇವತ್ತು ಸ್ವಲ್ಪ ಗಮನ ಹರಿಸೋಣ. ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆಯ ಡಿಸೆಂಬರ್ 28, 2010 ಸಂಚಿಕೆಯಲ್ಲಿ ಬ್ಯಾರೆಟ್ ತನ್ನ ಅವಳಿ ಸಹೋದರ ಆರ್ನೋ ಕ್ಲೈನ್ ಹಾಗೂ ಇನ್ನೂ ಹಲವರು ಸ್ಲೀಪ್ ಡಿಪ್ರವೇಷನ್ ಇಂಪೇರ್ಸ್ ಪ್ರಿಸಿಷನ್ ಆಫ್ ವ್ಯಾಗಲ್ ಡ್ಯಾನ್ಸ್ ಸಿಗ್ನಲಿಂಗ್ ಇನ್ ಹನಿಬೀಸ್ ಅಥವಾ ಜೇನುನೊಣಗಳನ್ನು ನಿದ್ರೆಗೆಡಿಸಿದರೆ ಅವುಗಳ ನರ್ತನ ಭಾಷೆಯ ಸಂದೇಶಗಳ ನಿಖರತೆ ಹದಗೆಡುತ್ತದೆ ಎಂಬ ಶೀರ್ಷಿಕೆಯ ಪ್ರಬಂಧವನ್ನು ಪ್ರಕಟಿಸಿದ್ದರು. ಜೇನುನೊಣಗಳಲ್ಲಿ ಒಂದು ವಿಶಿಷ್ಟ ನರ್ತನ ಭಾಷೆ ಇರುತ್ತದೆ ಎಂದು ಸಂಕೇತಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ರವಾನಿಸುವ ಮಟ್ಟಿಗೆ ಇದು ಬೇರಾವುದೇ ಪ್ರಾಣಿಗಳ ಭಾಷೆಗಿಂತಲೂ ಹೆಚ್ಚು ಮನುಷ್ಯರ ಭಾಷೆಯನ್ನು ಹೋಲುತ್ತದೆ ಎನ್ನುವುದು ಗೊತ್ತಿರುವ ವಿಷಯ. ಆಹಾರ ಹುಡುಕಿಕೊಂಡು ಹೋದ ಜೇನುನೊಣಗಳು ಗೂಡಿಗೆ ಮರಳಿದಾಗ ತಾವು ಪತ್ತೆ ಮಾಡಿದ ಹೊಸ ಆಹಾರವನ್ನು ಗೂಡಿಗೆ ಹೊತ್ತು ತರುವ ಕಾಯಕದಲ್ಲಿ ಬೇರೆ ಮುಗ್ಧ ನೊಣಗಳನ್ನು ತೊಡಗಿಸುತ್ತವೆ. ಹೂವಿನ ಪರಾಗವೋ ಮಕರಂದವೋ ಇರುವ ದಿಕ್ಕನ್ನು ಹಾಗೂ ಅವುಗಳ ಮೂಲ ಇರುವ ದೂರವನ್ನು ತಿಳಿಸುವ ಮೂಲಕ ಹೀಗೆ ಬೇರೆ ನೊಣಗಳನ್ನು ತೊಡಗಿಸುತ್ತವೆ. ಆಹಾರ ಇರುವ ದೂರ ಮತ್ತು ದಿಕ್ಕನ್ನು ಸೂಚಿಸುವ ನೃತ್ಯ ರೂಪವನ್ನು ವ್ಯಾಗಲ್ ಡ್ಯಾನ್ಸ್ ಅಥವಾ ಕುಲುಕು ನೃತ್ಯ ಎನ್ನುತ್ತಾರೆ. ಏಕೆಂದರೆ ಹೀಗೆ ನರ್ತಿಸುವಾಗ ಜೇನುನೊಣಗಳು ತಮ್ಮ ಹೊಟ್ಟೆಯ ಭಾಗವನ್ನು ತೀವ್ರಗತಿಯಿಂದ ಕುಲುಕಾಡಿಸುತ್ತವೆ. ಅಂದಹಾಗೆ ಜೇನುನೊಣಗಳ ನರ್ತನಗಳು ಇನ್ನೂ ಹಲವು ಇವೆ. ಹೊಟ್ಟೆಯ ಕುಲುಕಾಟದ ಅವಧಿ ಆಹಾರವಿರುವ ದೂರವನ್ನು ಸಂಕೇತಿಸುತ್ತದೆ. ಆಹಾರ ಇರುವ ದಿಕ್ಕನ್ನು ಜೇನುನೊಣಗಳು ಗೂಡಿಗೆ ಹೋಲಿಸಿದಂತೆ ಯಾವ ಕೋನದಲ್ಲಿ ನೃತ್ಯ ಮಾಡುತ್ತಿವೆ ಎನ್ನುವುದು ಸಂಕೇತಿಸುತ್ತದೆ. ಗೂಡಿನ ಹೊರಗಡೆ ನೆತ್ತಿಯ ಮೇಲೆ ಸೂರ್ಯ ಇರುವ ಕೋನಕ್ಕೂ ಇದು ತಾಳೆಯಾಗುತ್ತದೆ. ಹೊಸದಾಗಿ ಆಹಾರ ಹುಡುಕಲು ಹೊರಟ ಜೇನುನೊಣಗಳು ಈ ನರ್ತನವನ್ನು ನೋಡಿ ನೃತ್ಯವು ಸಂಕೇತಿಸುವ ಮಾಹಿತಿಯನ್ನು ಗಮನಿಸಿ ಗೂಡಿನಿಂದ ಹೊರಗೆ ಹೋಗುತ್ತವೆ. ಆಹಾರ ಮೂಲ ಎಲ್ಲಿದೆ ಎಂದು ಪತ್ತೆ ಮಾಡುತ್ತವೆ. ಅವುಗಳಿಗೆ ನರ್ತಿಸುವ ಜೇನುನೊಣಗಳಿಂದಾಗಲಿ ಅಥವಾ ಬೇರೆ ಯಾರಿಂದಲೂ ಇದಕ್ಕಿಂತ ಹೆಚ್ಚಿನ ಮಾರ್ಗದರ್ಶನ ಸಿಗುವುದಿಲ್ಲ, ಅದು ಬೇಕೂ ಇಲ್ಲ. ನರ್ತಕಿಯರು ಮಾಹಿತಿಯನ್ನು ಎಷ್ಟು ನಿಖರವಾಗಿ ನೃತ್ಯಗಳ ಮೂಲಕ ತಲುಪಿಸುತ್ತವೆ ಎನ್ನುವುದನ್ನು ಅಳೆಯಬಹುದು. ಒಂದೇ ಜೇನುನೊಣ ಪ್ರತಿ ಸಲ ಹೀಗೆ ನರ್ತಿಸುವಾಗ ಅದರ ಹೊಟ್ಟೆಯ ಕುಲುಕಾಟದ ಅವಧಿಯನ್ನು ಕೋನವನ್ನು ಅಳೆದು ಒಂದೇ ಆಹಾರ ಮೂಲವಿದ್ದಾಗ ಅವು ಒಂದೇ ರೀತಿ ಇರುತ್ತವೆಯೋ ಎಂದು ತಿಳಿಯಬಹುದು. ಒಂದು ಜೇನುನೊಣ ಬೇರೆ ಬೇರೆ ಸಮಯದಲ್ಲಿ ಆಡುವ ನರ್ತನಗಳ ಈ ಅವಧಿ ಹಾಗೂ ಕೋನಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತದೆ. ಈ ವ್ಯತ್ಯಾಸವನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎನ್ನುತ್ತಾರೆ. ಬ್ಯಾರೆಟ್ ಮತ್ತು ಸಂಗಡಿಗರು ಈ ಕುಲುಕಾಟಗಳ ಅವಧಿ ಹಾಗೂ ಕೋನಗಳನ್ನು ಅಳೆದರು. ನಿದ್ರೆಗೆಡಿಸಿದ ಜೇನುನೊಣಗಳ ನೃತ್ಯಗಳಲ್ಲಿ ಕಾಣುವ ಕೋನಗಳಲ್ಲಿನ ವ್ಯತ್ಯಾಸದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಾಧಾರಣ ಜೇನುನೊಣಗಳ ನೃತ್ಯಗಳಲ್ಲಿ ಇರುವುದಕ್ಕಿಂತ ಹೆಚ್ಚು ಇತ್ತು. ಅಂದರೆ ನಿದ್ರೆಗೆಟ್ಟ ನರ್ತಕಿಯರು ಆಹಾರ ಇರುವ ದಿಕ್ಕನ್ನು ನಿಖರವಾಗಿ ತಿಳಿಸುತ್ತಿರಲಿಲ್ಲ. ಇದು ಬಹಳ ಕುತೂಹಲಕಾರಿ ಫಲಿತಾಂಶ. ಮನುಷ್ಯರ ಮೇಲೆ ನಡೆಸಿದ ಇಂತಹದೇ ಪರೀಕ್ಷೆಗಳು ಸಮಾನವಾದ ಫಲಿತಾಂಶಗಳನ್ನು ನೀಡಿದ್ದವು. ನೆನಪು ಅಥವಾ ಭಾಷೆಯಂತಹ ಗ್ರಹಣ ಸಾಮರ್ಥ್ಯ ರಾತ್ರಿಯೆಲ್ಲ ಚೆನ್ನಾಗಿ ನಿದ್ರಿಸಿದ್ದವರಲ್ಲಿರುವಷ್ಟು ನಿಖರವಾಗಿ 30 ಗಂಟೆಗಳ ಕಾಲ ನಿದ್ರಿಸಲಾಗದ ವ್ಯಕ್ತಿಗಳಲ್ಲಿ ಇರಲಿಲ್ಲ. ಬ್ಯಾರೆಟ್ಟರ ಅಧ್ಯಯನಗಳು ಇನ್ನೂ ಹಲವು ಕೌತುಕಮಯ ಪ್ರಶ್ನೆಗಳನ್ನು ಮುಂದಿಡುತ್ತವೆ. ಜೇನುಣಗಳು ಎಲ್ಲಿ ಹಾಗೂ ಯಾವಾಗ ನಿದ್ರಿಸುತ್ತವೆ? ಜೇನುಣಗಳಲ್ಲಿಯೂ ಗಾಢ ಹಾಗೂ ಲಘು ನಿದ್ರೆಯ ಸ್ಥಿತಿಗಳು ಇವೆಯೋ? ಜೇನುಣಗಳ ನಿದ್ರೆ ಕೆಡಿಸುವುದು ಹೇಗೆ? ನಿದ್ರೆಗೆಟ್ಟ ಜೇನುಣಗಳ ನಿಖರವಲ್ಲದ ಕುಣಿತ ಕಂಡ ಉಳಿದ ಜೇನುಣಗಳು ಏನು ಮಾಡುತ್ತವೆ? ಇನ್ನೂ ಮುಖ್ಯವಾದ ಪ್ರಶ್ನೆ ಎಂದರೆ ಕೀಟಗಳು ನಿದ್ರಿಸುತ್ತವೆಯೇ? ಹಾಗಿದ್ದರೆ ಕೀಟಗಳ ನಿದ್ರೆಯನ್ನು ನಾವು ಹೇಗೆ ಗುರುತಿಸಬಹುದು, ಪತ್ತೆ ಮಾಡಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ದೊರಕಿವೆ. ಹಲವು ಬ್ಯಾರೆಟ್ಟರ ಪ್ರಯೋಗಗಳ ಫಲವಾಗಿ ಹಾಗೂ ಇನ್ನುಳಿದವು ಆತನ ಪ್ರಬಂಧ ಪ್ರಕಟವಾಗುವ ಮೊದಲು ಹಾಗೂ ಆನಂತರ ನಡೆದ ಬೇರೆಯವರ ಕೆಲಸಗಳಿಂದಾಗಿ. ಹೀಗೆ ಈ ಕ್ಷೇತ್ರದ ಅರಿವು ಸಮೃದ್ಧವಾಗಿದೆ. ನಿದ್ರಿಸುವ ಜೇನುನೊಣಗಳನ್ನು ಪತ್ತೆ ಮಾಡುವುದು ಹೇಗೆ? ಬ್ಯಾರೆಟ್ ಅದೃಷ್ಟಶಾಲಿ, ಏಕೆಂದರೆ ಈ ಹಿಂದೆಯೇ ಜರ್ಮನಿಯ ವಾಲ್ಟರ್ ಕೈಸರ್ ಮತ್ತು ಸಂಗಡಿಗರು ಜೇನುನೊಣಗಳು ನಿದ್ರಿಸುತ್ತವೆ ಎನ್ನುವುದನ್ನು ಪತ್ತೆ ಮಾಡುವ ನಡವಳಿಕೆಯ ಕುರುಹುಗಳನ್ನು ಹಾಗೂ ನಿದ್ರೆಯನ್ನು ಸೂಚಿಸುವ ನರಮಂಡಲದ ಕುರುಹುಗಳೇನು ಎಂಬುದನ್ನು ನಿರ್ಧರಿಸಿದ್ದರು. ಜೇನುನೊಣಗಳು ನಿದ್ರಿಸುವಾಗ ಬಹುಪಾಲು ಚಲನೆ ಇರುವುದಿಲ್ಲ. ಅವುಗಳ ದೇಹವು ಭಾರದಿಂದಾಗಿ ಕೆಳಗೆ ಜೋತು ಬಿದ್ದಿರುತ್ತದೆ. ಆದರೆ ಒಮ್ಮೊಮ್ಮೆ ಅವು ತಟಕ್ಕನೆ ತಮ್ಮ ಆಂಟೆನವನ್ನು, ಕಾಲನ್ನು ಅಥವಾ ಮೂತಿಯಲ್ಲಿರುವ ಮಧು ಇರುವ ಪ್ರೋಬೋಸಿಸ್ ಎನ್ನುವ ಸೊಂಡಲಿನಂತಹ ಭಾಗವನ್ನು ಮಡಚಿ ಚಾಚಿರುತ್ತವೆ. ಆಗಾಗ್ಗೆ ಅವುಗಳ ಹೊಟ್ಟೆ ಉಸಿರಾಟವಾಡುವಾಗ ಮಾಡುವಂತೆ ಉಬ್ಬಿ ಕುಗ್ಗುತ್ತಿರುತ್ತದೆ. ಆಂಟೆನಗಳು ಅಲಗುತ್ತಿವೆಯೋ ಇಲ್ಲವೋ ಎನ್ನುವುದನ್ನು ಗಮನಿಸಿ ಗಾಢವಾದ ನಿದ್ರೆಯನ್ನು ಲಘು ನಿದ್ರೆಯನ್ನು ಕೂಡ ಗುರುತಿಸಬಹುದು. ವಿಡಿಯೋ ಚಿತ್ರಗಳಲ್ಲಿ ಹೀಗೆ ನಿದ್ರಿಸುತ್ತಿರುವ ಜೇನುನೊಣಗಳನ್ನು ಪತ್ತೆ ಮಾಡಬಹುದು. ಆದರೆ ಅವು ಗೂಡಿನೊಳಗಿನ 6 ಬದಿಯ ಕೋಣೆಗಳೊಳಗೆ ಇದ್ದಾಗ ನಿದ್ರಿಸುತ್ತವೆಯೋ ಎಂದು ಪತ್ತೆ ಮಾಡುವುದು ಕಷ್ಟ. ಬ್ಯಾರೆಟ್ ಹಾಗೂ ಸಂಗಡಿಗರು ಹೀಗೆ ಎದುರುಗಿಲ್ಲದ ಜೇನುನೊಣಗಳನ್ನು ಗಮನಿಸಲಾಗದ ಸಮಸ್ಯೆಗೂ ಒಂದು ಚತುರ ಪರಿಹಾರವನ್ನು ಹುಡುಕಿದರು. ಕೋಣೆಯೊಳಗೆ ಮಲಗಿರುವ ಜೇನುನೊಣಗಳ ಪೂರ್ತಿ ದೇಹ ಕಾಣದೇ ಹೋದರೂ ಅವುಗಳ ಉದರದ ಹಿಂತುದಿಯ ಒಂದಿಷ್ಟು ಭಾಗವನ್ನು ಸಾಮಾನ್ಯವಾಗಿ ನೋಡಬಹುದು. ಜೇನುನೊಣಗಳ ಈ ಹೊಟ್ಟೆಯ ತುದಿಯನ್ನು ಗಮನಿಸಿಯೇ ಅವು ನಿದ್ರಿಸುತ್ತವೆಯೋ ಇಲ್ಲವೋ ಎನ್ನುವುದನ್ನು ತಿಳಿಯುವ ವಿಧಾನವೊಂದನ್ನು ಬ್ಯಾರೆಟ್ ಮತ್ತು ಸಂಗಡಿಗರು ರೂಪಿಸಿದರು. ಕೋಣೆಗಳೊಳಗೆ ಇರುವ ಜೇನುನೊಣಗಳ ಇಡೀ ದೇಹವು ಕಾಣುವಂತೆ ಗಾಜಿನ ತಟ್ಟೆಗಳನ್ನು ಉಪಯೋಗಿಸಿಕೊಂಡು ಗೂಡುಗಳನ್ನು ಕಟ್ಟಿದರು. ಹೀಗೆ ಕೋಣೆಯೊಳಗೆ ಮಲಗಿದ್ದ ಜೇನುನೊಣಗಳನ್ನು ಅವರು ಗಮನಿಸಬಹುದಾಗಿತ್ತು. ಈಗ ಜೇನುನೊಣಗಳ ಹೊಟ್ಟೆಯ ತುದಿಯ ಅಲುಗಾಟವನ್ನಷ್ಟೇ ಗಮನಿಸಿ ನಿದ್ರಿಸುತ್ತಿರುವ ಜೇನುನೊಣಗಳು ಯಾವುವು, ಎಚ್ಚರವಾಗಿರುವವು ಯಾವುವು ಎಂದು ಗುರುತಿಸಲು ಕಲಿತರು. ಬಹುಶಃ ಬ್ಯಾರೆಟ್ ಮಾಡಿದ ಚತುರ ಕೆಲಸಗಳಲ್ಲಿ ಸ್ವಾರಸ್ಯಕರವಾಗಿದ್ದು ಎಂದರೆ ಗೂಡಿನಲ್ಲಿರುವ ಕೆಲವು ಆಯ್ದ ಜೇನುನೊಣಗಳ ನಿದ್ರೆಯನ್ನಷ್ಟೇ ಕೆಡಿಸಿ ಉಳಿದವುಗಳು ಸುಖ ನಿದ್ರೆ ಮಾಡುವಂತೆ ಮಾಡಿದ್ದು. ಇದಕ್ಕೆ ಒಂದೇ ಉಪಾಯ, ಆಯ್ದ ಜೇನುನೊಣಗಳನ್ನಷ್ಟೇ ಅಲ್ಲಾಡಿಸಿ ಎಚ್ಚರಗೊಳಿಸುವುದು, ಉಳಿದವುಗಳಿಗೆ ತೊಂದರೆ ಕೊಡದೇ ಇರುವುದು. ಬ್ಯಾರೆಟ್ ಮತ್ತು ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿದ್ದ ಪ್ರತಿಭಾವಂತ ಎಂಜಿನಿಯರ್ ಟೆರಿ ವ್ಯಾಟ್ಸ್ ಇದಕ್ಕಾಗಿ ನಿದ್ರೆಗೆಡಿಸುವ ಯಾಂತ್ರಿಕ ಸಾಧನವೊಂದನ್ನು ರೂಪಿಸಿದರು. ಇದಕ್ಕೆ ಇನ್ಸೋಮಿನೇಟರ್ ಅಂದರೆ ನಿದ್ರೆಗೆಡುಕ ಎಂಬ ಆಕರ್ಷಕ ಹೆಸರನ್ನು ಕೊಟ್ಟರು. ಈ ಸಾಧನ ಎಷ್ಟು ಚತುರವೋ ಅಷ್ಟೇ ಸರಳವೂ ಆಗಿತ್ತು. ಇದರಲ್ಲಿ ಹಲವಾರು ಆಯಸ್ಕಾಂತಗಳನ್ನು ಅಂಟಿಸಿದ 2 ಫ್ಲೆಕ್ಸಿಗ್ಲಾಸ್ ಹಾಳೆಗಳಿವೆ. ಇವನ್ನು ಗಮನಿಸುತ್ತಿರುವ ಗಾಜಿನ ಜೇನುಗೂಡಿನ ಆಚೀಚೆ ಇಡಲಾಗುವುದು. ಬ್ಯಾರೆಟ್ ಹಾಗೂ ಟೆರ್ರಿ ಆಯ್ದ ಜೇನುನೊಣಗಳ ಬೆಣ್ಣಿಗೆ ಚುಂಬಕ ಉಕ್ಕಿನ ತುಣುಕುಗಳನ್ನು ಅಂಟಿಸಿದರು. ಇವನ್ನು ಪ್ರಾಯೋಗಿಕ ನೊಣಗಳು ಎಂದು ಕರೆದರು. ಇದೇ ರೀತಿಯಲ್ಲಿ ಇನ್ನೊಂದು ಜೇನುನೊಣಗಳ ಗುಂಪಿಗೆ ಅಯಸ್ಕಾಂತಗಳಿಗೆ ಸ್ಪಂದಿಸದ ತಾಮ್ರದ ತುಣುಕುಗಳನ್ನು ಅಂಟಿಸಿ ಅವನ್ನು ನಿಯಂತ್ರಕ ನೊಣ ಎಂದು ಕರೆದರು. ಅನಂತರ ಇಡೀ ರಾತ್ರಿ ನಿಮಿಷಕ್ಕೆ 3 ಬಾರಿಯಂತೆ ಅಯಸ್ಕಾಂತವಿರುವ ಗಾಜಿನ ಹಾಳೆಗಳನ್ನು ಗೂಡಿನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸರಿಸುತ್ತಿದ್ದರು. ಹೀಗೆ ಇಡೀ ರಾತ್ರಿ ಜೇನುನೊಣಗಳನ್ನು ತಟ್ಟಿ ಎಬ್ಬಿಸುತ್ತಿದ್ದರಿಂದ ಅವು ನಿದ್ರಿಸಲಾಗುತ್ತಿರಲಿಲ್ಲ. ಅಂದರೆ ನಿಯಂತ್ರಕ ನೊಣಗಳು ಯಾವುದೇ ತೊಂದರೆ ಇಲ್ಲದೆ ನಿದ್ರಿಸಬಹುದಿತ್ತು. ತೂಕಡಿಸುವ ನರ್ತಕಿಯರನ್ನು ನಂಬಬಹುದೇ? ನಿದ್ರೆಗೆಟ್ಟ ಜನ್ನೊಣ ಕುಣಿಯುವಾಗ ತಪ್ಪು ಮಾಹಿತಿಯನ್ನು ನೀಡಿದರೆ ಉಳಿದ ಜನ್ನೊಣಗಳು ಏನು ಮಾಡಬಹುದು? ಅವು ಈ ದೋಷಗಳನ್ನು ಗುರುತಿಸುತ್ತವೆಯೇ, ಗುರುತಿಸಿ ಅಲಕ್ಷಿಸುತ್ತವೆಯೇ, ಅಥವಾ ಈ ತಪ್ಪು ಮಾಹಿತಿಯಿಂದ ಮೋಸ ಹೋಗಿ ಮರೀಚಿಕೆಯ ಬೆನ್ನು ಹತ್ತುತ್ತವೆಯೋ? ಈ ಪ್ರಯೋಗಗಳ ವೇಳೆಯಲ್ಲಿ ಅವು ಮೋಸ ಹೋಗುತ್ತವೆ ಎಂದು ನಾವು ನಿರೀಕ್ಷಿಸಬಹುದು. ಏಕೆಂದರೆ ಜೇನುಗೂಡಿನಲ್ಲಿ ಸಹಜವಾಗಿಯೇ ನಿದ್ರೆಗೆಟ್ಟ ನೊಣಗಳು ಇರುವುದಿಲ್ಲ. ಈ ರೀತಿಯ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದಕ್ಕೆ ಸಮಜಾಯಿಷಿಯೂ ಇದೆ. ಇದಕ್ಕೂ ಹಿಂದಿನ ಪ್ರಯೋಗವೊಂದರಲ್ಲಿ ಬ್ಯಾರೆಟ್ ಮತ್ತು ಸಂಗಡಿಗರು ಪ್ರಾಯೋಗಿಕವಾಗಿ ನಿದ್ರೆಗೆಡಿಸಿದಾಗ ಜೇನೊಣಗಳು ಕಳೆದುಹೋದ ನಿದ್ರೆಯನ್ನು ಸರಿಹೊಂದಿಸಿಕೊಂಡಿದ್ದವು ಎಂದು ಗುರುತಿಸಿದ್ದರು. ನಿಜಕ್ಕೂ ವಿವೇಕಯುತವಾದ ನಡೆ ಅಲ್ಲವೇ? ಬ್ಯಾರೆಟ್ ಬೇರೆ ಹಲವು ಸಹೋದ್ಯೋಗಿಗಳ ಜೊತೆಗೂಡಿ ಈ ಮೊದಲು ವಿವರಿಸಿದ ಪ್ರಯೋಗಗಳಲ್ಲಿ ನಡೆದ ನೃತ್ಯಗಳನ್ನು ಮರುಪರಿಶೀಲಿಸಿದ್ದಾರೆ. ಈ ಬಾರಿ ಇವರ ಗಮನ ನೃತ್ಯದ ಪ್ರೇಕ್ಷಕರ ಮೇಲಿತ್ತು. ಇವರು 13 ನರ್ತಕಿ ನೊಣಗಳು ಮಾಡಿದ 39 ನೃತ್ಯಗಳನ್ನು, ಜೇನೊಣಗಳು ಅನುಸರಿಸಿದ 615 ಘಟನೆಗಳನ್ನು ಗಮನಿಸಿದರು. ಜೇನೊಣಗಳು ಸಾಮಾನ್ಯವಾಗಿ ತಪ್ಪು ಕುಣಿತವನ್ನು ನಿರ್ಲಕ್ಷಿಸುತ್ತಿದ್ದುದನ್ನು ನೋಡಿದರು. ಒಂದೇ ಕೋನವನ್ನು ಸೂಚಿಸುವ ಹಲವಾರು ನೃತ್ಯಗಳನ್ನು ಗಮನಿಸಿದ ನಂತರವಷ್ಟೇ ಜೇನೊಣಗಳು ಆಹಾರದ ಮೂಲ ಹುಡುಕಿ ಹಾರುತ್ತಿದ್ದವು. ನೃತ್ಯದಿಂದ ನೃತ್ಯಕ್ಕೆ ಕೋನದಲ್ಲಿ ಬದಲಾವಣೆ ಹೆಚ್ಚಿದ್ದಲ್ಲಿ ಅವು ಆ ನೊಣದ ನೃತ್ಯವನ್ನು ಅಲಕ್ಷಿಸಿ ಬೇರೆ ನಿಖರವಾಗಿ ನರ್ತಿಸುತ್ತಿರುವ ನೊಣಗಳತ್ತ ಗಮನ ಹರಿಸುತ್ತಿದ್ದವು. ಹೀಗೆ ದೋಷಪೂರ್ಣ ನರ್ತನದ ಕಡೆಗೆ ಅವು ತೋರುವ ನಿರ್ಲಕ್ಷ್ಯವನ್ನು ಗಣಿಸಬಹುದು. ನೃತ್ಯದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದೊಂದು ಡಿಗ್ರಿ ಕೋನಕ್ಕಿಂತಲೂ ಹೆಚ್ಚಾದಾಗಲೂ ವೀಕ್ಷಕರು 6% ಹೆಚ್ಚು ಕಾಲ ಬೇರೆ ನರ್ತಕಿಯರನ್ನು ಗಮನಿಸುತ್ತಿದ್ದವು. ಅಂದರೆ ಜೇನೊಣಗಳಲ್ಲಿ ಹೀಗೆ ಸುಳ್ಳು ಹಾಗೂ ವಿಶ್ವಾಸಾರ್ಹತೆಯನ್ನು ಪತ್ತೆ ಮಾಡುವ ಸಹಜ ವಿದ್ಯಮಾನವೊಂದಿದೆ ಎನ್ನಬಹುದು. ವೀಕ್ಷಕರ ನಿದ್ರೆಯನ್ನು ಕೆಡಿಸಿದರೆ ಏನಾಗುತ್ತದೆ ಎನ್ನುವುದು ನಮಗೆ ಗೊತ್ತಿಲ್ಲ. ಬಹುಶಃ ನರ್ತಕಿಯರು ವೀಕ್ಷಕರು ಒಟ್ಟೊಟ್ಟಾಗಿ ನಿದ್ರೆಗೆಡುವಂತಹ ಸಂದರ್ಭಗಳು ಬಹಳ ಕಡಿಮೆ ಇರಬಹುದು. ಅಂದ ಮಾತ್ರಕ್ಕೆ ತೂಕಡಿಸುವ ನರ್ತಕಿಯರನ್ನು ವೀಕ್ಷಕ ನೊಣಗಳು ಗಮನಿಸುವುದೇ ಇಲ್ಲ ಎಂದಲ್ಲ. ಇವುಗಳ ನೃತ್ಯದಲ್ಲಿಯೂ ಆಸಕ್ತಿ ತೋರಿಸುವ ಜೇನೊಣಗಳ ಸಂಖ್ಯೆ ಸಾಮಾನ್ಯ ನರ್ತಕಿಯರ ನೃತ್ಯದಲ್ಲಿ ಆಸಕ್ತಿ ತೋರುವ ಜೇನೊಣಗಳಷ್ಟೇ ಇರುತ್ತದೆ. ಆದರೆ ಪ್ರತಿಯೊಂದು ಜೇನೊಣವು ಈ ನಿದ್ರಾ ನರ್ತಕಿಯರತ್ತ ನೋಡುವ ಸಮಯ ಕಡಿಮೆ ಇರುತ್ತದೆ ಅಷ್ಟೇ. ನರ್ತಕಿಯರು ತಪ್ಪು ಹೆಜ್ಜೆ ಇಟ್ಟವೋ ಇಲ್ಲವೋ, ಅವುಗಳು ನಿದ್ರೆಗೆಟ್ಟಿವೆ ಎನ್ನುವುದನ್ನು ವೀಕ್ಷಕರು ಅದು ಹೇಗೋ ಪತ್ತೆ ಮಾಡಿರಬಹುದಲ್ಲ ಎನ್ನುವ ಪ್ರಶ್ನೆಯೂ ಬರುತ್ತದೆ. ಈ ಸಾಮರ್ಥ್ಯ ಇದ್ದಾಗ ತೂಕಡಿಸುತ್ತಾ ಕುಣಿಯುವ ನರ್ತಕಿಯರ ಮಾತನ್ನು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡುವಂತೆ ಮಾಡುತ್ತಿರಬಹುದು. ಬೇರೆ ಪ್ರಾಣಿಗಳ ಭಾಷೆ ಹಾಗೂ ಬುದ್ಧಿವಂತಿಕೆಯ ಜಟಿಲತೆಯನ್ನು ನಾವು ಈಗೀಗಷ್ಟೇ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ್ದೇವೆ. ಈ ಹೊಸ ಹೊಸ ಅರಿವು ನಮ್ಮನ್ನು ಚಕಿತಗೊಳಿಸುತ್ತಲೇ ಇದೆ. ವಿಕಾಸದ ವಂಶವೃಕ್ಷದಲ್ಲಿ ತಳಸ್ತರದಲ್ಲಿರುವ ಜೀವಿಗಳ ಬದುಕು ಬಹಳ ಸರಳ ಎಂದು ಬಹುತೇಕ ವಿಜ್ಞಾನಿಗಳು ಹಾಗೂ ಸಾಮಾನ್ಯರು ತಿಳಿದುಕೊಂಡಿರುವಂತೆಯೇ ನಾವು ಮಾಡಿದರೆ ಬಹಳಷ್ಟು ಅರಿವನ್ನು ಪಡೆಯುವ ಹಾಗೂ ಸಂಭ್ರಮಿಸುವ ಅವಕಾಶಗಳನ್ನು ಕಳೆದುಕೊಂಡಂತೆಯೇ ಸರಿ. ಜೇನೊಣಗಳು ತೂಕಡಿಸುತ್ತವೆಯೇ? ಪ್ರಯೋಗಗಳಲ್ಲಿ ನಿದ್ರೆಯನ್ನು ಕೆಡಿಸಿದ ಜೇನುನೊಣಗಳು ಅವಕಾಶ ಸಿಕ್ಕಾಗಲೆಲ್ಲ ಹೆಚ್ಚೆಚ್ಚು ಗಾಢವಾಗಿ ನಿದ್ರಿಸಿ ತಾವು ಕಳೆದುಕೊಂಡ ನಿದ್ರೆಯನ್ನು ಸರಿಹೊಂದಿಸಿಕೊಳ್ಳುತ್ತವೆ ಎಂಬುದನ್ನು ಗಮನಿಸಿದ್ದೇವೆ. ನೃತ್ಯವನ್ನು ವೀಕ್ಷಿಸುವ ಜೇನೊಣಗಳು ನಿದ್ರೆಗೆಟ್ಟ ನರ್ತಕಿಯರ ನೃತ್ಯಕ್ಕೆ ವಿಭಿನ್ನವಾದ ಸೂಕ್ಷ್ಮ ಪ್ರತಿಕ್ರಿಯೆಗಳನ್ನು ತೋರುತ್ತವೆ ಎನ್ನುವುದನ್ನು ನೋಡಿದ್ದೇವೆ. ಅಂದರೆ ಹೀಗೆ ಪ್ರಾಯೋಗಿಕವಾಗಿ ಜೇನೊಣಗಳ ನಿದ್ರೆಗೆಡಿಸುವುದು ಅಷ್ಟೇನೂ ಅಸಹಜ ವಿದ್ಯಮಾನವಲ್ಲ. ವಾಸ್ತವದಲ್ಲಿ ನಿದ್ರೆಯು ನಿದ್ರೆಗೆಡುವುದು ಜೇನೊಣಗಳ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದು ಅವುಗಳ ಅಳಿವು ಉಳಿವಿನ ಉಪಾಯಗಳ ಪಟ್ಟಿಗೆ ಸೇರುತ್ತವೆ. ಅದೇನೇ ಇರಲಿ, ಸಹಜವಾಗಿಯೇ ನಿದ್ರಿಸುವ ಜೇನೊಣಗಳ ಬಗ್ಗೆ ಹಾಗೂ ಹಾಗೆಯೇ ನಿದ್ರೆಗೆಟ್ಟವುಗಳ ಬಗ್ಗೆ ತಿಳಿಯುವುದು ಚೆನ್ನ. ಇಂತಹ ಒಂದು ಪ್ರಯೋಗದಲ್ಲಿ ಬ್ಯಾರೆಟ್ ಕ್ಲೈನ್ ಮತ್ತು ಥಾಮಸ್ ಸೀಲಿ ಜೇನೊಣಗಳನ್ನು ಮುಂಜಾನೆಯ ಹೊತ್ತು ಇಲ್ಲವೇ ಮುಸ್ಸಂಜೆಯ ವೇಳೆ ಕೆಲಸ ಮಾಡಲು ಹಚ್ಚಿದರು. ಉಳಿದ ಸಮಯದಲ್ಲಿ ಅವು ತೂಕಡಿಸಿ ಕಳೆದುಕೊಂಡ ನಿದ್ರೆಯನ್ನು ಸರಿಹೊಂದಿಸಿಕೊಂಡವೇ ಎಂದೂ ಪರೀಕ್ಷಿಸಿದರು. ಕೆಲವು ದುಂಬಿಗಳಿಗೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಮಾತ್ರ ಆಹಾರ ಹುಡುಕುವಂತೆಯೂ, ಇನ್ನು ಕೆಲವಕ್ಕೆ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗಷ್ಟೇ ಆಹಾರ ಹುಡುಕುವುದಕ್ಕೂ ತರಬೇತಿ ನೀಡಿದರು. ಈ ಎರಡೂ ಗುಂಪಿನ ದುಂಬಿಗಳ ಒಟ್ಟಾರೆ ನಿದ್ರೆಯ ಸಮಯದಲ್ಲಿ ವ್ಯತ್ಯಾಸವೇನೂ ಆಗಿರಲಿಲ್ಲವಾದರೂ ಬೆಳಗ್ಗೆ ಕೆಲಸ ಮಾಡುವ ದುಂಬಿಗಳು ಹಾಗೂ ಸಂಜೆ ಕೆಲಸ ಮಾಡಿದ ದುಂಬಿಗಳು ನಿದ್ರಿಸುತ್ತಿದ್ದ ವೇಳೆಗಳು ಭಿನ್ನವಾಗಿದ್ದವು. ಬೆಳಗ್ಗೆ ಕೆಲಸ ಮಾಡಿದ ದುಂಬಿಗಳು ಮಧ್ಯಾಹ್ನ ನಿದ್ರಿಸಿದವು, ಅದೇ ಸಂಜೆ ಕೆಲಸ ಮಾಡಿದ ದುಂಬಿಗಳು ಬೆಳಗ್ಗಿನ ಹೊತ್ತು ಹೆಚ್ಚು ನಿದ್ರಿಸಿದವು. ಕಳೆದುಕೊಂಡ ನಿದ್ರೆಯನ್ನು ಸರಿಹೊಂದಿಸಿಕೊಳ್ಳಲು ಅವಕಾಶ ಸಿಕ್ಕಾಗಲೆಲ್ಲ ನಿದ್ರಿಸುವುದು ನಮಗೆ ಹೇಗೆಯೋ ಹಾಗೆಯೇ ದುಂಬಿಗಳ ಒಳಿತಿಗೂ ಅವಶ್ಯಕವೇ. ಬ್ಯಾರೆಟ್ ಹೀಗೆ ಕಳೆದ ಎರಡು ದಶಕಗಳಿಂದಲೂ ನಿದ್ರಿಸುವ ಜೇನುನೊಣಗಳ ಬೆನ್ನು ಹತ್ತಿದ್ದಾನೆ. ಬೇರೆ ಬೇರೆ ಖಂಡಗಳಲ್ಲಿ ಇರುವ ಸಹೋದ್ಯೋಗಿಗಳು, ಮಿತ್ರರು ಹಾಗೂ ಕುಟುಂಬದವರ ಜೊತೆಗೂಡಿ ಅಧ್ಯಯನ ಮಾಡಿದ್ದಾನೆ. ಜೇನುನೊಣಗಳಲ್ಲಿರುವ ದಾಯಿ, ಕೋಣೆಗಳನ್ನು ಶುಚಿಗೊಳಿಸುವ ತುಂಬಿಗಳು, ಆಹಾರ ಸಂಗ್ರಾಹಕರು, ಆಹಾರನ್ವೇಷಕರು ಮುಂತಾಗಿ ಎಲ್ಲ ವರ್ಗಗಳ ದುಂಬಿಗಳು ನಿದ್ರಿಸುತ್ತವೆ ಎಂದು ತೋರಿಸಿದ್ದಾರೆ. ಮರಿದುಂಬಿಗಳು ಹೆಚ್ಚು ಕಾಲ ನಿದ್ರಿಸುತ್ತವೆ, ತಮ್ಮ ಕೋಣೆಗಳ ಒಳಗೆ ಮುದಿದುಂಬಿಗಳು ಕಡಿಮೆ ನಿದ್ರಿಸುತ್ತವೆ. ಅದುವು ಗೂಡಿನ ಹೊರಭಾಗದಲ್ಲಿ ಇನ್ನೇನು ಕೆಳಗೆ ಬೀಳುವ ಹಾಗೆ ನಿದ್ರಿಸುತ್ತವೆ. ಜೇನುನೊಣಗಳಲ್ಲಿ ನಿದ್ರೆಯ ಮಹತ್ವದ ಬಗ್ಗೆ ಬ್ಯಾರೆಟ್ ಇನ್ನಷ್ಟು ಮತ್ತಷ್ಟು ಪುರಾವೆಗಳನ್ನು ಒದಗಿಸಿದ್ದಾನೆ. ಜೊತೆಗೆ ಡಾಕ್ಟರೇಟ್ ಅನ್ನು ಮಾಡಿದ್ದಾನೆ. ಈತ ತನ್ನ ಸ್ನಾತಕೋತ್ತರ ಪದವಿಯ ಅಧ್ಯಯನಕ್ಕಾಗಿ ನನ್ನ ಮೆಚ್ಚಿನ ಜೀವಿ ಪೇಪರ್ ಕಣಜದ ನಿದ್ರೆಯ ಬಗ್ಗೆಯೂ ಅಧ್ಯಯನ ಮಾಡಿದ್ದ ಎನ್ನುವುದನ್ನು ನಾನು ಇಲ್ಲಿ ಹೇಳಲೇಬೇಕು. ಜರ್ಮನಿಯ ಹುರ್ಸ್ಬರ್ಗ್ ವಿಶ್ವವಿದ್ಯಾನಿಲಯದ ಯುಗ್ರೇನ್ ಟೌಟ್ಸ್ ಜೊತೆಗೆ ಕೈಜೋಡಿಸಿ ಜೇನುಗಳಿಗೆ ಒಂದಿಷ್ಟು ತೊಂದರೆ ಆಗದಂತೆ ಅವುಗಳ ನಿದ್ರೆಯನ್ನು ಅಧ್ಯಯನ ಮಾಡಲು ಅವಕೆಂಪು ಕಿರಣದ ಫೋಟೋಗ್ರಫಿ ತಂತ್ರವನ್ನು ರಚಿಸಿದ್ದಾರೆ. ಅದಿರಲಿ, ಈಗ ಇನ್ನೂ ಮೂಲಭೂತವಾದ ಕೆಲವು ಪ್ರಶ್ನೆಗಳನ್ನು ಗಮನಿಸೋಣ. ಪ್ರಾಣಿಗಳದ್ದು ಜೇನುಗಳದ್ದು ನಿಜವಾದ ನಿದ್ರೆಯೇ? ನಿದ್ರೆಯ ಬಗ್ಗೆ ಅವರ ವಿವರಣೆ ಹಾಗೂ ಅಧ್ಯಯನ ಎಷ್ಟು ಗಟ್ಟಿ ಎನ್ನುವುದನ್ನು ಮರೆತು ಜೂರಿಕ್ ವಿಶ್ವವಿದ್ಯಾನಿಲಯದ ಸ್ಕಾಟ್ ಕ್ಯಾಂಪೆಲ್ ಮತ್ತು ಐರೀನ್ ಟಾಬ್ಲರ್ 1984 ಕೈಗೊಂಡಿದ್ದ ನಿದ್ರೆಯ ಕುರಿತಾದ ಸಾಹಿತ್ಯ ವಿಶ್ಲೇಷಣೆಯನ್ನು ಗಮನಿಸೋಣ. ಇವು ನಿದ್ರೆ ಎನ್ನುವ ವಿದ್ಯಮಾನವನ್ನು ಸುಮಾರು 150 ಜೀವಿ ಪ್ರಭೇದಗಳು ತೋರುತ್ತವೆಂದು ಗುರುತಿಸಿದ್ದರು. ಇವುಗಳಲ್ಲಿ ಹಲವು ಅಕಶೇರುಕಗಳು, ಮೀನು, ಕಪ್ಪೆಗಳು, ಉರಗಗಳು, ಪಕ್ಷಿಗಳು ಮತ್ತು ಸ್ತನಿಗಳನ್ನೊಳಗೊಂಡಂತೆ ಎಲ್ಲ ಕಶೇರುಕ ವರ್ಗಗಳು ಒಂದಲ್ಲ ಒಂದು ರೀತಿಯ ನಿದ್ರೆಯನ್ನು ತೋರುತ್ತವೆ ಎಂದಿದ್ದರು. ವಿಪರ್ಯಾಸವೆಂದುಕೊಂಡರೂ ಕೂಡ ಸಾಹಿತ್ಯಾಧ್ಯಯನಗಳ ಬಗ್ಗೆ ಇಂತಹ ಉದಾರ ಮನೋಭಾವ ಇನ್ನೂ ಹೊಸದಾಗಿರುವ ಕ್ಷೇತ್ರಗಳಲ್ಲಿ ಸಂಶೋಧನೆಗೆ ಅನುಕೂಲವೇ ಆಗುತ್ತದೆ. ಅಪಕ್ವ ತೀರ್ಮಾನಗಳು ಹಾಗೂ ತೋರಿಕೆಯ ಸತ್ಯಾಂಶಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಹೀಗೆ ಇವರು ಆಯ್ದ 150 ಪ್ರಭೇದಗಳು ನಿದ್ರೆಯ ಸಂಶೋಧನೆಯನ್ನು ಮುಂದುವರೆಸಲು ಬೇಕಾದ ಪ್ರಯೋಗ ಪಶುಗಳ ನಿಧಿಯೇ ಸರಿ. ಇತ್ತೀಚೆಗೆ ಇನ್ನೂ ಕೆಲವರು ಹಾಗೂ ಕೆಲವು ಖಚಿತವಾಗಿ ನಿದ್ರೆ ಮಾಡುವ ಪ್ರಭೇದಗಳನ್ನು ಈ ಪಟ್ಟಿಗೆ ಸೇರಿಸಿದ್ದಾರೆ. ಉದಾಹರಣೆಗೆ ಕ್ಯಾಂಪೆಲ್ ಟಾಬ್ಲರರ ಸರ್ವೆಯಲ್ಲಿ ಕೇವಲ ಜಿರಲೆ ಹಾಗೂ ಜೇನುನೊಣಗಳಷ್ಟೇ ನಿದ್ರಿಸುವ ಕೀಟಗಳೆಂದು ಸೇರ್ಪಡೆಯಾಗಿದ್ದವು. ಅನಂತರ ಕಣಜಗಳು, ಹಣ್ಣು ನೊಣಗಳನ್ನು ನಿದ್ರಿಸುವ ಕೀಟಗಳ ಪಟ್ಟಿಗೆ ಸೇರಿಸಲಾಗಿದೆ. ನರಮಂಡಲದಲ್ಲಿ ನಿದ್ರೆಯ ಸೂಚಕಗಳಾಗಿ ತೋರುವ ಬದಲಾವಣೆಗಳನ್ನು ಹಾಗೂ ನಿದ್ರೆಯ ವೇಳೆ ನಮ್ಮ ಮಿದುಳಿನಲ್ಲಿ ಏನಾಗುತ್ತದೆ ಎನ್ನುವುದರ ಮೂಲಕ ನಿದ್ರೆಯನ್ನು ವಿವರಿಸುವುದಕ್ಕೆ ನಾವು ಮನುಷ್ಯರು ಹೊಂದಿಕೊಂಡು ಬಿಟ್ಟಿದ್ದೇವೆ. ಎಷ್ಟೆಂದರೆ ನರಮಂಡಲದಲ್ಲಿ ಆಗುವ ವ್ಯತ್ಯಾಸಗಳನ್ನು ಬಳಸಿಕೊಂಡು ಗಾಢ ನಿದ್ರೆ, ಹಗುರ ಅಥವಾ ಲಘು ನಿದ್ರೆ, REM ನಿದ್ರೆ ಇತ್ಯಾದಿ ವಿವಿಧ ನಿದ್ರಾಸ್ಥಿತಿಗಳನ್ನು ವಿವರಿಸುವ ಆತರದಲ್ಲಿ ನಿದ್ರೆ ಎನ್ನುವುದು ಒಂದು ನಡವಳಿಕೆ ಎನ್ನುವುದನ್ನು ಮರೆತು ಬಿಡುತ್ತೇವೆ. ನಿದ್ರೆಯ ಅಧ್ಯಯನವೂ ನಡವಳಿಕೆಯ ವಿಜ್ಞಾನವೇ. ನರಮಂಡಲದಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿಯುವುದಕ್ಕೂ ಹಿಂದೆಯೂ ಜನ ನಿದ್ರೆ ಮಾಡುತ್ತಿದ್ದರು, ನಿದ್ರಿಸಿದವರನ್ನು ಗುರುತಿಸುತ್ತಿದ್ದರು ಹಾಗೂ ಇವೆರಡರ ಅವಧಿಯನ್ನೂ ಲೆಕ್ಕ ಹಾಕುತ್ತಿದ್ದರು. ನಾವೀಗ ಬಳಸುವ ಸುಸಜ್ಜಿತ ನರಮಂಡಲದ ಸೂಚ್ಯಂಕಗಳನ್ನೂ ಆರಂಭದಲ್ಲಿ ನಿದ್ರೆಯ ನಡವಳಿಕೆಗಳಿಗೆ ಅನುಗುಣವಾಗಿಯೇ ಅಳೆಯಲಾಗುತ್ತಿತ್ತು. ಈಗಷ್ಟೇ ಅವು ಪ್ರತ್ಯೇಕ ಸೂಚ್ಯಂಕಗಳೆನಿಸಿವೆ. ಆದ್ದರಿಂದ ಪ್ರಾಣಿಗಳಲ್ಲಿ ನಿದ್ರೆ ಎಂದರೇನೆಂಬುದನ್ನು ನಡವಳಿಕೆಯ ಆಧಾರದ ಮೇಲೆ ವಿವರಿಸುವುದು ಯುಕ್ತ ಎನಿಸುತ್ತದೆ. ನಿದ್ರೆಯನ್ನು ದೇಹದ ಕೆಲವು ಭಂಗಿಗಳ ಮೂಲಕ ಖಚಿತವಾಗಿ ಗುರುತಿಸಬಹುದು. ಸಾಮಾನ್ಯಕ್ಕಿಂತ ಕಡಿಮೆ ಚಲನೆ ಹಾಗೂ ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುವ ಮಿತಿ ಹೆಚ್ಚಿರುವುದು ಇಂಥವು. ಇಂತಹ ಸ್ಥಿತಿಯಲ್ಲಿ ಇರುವುದರಿಂದಲೂ ಏನಾದರೂ ಲಾಭವಿದೆ ಎಂದಾದರೆ ಜೀವಿಗಳು ಈ ಸ್ಥಿತಿಗೆ ಆಗಾಗ್ಗೆ ಮರಳುತ್ತವೆಂದು ತರ್ಕಿಸಬಹುದು. ಈ ಸ್ಥಿತಿಯಿಂದ ಅವನ್ನು ಕದಲಿಸಿದರೂ ಅವು ಅದೇ ಸ್ಥಿತಿಗೆ ಮರಳಿ ಅಗತ್ಯವಾದಷ್ಟು ಹೊತ್ತು ಇರುತ್ತವೆಂದು ನಿರೀಕ್ಷಿಸಬಹುದು. ನಿದ್ರಾಹೀನತೆಯನ್ನು ಸರಿಹೊಂದಿಸಿಕೊಳ್ಳುವ ಸಾಮರ್ಥ್ಯ ಅಥವಾ ಮರಳಿದ ನಿದ್ರೆ ಎನ್ನುವ ಅಂಶಗಳನ್ನು ಕೂಡಿಸಿದರೆ ನಿದ್ರೆ ಎನ್ನುವುದರ ನಿಖರವಾದ ವರ್ಣನೆ, ಅದನ್ನು ಪತ್ತೆ ಮಾಡುವ ಹಾಗೂ ಅದರ ಅವಧಿಯನ್ನು ಅಳೆಯುವ ಉಪಾಯಗಳು ಸಿಗುತ್ತವೆ. ಕೀಟಗಳಲ್ಲಿ ನಿದ್ರೆಯ ಅಧ್ಯಯನಗಳು ಸ್ಲೀಪ್ ಆಫ್ ಇನ್ಸೆಕ್ಟ್ಸ್ ಎನ್ ಎಕಾಲಜಿಕಲ್ ಸ್ಟಡಿ ಅಂದರೆ ಕೀಟಗಳಲ್ಲಿ ನಿದ್ರೆ ಪಾರಿಸಾರಿಕ ಅಧ್ಯಯನ ಎನ್ನುವ ಒಂದು ಪ್ರಬಂಧದಿಂದ ತೊಡಗಿ ತಿನ್ನಬೇಕು. ಮಿಸೌರಿಯ ಬಳಿ ಇರುವ ಸೈಂಟ್ ಲೂಯಿ ಪಟ್ಟಣದಲ್ಲಿ ದಿನಸಿ ಅಂಗಡಿಯನ್ನು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡಿಕೊಂಡು ಇದ್ದ ಹವ್ಯಾಸಿ ಅಮೆರಿಕನ್ ಪ್ರಕೃತಿ ವಿಜ್ಞಾನಿ ದಂಪತಿಗಳಾದ ಫೀಲ್ ಮತ್ತು ನೆಲ್ಲಿ ರಾವ್ ಇದನ್ನು ಬರೆದಿದ್ದರು. ತಮ್ಮ ಸಂಶೋಧನೆಗಳಿಗೆ ತಾವೇ ವೆಚ್ಚ ಮಾಡುತ್ತಿದ್ದರಲ್ಲದೆ 1928ರಲ್ಲಿ ಕಣಜಗಳ ಕ್ಷೇತ್ರ ಅಧ್ಯಯನ ಮತ್ತು 1933ರಲ್ಲಿ ಬ್ಯಾರೋ ಕೊಲರಡೋ ದ್ವೀಪದ ಕಾಡು ಜೇನು ಹಾಗೂ ಕಾಡು ಕಣಜಗಳು ಎನ್ನುವ ಪುಸ್ತಕಗಳನ್ನು ಬರೆದಿದ್ದರು. ಈ ಸ್ವಾರಸ್ಯಕರ ವಾಕ್ಯದಿಂದ ರಾವ್ ದಂಪತಿಗಳ ಪುಸ್ತಕ ಆರಂಭವಾಗುತ್ತದೆ. ಚಲಿಸುವ ಯಾವುದೇ ವಸ್ತುವು ಸಣ್ಣ ಹಿರಿಯ ಮಕ್ಕಳನ್ನು ಆಕರ್ಷಿಸುತ್ತದೆ. ಹೂವಿನಿಂದ ಹೂವಿಗೆ ಹಾರುವ ಚಿಟ್ಟೆ, ಧೂಳು ಮುಸುಕಿದ ರಸ್ತೆಯಲ್ಲಿ ನಡೆಯುವ ಮಿಡತೆ, ಹೂವಿನೊಳಗೆ ತಡಕಾಡುತ್ತಿರುವ ದುಂಬಿ, ಎಲ್ಲವೂ ಆಸಕ್ತಿಯನ್ನುಂಟು ಮಾಡುವಂತಹವೇ. ಆದರೆ ಪ್ರಕೃತಿ ವಿಜ್ಞಾನಿಗಳು ಕೀಟಗಳು ಓಡಾಡುವುದನ್ನು ನಿಲ್ಲಿಸಿದರೆ ಥೇಟ್ ಮಕ್ಕಳಂತೆಯೇ ಸುಮ್ಮನಾಗಿ ಬಿಡುತ್ತಾರೆ. ಹೀಗಾಗಿ ಕೀಟಗಳು ಎಲ್ಲಿ, ಹೇಗೆ, ಯಾವಾಗ ನಿದ್ರಿಸುತ್ತವೆ ಎನ್ನುವ ಕುತೂಹಲಕರವಾದ ಪ್ರಶ್ನೆಯನ್ನು ಹೆಚ್ಚು ಕಡಿಮೆ ನಿರ್ಲಕ್ಷಿಸಲಾಗಿದೆ. ಅವರ ಪ್ರಬಂಧದ ಉಳಿದ ಭಾಗವೆಲ್ಲವೂ ದುಂಬಿಗಳು, ನಿದ್ರಿಸುತ್ತಿರುವ ಪತಂಗಗಳು ಹಾಗೂ ಇತರೆ ಕೀಟಗಳ ದಿನಚರಿ ಪ್ರಕೃತಿ ವಿಜ್ಞಾನಿಗಳಿಗೆ ಪ್ರೇರಣೆ ನೀಡುವಂತಹ ಆತ್ಮಕಥನದ ರೂಪದಲ್ಲಿ ಬರೆದಿದೆ. ಈಗ ನಾವು ಮರೆತಿರುವ ಈ ಶೈಲಿಯ ಬರಹಗಳು ವಿಜ್ಞಾನದ ಕ್ರಿಯೆಯನ್ನು ಅದರ ಫಲದಿಂದ ಬೇರ್ಪಡಿಸಿ ವಿವರಿಸುವುದಿಲ್ಲ. ಈಗ 2021ಕ್ಕೆ ಬರೋಣ. ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಎನ್ನುವ ಹಣ್ಣು ನೊಣದ ನಿದ್ರೆಯ ಸಂಶೋಧನೆ ಗುಡ್ಡದೆತ್ತರವಾಗಿರುವುದನ್ನೂ ಕಾಣುತ್ತೇವೆ. ನಿದ್ರೆ ಎನ್ನುವ ವಿದ್ಯಮಾನದ ನರಮಂಡಲದ ಚಟುವಟಿಕೆಗಳು, ತಳಿಗುಣ ಹಾಗೂ ಅಣುಸ್ತರದಲ್ಲಿ ನಿದ್ರೆಯ ನಿಯಂತ್ರಣವೇ ಮೊದಲಾದವುಗಳನ್ನು ಪತ್ತೆ ಮಾಡಲಾಗಿದೆ. ಹಾಗಿದ್ದು 1916ನೇ ಇಸವಿಯಲ್ಲಿ ಫಿಲ್ ಮತ್ತು ನೆಲ್ಲಿ ರಾವ್ ನೀಡಿದಷ್ಟು ಗಮನದ ಅಲ್ಪ ಭಾಗವನ್ನು ಅವರು ಅಧ್ಯಯನ ಮಾಡಿದ ಕೀಟಗಳ ಸಂಖ್ಯೆಯ ಭಾಗಾಂಶದಷ್ಟು ಕೀಟಗಳಿಗೂ ನಾವು ನೀಡಿಲ್ಲವೆನ್ನಬೇಕು. ದುಬಾರಿ ವೆಚ್ಚದ ಸುಸಜ್ಜಿತ ಸಲಕರಣೆಗಳನ್ನು ಬಳಸಿ ತಂತ್ರಜ್ಞಾನವೇ ಆಧಾರವಾಗಿರುವಂತಹ ಅಧ್ಯಯನಗಳನ್ನು ಹೆಚ್ಚೆಚ್ಚು ಸಂಭ್ರಮದಿಂದ ನಡೆಸುತ್ತಿರುವ ಸಂದರ್ಭದಲ್ಲಿಯೇ ಸರಳವಾದ ಅಗ್ಗದ ನಿಸರ್ಗ ವೀಕ್ಷಣೆಯಿಂದ ಮಾಡಬಹುದಾದ ಸಂಶೋಧನೆಗಳು ಬಲು ವಿರಳ ಹಾಗೂ ಆಗೊಮ್ಮೆ ಈಗೊಮ್ಮೆ ಎನ್ನುವಂತಿರುವುದು ನವೀನ ಜೀವ ವಿಜ್ಞಾನದಲ್ಲಿನ ವಿಪರ್ಯಾಸ ಎನ್ನಬೇಕಷ್ಟೆ. ಹಾಗಿದ್ದು ನಾವು ಸಂಶೋಧನೆಗೆ ಹಣವಿಲ್ಲವೆಂದು, ಸುಸಜ್ಜಿತ ಸವಲತ್ತುಗಳು ಇಲ್ಲದಿರುವುದರಿಂದ ಹಲವು ಸಂಸ್ಥೆಗಳು ಹಾಗೂ ವ್ಯಕ್ತಿಗಳು ಅರಿವಿನ ಕೃಷಿ ಮಾಡಲಾಗುತ್ತಿಲ್ಲವೆಂದು ದೂರುತ್ತೇವೆ. ಫಿಲ್ ಮತ್ತು ನೆಲ್ಲಿ ರಾವ್ ರವರು ಮಾಡಿದಂತೆ ನಮ್ಮೂರಿನ ಸಾವಿರಾರು ಕೀಟಗಳ ನಿದ್ರೆಯ ಬಗ್ಗೆಯೂ ಅಧ್ಯಯನ ಸಾಧ್ಯವಿದೆ. ಇದಕ್ಕೆ ನಮ್ಮ ವಿವಿಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿನ ಪ್ರಾಣಿ ವಿಜ್ಞಾನದ ಪ್ರೊಫೆಸರ್ ಅಷ್ಟೇ ಅಲ್ಲ, ಶಾಲಾ ಮಕ್ಕಳು ತಮ್ಮ ಮನೆಯ ಹಿತ್ತಿಲಿನಲ್ಲಿಯೇ ಈ ಮ್ಯಾಜಿಕ್ ಮಾಡಬಹುದು. ನಿದ್ರೆ ಮಾಡುವ ಕೀಟಗಳ ಸಂಖ್ಯೆಯನ್ನು ಸಹಸ್ರಪಟ್ಟು ಹೆಚ್ಚಿಸಬಹುದು. ಹಾಗಿದ್ದರೆ ಇದು ಯಾಕೆ ಸಾಧ್ಯವಾಗಿಲ್ಲ? ನಾವು ಪ್ರಕೃತಿ ವಿಜ್ಞಾನವನ್ನು, ಅದರಲ್ಲಿಯೂ ಸರಳವಾದ ಅಗ್ಗದ ಮೋಜಿನ ಸಾಹಸವೆನ್ನಿಸುವ ಸಂಶೋಧನೆಯನ್ನು ಮಾಡುವುದು ನಿಜವಾದ ವಿಜ್ಞಾನಿಗಳ ಪ್ರತಿಷ್ಠೆಗಿಂತಲೂ ಕೀಳು ಎಂದು ಭಾವಿಸಿರುವುದೇ ಇದಕ್ಕೆ ಕಾರಣ ಎನ್ನುವುದು ನನ್ನ ಅನಿಸಿಕೆ. ಇರಲಿ, ಶುಭಂ ಎನ್ನುವಾಗ ಎಲ್ಲರಿಗೂ ಖುಷಿಯ ವಿಷಯವಿದ್ದರೆ ಒಳ್ಳೆಯದು. ನಾವೀಗ ಮತ್ತೆ ಬ್ಯಾರೆಟ್ ಕ್ಲೈನ್ ಕಡೆ ತಿರುಗೋಣ. ಅಲ್ಲಲ್ಲ, ಕ್ಲೈನ್ ಸಹೋದರರ ಕಡೆ ಎಂದರೆ ಸರಿಯಾಗುತ್ತದೆ. ಬ್ಯಾರೆಟ್ ಅದ್ಭುತ ಭಾಷಣಕಾರ. ಒಮ್ಮೆ ನಾನು ಜೀವನ ಕೆಲಸಗಳ ಬಗ್ಗೆ ಅವನ ಚಿಂತನೆಗಳೇನೆಂದು ಪ್ರಶ್ನಿಸಿದ್ದೆ. ಇದರ ಬಗ್ಗೆ ಆತ ಹೇಳಿದ ಎರಡು ವಿಷಯಗಳು ಇಲ್ಲಿವೆ. ಉಳಿದವು ನನ್ನ ನೆನಪಿನಲ್ಲಿ ಇನ್ನೂ ಭದ್ರವಾಗಿವೆ. ನಾನು 5 ವರ್ಷದವನಾಗಿದ್ದಾಗಲೇ ನನ್ನ ಬದುಕು ಹಾಗೂ ಚಿಂತನೆಗಳನ್ನು ಕೀಟಗಳು ಆವರಿಸಿರಬೇಕು ಎಂದು ಹಂಬಲಿಸಿ ಖುಷಿಪಟ್ಟಿದ್ದೆ. ನಿದ್ರೆ ಹಾಗೂ ಕನಸುಗಳ ವಿಚಿತ್ರದ ಬಗ್ಗೆ ಯಾರಿಗೆ ತಾನೇ ಆಸಕ್ತಿ ಇಲ್ಲ? ವಾಲ್ಟರ್ ಕೈಸರ್ ಜೇನುಣಗಳು ನಿದ್ರಿಸುತ್ತವೆ ಎಂದು ಸೂಚಿಸಿ ಬರೆದ ಪ್ರಬಂಧವನ್ನು ಓದಿದಾಗ ನಿದ್ರೆ ಮತ್ತು ಕನಸುಗಳ ಬಗ್ಗೆ ಓದುತ್ತಿದ್ದ ನನ್ನ ಮನಸ್ಸಿಗೆ ನಿದ್ರೆಯ ಅಧ್ಯಯನಗಳನ್ನು, ನನ್ನ ಕೀಟ ಪ್ರೇಮವನ್ನು ಒಗ್ಗೂಡಿಸಿದರೆ ಹೇಗೆ ಎನಿಸಿಬಿಟ್ಟಿತ್ತು. ಹಲವು ಸುಪ್ರಸಿದ್ಧ ವಿಜ್ಞಾನಿ ದಂಪತಿಗಳು, ಅಪ್ಪ ಮಕ್ಕಳು ಒಟ್ಟೊಟ್ಟಾಗಿ ಸಂಶೋಧನೆಯಲ್ಲಿ ಕೈ ಜೋಡಿಸಿದ್ದ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಆದರೆ ಇಂತಹ ಸಂಶೋಧಕ ಅವಳಿಗಳು ಅಪರೂಪವೇ. ಬ್ಯಾರೆಟ್ ತನ್ನ ಅವಳಿ ಸಹೋದರ ಆರ್ನೋ ಕ್ಲೈನ್ ಜೊತೆಗೆ ಆಗಾಗ್ಗೆ ಸಂಶೋಧನೆಯಲ್ಲಿ ತೊಡಗುವುದುಂಟು, ಜೊತೆಗೂಡುವುದುಂಟು. ಆರ್ನೋ ನ್ಯೂಯಾರ್ಕಿನಲ್ಲಿರುವ ಚೈಲ್ಡ್ ಮೈಂಡ್ ಸಂಶೋಧನಾಲಯ, ಅಂದರೆ ಮಕ್ಕಳ ಮನೋವಿದ್ಯಮಾನಗಳ ಸಂಶೋಧನಾಲಯದ ವಿನೂತನ ತಂತ್ರಜ್ಞಾನ ಕೇಂದ್ರದ ನಿರ್ದೇಶಕ. ಆತ ಮಾನಸಿಕ ಅಸ್ವಸ್ಥರು ಧರಿಸಬಲ್ಲಂತಹ ಸೆನ್ಸಾರ್ಗಳು ಹಾಗೂ ಇತರೆ ಸಾಧನಗಳನ್ನು ವಿನ್ಯಾಸ ಮಾಡುವುದರಲ್ಲಿ ನಿರತ. ನಾನಿನ್ನೂ ಆತನನ್ನು ಭೇಟಿಯಾಗಿಲ್ಲವೆನ್ನಿ, ಆಗಬೇಕೆಂದು ಇಚ್ಛೆಯಂತೂ ಇದೆ. ತನ್ನ ಅವಳಿ ಸೋದರನ ಜೊತೆಗೆ ಸಂಶೋಧನೆ ಮಾಡುವುದೆಂದರೆ ಹೇಗಿರುತ್ತದೆ ಎಂದು ಬ್ಯಾರೆಟನನ್ನು ಕೇಳಿದೆ. ಅದಕ್ಕೆ ಆತ ಹೇಳಿದ್ದು, ಜೊತೆಯಾಗಿರುವುದೆಂದರೆ ನಮ್ಮಿಬ್ಬರಿಗೂ ಇಷ್ಟ, ಹೀಗಾಗಿ ನಾವು ಒಟ್ಟಿಗೆ ಕೆಲಸ ಮಾಡಲು ಬಯಸುತ್ತೇವೆ. ಜೊತೆಗೆ ನಮ್ಮ ಆಸಕ್ತಿಗಳು ಹಲವು ರೀತಿಯಲ್ಲಿ ಹೊಂದಿಕೊಳ್ಳುತ್ತವೆ. ನಮ್ಮಿಬ್ಬರಿಗೂ ನಿಸರ್ಗ ಎಂದರೆ ಪ್ರೀತಿ. ಅದರಲ್ಲೂ ಅಸ್ಪಷ್ಟವಾದ ಜೈವಿಕ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ಹೆಚ್ಚು. ಇಬ್ಬರು ಜೀವಿ ವಿಜ್ಞಾನ ವ್ಯಾಸಂಗ ಮಾಡಿದ್ದರೂ ಕಲೆ ಮತ್ತು ವಿಜ್ಞಾನದ ಪರಿಕಲ್ಪನೆಗಳನ್ನು ಕಣ್ಗಾಣಿಸುವಂತೆ ಮಾಡುವುದರಲ್ಲಿ ಆಸಕ್ತಿ ಇದೆ. ನನಗೆ ಇಲ್ಲದ ಹಲವು ಪ್ರತಿಭೆಗಳು ಹಾಗೂ ಪರಿಣಿತಿ ಅರ್ನೋಗೆ ಇದೆ. ಹೀಗಾಗಿ ಅವನ ಜೊತೆಗೆ ಕೆಲಸ ಮಾಡುವುದು ಹೆಮ್ಮೆಯೂ ಹೌದು, ಆರಾಮವೂ ಹೌದು. ನಿದ್ರೆಯ ಬಗೆಗಿನ ನನ್ನ ಸಂಶೋಧನೆಗಳಲ್ಲಿ ಕೀಟಗಳನ್ನು ಕುರಿತ ಸಾಮುದಾಯಿಕ ಅಧ್ಯಯನಗಳ ಮಾಹಿತಿಯ ಡಾಟಾಬೇಸ್ ರೂಪಿಸುವುದಕ್ಕೆ ಹಾಗೂ ನನ್ನ ಜಾಲತಾಣವನ್ನು ರೂಪಿಸುವುದಕ್ಕೆ ಅರ್ನೋ ನೆರವು ಪಡೆದಿದ್ದೇನೆ. ಅರ್ನೋ ವಿಶಿಷ್ಟ ಹಾಸ್ಯ ಪ್ರಜ್ಞೆಯ ವ್ಯಕ್ತಿ, ನಾನು ಅವನ ಅವಳಿಯಷ್ಟೇ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಹೀಗೊಂದು ಅವಳಿ ಇರಬೇಕು. ಏಕೆಂದರೆ ಅರ್ನೋ ನನ್ನ ಅತ್ಯಂತ ನಿಕಟವಾದ ಸಂಬಂಧವುಳ್ಳ ಸಹೋದ್ಯೋಗಿ. ಮುಂದೆ ನಮ್ಮಿಬ್ಬರ ಅವಳಿ ಬಲವನ್ನು ಉಪಯೋಗಿಸಿ ಇನ್ನೂ ಒಳ್ಳೆಯ ಸಂಶೋಧನೆ ಮಾಡಬೇಕು ಎನ್ನುವ ಆಸೆ ಇದೆ. ಈ ಅವಳಿಗಳಿಗೆ ಹಾಗೂ ಇದೇ ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡುವ ವಿಜ್ಞಾನಿ ಜೋಡಿಗಳಿಗೆಲ್ಲರಿಗೂ ಬಲ ಬರಲಿ, ಇಂತಹವರು ಇನ್ನೂ ಬರಲಿ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಮೂಲ ಆಂಗ್ಲ ಪಾಠ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.

0: ಈ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
1: ಎಪಿಸೋಡ್ 27ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಲ್ಫೈನ್ ಝೋನ್, ಕನ್ನಡದಲ್ಲಿ ಆಲ್ಫೈನ್ ವಲಯ, ಸಮತೀತೋಷ್ಣ ವಲಯದ ಮತ್ತು ಉಷ್ಣವಲಯದ ಪರ್ವತಗಳ ವೃಕ್ಷರೇಖೆ ಟ್ರೀ ಲೈನ್ ಮತ್ತು ಹಿಮರೇಖೆ ಸ್ನೋ ಲೈನ್ ಮಧ್ಯ ಇರುವ ಪ್ರದೇಶ. ವೃಕ್ಷರೇಖೆ ಎಂದರೆ ಮರಗಳು ಬೆಳೆಯುವ ಪ್ರದೇಶದ ಮೇಲ್ತುದಿ. ಹಿಮರೇಖೆ ಎಂದರೆ ಶಾಶ್ವತ ಹಿಮವೃತ ಪ್ರದೇಶದ ಕೆಳ ಎಲ್ಲೆ. ಆಲ್ಫೈನ್ ವಲಯದಲ್ಲಿ ಮರಗಳು ಬೆಳೆಯುವುದಿಲ್ಲ. ಈ ವಲಯದಲ್ಲಿ ಹಿಮಪಾತ ಅಧಿಕವಾಗಿರುತ್ತದೆ. ಇಲ್ಲಿ ಕನಿಷ್ಠ ವಾರ್ಷಿಕ ತಾಪಮಾನ 7 ಸೆಂಟಿಗ್ರೇಡ್ ಇರುತ್ತದೆ. ಆಲ್ಫೈನ್ ವಲಯ ಸ್ಕಾಟ್ಲ್ಯಾಂಡ್ನಲ್ಲಿ 1000 ಮೀಟರ್ ಎತ್ತರದಲ್ಲಿ ಕಂಡುಬರುತ್ತದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಇದು 3700 ಮೀಟರ್ನಷ್ಟು ಎತ್ತರದಲ್ಲಿದೆ. ಇಲ್ಲಿ ಪೊದೆಗಳು, ಸಣ್ಣ ಗಿಡಗಳು, ಶಿಲಾವಲ್ಕಗಳು, ಪಾಚಿಗಳು ಬೆಳೆಯುತ್ತವೆ. ಇಲ್ಲಿನ ಮುಖ್ಯ ಪ್ರಾಣಿಗಳೆಂದರೆ ಮೊಲಗಳು, ಪರ್ವತ ಮೇಕೆಗಳು, ಸರೀಸೃಪಗಳು, ಗಿಡುಗಗಳು, ಗಡ್ಡದಾರಿ ಹದ್ದುಗಳು ಬಿಯರ್ಡ್ ಹಾಕ್, ನರಿ, ಹಿಮಚಿರತೆ, ಚಿಟ್ಟೆಗಳು, ಪತಂಗಗಳು, ಮಿಡತೆಗಳು, ಜೀರುಂಡೆಗಳು ಮುಂತಾದ ಕೀಟಗಳು ವಿಫಲವಾಗಿರುತ್ತವೆ. ಆಲ್ಫೈನ್ ವಲಯದ ಜೀವಿಗಳು ತೋರುವ ಹೊಂದಾಣಿಕೆಗೆ ವಿಸ್ಮಯಕಾರಿ. ಉದಾಹರಣೆಗೆ, ಪರ್ವತ ಮೊಲಗಳು ಚಳಿಗಾಲದಲ್ಲಿ ಭಕ್ಷಕ ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಹಿಮದ ಬಿಳುಪನ್ನು ಪಡೆಯುತ್ತವೆ. ಬೇಸಿಗೆಯಲ್ಲಿ ಬಂಡೆಗಳ ಸಂದುಗಳಲ್ಲಿ ಅಡಗಲು ಚರ್ಮವನ್ನು ಕಂದು ಬಣ್ಣಕ್ಕೆ ಮಾರ್ಪಾಡು ಮಾಡಿಕೊಳ್ಳುತ್ತವೆ. ಜಾಗತಿಕ ತಾಪಮಾನದಿಂದಾಗಿ ಆಲ್ಫೈನ್ ವಲಯ ನಶಿಸಿ ಹೋಗಬಹುದೆಂದು ಕೆಲವು ವಿಜ್ಞಾನಿಗಳ ಅಭಿಪ್ರಾಯ ಪಡುತ್ತಾರೆ. ಈ ಜಾಗತಿಕ ತಾಪಮಾನಕ್ಕೆ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಮುಖ್ಯ ಕಾರಣವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಲು ಮುಖ್ಯ ಕಾರಣ ಕೈಗಾರೀಕರಣ ಹಾಗೂ ಏರೋಪ್ಲೇನ್ಗಳ ಮಲಿನ ಹಾಗೂ ರೈಲುಗಳಿಂದ ಮಲಿನ ಹಾಗೂ ವಾಹನಗಳಿಂದ ಮಲಿನವಾದ ಗಾಳಿಯಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಇದರಿಂದಾಗಿ ಜಾಗತಿಕ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ. ಆಲ್ಟರ್ನೇಟಿವ್ ಅಗ್ರಿಕಲ್ಚರ್, ಕನ್ನಡದಲ್ಲಿ ಪರ್ಯಾಯ ಕೃಷಿ ಅಥವಾ ಪರ್ಯಾಯ ಬೇಸಾಯ. ಸುಸ್ಥಿರ ಇಳುವರಿ, ಸುಸ್ಥಿರ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಇಳುವರಿ ನೀಡಬಲ್ಲಂತಹ ಕೃಷಿ ವ್ಯವಸ್ಥೆ. ಪರ್ಯಾಯ ಕೃಷಿಯು ಜೈವಿಕ ಕೃಷಿ, ಸುಸ್ಥಿರ ಕೃಷಿ, ಪುನರ್ಭವ ಕೃಷಿ ಮುಂತಾದ ಹಲವು ಕೃಷಿ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಪರ್ಯಾಯ ಕೃಷಿಯು ಭೂಮಿಯನ್ನು ಒಂದು ಪರಿಸರ ವ್ಯವಸ್ಥೆ ಎಂದು ಪರಿಗಣಿಸುತ್ತದೆಯೇ ಹೊರತು ಆಧುನಿಕ ಕೃಷಿಯಂತೆ ಕಾರ್ಖಾನೆ, ಕೈಗಾರಿಕೆ ಅಥವಾ ಉದ್ಯಮ ಎಂದಲ್ಲ. ಹೀಗಾಗಿ ಭೂಮಿಯಲ್ಲಿರುವ ಜೀವಿಗಳೆಲ್ಲವೂ ಪರಸ್ಪರ ಪ್ರತಿಕ್ರಿಯಿಸುತ್ತಾ ತನ್ಮೂಲಕ ಸಮತೋಲನವನ್ನು ಸಾಧಿಸುತ್ತವೆ ಎಂದು ಪರ್ಯಾಯ ಕೃಷಿ ವ್ಯವಸ್ಥೆ ಹೇಳುತ್ತದೆ. ಪರ್ಯಾಯ ಕೃಷಿಯ ಪ್ರಕಾರ ಆ ಭೂಮಿಯಲ್ಲಿ ಅನೇಕ ನೈಸರ್ಗಿಕ ಕ್ರಿಯೆಗಳು ನಡೆಯುತ್ತಿರುತ್ತವೆ. ಈ ನೈಸರ್ಗಿಕ ಕ್ರಿಯೆಗಳನ್ನು ಕೃಷಿಕರು ಸೂಕ್ತವಾಗಿ ಬಳಸಿಕೊಳ್ಳಬೇಕೇ ಹೊರತು ರಾಸಾಯನಿಕಗಳ ಬಳಕೆಯಿಂದ ಹಾಗೂ ಇತರ ಸೂಕ್ತವಲ್ಲದ ಆಧುನಿಕ ವಿಧಾನಗಳಿಂದ ಹಾಳುಗೆಡುವಬಾರದು. ಪರ್ಯಾಯ ಕೃಷಿಯು ಹಲವು ಆಧುನಿಕ ವಿಧಾನಗಳನ್ನು ಒಪ್ಪುವುದಿಲ್ಲ. ಉದಾಹರಣೆಗೆ, ರಸಗೊಬ್ಬರಗಳ ಬಳಕೆ. ಪರ್ಯಾಯ ಕೃಷಿಯು ಈ ಕೆಳಗೆ ಕೊಟ್ಟಿರುವ ವಿಧಾನಗಳನ್ನು ಪ್ರೇರೇಪಿಸುತ್ತದೆ. ದುಬಾರಿಯಾದರೂ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುವಂತಹ ಉಳುಮೆ, ಅತ್ಯಂತ ಕಡಿಮೆ ಪ್ರಮಾಣದ ರಸಗೊಬ್ಬರಗಳ ಬಳಕೆ ಮತ್ತು ಪ್ರಾಣಿ ಗೊಬ್ಬರ, ಹಸಿರು ಗೊಬ್ಬರಗಳ ಗರಿಕೆ ಬಳಕೆ, ಕೀಡೆ ನಿಯಂತ್ರಣಕ್ಕೆ ಸಮಗ್ರ ಕೀಡೆ ಹತೋಟಿ ವಿಧಾನಗಳು,

0: ಬೆಳೆ ಆವರ್ತನೆಯಂಥ ಕಳೆ ಹಾಗೂ ರೋಗಗಳನ್ನು ನಿಯಂತ್ರಿಸುವ ನಿರ್ವಹಣಾ ವ್ಯವಸ್ಥೆಗಳು. ಪರ್ಯಾಯ ಕೃಷಿಪ್ರದ 1989 ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಷ್ಟ್ರೀಯ ಸಂಶೋಧನಾ ಆಯೋಗದ ಕೃಷಿ ಮಂಡಳಿಯು ಬಳಸಿತು. ಜಾಗತಿಕ ಮಟ್ಟದಲ್ಲಿ ಇದು ಪರ್ಯಾಯ ಕೃಷಿ ವ್ಯವಸ್ಥೆಯ ಬಗ್ಗೆ ಮರುಚಿಂತನೆ ಮಾಡಲು ಪ್ರೇರೇಪಿಸಿತು. ಆಲ್ಟರ್ನೇಟಿವ್ ಎನರ್ಜಿ ಅಥವಾ ಪರ್ಯಾಯ ಶಕ್ತಿ. ಅಸಂಪ್ರದಾಯಕ ಶಕ್ತಿ ಆಕಾರಗಳಿಂದ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಉತ್ಪಾದಿಸಲ್ಪಡುವ ಶಕ್ತಿ. ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳು ಇತ್ಯಾದಿಗಳು ಸಂಪ್ರದಾಯಕ ಶಕ್ತಿಯ ಆಕಾರಗಳು. ಅಸಂಪ್ರದಾಯ ಶಕ್ತಿಯ ಆಕಾರಗಳೆಂದರೆ ಜೈವಿಕ ರಾಶಿ ಬಯೋಮಾಸ್, ಸೂರ್ಯ ಸೋಲಾರ್ ಎನರ್ಜಿ, ವಾಯು ವಿಂಡ್ ಎನರ್ಜಿ, ಭರತ ಸಮುದ್ರದ ಎನರ್ಜಿ, ಭೂ ಉಷ್ಣ ಇತ್ಯಾದಿಗಳು. ಭೂಮಿಯಲ್ಲಿರುವ ಉಷ್ಣತೆಯನ್ನು ಉಪಯೋಗಿಸಿ ಎನರ್ಜಿಯನ್ನು ಪಡೆಯುವುದು ಪರ್ಯಾಯ ಶಕ್ತಿಗಳ ಅಕಾರಕಗಳು. ಸ್ಥಳೀಯವಾಗಿ ದೊರಕುತ್ತದೆ, ಅಲ್ಲದೆ ಇವು ನವೀಕರಿಸಬಲ್ಲ ಶಕ್ತಿಯ ಆಕಾರಗಳಾಗಿವೆ. ಹೌದು, ಪರ್ಯಾಯ ಶಕ್ತಿ ಆಕಾರಗಳ ಬಳಕೆ ವಿಕೇಂದ್ರೀಕರಣಕ್ಕೆ ಎಡೆಮಾಡಿಕೊಡುತ್ತದೆ. ಇವು ನವೀಕರಿಸಲಾಗದ ಸಾಂಪ್ರದಾಯಿಕ ಶಕ್ತಿ ಅಕಾರಕಗಳು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತವೆ. ಭಾರತದ ಇತ್ತೀಚಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರ್ಯಾಯ ಶಕ್ತಿ ಅಕಾರಕಗಳನ್ನು ಬಳಕೆಯನ್ನು ಹೆಚ್ಚಿಸುವುದು ಮುಖ್ಯ ಗುರಿಯಾಗಿದೆ. ವಾಯು ವಿಂಡ್ ಎನರ್ಜಿ, ಸೂರ್ಯ ಸೋಲಾರ್ ಎನರ್ಜಿ ಮುಂತಾದ ಪರ್ಯಾಯ ಶಕ್ತಿಯ ಅಕಾರಕಗಳಿಂದ ಈಗ ವಾಣಿಜ್ಯೋದ್ಯಮಕ್ಕೆ ಶಕ್ತಿಯನ್ನು ಉತ್ಪಾದಿಸಲಾಗುತ್ತಿದೆ. ಜೈವಿಕ ಅನಿಲ ಘಟಕಗಳು, ದಾರು ಅನಿಲ ಸ್ಥಾವರಗಳು, ವುಡ್ ಗ್ಯಾಸಿಫಿಕೇಶನ್ ಅಥವಾ ಸೌದೆ ಒಲೆಗಳು, ಗಾಳಿಗಿರಣಿಗಳು, ವಿಂಡ್ ಎನರ್ಜಿ ಆ್ಯಂಡ್ ಆರ್ ವಿಂಡ್ ಮಿಲ್ ಪರ್ಯಾಯ ಶಕ್ತಿ ತಂತ್ರಜ್ಞಾನಗಳಿಗೆ ಕೆಲವು ಉದಾಹರಣೆಗಳಿವೆ. ಆಲ್ಟರ್ನೇಟ್ ಗ್ರೇಜಿಂಗ್ ಪರ್ಯಾಯ ಮೇಯುವಿಕೆ. ಗ್ರೇಜಿಂಗ್ ಅಂದರೆ ಪ್ರಾಣಿಗಳು ತಿನ್ನುವ ವಿಧಾನ. ಜಾನುವಾರುಗಳನ್ನು ಎರಡು ಹುಲ್ಲುಗಾವಲುಗಳಲ್ಲಿ ಪರ್ಯಾಯವಾಗಿ ಸಾಕುವಿಕೆ ಅಥವಾ ಮೇಯಿಸುವಿಕೆ ಎಂದು ಕರೆಯಬಹುದು. ಇಲ್ಲಿ ಜಾನುವಾರುಗಳನ್ನು, ವಿಶೇಷವಾಗಿ ದನಕರುಗಳನ್ನು ಒಂದು ಹುಲ್ಲುಗಾವಲಿನಲ್ಲಿ ಮೇಯಲು ಬಿಡುತ್ತಾರೆ. ಅಲ್ಲಿ ಮೇವು ಕಡಿಮೆಯಾಗುತ್ತಿದ್ದಂತೆ ಜಾನುವಾರುಗಳನ್ನು ಇನ್ನೊಂದು ಹುಲ್ಲುಗಾವಲಿನಲ್ಲಿ ಬಿಡುತ್ತಾರೆ. ಇದರಿಂದಾಗಿ ಮೊದಲ ಹುಲ್ಲುಗಾವಲಿನಲ್ಲಿ ಸವಕಳಿಯು ಕಡಿಮೆಯಾಗುತ್ತದೆ, ಏಕೆಂದರೆ ಅಲ್ಲಿ ಹುಲ್ಲಿನ ಕವರ್ ಭೂಮಿಯನ್ನು ಹುಲ್ಲು ಕವರ್ ಮಾಡಿಕೊಂಡಿರುತ್ತದೆ. ಒಂದೇ ಹುಲ್ಲುಗಾವಲಿನಲ್ಲಿ ಜಾನುವಾರುಗಳು ತುಂಬ ಹೆಚ್ಚಾಗಿ ಮೇದರೆ ಹುಲ್ಲು ನಶಿಸುತ್ತದೆ. ಆಗ ಭೂಮಿಯು ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತದೆ, ಹಾಗಾಗಿ ಮಣ್ಣು ಒಣಗುತ್ತದೆ. ಅಲ್ಲಿ ದನಕರುಗಳು ಓಡಾಡಿದಾಗ ಮಣ್ಣು ಪುಡಿ ಪುಡಿಯಾಗುತ್ತದೆ. ಪುಡಿ ಪುಡಿಯಾದ ಮಣ್ಣು ಗಾಳಿಗೆ ತೇಲಿ ಹೋಗುತ್ತದೆ ಅಥವಾ ಮಳೆ ಬಂದಾಗ ನೀರಿನಲ್ಲಿ ತೇಲಿ ಹೋಗುತ್ತದೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಅಥವಾ ಪರ್ಯಾಯ ಮೇಯುವಿಕೆಯ ಎರಡು ಹುಲ್ಲುಗಾವಲುಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಇದರಿಂದಾಗಿ ಮೊದಲ ಹುಲ್ಲುಗಾವಲಿನಲ್ಲಿ ಭೂ ಸವಕಳಿ ಕಡಿಮೆಯಾಗಿ ಹುಲ್ಲು ಮತ್ತೆ ಚೆನ್ನಾಗಿ ಬೆಳೆಯುತ್ತದೆ. ಮೇವಿನ ಉತ್ಪಾದನೆ ಹೆಚ್ಚಾಗಿ ಜಾನುವಾರುಗಳಿಗೆ ಸಾಕಷ್ಟು ಮೇವು ದೊರೆಯುತ್ತದೆ. ಪರ್ಯಾಯ ಮೇಯುವಿಕೆ ಅತಿ ಮೇಯುವಿಕೆಗೆ ಅಥವಾ ಓವರ್ ಗ್ರೇಜಿಂಗ್ಗೆ ಆಸ್ಪದವಿರುವುದಿಲ್ಲ. ಅಲ್ಲದೆ ಪರ್ಯಾಯ ಮೇಯುವಿಕೆಗೆ ಪರೋಕ್ಷವಾಗಿ ಜಾನುವಾರುಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ. ಪರ್ಯಾಯ ಮೇಯುವಿಕೆ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಜಾನುವಾರುಗಳು ಅಧಿಕ ಸಂಖ್ಯೆಯಲ್ಲಿರುವ ಗೋಮಾಳಗಳ ಕ್ಷೀಣಿಸುತ್ತಿರುವ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಪರ್ಯಾಯ ಮೇಯುವಿಕೆಯನ್ನು ಅನುಷ್ಠಾನಗೊಳಿಸುವುದು ಕಷ್ಟ. ಪರ್ಯಾಯ ಮೇಯುವಿಕೆಯನ್ನು ಯೋಜಿಸುವಾಗ ಸಾಂಪ್ರದಾಯಿಕ ಆಚರಣೆಗಳು, ಭೂ ಉತ್ಪಾದನಾ ಸಾಮರ್ಥ್ಯ, ಭೂಮಿಯ ಲಭ್ಯತೆ ಇವುಗಳನ್ನು ಪರಿಗಣಿಸಬೇಕಾಗುತ್ತದೆ. ಆಲ್ಟರ್ನೇಟಿವ್ ಟೆಕ್ನಾಲಜಿ, ಪರ್ಯಾಯ ತಂತ್ರಜ್ಞಾನ. ಸಂಪನ್ಮೂಲಗಳ ವಿವೇಕಯುತ ಬಳಕೆಯನ್ನು ಹಾಗೂ ಪರಿಸರದ ಜೀವಿ ನಿರ್ಜೀವಿಗಳ ರಕ್ಷಣೆಯನ್ನು ಗುರಿಯಾಗಿಟ್ಟುಕೊಂಡು ನಿಯೋಜಿಸಿದ ದಕ್ಷ ತಂತ್ರಜ್ಞಾನ. ಪರ್ಯಾಯ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆ ಪರ್ಯಾಯ ತಂತ್ರಜ್ಞಾನದ ಒಂದು ಭಾಗವಾಗಿದೆ. ಅತ್ಯಲ್ಪ ಸಂಪನ್ಮೂಲಗಳನ್ನು ಬಳಸಿ ಅಲ್ಪಾವಧಿಯಲ್ಲಿ ಅಧಿಕ ಉತ್ಪಾದನೆಯನ್ನು ಪಡೆಯುವ ಮತ್ತು ಶ್ರಮವನ್ನು ಕಡಿಮೆ ಮಾಡುವ ಉದ್ದೇಶವಿರುವ ಪರ್ಯಾಯ ತಂತ್ರಜ್ಞಾನಗಳು ಪರಿಸರದ ಮಾಲಿನ್ಯದ ಬಗ್ಗೆ ಕಾಳಜಿ ವಹಿಸುತ್ತವೆ. ಪರ್ಯಾಯ ತಂತ್ರಜ್ಞಾನಗಳು ಎಲ್ಲ ಕ್ಷೇತ್ರದಲ್ಲಿಯೂ ಬೆಳಕಿಗೆ ಬರುತ್ತಿವೆ. ಗಾಳಿಗಿರಣಿಗಳು, ವ್ಯವಸಾಯ ಕ್ಷೇತ್ರದಲ್ಲಿ ಬಳಸುವ ಕಳೆ ಯಂತ್ರಗಳು, ಸೌರ ವಲಯಗಳು ಪರ್ಯಾಯ ತಂತ್ರಜ್ಞಾನಗಳಿಗೆ ಮುಖ್ಯ ಉದಾಹರಣೆಗಳಾಗಿವೆ. ಎಪಿಸೋಡ್ 27 ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 92ನೆಯ ಪದ್ಯ. ಆ ಪದ್ಯ ಹೀಗಿದೆ. ಏನಿರ್ದೆಗೊಂಡ ಕಜ್ಜ ಮನೆ ಪೇಳ್ದೆಯೋ, ಚಿಂತಿಸುತ್ತಿರ್ಪೆ ನಾನು ಏನಾನುಪಾಯಮಂ ಬಗೆ ಬರಂತೂ ಅವರ್ಗಳ್ ನಿನಗೆಂದೇ ಕಂದ ಪೇಳ್. ನೀನಿರೆ ಪಟ್ಟಮಂ ನೆಲಲಮಂ ಅಪ್ಪುದನೊಲ್ವೆನೆ ವೈರಿಗಳಿಗೆ ನೀನೇನು ಮದರ್ಕೆ ಚಿಂತಿಸದಿರಿ ಇಲ್ಲಿರಲೀವೆನೆ ಪಾಂಡುಪುತ್ರರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಏನ್ ಎರ್ದೆಗೊಂಡ ಕಜ್ಜಮನೆ ಪೇಳದೆಯೋ, ಚಿಂತಿಸುತ್ತಿರ್ಪೇಂ ಆನುಂ ಏನಾನುಂ ಉಪಾಯಮಂ ಬಗೆವರಂತೆ ಅವರ್ಗಳ್ ನಿನಗೆಂದೇ ಕಂದ ಪೇಳ್. ನೀನಿರೆ ಪಟ್ಟಮುಂ ನೆಲನುಂ ಅಪ್ಪುದಂ ಒಲ್ವೆನೆ ವೈರಿಗಳಿಗೆ ನೀಂ ಏನೂ ಅದಕ್ಕೆ ಚಿಂತಿಸದಿರ್ ಇಲ್ಲಿರಲ್ ಈವೆನೆ ಪಾಂಡುಪುತ್ರರಂ. ಇದರ ವ್ಯಾಖ್ಯಾನವನ್ನು ಕೂಡ ನಾನು ಮಾಡ್ತೇನೆ. ಈಗ ಧೃತರಾಷ್ಟ್ರ ಮಗನ ಮಾತಿಗೆ ನಿಧಾನಕ್ಕೆ ತಲೆದೂಗ್ತಾನೆ ಮತ್ತು ಆತನ ಮಾತಿನ ಓಗಕ್ಕೆ ಒಪ್ಪಿಕೊಡ್ತಾನೆ. ಆದರೆ ಧೃತರಾಷ್ಟ್ರನೇ ಸುಯೋಧನನ ಮಾತಿಗೆ ಬಗ್ಗಿದ ಅಂತ ಅರ್ಥ ಅಲ್ಲ. ನಾವು ಇಲ್ಲಿ ಗಮನಿಸಿದರೆ ಧೃತರಾಷ್ಟ್ರನ ಮನಸ್ಸಿನಲ್ಲಿಯೂ ಕೂಡ ಈ ರೀತಿಯ ಯೋಚನೆಗಳು ಈಗಾಗಲೇ ಬಂದಿವೆ ಎನ್ನುವುದಕ್ಕೆ ಸಾಕ್ಷ್ಯವೂ ಕೂಡ ಈಗ ಸಿಗ್ತದೆ. ಆತ ತಂದೆ ಕೌರವನಲ್ಲಿ ಕೇಳ್ತಾನೆ, ಏನೆರ್ದೆಗೊಂಡ ಕಜ್ಜ ಮನೆ ಪೇಳಿದೆಯೋ. ಎರ್ದೆಗೊಂಡ ಅಂದರೆ ಮನಸ್ಸಿಗೆ ಬಂದ, ಬುದ್ಧಿಗೆ ಬಂದ ಅಂತ ಅದಕ್ಕೆ ಅರ್ಥ. ಕಜ್ಜ ಕಾರ್ಯ, ನೀನು ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿ ಕಾರ್ಯವನ್ನು ನಿಶ್ಚಯ ಮಾಡಿದೀಯಾ, ಏನೆರ್ದೆಗೊಂಡ ಕಜ್ಜ ಮನೆ ಪೇಳಿದೆಯೋ ಎನ್ನುವುದು ಅದಕ್ಕೆ ಅರ್ಥ. ನಿನ್ನ ಮನಸ್ಸಿನಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ಯೋಚನೆ ಬಂದಿದೆ ಹೇಳು. ಚಿಂತಿಸುತ್ತಿರ್ಪೆಂ ಆನು, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೇನೆ. ಏನಾನುಮಂ ಉಪಾಯಮಂ, ಏನಾದರೂ ಒಂದು ಉಪಾಯವನ್ನು ನಾನು ಕೂಡ ಯೋಚನೆ ಮಾಡ್ತಾನೆ ಇದ್ದೇನೆ. ನೀನು ಮಾತ್ರ ಮಾಡ್ತಿರೋದಲ್ಲ, ಅದೇ ದಾರಿಯಲ್ಲಿ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ಬಗೆವರಂತೆ ಅವರ್ಗಳ್ ನಿನಗೆಂದೇ ಕಂದ ಪೇಳ್. ಬಗೆವರಂತೂ ಅವರ್ಗಳ್ ನಿನಗೆಂದೇ ಕಂದ ಪೇಳ್. ಅವರು ನಿನ್ನ ಕುರಿತು ಕೂಡ ಯೋಚನೆ ಮಾಡದೇ ಇರುವುದಿಲ್ಲ. ಅಂದರೆ ನಿನ್ನ ಕುರಿತು ಅವರು ಕೂಡ ಖಂಡಿತವಾಗಿಯೂ ಕೆಟ್ಟದಾಗಿಯೇ ಯೋಚನೆ ಮಾಡ್ತಾರೆ. ಬಗೆವರಂತವರ್ಗಳು ನಿನಗೆಂದೇ, ನಿನ್ನನ್ನು ಅವರು ಒಳ್ಳೆಯವರು ಅಂತ ಅಥವಾ ನಮ್ಮ ಸಹೋದರ ಅಂತ ಬಗೆಯುತ್ತಾರೆ. ಇಲ್ಲ, ಬದಲಾಗಿ ಅವರು ಕೂಡ ನಿನ್ನ ಬಗ್ಗೆ ವೈರತ್ವವನ್ನೇ ಯೋಚನೆ ಮಾಡಿದ್ದಾರೆ. ಕಂದ ಪೇಳ್, ಕಂದ ಹೇಳು. ನೀನಿರೇ ಪಟ್ಟಮೂ ನೆಲವೂ ಅಪ್ಪದಂ ಒಲ್ವೇನೆ, ನೀನಿರಲು ನಿನಗೆ ಪಟ್ಟವು ಮತ್ತು ಈ ದೇಶವು ಈ ರಾಜ್ಯವು ಬರುವುದಕ್ಕೆ ನಾನು ಅಡ್ಡಿ ಬರುತ್ತೇನೆ. ನೀನಿರೇ ಪಟ್ಟಮೂ ನೆಲನೂ ಅಪ್ಪುದಂ, ನಿನಗೆ ಪಟ್ಟ ಮತ್ತು ನಿನಗೆ ನೆಲ ಅಪ್ಪುದಂ ಆಗುವುದನ್ನು ತಪ್ಪಿಸುವೇನೆ, ಒಳ್ಳೆನೆ, ಒಲ್ಲದಿರ್ತೇನೆ. ವೈರಿಗಳಿಗೆ ಪಟ್ಟ ಬರುವ ಹಾಗೆ ನಾನು ಮಾಡುತ್ತೇನೆ. ನೀನಿರೇ ಪಟ್ಟವನ್ನು ನೆಲವೂ ಅಪ್ಪದನಲ್ವೇನೆ ವೈರಿಗಳಿಗೆ? ನೀನಿರಲು ವೈರಿಗಳಿಗೆ ಪಟ್ಟವೂ ಮತ್ತು ರಾಜ್ಯವೂ ಬರುವ ಹಾಗೆ ನಾನು ಮಾಡುವೇನೆ. ನೀನು ಏನೂ ಅದಕ್ಕೆ ಚಿಂತಿಸಿದ್ರು, ಆ ಕುರಿತು ನೀನು ಏನೂ ಕೂಡ ಚಿಂತೆ ಮಾಡಬೇಡ. ಇಲ್ಲಿರಲು ಈವೆನೆ ಪಾಂಡುಪುತ್ರರಂ, ಇಲ್ಲಿ ಇರುವುದಕ್ಕೆ ನಾನು ಪಾಂಡುಪುತ್ರರಿಗೆ ಅವಕಾಶ ಕೊಡುವೇನೆ ಎಂದು ಹೇಳ್ತಾನೆ. ಅಂದರೆ ಈಗಾಗಲೇ ಧೃತರಾಷ್ಟ್ರನಿಗೂ ಕೂಡ ಪಾಂಡು ಚಕ್ರವರ್ತಿಯ ಮಕ್ಕಳು ಅಥವಾ ಪಾಂಡವರು ಈ ಹಸ್ತಿನಾವತಿಯಲ್ಲಿದ್ದರೆ ಅದು ಎಂದಾದರೂ ಒಂದು ದಿನ ತನಗೆ ತೊಂದರೆ ಆಗಬಹುದು ಎನ್ನುವ ಯೋಚನೆ ಬಂದಿತ್ತು. ಹೇಗಾದರೂ ಮಾಡಿ ಅವರನ್ನು ಇಲ್ಲಿಂದ ಹೊರಗೆ ಹಾಕಲೇಬೇಕು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಅಂದರೆ ಈವರೆಗೆ ಆ ಯೋಚನೆಯನ್ನು ಆತ ಹೇಳಿರಲಿಲ್ಲ. ಆದರೆ ಯಾವಾಗ ಸುಯೋಧನ ತನ್ನ ಯೋಚನೆಯನ್ನು ಹೇಳ್ತಾನೋ ಆಗ ತಂದೆ ಕೂಡ ಅದೇ ದಾರಿಯಲ್ಲಿ ನಡೆಯುತ್ತಾ ಸುಯೋಧನನಿಗೂ ಕೂಡ ಆ ಸಂಚಿನಲ್ಲಿ ಭಾಗವಹಿಸುವ ಹಾಗೆ ಇಷ್ಟ ಪಡ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಅಧ್ಯಯನದ ಸಂಬಂಧಿ ಮಾತುಕತೆಯನ್ನು ಮಾಡ್ತಾ ಇದ್ವಿ. ಸ್ಟಡೀಸ್ ರಿಲೇಟೆಡ್ ಕನ್ವರ್ಸೇಷನ್ಸ್ನ ಇಂಗ್ಲೀಷ್ನ ವಾಕ್ಯಗಳಾಗಿ ಬದಲಾಯಿಸ್ತಾ ಇದ್ವಿ. ಈ ರೀತಿಯ ಮಾತುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಆಗಿರುತ್ತಲ್ವಾ? ಎಲ್ಲರೂ ನಾವೆಲ್ಲ ಏನಾದರೂ ಓದಿರ್ತೀವಿ, ಏನು ಓದಿದ್ದೀವಿ, ಎಷ್ಟು ಓದಿದ್ದೀವಿ, ಏನು ಕೆಲಸ ಮಾಡ್ತಿದ್ದೀವಿ, ಯಾವ ಪುಸ್ತಕ ಅಂದರೆ ನಮಗಿಷ್ಟ, ಅಥವಾ ಯಾವ ವಿಷಯದ ಬಗ್ಗೆ ಮಾತಾಡೋದು ಇಷ್ಟ, ಈ ಥರದ ಚರ್ಚೆಗಳು ಹಾಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತಿನ ಸಂಚಿಕೆಗಳು ಸಹಾಯ ಮಾಡತ್ತೆ ಇಂಗ್ಲಿಷ್ ಕಲಿಕೆಯಲ್ಲಿ ಅಂತ ನಾನು ಭಾವಿಸ್ತೀನಿ. ನಾನು ಈ ಕಾಲೇಜಲ್ಲಿ 2 ವರ್ಷದಿಂದ ಓದ್ತಾ ಇದ್ದೀನಿ. ಇವಾಗೇನು ಹೇಗೆ ಹೇಳ್ತೀರಾ? ನಾನು ಈ ಕಾಲೇಜಲ್ಲಿ 2 ವರ್ಷದಿಂದ ಓದ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಇನ್ ದಿಸ್ ಕಾಲೇಜ್ ಫಾರ್ 2 ಇಯರ್ಸ್. ನಾನು 1980 ಈ ಕಾಲೇಜಲ್ಲಿ ಇದ್ದೀನಿ. ಕೆಲಸ ಮಾಡ್ಕೊಂಡಿದ್ದಿರ್ಬೋದು ಅಥವಾ ಓದಿಕೊಂಡು ಅಲ್ಲೇ ಕೆಲಸಕ್ಕೂ ಸೇರಿರ್ಬೋದು. ಹೇಗೆ ಹೇಳ್ತೀರಾ ಅದನ್ನು? ಐ ಹ್ಯಾವ್ ಬೀನ್ ಇನ್ ದಿಸ್ ಕಾಲೇಜ್ ಸಿನ್ಸ್ 1980. ಅಲ್ಲಿ ಮೊದಲು ಫಾರ್ 2 ಇಯರ್ಸ್ ಅಂತ ಹೇಳಿದ್ವಿ. 2 ವರ್ಷ 2 ತಿಂಗಳು ಅಥವಾ ಒಂದಷ್ಟು ದಿವಸದಿಂದ ಅಂತ ಹೇಳಬೇಕಾದ್ರೆ ಫಾರ್ ಅಂತ ಹೇಳಿ ಬಳಸಬೇಕಾಗತ್ತೆ. ಆದರೆ ಪರ್ಟಿಕ್ಯುಲರಾಗಿ ಇಂಥ ಡೇಟು, ಇಂಥ ಇಸ್ವಿಯಿಂದ ನಾನು ಇದ್ದೀನಿ ಅನ್ಬೇಕಾದ್ರೆ ಸಿನ್ಸ್ ಅನ್ನೋ ಪದ ಬಳಸಬೇಕು. 2 ವರ್ಷದಿಂದ ಓದ್ತಿದ್ದೀನಿ ಅನ್ನೋದಕ್ಕೆ ಫಾರ್ 2 ಇಯರ್ಸ್ ಅಂತ ಹೇಳಿದ್ವಿ. 1980 ಅನ್ನೋದಕ್ಕೆ ಸಿನ್ಸ್ 1980. ನಾನು 1980 ಈ ಕಾಲೇಜಲ್ಲಿದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಬೀನ್ ಇನ್ ದಿಸ್ ಕಾಲೇಜ್ ಸಿನ್ಸ್ 1980. ನಿನ್ನ ಶಾಲೆ ತುಂಬ ಚೆನ್ನಾಗಿದೆ. ಯುವರ್ ಸ್ಕೂಲ್ ಈಸ್ ಗುಡ್. ನಿನ್ನ ಶಾಲೆ ಚೆನ್ನಾಗಿದೆ. ಯುವರ್ ಸ್ಕೂಲ್ ಈಸ್ ಗುಡ್. ಅವನು ಇಂಗ್ಲೀಷಲ್ಲಿ ತುಂಬ ಚುರುಕಾಗಿದ್ದಾನೆ. ಹೀ ಈಸ್ ಗುಡ್ ಆ್ಯಟ್ ಇಂಗ್ಲೀಷ್. ಅವನು ಇಂಗ್ಲೀಷಲ್ಲಿ ತುಂಬ ಚುರುಕಾಗಿದ್ದಾನೆ. ಹೀ ಈಸ್ ಗುಡ್ ಆ್ಯಟ್ ಇಂಗ್ಲೀಷ್. ಭಾಷೆ ಯಾವುದಾದ್ರೂ ಇದ್ದಿರ್ಬೋದು, ಗುಡ್ ಆ್ಯಟ್ ಅಂತ ಹೇಳಿದರೆ ಆಯಿತು. ಅವನು ಈ ವರ್ಷ ಪರೀಕ್ಷೆಗೆ ಕೂರೋದಿಲ್ಲ. He is dropping out of the examination this year. ಕೆಲವು ಕೋರ್ಸ್ಗಳಲ್ಲಿ ಆಪ್ಷನ್ ಇರುತ್ತಲ್ವಾ, ಈ ವರ್ಷ ತೊಗೊಳ್ಳೋದು ಬೇಡ, ಮುಂದಿನ ವರ್ಷ ತೊಗೊಳ್ಳೋಣ, ಇನ್ನೂ ಚೆನ್ನಾಗಿ ಓದಿ ಒಟ್ಟಿಗೆ ಒಂದೊಳ್ಳೆ ಎಕ್ಸಾಮ್ ಕೊಡೋಣ ಅಂಥೇಳಿ ಆ ಥರ ಇದ್ದಾಗ ಈ ಕನ್ವರ್ಸೇಷನ್ ಇರುತ್ತೆ ನೋಡಿ. ಅವನು ಈ ವರ್ಷ ಪರೀಕ್ಷೆಗೆ ಕೂರೋದಿಲ್ಲ. He is dropping out of the examination this year. ಇವನು ಒಳ್ಳೆ ಕ್ರೀಡಾಪಟು, ಬರೀ ಸ್ಟಡೀಸಲ್ಲಿ ಅಷ್ಟೇ ಅಲ್ಲ, ಆಟದಲ್ಲಿ ಕೂಡ ಇದ್ದಾನೆ. ಉತ್ತಮ ಕ್ರೀಡಾಪಟು ಇವನು. He is a good sportsman ಅಂತ ಹೇಳ್ಬೋದು. ಕೆಲವರು ತುಂಬ ಚೆನ್ನಾಗಿ ಓದ್ತಾರೆ, ಆದರೆ ಕೈ ಬರಹ ಚೆನ್ನಾಗೇ ಇರೋದಿಲ್ಲ ಅಲ್ವಾ? Your handwriting is not good ಅಂತ ಹೇಳಬೇಕಾಗ, ನಿನ್ನ ಕೈ ಬರಹ ಚೆನ್ನಾಗಿಲ್ಲ. Your handwriting is not good. ನಿಮ್ಮ ಸ್ನೇಹಿತರಿಗೆ ಓದೋದಕ್ಕೆ ಅಂತ ನಿಮ್ಮ ಪುಸ್ತಕನ ಕೊಟ್ಟಿರ್ತೀರಾ, ಆದರೆ ಅವರು ರಿಟರ್ನ್ ಮಾಡಿರೋದಿಲ್ಲ. ಆಯಿತು, ಸದ್ಯಕ್ಕೆ ಈ ಪುಸ್ತಕನ ನಿನ್ನ ಹತ್ರನೇ ಇಟ್ಕೊಂಡಿರು. ಕೀಪ್ ದ ಬುಕ್ ವಿತ್ ಯು ಫಾರ್ ದಿ ಪ್ರೆಸೆಂಟ್. ಕೀಪ್ ದ ಬುಕ್ ವಿತ್ ಯು ಫಾರ್ ದಿ ಪ್ರೆಸೆಂಟ್, ಈಗ ಸದ್ಯಕ್ಕೆ ಈ ಪುಸ್ತಕ ನಿನ್ನ ಹತ್ರನೇ ಇರಲಿ. ಕೀಪ್ ದ ಬುಕ್ ವಿತ್ ಯು ಫಾರ್ ದಿ ಪ್ರೆಸೆಂಟ್ ಅಂತ ಹೇಳಬೇಕು. ಕೆಲವರಿಗೆ ಶಾಲೆ ಕಾಲೇಜ್ಗಳನ್ನ ಬಂಕ್ ಮಾಡೋದು ಅಂದರೆ ಭಾಳ ಆಸೆ. ಶಾಲೆಗೆ ಹೋಗ್ತೀನಿ ಅನ್ನೋದು, ಇನ್ನೆಲ್ಗೋ ಹೋಗೋದು, ಆ ಥರ ಮಾಡೋದು ಒಳ್ಳೆಯದಲ್ಲ. ಅವನು ಆಗಾಗ ಶಾಲೆಯಿಂದ ಓಡಿ ಹೋಗ್ತಾನೆ ಅಂತ ಹೇಗೆ ಹೇಳ್ತೀರಾ? ಹಿ ಆಫನ್ ರನ್ಸ್ ಅವೇ ಫ್ರಮ್ ದಿ ಸ್ಕೂಲ್. ಆಫನ್ OFTEN ಪದೇ ಪದೇ ಅಂತ. ಇಲ್ಲಿ ನೋಡಿ, ಟಿ ಅನ್ನೋದು ಸೈಲೆಂಟ್ ಆಗಿದೆ, ಆಫನ್ ಅಂತ ಹೇಳಬೇಕು. ಹಿ ಆಫನ್ ರನ್ಸ್ ಅವೇ ಫ್ರಮ್ ದಿ ಸ್ಕೂಲ್, ಅವನಾಗಾಗ ಶಾಲೆಯಿಂದ ಓಡಿ ಹೋಗ್ತಾನೆ. ಇನ್ನು ಶಾಲೆಯಲ್ಲಿ ಪಾಠ ಆಗ್ತಾ ಇರತ್ತೆ, ಕೆಲವರು ಎಷ್ಟು ಚೆನ್ನಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ತಾರೆ ಅಂದರೆ, ಇನ್ನು ಕೆಲವರು ಹಾಗೆ ಮಾಡೋದೇ ಇಲ್ಲ. ನಿನ್ನ ಗಮನ ಎಲ್ಲಿದೆ? ನೀನು ಯಾಕೆ ಗಮನ ಕೊಡ್ತಾ ಇಲ್ಲ? ಹೇಗೆ ಕೇಳ್ತೀರಾ ಇದನ್ನ? ಗಮನ ಅನ್ನೋದಕ್ಕೆ ಅಟೆನ್ಷನ್ ಅನ್ನೋದು ಪದ ಬಳಸ್ಬೋದು. ವೈ ಡೋಂಟ್ ಯು ಪೇ ಅಟೆನ್ಷನ್, ಅಥವಾ ವಾಟ್ ಆರ್ ಯು ಲುಕಿಂಗ್ ಎಟ್. ಎಲ್ಲೋ ನೋಡಿಕೊಂಡು ಹೊತ್ತು ಕಳ್ಕೊಂಡಿರ್ತಾರೆ, ಪಾಠದ ಕಡೆ ಗಮನ ಕೊಡಲ್ಲ. ಆಗ ವಾಟ್ ಆರ್ ಯು ಲುಕಿಂಗ್ ಎಟ್, ವೈ ಡೋಂಟ್ ಯು ಪೇ ಅಟೆನ್ಷನ್. ಇನ್ನು ಮಕ್ಕಳಿಗೆಲ್ಲ ಯೂಶ್ವಲಿ ಯಾವ ಸಮಯದಲ್ಲಿ ರಜಾ ಸಿಗತ್ತೆ ಹೇಳಿ? ಬೇಸಿಗೆ ಕಾಲದಲ್ಲಲ್ವಾ, ನಾಳೆಯಿಂದ ನಮ್ಮ ಶಾಲೆಗೆ ಬೇಸಿಗೆ ಕಾಲದ ರಜಾ. ಇದನ್ನು ಹೇಗೆ ಹೇಳ್ತೀರಾ? Our school will be closed for vacation from tomorrow. Vacation, VACATION. Our school will be closed for vacation from tomorrow. ನಾಳೆಯಿಂದ ನಮ್ಮ ಶಾಲೆಗೆ ಬೇಸಿಗೆ ಕಾಲದ ರಜಾ ಇದೆ. ರಜಾ ಕೊಟ್ಟು ಪುನಃ ಶಾಲೆ ಶುರುವಾಯಿತು, ಪರೀಕ್ಷೆ ಕೂಡ ಶುರುವಾಯಿತು. ಸಮಯ ಮೀರ್ತಾ ಇರತ್ತೆ, ನಿಮ್ಮ ಪೇಪರ್ನೆಲ್ಲ ಕೊಡಿ ಅಂತ ಹೇಳೋದಿದೆ ಅಲ್ವಾ ಟೀಚರ್ಸು, ಇನ್ವಿಜಿಲೇಟರ್ಸ್ ಎಲ್ಲ ಇದ್ರೆ. ಹುಡುಗ್ರೆ, ವೇಳೆ ಮುಗೀತಾ ಬಂತು, ನಿಮ್ಮ ಪೇಪರ್ಗಳನ್ನು ಕೊಡಿ. ಹೇಗೆ ಹೇಳ್ತೀರಾ ಇದನ್ನು? ಬಾಯ್ಸ್, ಟೈಮ್ ಇಸ್ ಓವರ್, ಹ್ಯಾಂಡ್ ಇನ್ ಯುವರ್ ಪೇಪರ್ಸ್. ಬಾಯ್ಸ್, ಟೈಮ್ ಇಸ್ ಓವರ್, ಹ್ಯಾಂಡ್ ಇನ್ ಯುವರ್ ಪೇಪರ್ಸ್. ಸಮಯ ಮುಗೀತಾ ಬಂತು, ನಿಮ್ಮ ಪೇಪರ್ಸ್ಗಳನ್ನ ಕೊಡಿ ಅಂತ ಹೇಳೋದು. ಇನ್ನು ಹೊಸ ವೇಳಾಪಟ್ಟಿ May 1st ಜಾರಿಗೆ ಬರುತ್ತೆ. ದ ನ್ಯೂ ಟೈಮ್ ಟೇಬಲ್ ವಿಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ 1st May. May 1st ಬರುತ್ತೆ. ಫೋರ್ಸ್ ಫ್ರಮ್ 1st May. ದ ನ್ಯೂ ಟೈಮ್ ಟೇಬಲ್ ವಿಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ 1st May. ಆಗಿಂದ 1st May 1st ಹೊಸ ವೇಳಾಪಟ್ಟಿ ಬರುತ್ತೆ. ನಮಗೆ ಎಷ್ಟೇ ಕೋಪ ತಾಪ ಇರಲಿ, ಬೇಸರ ಇರಲಿ, ನಾವು ಹೇಗೆ ಮಾತಾಡಬೇಕು ಇನ್ನೊಬ್ಬರ ಹತ್ರ? ಸಮಾಧಾನದಲ್ಲಿ ಮಾತಾಡಬೇಕಲ್ವಾ? ಆದರೆ ಕೆಲವರು ಅದ್ರ ವಿರುದ್ಧವಾಗಿರ್ತಾರೆ, ಬಾಯಿಗೆ ಬಂದ ಹಾಗೆ ಮಾತಾಡೋದು. ಹಾಗೆ ಮಾಡಬೇಡ ಅನ್ನೋದಕ್ಕೆ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ, ನಾಲಿಗೆನ ನಿಯಂತ್ರಣದಲ್ಲಿ ಇಟ್ಕೋ. ಹೇಗೆ ಹೇಳ್ತೀರಾ ಇದನ್ನು ಇಂಗ್ಲೀಷ್ನಲ್ಲಿ? ವೈ ಡು ಯು ಚಾಟರ್, CHATTER. ವೈ ಡು ಯು ಚಾಟರ್? ವೈ ಡು ಯು ಸ್ಪೀಕ್ ನಾನ್ಸೆನ್ಸ್? ಹೋಲ್ಡ್ ಯುವರ್ ಟಂಗ್, ಕೀಪ್ ಶಟ್. ಈ ಥರ ಪದಗಳನ್ನು, ವಾಕ್ಯಗಳನ್ನು ರಚನೆ ಮಾಡಬೇಕಾಗತ್ತೆ. ಬಾಯಿಗೆ ಬಂದಾಗ ಮಾತಾಡಬೇಡ, ನಾಲ್ಗೆಲ್ಲ ನಿಯಂತ್ರಣದಲ್ಲಿ ಇರಲಿ, ಮಾತು ನಿಯಂತ್ರಣದಲ್ಲಿ ಇರಲಿ ಅನ್ನೋದಕ್ಕೆ ವೈ ಡು ಯು ಚಾಟರ್, ವೈ ಡು ಯು ಸ್ಪೀಕ್ ನಾನ್ಸೆನ್ಸ್, ಹೋಲ್ಡ್ ಯುವರ್ ಟಂಗ್, ಕೀಪ್ ಶಟ್. ಪೆನ್ಸಿಲಲ್ಲಿ ನಾನು ಹೇಳೋದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತ ಟೀಚರ್ ಹೇಳ್ತಿರ್ತಾರೆ, ಆದರೆ ನಿಮ್ಮ ಹತ್ರ ಒಂದು ಪೆನ್ಸಿಲ್ ಇರೋದಿಲ್ಲ. ನನ್ನ ಹತ್ರ ಪೆನ್ಸಿಲ್ ಇಲ್ಲ, ಐ ಡೋಂಟ್ ಹ್ಯಾವ್ ಅ ಪೆನ್ಸಿಲ್ ಅಂತ ಹೇಳ್ತೀರ. ಅಥವಾ ಇನ್ನೊಂದು ಪೆನ್ಸಿಲ್ ಇದ್ದರೆ ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ಆಗ ಹೇಳ್ತೀರ, ನನ್ನ ಹತ್ರ ಇನ್ನೊಂದು ಪೆನ್ಸಿಲ್ ಇಲ್ಲ. ಇನ್ನೊಂದು ಪೆನ್ಸಿಲ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಅ ಪೆನ್ಸಿಲ್ ಅಂದರೆ, ಇನ್ನೊಂದು ಅನ್ನೋದಕ್ಕೆ ಸ್ಪೇರ್. I don't have a spare pencil ಅಂದರೆ ನನ್ನ ಹತ್ರ ಇನ್ನೊಂದು ಪೆನ್ಸಿಲ್ ಇಲ್ಲ. ಆದರೆ ನಿಮ್ಮ ಹತ್ರ ಇದ್ದರೂ ಸಹ ನೀವು ಕೊಡ್ತಿರೋದಿಲ್ಲ. ಕಾರಣ ಏನು ಹೇಳಿ? ನೀವು ಅವ್ರ ಜೊತೆ ಮಾತಾಡ್ತಿರೋದಿಲ್ಲ, ನಾವು ಒಬ್ರಿಗೊಬ್ರು ಮಾತಾಡೋದಿಲ್ಲ. We are not on speaking terms. ನಾವು ಒಬ್ರಿಗೊಬ್ರು ಮಾತಾಡ್ತಿಲ್ಲ ಅನ್ನೋದಕ್ಕೆ We are not on speaking terms. ನಾವು ಒಬ್ರನ್ನೊಬ್ರು ಭೇಟಿ ಸಹ ಮಾಡೋದಿಲ್ಲ. We are not on visiting terms. ಮಾತಾಡೋದಿಲ್ಲ ಅನ್ನೋದಕ್ಕೆ ಸ್ಪೀಕಿಂಗ್ ಟರ್ಮ್ಸ್, ಭೇಟಿ ಮಾಡೋದಿಲ್ಲ ಅನ್ನೋದಕ್ಕೆ ವಿಸಿಟಿಂಗ್ ಟರ್ಮ್ಸ್. We are not on visiting terms. ನಾವು ಪರಸ್ಪರ ಭೇಟಿ ಮಾಡೋದಿಲ್ಲ. ಕೆಲವರು ಓದಲಿ ಬಹಳ ಹಿಂದೆ ಬಿದ್ದಿರ್ತಾರೆ. ಓದು ಚೆನ್ನಾಗಿ ಮಾಡ್ತಿದ್ರು, ಅವರ ಡಿಸ್ಟ್ರಾಕ್ಷನ್ ತುಂಬ ಆಚೆ ಈಚೆ ಇರೋದ್ರಿಂದ ಓದೋ ಕಡೆ ಗಮನ ಕೊಡದೆ ಮಾರ್ಕ್ಸ್ ಹಿಂದೆ ಬಂದು ಅವರು ಫೇಲ್ ಆಗುವಂಥ ಪರಿಸ್ಥಿತಿಗೂ ಬಂದಿರ್ತಾರೆ. ಈ ಹುಡುಗ 10ನೇ ತರಗತಿಲಿ ಓದು ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಗೆ ಹೇಳ್ಬೋದು ನೋಡಿ. ದಿಸ್ ಬಾಯ್ ವೋಂಟ್ ಬಿ ಏಬಲ್ ಟು ಗೆಟ್ ಆನ್.

0: in the 10th class. This boy won't be able to get on in the 10th class. ಈ ಹುಡುಗ ಹತ್ತನೇ ತರಗತಿಯಲ್ಲಿ ಓದು ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಗೆ ಹೇಳಿದ್ವಿ? ದಿಸ್ ಬಾಯ್ ವೋಂಟ್ ಬಿ ಏಬಲ್ ಟು ಗೆಟ್ ಆನ್ ಇನ್ ದಿ 10th ಕ್ಲಾಸ್. ಅವರು ತುಂಬ ಮಾತಾಡ್ತಿರ್ತಾನೆ, ಹರಟೆ ಹೊಡಿತಿರ್ತಾನೆ, ಹಾಗಾಗಿ ಈ ಥರ ಸ್ಟೇಟ್ಮೆಂಟ್ ಹೇಳಬೇಕಾಯಿತು, ಅವನು ಓದು ಮುಂದುವರಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಜಾಸ್ತಿ ಮಾತಾಡಬೇಡ, ಹರಟೆ ಹೊಡಿಬೇಡ ಅನ್ನೋದಕ್ಕೆ ಡೋಂಟ್ ಸ್ಪೀಕ್ ನಾನ್ ಸೆನ್ಸ್, ಸ್ಟಾಪ್ ಯಾಪಿಂಗ್. YAPPING, ಯಾಪಿಂಗ್, ಡೋಂಟ್ ಸ್ಪೀಕ್ ನಾನ್ ಸೆನ್ಸ್ ಅಥವಾ ಸ್ಟಾಪ್ ಯಾಪಿಂಗ್, ಹರಟೆ ಹೊಡಿಬೇಡ, ಅಧಿಕವಾಗಿ ಮಾತಾಡಬೇಡ ಅನ್ನೋದಕ್ಕೆ. ಇನ್ನು ಅಟೆಂಡೆನ್ಸ್ ಎಲ್ಲ ಹಾಕೋದಿರುತ್ತಲ್ವ ಸ್ಕೂಲ್ ಕಾಲೇಜಸ್ ಅಂದರೆ, ಯಾರೆಲ್ಲ ಮಕ್ಕಳು ಬಂದರು ಹೋದರು ಅಂತ ಹಾಜರಿ ಹಾಕಾಯ್ತಾ ಅಂತ ಕೇಳೋದು ಹೇಗೆ? ಹ್ಯಾಸ್ ದ ರೋಲ್ ಬೀನ್ ಕಾಲ್ಡ್, ಹ್ಯಾಸ್ ದ ರೋಲ್ ಬೀನ್ ಕಾಲ್ಡ್, ಹಾಜರಿ ಹಾಕಿ ಆಯ್ತಾ ಅನ್ನೋದಕ್ಕೆ ಹ್ಯಾಸ್ ದ ರೋಲ್ ಬೀನ್ ಕಾಲ್ಡ್. ಕೆಲವರಿಗೆ ಮ್ಯಾಥ್ಸ್ ಅಂದರೆ ಬಹಳ ಇಷ್ಟ, ಇನ್ನು ಕೆಲವರಿಗೆ ಅದೇನೋ ತಲೆ ತಿಂದ ಹಾಗಾಗತ್ತೆ. ಮ್ಯಾಥ್ಮೆಟಿಕ್ಸ್ ಈಸ್ ಮೈ ಬಗ್ ಬೇರ್. ಬಗ್ ಬೇರ್ ಅಂದರೆ ತಲೆ ತಿನ್ನೋದು ಅಂತ, ಗಣಿತ ನನ್ನ ತಲೆ ತಿನ್ನತ್ತೆ. ಮ್ಯಾಥ್ಮೆಟಿಕ್ಸ್ ಈಸ್ ಮೈ ಬಗ್ ಬೇರ್. ಎಲ್ಲ ಪ್ರಯತ್ನ ಕೂಡ ವಿಫಲ ಆಯಿತು. ಮ್ಯಾಥ್ಸನ್ನು ಇಷ್ಟಪಡೋಣ ಅಂತ ನಾನು ಮಾಡಿದ ಪ್ರಯತ್ನ ಎಲ್ಲ ವಿಫಲ ಆಯಿತು. ಆಲ್ ದ ಎಫರ್ಟ್ಸ್ ಫೇಲ್ಡ್, ಎಲ್ಲ ಪ್ರಯತ್ನಗಳು ವಿಫಲ ಆಯಿತು ಅನ್ನೋದಕ್ಕೆ ಆಲ್ ದ ಎಫರ್ಟ್ಸ್ ಫೇಲ್ಡ್, ನನ್ನೆಲ್ಲ ಪ್ರಯತ್ನ ವಿಫಲ ಆಯಿತು. ಕೆಲವು ಟೀಚರ್ಸ್ಗೆ ಕೆಲವು ಮಕ್ಕಳು ಅಂದರೆ ಭಾಳ ಫೇವ್ರೆಟ್ ಇರ್ತಾರೆ, ಅವ್ರ ಬಗ್ಗೆ ಹೇಳ್ತಾರೆ, ಅವನು ನನ್ನ ತರಗತಿಯಲ್ಲಿ ಮೊದಲ ಸ್ಥಾನದ ವಿದ್ಯಾರ್ಥಿ, ಹಿ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅವನು ನನ್ನ ತರಗತಿಯಲ್ಲಿ ಮೊದಲ ಸ್ಥಾನದ ವಿದ್ಯಾರ್ಥಿ, ಅವನಂದರೆ ನನಗೆ ಭಾಳ ಇಷ್ಟ ಅನ್ನೋದಕ್ಕೆ ಹಿ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಹೇಳಬೇಕು. ನಿಮ್ಮ ಸ್ನೇಹಿತರೆಲ್ಲ ನಿಮ್ಮ ಕ್ಲಾಸ್ನವರೇ ಆಗಬೇಕು ಅಂತ ಹೇಳೇನಿಲ್ಲ ಅಲ್ವಾ? ನಿಮ್ಮಕ್ಕಿಂತ ಸ್ವಲ್ಪ ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಕೂಡ ಇದ್ದಿರ್ಬೋದು, ಯಾವುದೋ ಗ್ರೂಪ್ ಆ್ಯಕ್ಟಿವಿಟಿಯಿಂದಾಗಿ ಪರಿಚಯ ಆಗಿ ಸ್ನೇಹಿತರು ಆಗಿದ್ದಿರ್ಬೋದಲ್ವಾ? ಅವನು ನನಗಿಂತ 1 ವರ್ಷ ಹಿಂದಿದ್ದಾನೆ ಅಂತ ಹೇಳ್ತಿದ್ದೀರಾ. ಹಿ ಈಸ್ ಜೂನಿಯರ್ ಟು ಮೀ ಬೈ 1 ಇಯರ್. ಅವನು ಸೀನಿಯರ್ ಆಗಿದ್ದರೆ ಹಿ ಈಸ್ ಸೀನಿಯರ್ ಟು ಮೀ ಬೈ 1 ಇಯರ್. ಅವನು ನನಗಿಂತ 1 ವರ್ಷ ಹಿಂದಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಜೂನಿಯರ್ ಟು ಮೀ ಬೈ 1 ಇಯರ್. ನೋಡಿ, ಇವತ್ತಿನ ಕನ್ವರ್ಸೇಷನ್ ಮಾಡ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಸ್ಕೂಲು ಕಾಲೇಜು ಈ ಥರ ಎಲ್ಲ ನೆನಪಾಗಿರುತ್ತೆ ಅಲ್ವಾ? ಹೇಳೋದಕ್ಕೆ ಮಾತಾಡೋದಕ್ಕೆ ಇನ್ನೂ ಬೇಕಷ್ಟಿದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ
3: ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
6: ಈ ಓಣಂ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಏನು

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
7: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
8: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
7: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
8: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
9: ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು. ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. 4 ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ 5ನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. 5ನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಇಸ್ ವೆಲ್.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
13: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3583. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00-8:00.
14: ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
4: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಮ್ಮ ಕಡೆಗಂತೂ ಈಗ ಮಳೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಬಿಸಿಲು ವಾತಾವರಣ ಇದೆ. ಸೊ ಹೊರಗಡೆ ಬಿಸಿಲಿದೆ, ನಾವು ಕೂಲಾಗಿ ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡ್ಬೋದು. ಸಂಜೆ ಆ ಸಮಯ 4 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಜೆ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಟಾಪಿಕ್ ಕೂಡ ಇದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಬಹುದು. ಆ್ಯಂಡ್ ಹಾಗೆ ಇವತ್ತಿನ ದಿನ ನಾವು ನೋಡ್ತೀವಿ ಅಂತಂದರೆ, ಆಗಸ್ಟ್ 26 ಇಂಟರ್ನ್ಯಾಷನಲ್ ವುಮೆನ್ಸ್ ಈಕ್ವಾಲಿಟಿ ಡೇ ಅಂತ ಕೂಡ ಆಚರಣೆ ಮಾಡ್ತಾರೆ. ಅಂದರೆ ಮಹಿಳಾ ಸಮಾನತೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಲ್ಲೇ ಇಂಟರ್ನ್ಯಾಷನಲ್ ಅವರ ನ್ಯಾಷನಲ್ ಡಾಗ್ ಡೇ ಆಗಿ ಕೂಡ ಆಚರಣೆ ಮಾಡ್ತಾರೆ. ಸೊ ಈಗ ವುಮೆನ್ ಈಕ್ವಾಲಿಟಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಆ್ಯಂಡ್ ಬಹಳಷ್ಟು ಜನ ಇದ್ರ ಬಗ್ಗೆ ಮಾತಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹಾಗೆ ಈ ಒಂದು ದಿನದ ಉದ್ದೇಶ ಏನಪ್ಪ ಅಂತಂದರೆ, ಮಹಿಳೆಯರಿಗೆ ಪುರುಷರಷ್ಟೇ ಸಮಾನವಾದಂತಹ ಹಕ್ಕು, ಅವಕಾಶ, ಗೌರವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯ ಇರಬೇಕು ಅನ್ನುವಂತಹದ್ದು ಈ ಒಂದು ದಿನದ ಉದ್ದೇಶ ಆಗಿರುತ್ತೆ. ಆ್ಯಂಡ್ ಈಕ್ವಲ್ ರೈಟ್ ಆಗಿರ್ಬೋದು, ಈಕ್ವಲ್ ಆಪರ್ಚುನಿಟೀಸ್, ಈಕ್ವಲ್ ರೆಸ್ಪೆಕ್ಟ್, ಈಕ್ವಲ್ ವಾಯ್ಸ್ ಅನ್ನೋದು ಬೇಕಾಗತ್ತೆ. ಸೊ ಹಾಗೆಯೇ ನಾವು ಈ ಒಂದು ಡಾಗ್ ಡೇಯ ಬಗ್ಗೆ ಕೂಡ ನೋಡ್ತೀವಿ ಅಂತಂದರೆ, ನಾಯಿಗಳಿಗೆ ನಮಗೆ ಏನು ಕೊಡ್ತಾವೆ ಹೇಳಿ, ಒಳ್ಳೆ ಒಂದು ಸೆಕ್ಯೂರಿಟಿನ ಕೊಡುತ್ತೆ, ಹಾಗೆ ಕಂಪ್ಯಾನಿಯನ್ಶಿಪ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಾವೇನಾದರೂ ಬೇಜಾರಲ್ಲಿದ್ದೀವಿ ಅಂತಂದರೆ, ಆ ಟೈಮಲ್ಲಿ ನಮ್ಮ ಜೊತೆಗೆ ಇರುವಂಥದ್ದು ನಾಯಿಗಳಾಗುತ್ತೆ. ಅದಕ್ಕೆ ತಾನೇ ಹೇಳೋದು ಅದನ್ನು ಹ್ಯೂಮನ್ ಫ್ರೆಂಡ್ಲಿ ಪೆಟ್ ಅಂಥೇಳಿ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಾಯಿಯನ್ನು ಸಾಕಿದ್ದೀರಿ ಅಂತಂದರೆ, ಸೊ ನಿಮ್ಮ ಮನೆಯಲ್ಲಿರುವಂತಹ ಒಂದು ಪೆಟ್ ಆಗಿರ್ಬೋದು, ಅಥವಾ ಕೆಲವೊಬ್ಬರು ನಾಯಿನ ಫ್ಯಾಮಿಲಿ ಮೆಂಬರ್ ಅಂತಲೇ ಅಂದ್ಕೊಂಡಿರ್ತಾರೆ. ಸೊ ನೀವು ಯಾವ ಥರ ನಿಮ್ಮ ಮನೆಯಲ್ಲಿರುವಂತಹ ನಾಯಿನ ಏನು ಏನೋ ಪೆಟ್ ಅಂತ ಅನ್ಕೊಂಡಿದ್ರಾ, ಅಥವಾ ಫ್ಯಾಮಿಲಿ ಮೆಂಬರ್ ಅಂತಲೇ ಅನ್ಕೊಂಡಿದ್ರಾ, ಅದ್ರ ಬಗ್ಗೆ ಕೂಡ ಮಾತಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಈ ಎರಡು ವಿಷಯಗಳನ್ನು ಇಟ್ಕೊಂಡು ನಾನು ಇವತ್ತು ನಿಮಗೋಸ್ಕರ ತಗೊಂಬಂದಿರುವಂತಹ ಟಾಪಿಕ್ ಏನಪ್ಪ ಅಂತಂದರೆ, ನೀವು ಮನೆಯಲ್ಲಿ ಮಾಡುವಂತಹ ಒಂದು ಕೆಲಸಕ್ಕೆ ನಿಮ್ಮ ಮನೆಯವರು ನಿಮ್ಮನ್ನು ಬೈತಾನೆ ಇರ್ತಾರೆ ಅಂತಂದರೆ ಅದು ಯಾವ ಕೆಲಸ, ಅದ್ರ ಬಗ್ಗೆ ಇವತ್ತು ಮಾತಾಡ್ಬೋದು. ಆಬ್ವಿಯಸ್ಲಿ ಎಲ್ಲರೂ ಮನೆಯಲ್ಲಿ ಕೂಡ ಈ ರೀತಿ ಒಂದು ವಿಚಾರಗಳು ನಡೀತಾನೆ ಇರುತ್ತೆ. ಏನಾದರೂ ಒಂದು ಚಿಕ್ಕಪುಟ್ಟ ಕೆಲಸಗಳು ಮಾಡಿದಾಗ ಮನೆಯಲ್ಲಿ ಯಾರಾದರೂ ಒಬ್ರು ಬೈದೇ ಬೈತಾರೆ. ಆ್ಯಂಡ್ ಅವರಿಗೆ ಆ ವಿಷಯಗಳು ಸ್ವಲ್ಪ ಇರಿಟೇಷನ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವಿಷಯದಲ್ಲಿ ಏನೆಲ್ಲ ಅನಿಸುತ್ತೆ ಅದನ್ನು ನಮ್ಮ ಜೊತೆ ಇವತ್ತು ಮಾತಾಡಬಹುದು. ಆ್ಯಂಡ್ ಫನ್ನಿ ಆಗಿರುವಂತಹ ಆನ್ಸರ್ಸ್ನೇ ಕೊಡಿ. ಆ್ಯಂಡ್ ನೀವು ಯಾವ್ಯಾವ ರೀತಿ ಯಾವ್ಯಾವ ಕೆಲಸಗಳಿಗೆ ಬಯಸ್ಕೊಂಡಿದ್ದೀರ ಮನೇಲಿ, ಸೊ ನೀವು ಬೈದಿರೋದಾಗಿರ್ಬೋದು ಅಥವಾ ನೀವು ಬಯಸ್ಕೊಂಡಾಗಿರ್ಬೋದು, ಎರಡು ವಿಷಯಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಬಹುದು. ನಮಗೆ ಕರೆ ಮಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686096 8609 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಹಾಗೆಯೇ ನಿಮ್ಮನೇಲಿ ಏನಾದರೂ ನಾಯಿನ ಸಾಕಿದ್ರೆ ಅಂತಂದರೆ, ನಿಮ್ಮ ಮನೆಯಲ್ಲಿರುವಂತಹ ನಾಯಿಯ ಒಂದು ಸ್ಪೆಷಲ್ ಕ್ವಾಲಿಟಿ ಏನು, ಏನೆಲ್ಲ ಕಲಿಸಿದ್ರೆ ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಈಗ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ
15: ಸರ್,
4: ನಮಸ್ತೆ.
15: ಸ್ವಲ್ಪ ಜೋರ ಮಾತಾಡಿ ಸರ್, ಕೇಳ್ತಾ ಇಲ್ಲ.
4: ನಮಸ್ತೆ.
15: ಹಾ, ಕೇಳಿಸ್ತಾ ಇದೆ. ಆಯ್ತಾ ಸರ್ ಊಟ?
4: ಊಟ ಆಗಿದೆ. ನಿಮ್ದು?
15: ನಮ್ದು ಆಯ್ತು, ಊಟ ಆಯ್ತು. ಶಿವಮೊಗ್ಗ ಫೋನ್ ಮಾಡೋಣ ಅಂತ ಫೋನ್ ಮಾಡಿ ಸಮಾಧಾನ ಪಟ್ಕೊಳ್ಳೋದ ಅಂತ ಬರ್ತಾ ಇದೀನಿ.
4: ಓಕೆ, ನಿಮ್ ಹೆಸರು ಹೇಳಿ ಸರ್.
15: ನನ್ನ ಹೆಸರು ಮರ್ತು ಬಿಟ್ರೆ ಸರ್. ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಹೊಳೆಸಪುರ ತಾಲೂಕು, ಹಾಸನ ಜಿಲ್ಲೆ, 573 211 ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಯವರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು. ಮೊದಲಿಗೆ
4: ನಮಸ್ಕಾರ ಸರ್. ನಿಮಗೂ ಕೂಡ.
15: ಇದ್ರ ವಿಷಯ ಗೊತ್ತಾಗಲ್ಲ ನನಗೆ.
4: ಇವತ್ತಿನ ವಿಷಯ ಏನಂತಂದ್ರೆ, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಈಕ್ವಾಲಿಟಿ ಡೇ ಕೂಡ ಇದೆ, ಹಾಗೆ ನ್ಯಾಷನಲ್ ಡಾಗ್ ಡೇ ಕೂಡ ಇದೆ. ಸೊ ಎರಡು ವಿಷಯ ಇಟ್ಕೊಂಡು ಮಾತಾಡ್ತಿದ್ದೀನಿ. ಅಂಡ್ ನಿಮ್ಮನೇಲಿ ನಾಯಿ ಏನಾದ್ರು ಸಾಕಿದ್ರಾ?
15: ಇಲ್ಲ ಇಲ್ಲ ಇಲ್ಲ, ನಾಯಿ ಏನ್ ಸಾಕಿಲ್ಲ ನಾವು.
4: ಹೌದಾ? ಓಕೆ. ಸೊ ಈ
15: ಮಹಿಳಾ ದಿನಾಚರಣೆ ಇತ್ತಲ್ಲ,
4: ಮಹಿಳಾ ದಿನಾಚರಣೆ ಅಲ್ಲ ಇವತ್ತು ನಾನು ಟಾಪಿಕ್ ತಗೊಂಡಿರೋದು ಏನಂತಂದ್ರೆ, ನೀವು ಮಾಡೋ ಒಂದು ಕೆಲಸ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹಿಡಿಸ್ತಾ ಇದ್ರೆ ಅವ್ರು ಏನಾದ್ರು ಬೈತಾರೆ ಅಂತಂದ್ರೆ ಆ ವಿಷಯ ಯಾವ್ದು ಅಂತ ಕೇಳ್ತಾ ಇದ್ದೆ.
15: ಬೈತಾರೆ ಅಂದ್ರೆ ವಿಷಯ ಅಂದ್ರೆ, ನಾನು ಮಾತಾಡೋ ಒಂದ್ ಮಾತ್ರ ಒಂದ್ ಸಲ ಹೇಳ್ತೀನಿ, ಎರಡು ಸಲ ಮೂರನೇ ಸಲ ಹೇಳಿದಾಗ ಅವ್ರಿಗೆ ಬೇಜಾರಾಗ್ಬಿಡ್ತದೆ, ಬೈತಾರೆ.
4: ಅಂದ್ರೆ ರಿಪೀಟ್ ಮಾಡ್ತಿರ್ತೀರ ಅನ್ನಂಗಾಯ್ತು.
15: ಈಗ ನಾನು ಒಂದ್ಸಲ ಹೇಳ್ತೀನಿ ಕಡೆ, ಅವ್ರು ಯಾವ್ದೋ ಅಂದ್ರೆ ಕೇಳಲ್ಲ. ಅವ್ರು ಕೇಳಲ್ವೋ ಇಲ್ಲ ಇದ್ ಮಾಡ್ತಾರೆ, ನಾನು ಇನ್ನೊಂದ್ಸರಿ ಎರಡು ಮೂರ್ಸರಿ ಹೇಳಿದಾಗ ಅವರು ಬೈತಾರ ಅವಾಗ. ಯಾಕೆಂದ್ರೆ ಅದು ಏನಪ್ಪಾ ಅಂದ್ರೆ ಈ ಜಾಗ್ರತೆ ಇರ್ಬೇಕು ಸರ್. ಈಗ ನಾವು ಒಂದ್ಸಲ ಈಗ ಯಾವ್ದು, ಈಗ ಉದಾಹರಣೆಗೆ ಸಂಜೆ ರಾತ್ರಿ ಮಲಗುವ ಬಾಗಿಲು ಚೆಕ್ ಮಾಡ್ತೀವಿ ಅನ್ಕೊಳ್ಳಿ, ಅದನ್ನ ಚೆಕ್ ಮಾಡಿ ಮಲಿಕೋಬೇಕು ನೀಟಾಗಿ. ಒಬ್ರ ಒಂದ್ಸಲ ಎಲ್ಲ ಎರಡ್ಸಲ ಚೆಕ್ ಮಾಡಿ ಮಲಿಕೋಬೇಕು, ಕನ್ಫರ್ಮ್ ಮಾಡ್ಕೊಂಡು ಬೀಗ ಹಾಕಿ ಚಿಲ್ಕ ಹಾಕಿದೆ ಸರಿಯಾಗಿ ಇದೆಲ್ಲ ಡೋರ್ ಲಾಕ್ ಹಾಕಿದೆ ನೋಡ್ಕೊಂಡಿರ್ತಾರೆ. ಬಹಳ ವಿಷಯ ನಮ್ಮ ವಿಷಯ ನಮ್ಮ ಇಲ್ಲಿ ಇರ್ಬೇಕು ಸರ್ ಈ ಕಾಲದಲ್ಲಿ. ಅದನ್ನ ಹೇಳಿದ್ರೆ ಒಂದ್ಸಲ ಅವರು ಬೇಜಾರು ಮಾಡ್ಕೊತಾರೆ.
4: ಬಹಳ ಸರಿ ಹೇಳ್ಬಿಟ್ರೆ.
15: ಅಲ್ಲ ಒಂದ್ಸಲ ಹೇಳ್ತೀವಿ ಅಕಸ್ಮಾತ್ ಕೇಳಿ ಕಿವಿಗೆ ಹಾಕೊಂಡ್ರೆ ಪುಟ್ಟ ಅಂತ ಇನ್ನೊಂದ್ಸರಿ ಹೇಳಿದ್ರೆ ಚೆಕ್ ಮಾಡಿ ಮನೆ ಕಳೆದ್ರೆ ಅವ್ರು ಹಾಕಿರ್ತಾರೆ ಒಂದ್ಸಲ ಮರ್ತು ಬಿಡ್ತಾರೆ.

0: ಅದ ಅವಾಗ ನಾವು ನಾವು ಅವ್ರು ಹೇಳ್ತಾರೆ, ನಾನು ಒಂದ್ಸಲ ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಂಡೆ ಮಲ್ಕೊಡ್ತೀನಿ, ಮತ್ತೆ ಗ್ಯಾಸ್ ಇದೆಯಲ್ಲ ಸಿಲಿಂಡರ್ ಇದೆಯಲ್ಲ, ಸಿಲಿಂಡರ್ ಬೆಳಿಗ್ಗೆ ರಾತ್ರಿ ಹೊತ್ತು ನಾನು ಕೆಳಗಡೆ ಆಫ್ ಮಾಡ್ಬಿಡ್ತೀನಿ ಸರ್ ಸಿಲಿಂಡರ್ ಹತ್ರ. ನಮ್ಮ ಹಳ್ಳಿ ಮನೆ ಅಲ್ವಾ, ಈಗ ಈಗ ಸಿಟಿಗಳ ಮನೆ ಆದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಇರ್ತದೆ, ಹಾಕಲ್ಲ. ನಮ್ಮ ಪಕ್ಕದಲ್ಲೇ ಕೆಳಗಡೆ ಸಿಲಿಂಡರ್ ಇರುತ್ತಲ್ವಾ, ಅಲ್ಲಿ ಮೇನ್ ಅಲ್ಲಿ ಆಫ್ ಮಾಡ್ಬಿಟ್ರೆ ಟೂಬರ್ ಗ್ಯಾಸ್ ಇರಲ್ಲ, ಮತ್ತೆ ಸ್ಟವ್ ಅಲ್ಲಿ ಪೂರ್ತಾ ಉರಿದೋಗಿರುತ್ತೆ. ಹಾಗಾಗಿ
1: ಒಟ್ಟಾರೆ ಹೇಳಬೇಕು ಅಂದ್ರೆ ಸೇಫ್ಟಿ ಬಗ್ಗೆ ನೀವು
0: ಸರ್, ಈಗ ನಾವೇನಾದ್ರೂ ಮಾಡ್ಕೊಳ್ಳೋ ಸುಲಭ, ಅದನ್ನ ವಾಸಿ ಮಾಡ್ಕೊಳ್ಳೋ ಬಹಳ ಕಷ್ಟ ಇದೆ ಸರ್. ಒಂದ್ ಸಣ್ಣ ಗಾಯ ಆಗ್ಲಿ ಅದ್ರ ಚಾಕಲಿ ಈರುಳ್ಳಿ ಕುಯ್ತಾ ಇರ್ತೀವಿ ಅಂತ ಕಡೆ ಮಿಸ್ ಕುಯ್ಕೊಡೋದು ಈಸಿ, ಅದು ಹುಷಾರಾಗ್ಬೇಕಾದ್ರೆ ಒಂದ್ ವಾರ ಹದಿನೈದು ಸಾಕು, ಎಷ್ಟು ನೋವು ಅನುಭವಿಸ್ಬೇಕು
1: ಹಂಗೆ.
0: ಅದಕ್ಕೆ ಹುಷಾರ ಮಾಡ್ಬಿಟ್ರೆ
1: ಸೊ ಹಂಗೆ
0: ನಿಧಾನ ಹುಷಾರ
1: ಮಾಡ್ಬಿಟ್ರೆ
0: ಗಾಯ ಏನೂ ಆಗಲ್ಲ, ಏನೂ ಆಗಲ್ಲ, ನಮ್ ಸೇಫ್ಟಿ ಆಗಿರುತ್ತೆ.
1: ಓಕೆ ಓಕೆ ಸರ್, ಓಕೆ ಥ್ಯಾಂಕ್ ಯು,
0: ಧನ್ಯವಾದಗಳು.
1: ಓಕೆ, ಚಂದ್ರಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರ ಮನೇಲಿ ಸ್ವಲ್ಪ ಸೇಫ್ಟಿ ಬಗ್ಗೆ ಪದೇ ಪದೇ ಹೇಳ್ತಾ ಇರ್ತೀವಿ ಅಂತ ಹೇಳಿದ್ರು, ಸೊ ಅದಕ್ಕೆ ಅವ್ರ ಮನೇಲಿ ಬೈತಾರೆ ಅಂತ ಹೇಳಿದ್ರು. ಆ್ಯಂಡ್ ನಿಮ್ಮ ಮನೇಲಿ ಈ ಥರ ನೀವು ಮಾಡೋ ಒಂದು ಕೆಲಸಕ್ಕೆ ನಿಮ್ಮ ಮನೇಲಿ ಯಾರಾದರೂ ಬೈತಾ ಇರ್ತಾರೆ ಅಂತಂದರೆ, ಸೊ ಆ ಒಂದು ಕೆಲಸ ಯಾವುದು, ಫನ್ನಿ ಆಗಿರುವಂತಹ ಆನ್ಸರ್ಗಳನ್ನ ಕೊಡಿ. ಆ್ಯಂಡ್ ಎಲ್ಲರ ಮನೇಲೂ ಈ ಥರದ್ದು ಆಗ್ತಾ ಇರುತ್ತೆ, ಯಾಕಂದರೆ ಮನೆ ಅಂತಂದಮೇಲೆ ಮಕ್ಕಳೆಲ್ಲರೂ ಇದ್ರು ಅಂತಂದರೆ ಮಕ್ಕಳು ಕೈ ಸಿಕ್ಕಿದ್ದೆಲ್ಲ ಏನೋ ಆಟ ಸಾಮಾನು ಆಗಿರ್ಬೋದು ಅಥವಾ ಟವಲು ಬಟ್ಟೆ ಎಲ್ಲಾದ್ರೂ ಅಲ್ಲಿ ಇಲ್ಲಿ ಎಸಿತಾ ಇರ್ತಾರೆ, ಆ ವಿಷಯಕ್ಕಂತೂ ಮನೇಲಿ ಬೈಸ್ಕೊಳ್ಳೋದು ಇದ್ದೇ ಇರುತ್ತೆ. ಅದೇ ಥರನೇ ನೀವು ಕೂಡ ಏನಾದರೂ ಮನೇಲಿ ಟವಲ್ಗಳನ್ನ ಎಲ್ಲೆಂದ್ರಲ್ಲಿ ಎಸಿತಾ ಇದ್ದು ನಿಮ್ಮ ಮನೇಲೂ ನಿಮ್ಮ ಮನೆಯವರೆಲ್ಲ ಬೈತಾ ಇದ್ರೆ, ಸೊ ಆ ಥರದ ಒಂದಿಷ್ಟು ಫನ್ನಿ ಇನ್ಸಿಡೆಂಟ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಬೋದು. ಆ್ಯಂಡ್ ಹಾಗೆ ನಿಮ್ಮ ಮನೇಲಿ ಪೆಟ್ಟಿದೆ ಅಂತಂದರೆ ಅಥವಾ ನಾಯಿ ಇದೆ ಅಂತಂದರೆ ಅದಕ್ಕೆ ಇರುವಂತಹ ಒಂದು ಸ್ಪೆಷಲ್ ಕ್ವಾಲಿಟಿ ಏನು, ಯಾವ ರೀತಿ ಅದಕ್ಕೆ ಏನಾದರೂ ಒಂದು ಕ್ವಾಲಿಟಿನ ಕಲಿಸಿದಿರಾ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686609929 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ಬರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಪ್ರೇಮ ಅವರು.
2: ಹೌದು ಸರ್.
1: ಹ್ಮ್, ಹೇಗಿದ್ದೀರಾ ಪ್ರೇಮ ಅವರೇ?
2: ಚೆನ್ನಾಗಿದೆ ಸರ್.
1: ಹಾಸನ?
2: ಹಾಸನ ಮಳೆ ಇಲ್ಲ ಸರ್ ಇಲ್ಲಿ.
1: ಓಹೋ, ಮಳೆ ಇಲ್ಲ, ಬಿಸಿಲು ಆಗಿದೆಯಾ ಇವಾಗ?
2: ಅದೇ ಮೋಡ ಸರ್, ಮಳೆ ಮಾತ್ರ ಬರಲ್ಲ, ಮೋಡ ಇದೆ, ಮಳೆ ಬರುತ್ತೇನಾ ಬರುತ್ತೇನಾ ಅಂತ ಕಾಯ್ತಿದೀವಿ ಸರ್, ಮಳೆನೇ ಬರ್ತಿಲ್ಲ.
1: ಓಕೆ ಓಕೆ. ಸೊ ಹಾಗೆ ಪ್ರೇಮ ಅವರ,
2: ಹೇಳಿ ಸರ್.
1: ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಈಕ್ವಾಲಿಟಿ ಡೇ ಕೂಡ ಇದೆ, ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ, ಈಕ್ವಾಲಿಟಿ ಅನ್ನೋದ್ರ ಬಗ್ಗೆ?
2: ಸಮಾನತೆ, ಸಮಾನತೆ ಎಲ್ಲರಿಗೂ ಇರ್ಬೇಕು ಅಂತಾನೆ ಹೇಳ ಸರ್ ನಾವು. ಪ್ರತಿಯೊಬ್ರು ಸಮಾನತೆ ಬಯಸ್ತಾರಲ್ಲ ಸರ್ ಈಗ.
1: ಹೌದು,
2: ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರಿಗೆ ಆಗ್ಲಿ ಸಮಾನತೆ ಇದ್ರೆ ಎಲ್ಲರೂ ಮನೇಲಿ ಸಂತೋಷ ಇರ್ಬೇಕು, ಸಮಾನತೆ ಇರ್ಬೇಕು ಸರ್.
1: ಓಕೆ ಸೂಪರ್. ಹಾಗೆ ನಿಮ್ಮನೇಲಿ ಏನಾದ್ರು ನಾಯಿ ಸಾಕಿದಿರಾ?
2: ಮುಂಚೆ ಸಾಕಿದ್ದು ಸರ್, ಈಗಿಲ್ಲ.
1: ಹೌದಾ? ಓಕೆ.
2: ಅದು ಮುಂಚೆ ಇತ್ತು ಸರ್, ಅದು ನಮ್ಮನೆಯವ್ರು ಬೆಳಗ್ಗೆನೆ ಶಟ್ಲ್ ಆಡಕ್ ಹೋದಾಗ ಅದು ನಾಯಿ ಬಂದು ಅದು ಏಳಿಸೋದು ಸರ್, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು ಸರ್. ಅದು ಏನ್ ಮಾಡೋದು, ಇನ್ನೊಂದು ಅದ್ರ ವಿಶೇಷ ಅಂದ್ರೆ ಯಾವಾರ ಮಕ್ಳು ಬಂದ್ರು ಓಡಿಸ್ಕೊಂಡು ಹೋಗ್ಬಿಡೋದು ಸರ್ ಅದು. ಹಾಗಾಗಿ ಅದನ್ನ ಬೇರೆ ಕಡೆ ಬಿಟ್ಬಂದ್ರು ಸರ್, ಸುಮಾರು ಕಂಪ್ಲೇಂಟ್ ಆಯ್ತು ಅಂತ. ಮತ್ತೆ ಇತ್ತೀಚೆಗೆ ನಾವು ಸಾಕಿಲ್ಲ ಸರ್ ಆ ತರ.
1: ಓಕೆ ಓಕೆ. ಸೊ ಹಾಗೆ ಇವತ್ತು ಇನ್ನೊಂದು ಟಾಪಿಕ್ ಇದೆ, ಏನಂತಂದ್ರೆ ನೀವು ಮಾಡೋ ಒಂದ್ ಕೆಲಸ ನಿಮ್ ಮನೇಲಿ ಇಷ್ಟ ಆಗಿದೆ, ಅವ್ರು ಬೈತಾ ಇರ್ತಾರೆ ಅನ್ನೋದಾದ್ರೆ ಯಾವ ವಿಷಯಕ್ಕೆ, ಅಥವಾ ನೀವೇ ಬೈತಾ ಇರ್ಬೋದು ಮನೇಲಿ ಬೇರೆ ಏನೋ ಮಕ್ಳಿಗೆ ನಿಮ್ ಯಜಮಾನ್ರಿಗೆ?
2: ಸರ್, ನಾನು ಯಾವ ವಿಷಯಕ್ಕೆ ನಮ್ಮನೆಯವ್ರು ನನಗೆ ಬೈತು ಯಾವ ವಿಷಯಕ್ಕೆ ಅಂದ್ರೆ, ನಾನು ಮನೇಲಿ ವಸ್ತುಗಳನ್ನ ಸ್ವಲ್ಪ ಕೀ ಕೊಟ್ರೆ ಅದನ್ನ ಒಂದ್ ಕಡೆ ಇಟ್ಟಿರಲ್ಲ ಸರ್, ಅವ್ರು ಎಲ್ಲಾರು ಹೋಗೋಗಿ ಹುಡುಕ್ತಾರೆ, ಆಗ ಬೈತಾರೆ ಸರ್ ನನಗೆ. ಒಂದೇ ಜಾಗ ಒಂದ್ ಸ್ಥಳನ ಇಡಲ್ಲ, ಎರಡೆರಡು ಕಡೆ ಚೇಂಜ್ ಮಾಡಿರ್ತೀರಾ ಎಲ್ಲಿ ಹುಡುಕೋದು ಅಂತ. ಅದೊಂದು ನನ್ನ ಅಭ್ಯಾಸ ಸರ್, ಒಂದ್ ಕಡೆ ಇಟ್ಟಿರಲ್ಲ. ಮತ್ ಇವತ್ತು ಇಲ್ಲಿ ಇನ್ನೊಂದ್ ಕಡೆ ಕೀ ಹಾಕಿರ್ತೀನಿ ಮತ್ ಇನ್ನೊಂದ್ ಕಡೆ, ಆಗ ಅದೊಂದ್ ವಿಷಯದಲ್ಲಿ ನಮ್ಮನೆಗೆ ಕೋಪ.
1: ಓಕೆ ಓಕೆ.
2: ಕೈಗ್ ಸಿಗಲ್ಲ ಅಂತ
1: ಯಾವಾಗ್ಲೂ ಹಂಗೆ ಆಗತ್ತಲ್ಲ, ಮನೇಲಿ ಒಬ್ರು ಇಟ್ಟಿದ್ದು ವಸ್ತು ಇನ್ನೊಬ್ರಿಗೆ ಸಿಗದೇ ಇಲ್ಲ.
2: ಸಿಗಲ್ಲ ಸರ್, ಅದೊಂದ್ ವಿಚಾರದಲ್ಲಿ ನಮ್ಗೆ ಇದಾಗ್ತಿರುತ್ತೆ ಸರ್, ಬೈತಿರ್ತಾರೆ ಒಂದೇ ಕಡೆ ಇಡ್ಬೇಕು ಎಲ್ಲಾ ಕಡೆ ಇಟ್ಟರೆ ಸಿಗಲ್ಲ ಅಂತ. ಎಲ್ಲೋ ಅರ್ಜೆಂಟ್ ಹೊರಟಾಗ ಕೀ ಸಿಗಲ್ಲ. ಇದೊಂದು ಸಣ್ಣ ಪುಟ್ಟ ವಿಷಯಕ್ಕೆ ಈ ತರ ಸರ್ ಅಷ್ಟೇ.
1: ಮತ್ತೆ ನೀವು ಬಯೋದಾದ್ರೆ?
2: ನಾನು ಅವ್ರಿಗೆ ಹೇಳೋದಾದ್ರೆ, ಬೇಗ ಏನಾದ್ರು ಎಲ್ಲಾರು ಹೋಗ ಹೊರಡೋದಾದ್ರೆ ನಾನು ಹೊರಡ್ತೀನಿ, ಅವ್ರು ಇರು ಹೋದ್ರಾಯ್ತು, ಅವ್ರದ್ದು ಸ್ವಲ್ಪ ನಿಧಾನ ಆಗ್ಬಿಡುತ್ತೆ ಸರ್. ನಾನು ಆ ವಿಷಯದಲ್ಲಿ ಅವ್ರಿಗೆ ಜೋರ್ ಮಾಡ್ತೀನಿ, ನಂದು ಸ್ವಲ್ಪ ಫಾಸ್ಟ್ ಆಗಿ ಹೊರಡೋದು, ಎಲ್ಲಾದ್ರು ಹೋಗ್ಬೇಕು ಅಂದ್ರೆ ಹೋಗೋದು, ಇವ್ರು ಹೋದ್ರಾಯ್ತು ಆತರ ಯಾಕೆ ಯಾಕೆ, ಒಂದ್ ಫಂಕ್ಷನ್ ಆಗ್ಲಿ ಆಯ್ತು ನಿಧಾನಕ್ಕೆ ಹೋಗೋಣ ಅಂತ ಇರ್ತಾರೆ, ನನ್ಗೆ ಅದೊಂದು ವಿಷಯ ಸಿಟ್ಟು ಬಂದು ನಾನು ಆಗಿ ಜೋರ್
1: ಮಾಡ್ತೀನಿ ಸರ್.
2: ಟೈಮಿಂಗ್ಸ್ ಕರೆಕ್ಟ್ ಆಗಿ ಹೋಗ್ಬಿಡ್ಬೇಕು ನನಗೆ, ಇವ್ರ ಏನ್ ಆತರ ಇಲ್ವಲ್ಲ ಹೋದ್ರ ಆಯ್ತು 10 ನಿಮಿಷ ಲೇಟ್ ಆಗಿ ಅಂತ ಇರ್ತಾರೆ. ಆ ವಿಚಾರದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಸರಿ ಇತರ.
1: ಸೂಪರ್ ಸೂಪರ್ ಆಗ್ಯಾರ. ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡೋದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
2: ಧನ್ಯವಾದ ಸರ್.
1: ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು ಹಾಸನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಹಾಗೆ ನೋಡಿ, ಅವ್ರ ಮನೇಲಿ ಪ್ರೇಮ

ಅವರು ಬೇಗ ಹೊರಡ್ತಾರಂತೆ, ಅವ್ರ ಯಜಮಾನರು ಸ್ವಲ್ಪ ನಿಧಾನ ಹೋಗೋಣ ಅಂತ ಹೇಳ್ತಾರಂತೆ. ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ಕೋಪ ಬರುತ್ತೆ. ನೀವು ನಿಮ್ಮನೇಲಿ ಇದೇ ಥರ ಏನಾದರೂ ಒಂದಷ್ಟು ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ, ನಿಮ್ಮನೆಯವರು ನಿಮಗೂ ಕೂಡ ಬೈತಾ ಇರ್ಬೋದು. ಆ್ಯಂಡ್ ನೀವು ಯಾವೆಲ್ಲ ವಿಷಯಗಳಿಗೆ ಬಯಸ್ಕೋತೀರ ಅಥವಾ ನೀವು ಯಾರಿಗಾರು ಏನಾದರೂ ಹೇಳ್ತೀರಾ ಅಂತಂದರೆ ಯಾವ ವಿಷಯಕ್ಕೆ ಅದ್ರ ಬಗ್ಗೆನೂ ಕೂಡ ಕರೆ ಮಾಡಿ ಮಾತಾಡ್ಬೋದು. ಇದು ಎಲ್ಲರ ಮನೇಲಿ ಕೂಡ ನಡೆಯುವಂತಹ ವಿಚಾರಣೆ. ಆ್ಯಂಡ್ ನೀವು ಕೂಡ ಮಾತಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆಗೆ ಕರೆ ಮಾಡಿ 9686860969 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ಸೂಪರ್ ಆಗಿರುವಂತಹ ಸಾಂಗ್ ಇದು. ರಾಜ್ ದ ಶೋ ಮ್ಯಾನ್ ಸಿನಿಮಾದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಸಿನಿಮಾದ ಸಾಂಗ್ ಇದು. ಆ್ಯಂಡ್ ಈ ಸಾಂಗ್ ಕೇಳಿದಾಗೆಲ್ಲ ನನಗೇನಿಸುತ್ತೆ ಅಂದರೆ ಪಾರ್ವತಿ ಅನ್ನೋವಂತಹ ಹೆಸರಿದ್ರೆ ಅವರಿಗೆಲ್ಲ ಈ ಥರ ಪಾರು ಪಾರು ಅಂತ ಕರಿಬೋದು ಅಂತ ಅನಿಸುತ್ತೆ. ನೀವು ಪಾರು ಅಂತ ಯಾರಿಗಾದರೂ ಕರಿತೀರಾ, ನಮಗೆ ಕಾಲ್ ಮಾಡಿ ಮಾತಾಡಿ. ಆ್ಯಂಡ್ ಇವತ್ತಿನ ಶೋನಲ್ಲಿ ನೀವು ಕೂಡ ಇವತ್ತು ಮಾತಾಡ್ತಾ ಎಂಜಾಯ್ ಮಾಡ್ಬೋದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9626 9620 9680 9620 9622 79. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಯ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಕೂಡ ಹೇಳಿದೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಈಕ್ವಾಲಿಟಿ ಡೇ ಅಂತ ಇದೆ, ಜೊತೆಗೆ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಡಾಗ್ ಡೇ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದೆ. ಆ್ಯಂಡ್ ಈ ಎರಡು ವಿಷಯಗಳನ್ನ ಇಟ್ಕೊಂಡು ನಾನು ಕೂಡ ಇವತ್ತು ಮಾತಾಡ್ತಾ ಇದ್ದೀನಿ. ನಮ್ಮ ಕಾಲರ್ಸ್ ಕೂಡ ಮಾತಾಡಿದ್ರು ತುಂಬ ಚೆನ್ನಾಗಿ, ಯಾವ್ಯಾವ ವಿಷಯಗಳಿಗೆಲ್ಲ ಮನೇಲಿ ಬಯಸ್ಕೋತಾ ಇರ್ತಾರೆ ಮತ್ತು ಬೈತಾ ಇರ್ತಾರೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಯಾವುದೋ ಒಂದು ಕೆಲಸ ಮಾಡ್ತೀರಾ, ಮನೆ ಮಾಡಿರುವಂತಹ ಕೆಲಸ ನಿಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಅವರು ನಿಮಗೆ ಬೈತಾರೆ ಅಂತಂದರೆ ಆ ಒಂದು ವಿಷಯದ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಬಹುದು. ಫನಿ ಆಗಿರುವಂತಹ ಆನ್ಸರ್ಸ್ನ ನೀವು ಕೂಡ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ, ನಿಮ್ಮ ಮನೇಲಿ ಕೂಡ ಪೆಟ್ಟಿದೆ ಅಂತಂದರೆ ಅಥವಾ ನಾಯಿನ ಸಾಕಿದ್ದೀರಾ ಅಂತಂದರೆ ನಿಮ್ಮ ಮನೇಲಿರುವಂತಹ ನಾಯಿಗಿರುವ ಸ್ಪೆಷಲ್ ಕ್ವಾಲಿಟಿ ಏನು, ಏನೆಲ್ಲ ಕಲಿಸಿದ್ದೀರಾ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಜೊತೆಗೆ ನಿಮ್ಮನೇಲಿ ಬಾಸ್ ಅಂತಂದರೆ ಯಾರು ಅದ್ರ ಬಗ್ಗೆ ಕೂಡ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಮಾತಾಡಬಹುದು. ಆ್ಯಂಡ್ ಎಷ್ಟೋ ಸರಿ ಏನಾಗುತ್ತೆ ಮನೇಲಿ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಕೆಲಸಗಳು, ಆಗಲೇ ಕೂಡ ನಮ್ಮ ಕಾಲರ್ಸ್ ಎಲ್ಲ ಹೇಳ್ತಾ ಇದ್ದಾಗೆ ಚಿಕ್ಕ ಪುಟ್ಟ ಕೆಲಸಗಳು ಅವ್ರು ಮಾಡಿರೋ ಕೆಲಸ ಸ್ವಲ್ಪ ಏನೋ ಇಷ್ಟ ಆಗಿರಲ್ಲ, ಸೊ ಆ ಟೈಮಲ್ಲಿ ಬೈತಾ ಇರ್ತಾರೆ. ಲೈಕ್ ನಾನು ಆಗಲೇ ಕೂಡ ಹೇಳಿದಾಗೆ ಮನೇಲಿ ಟವಲ್ಗಳನ್ನ ಎಲ್ಬೇಕಲ್ಲೇ ಎಸಿತಾ ಇರ್ತಾರೆ ಕೆಲವರು. ಆ್ಯಂಡ್ ನಮ್ಮ ಮನೇಲಿ ಕೂಡ ಕೆಲವೊಂದು ಸರಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ, ಟವಲ್ ಎಲ್ಲರೂ ಬೆಡ್ ಮೇಲೆ ಹಾಕಿದ್ರೆ ಅಲ್ಲೆಲ್ಲ ಹಾಕಿದ್ರೆ ಸೊ ಎತ್ತಿಟ್ಟಿಲ್ಲ ಅಂಥೇಳಿ ಒಂದ್ಸರಿ ಬಯಸ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ನಿಮ್ಮ ಮನೆಗಳು ಕೂಡ ಇದೇ ಥರ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ನಿಮ್ಮ ಮನೆಗಳಲ್ಲಿ ಈ ಥರ ಯಾವ ವಿಷಯಗಳಿಗೆ ಬಯಸ್ಕೊಳ್ತೀರಾ ಆ ಥರ ನಾವು ನೋಡ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ವಿಷಯಗಳು ಸಿಗುತ್ತೆ. ಆ ವಿಷಯಗಳನ್ನ ಕೂಡ ಹೇಳಿ ಅಂತ ಹೇಳ್ತಾ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್. ಸರ್ ನಮಸ್ಕಾರ ಸರ್, ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್.
0: ನಮಸ್ತೆ ಕೆಂಡೇಗೌಡ ಸರ್, ಹೇಗಿದ್ದೀರಾ
1: ಸರ್? ಆರಾಮಿದ್ದೀವಿ ಸರ್, ತಾವೆಲ್ಲ ಆರಾಮಿದೆಯಲ್ಲ ಸರ್? ಎಲ್ಲ
0: ಆರಾಮಾಗಿದ್ದೀವಿ ಸರ್. ಹೇಗಿದೆ ಸರ್ ಮಂಡ್ಯ?
1: ಸರ್ ಮಳೆ ಇಲ್ಲ ಸರ್, ಬಿಸಿಲು ಸರ್, ಯಾಕೆ ಹೇಳ್ತೀರಾ? ನೀವ್ ಈಗ ಹೇಳಿದ್ರಲ್ಲ ಬಿಸಿಲು ವಾತಾವರಣ ಶುರುವಾಗಿದೆ ಶಿವಮೊಗ್ಗದಲ್ಲಿ ಸರ್. ಶಿವಮೊಗ್ಗದಲ್ಲಿ ತಣ್ಣಗಿರ್ಬೇಕಾದ ಟೈಮ್ ಅಲ್ಲಿ ಮಂಡ್ಯದಲ್ಲಿ ತಣ್ಣಗಿರುತ್ತೆ ಸರ್.
0: ಹೌದಾ?
1: ವಿಪರೀತ ಬಿಸಿಲು ಸರ್, ವಿಪರೀತ ಬಿಸಿಲು. ಹೇಳಿ ಸರ್.
0: ಸರ್ ಇವತ್ತಿನ ಟಾಪಿಕ್ ಏನಂತಾರೆ, ನೀವು ಮಾಡುವಂತಹ ಒಂದ್ ಕೆಲಸ ನಿಮ್ಮನೇಲಿ ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವ್ರು ಬೈತಾರೆ ಅಂತಂದ್ರೆ ಯಾವ ಕೆಲಸ ಸರ್?
1: ನೇರವಾಗಿ ನಮ್ಮ ಮಡಿದೇನ ಬೈತಿರ್ತಾರೆ ಸರ್. ಯಾಕೆ ಅಂದ್ರೆ ಸರ್, ನನ್ಗೆ ಏನು ಅತಿಥಿ ದೇವ ಒಬ್ಬವ, ಯಾರೇ ನಮ್ಮ ಮನೆಗೆ ಅತಿಥಿಗಳು ಬಂದ್ರೆ ಅವ್ರನ್ನ ಸತ್ಕಾರ ಮಾಡೋದ್ರಲ್ಲಿ ನಾವು ಏನೋ ಒಂದು ವಿಶ್ವಾಸ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ಅಥವಾ ಬಂದ್ ಕೂಡ್ಲಿ ಅವ್ರಿಗೆ ನೀರ್ ಕೊಟ್ರ, ಕಾಫಿ ಕೊಟ್ರ, ಊಟ ಕೊಟ್ರ, ಊಟ ಕೊಟ್ಟಾದ್ಮೇಲೆ ಅವ್ರಿಗೆ ಅನ್ನ ತೋರ್ಸಿದ್ರ, ಸಾಂಬಾರ್ ತೋರ್ಸಿದ್ರ, ಅವ್ರಿಗೆ ಏನ್ ಮಾಡಿದ್ರ ಅಂತ ನಾವ್ ಕೇಳ್ತಾ ಇದ್ರೆ ಅವ್ರ ಏನಂತ ಗೊತ್ತಾ? ನಮ್ಗ್ ಗೊತ್ತಿಲ್ವಾ, ಬಡ್ಸೋದು ನೀವ್ ಕುಂತ್ಕೊಳ್ರಿ ಸುಮ್ನೆ. ಆ ರೀತಿ ಡೈಲಾಗ್ ಗಳು ಸರ್. ಹಾಗಾಗಿ ನಮ್ಗೆ ಅದನ್ನ ಮೊದ್ಲಿಂದ ಬಂದ್ಬಿಟ್ಟಿದೆ, ನಮ್ಮ ಫ್ಯಾಮಿಲಿಯಿಂದ ಬಂದ, ಅದು ನಮ್ಮ ತಂದೆ ತಾಯಿಯಿಂದ ಬಂದ್ಬಿಟ್ಟಿದೆ ನಮ್ಗೆ. ಹಾಗಾಗಿ ಇದೊಂದು ವಿಷಯಕ್ಕೆ ನಾನು ಮನೆ ಮೇಲೆ ಬಯಸ್ಕೊತಿರ್ತೀನಿ ಸರ್. ಹಾಗೆ ಹಾಗೆ
0: ಹಂಗಂದ್ರೆ ನಾವು ಈಗ ಜನರು ಬಂದ್ರಿ ಅಂತ ಅಂದ್ರೆ ರೆಡಿ ಮಾಡಿಬಿಟ್ಟಿರ್ತೀರಾ
1: ಸರ್. ಸರ್ ಅದು ಹೇಳಿದ್ನಲ್ಲ ಸರ್, ಅತಿಥಿ ದೇವೋ ಭವ. ನಮ್ಮ ಮನೆಗೆ ಯಾರೇ ಅತಿಥಿಗಳು ಬಂದ್ರು ದೇವ್ರ ಸಮಾನವಾಗಿ ನಾವು ನೋಡ್ತೀವಿ ಸರ್ ನಾವು. ಹಾಗೆ ಸರ್, ಹಾಗೆ
0: ಹಾಗಾಗಿ ಬಯಸ್ಕೊತೀರಾ. ಮತ್ತೆ ನೀವು ನಿಮ್ಮನೇಲಿ ಯಾರಿಗಾರು ಬಯದಾದ್ರೆ ಯಾವ ವಿಷಯಕ್ಕೆ
1: ಸರ್? ಅದೇನೇ ಲಾಕ್, ಇದು ರಾತ್ರಿ ಮಲಗಬೇಕಾದ್ರೆ ಲಾಕ್ ಮಾಡಿರೋದು, ಇದು ಬೋಲ್ಟ್ ಹಾಕಿರೋದಿಲ್ಲ. ಆಮೇಲೆ ಇನ್ ಸಣ್ಣ ಪುಟ್ಟ ಕ್ಲೀನ್ ಆಗಿ ಬರ್ತಾರೆ, ಸ್ನಾನ ಮಾಡಿ ಆ ಟೇಬಲ್ ಹಾಗೇನೆ ತೆಗೆದು ಹಂಗೆ ಮುದ್ರಕೊಂಡು ಹಾಸಿಗೆ ಮೇಲೆ ಬಿಸಾಕ್ಬಿಟ್ಟಿರ್ತಾರೆ ಮಗ ಮಗಳು. ಅದನ್ನ ತಗೊಂಡೋಗಿ ಹೊರಗಡೆ ಅದು ಹಾರ ಹಾಕೋದಿಲ್ಲ, ಅದ ಹಂಗೆ ಸ್ಮೆಲ್ ಬಂದಿರ್ತದೆ. ಆಮೇಲೆ ಬೆಡ್ಶೀಟ್ಗಳು ಹೆಂಗಂದ್ರೆ ಹಂಗೆ ಬಿದ್ದಿರ್ತವೆ. ಇದು ಕಂಡ್ರೆ ಆಗಲ್ಲ. ಆದಷ್ಟು ನಮ್ಮ ಮನೆ ಚಿಕ್ಕದಾಗಿದ್ರು ಚೊಕ್ಕವಾಗಿ ನೀಟ್ ಆಗಿರ್ಬೇಕು ಸರ್. ಹಾಗಾಗಿ ಅದು ಅದಕ್ಕೊಂದು ನಾನು ಬೈತಿರ್ತೀನಿ ಸರ್ ಮನೆಯಲ್ಲಿ ನಮ್ಮ ಎಲ್ಲ ಮೆಂಬರ್ಗೆ. ಆ ವಿಷಯಕ್ಕೆ ನಾನು ಬಯಸ್ಕೊತೀನಿ, ಈ ವಿಷಯಕ್ಕೆ ಅವ್ರು
0: ಬಯಸ್ಕೊತಾರೆ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಎಲ್ಲರಿಗೂ ವಂದನೆಗಳು ಸರ್.
0: ಥ್ಯಾಂಕ್ ಯು ಸರ್,
1: ಎಲ್ಲ ಕೇಳಿದವರಿಗೂ ವಂದನೆಗಳು ಸರ್. ನಮಸ್ಕಾರ ಸರ್.
0: ನಮಸ್ತೆ. ಮಂಡ್ಯದಿಂದ ಕೆಂಡೇಗೌಡ ಸರ್ ಮಾತಾಡಿದ್ರು, ಅವರು ಕೂಡ ಕರೆ ಮಾಡಿ ನೋಡಿ ಈ ತರ ಚಿಕ್ಕಪುಟ್ಟ ವಿಷಯಗಳು ಮನೆಯಲ್ಲಿ ನಡೀತಾ ಇರುತ್ತೆ, ಆ ವಿಷಯಗಳಿಗೆ ನೀವು ಕೂಡ ಬಯಸ್ಕೊಳ್ತಾ ಇರ್ತೀರಾ. ಆ್ಯಂಡ್ ನೀವು ಬಯಸ್ಕೊಳ್ಳುವಂತಹ ವಿಷಯ ಯಾವುದು, ಮತ್ತೆ ನೀವು ಯಾರಿಗಾದ್ರೂ ಬೈತೀರ ಅಂತಂದ್ರೆ ಆ ವಿಷಯ ಯಾವುದು ಅನ್ನೋರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ಆರ್ಜ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಓಕೆ, ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳ್ಕೊಂಡು ಬರ್ತಾ ಇದ್ದೀರಾ. ಎಸ್ ಪಿ ವಿ ಅವರು ಹಾಗೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಶೃಂಗಾರ ಕಾವ್ಯ ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ಇದು. ಅಂಡ್ ಈ ಒಂದು ಸಾಂಗ್ ಕೂಡ ಎಂಜಾಯ್ ಮಾಡಿದ್ರು ಅಂತ ಅನ್ಕೊಳ್ತಾ ಇವತ್ತಿನ ಕಾಫಿ ವಿತ್ ಆರ್ ಶೋಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ ಜೆ ಶ್ರೀಧರ್, ಇದು ರೇಡಿಯೋ ಶೋ ಮುಗ್ಗ ನಾಡಿ ಪೊನ್ನೋಡು ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತು ನೀವು ಮನೇಲಿ ಮಾಡುವಂತಹ ಕೆಲಸಕ್ಕೆ ನಿಮ್ಮನೆಯಲ್ಲಿ ಯಾರಾದರೂ ಬೈತಾರೆ ನಿಮಗೆ ಅಂತಂದರೆ ಅದು ಯಾವ ಕೆಲಸ ಅಥವಾ ಯಾವ ವಿಷಯ ಅನ್ನೋದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಮಗೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9686279627926279. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ, ಆ್ಯಂಡ್ ಮನೇಲಿದ್ದಾಗ ಬಹಳಷ್ಟು ವಿಚಾರಗಳಿಗೆ ಈ ಥರ ಏನಾದರೂ ಹೇಳಿಸ್ಕೊಳ್ಳೋದುಂಟು. ಅಂತಹದ್ರಲ್ಲಿ ಏನಾದರೂ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂಥೇಳಿ ಇಟ್ಕೊಳ್ಳುವಂತಹ ಅಲರಾಮ್ ಆಗಿರ್ಬೋದು, ಇದೆಲ್ಲದೂ ಕೂಡ ಮನೆಯಲ್ಲಿ ಬಯಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಕೆಲವೊಂದು ಸಾರಿ. ಆ್ಯಂಡ್ ನಿಮ್ಮನೇಲಿ ಇದೇ ಥರ ವಿಷಯಗಳು ಏನಾದರೂ ನಡೀತದೆ ಅಂದರೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
1: ರೂಪ ಸರ್, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸರ್.
0: ಓಕೆ ರೂಪ ಅವರು, ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್, ನೀವು ಆರಾಮಿದ್ದೀರಾ?
0: ನಾವು ಆರಾಮಾಗಿದ್ದೀವಿ.
1: ಕಾಫಿ ಟೀ ಎಲ್ಲ
0: ಇನ್ನ ಆಗಿಲ್ಲ, ನಿಮ್ದಾಯ್ತಾ?
1: ಇಲ್ಲ ಸರ್, ಇನ್ನು ಆಗಿಲ್ಲ ಸರ್.
0: ಓಕೆ ಓಕೆ ಸರ್. ರೂಪ ಅವರೇ
1: ಹೇಳಿ ಸರ್.
0: ಹೇಳಿ, ಇವತ್ತು ನಿಮ್ಮನೇಲಿ ನೀವು ಮಾಡುವಂತಹ ಒಂದು ಕೆಲಸ ನಿಮ್ಮನೇಲಿ ಬಯಸ್ಕೊಳ್ಳೋದಾದ್ರೆ ಯಾವ ಕೆಲಸಕ್ಕೆ ಬಯಸ್ಕೊತೀರಾ?
1: ಸರ್ ಇವತ್ತು ಇಂಟರ್ನ್ಯಾಷನಲ್ ಈಕ್ವಾಲಿಟಿ ಸರ್, ಮಹಿಳೆಯರ
0: ಈಕ್ವಾಲಿಟಿ ಡೇ ಕೂಡ ಇದೆ. ಹೌದು
1: ಹೌದು ಸರ್.
0: ಏನನ್ಸುತ್ತೆ ಈಕ್ವಾಲಿಟಿ ಡೇ ಬಗ್ಗೆ?
1: ಸರ್ ಮನೇಲಿ ಮಗ ಮಗಳು ಇದ್ದಾರೆ ಸರ್. ಮಗ ತಪ್ಪು ಮಾಡಿದ್ರೆ ಅವನಿಗೂ ಹೇಳ್ಬೇಕು ಸರ್, ಇಬ್ಬರಿಗೂ ಸಮಾನವಾಗಿ ನಾವು ಬೈಬೇಕು ಸರ್. ಮಗ ಏನಾದ್ರೂ ಒಂದು ಕೆಲಸ ನೀಟಾಗಿ ಮಾಡಿಲ್ಲ ಅಂದ್ರೆ ಅವನ ಬಟ್ಟೆಗಳನ್ನು ನೀಟಾಗಿ ಇಡ್ಬೇಕು, ಟವಲ್ಗಳಾಗ್ಲಿ ಬಟ್ಟೆಗಳಾಗ್ಲಿ ಅವನು ಸ್ಲಿಪ್ಪರ್ ಶೂಗಳಾಗ್ಲಿ ನೀಟಾಗಿ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಸರ್. ಮಗ ಇಟ್ಟಿಲ್ಲ ಅಂದ್ರೆ ಅವನಿಗೂ ಬೈಬೇಕು ಸರ್. ಮಗಳು ನೀಟಾಗಿ ಮಾಡ್ತಾರೆ ಸರ್, ಬಟ್ ಗಂಡ್ ಮಕ್ಳು ಹುಡುಗರು ಇದ್ರಲ್ಲ ಸರ್, ಬಾಯ್ಸ್ ಅವ್ರು ನೀಟಾಗಿ ಮಾಡೋದೇ ಇಲ್ಲ ಸರ್, ಎಲ್ಲೆಲ್ಲ ಅಲ್ಲೆಲ್ಲೇ ಬಿಸಾಕ್ತಾರೆ ಸರ್ ಅವರು. ಹೆಣ್ಮಕ್ಳು ಮಾತ್ರ ನೀಟಾಗಿ ಇಟ್ಕೊಂಡಿರ್ತಾರೆ ಸರ್, ಅವರ ವಸ್ತುಗಳೆಲ್ಲ ನೀಟಾಗಿ ಮಾಡ್ತಾರೆ.
0: ಇದು ತಪ್ಪು ನೀವು ಹೇಳೋದು.

0: ಸರ್ ಒಂದೊಂದ್ಸರಿ ಆತರ ಹೇಳ್ತಾ ಇರ್ತಾರೆ, ಅದು ಮಿಸ್ ಆಗಿರುತ್ತೆ ಸರ್ ಒಂದೊಂದ್ ಟೈಮ್ ಅಡಿಗೆ ಮಾಡ್ಬೇಕಾದ್ರೆ ಆತರ ಆಗುತ್ತೆ. ಮತ್ತೆ ಮನೇಲಿ ಏನಾದ್ರೂ ಅವ್ರು ವಿಷಯಗಳನ್ನ ಹೇಳಿದಾಗ ನಾವು ತಕ್ಷಣ ನಾವು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಅವಾಗ ನಾವು ಬಯಸ್ಕೊಂತ ಇರ್ತೀವಿ ಸರ್.
1: ಓಕೆ, ನೀವ್ ಆತರ ಹೇಳೋದಾದ್ರೆ ಮನೇಲಿ?
0: ನಾವು ಹೇಳ್ತಿರ್ತೀವಿ ಸರ್, ನಾವು ಏನಾದ್ರು ಒಂದು ವಿಷಯಗಳು
1: ಹೇಳ್ತಿರ್ತಿರಲ್ಲ, ನೆನಪಿಲ್ಲ ಅನ್ಸದಾಗಾರ.
0: ಹೌದು ಸರ್, ತುಂಬಾ
1: ರೂಪಾ ಅವರೇ, ನಿಮ್ಮ ಮನೇಲಿ ನಾಯಿ ಏನಾದ್ರು ಸಾಕಿದೀರಾ?
0: ನಾಯಿ ಇಲ್ಲ ಸರ್, ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ನಾಯಿ ಸಾಕಿಲ್ಲ. ಬಟ್ ನಾಯಿ ಸಾಕಿದವರಿಗೆ ನಾನು ಒಂದು ಏನಾರ ಒಂದ್ ಜಾಗೃತಿ ಹೇಳದ ವಿಷಯ ತಿಳಿಸೋದಾದ್ರೆ, ಖಂಡಿತ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಸರ್, ಲಸಿಕೆಗಳನ್ನ ಹಾಕ್ಸ್ಬೇಕು. ನಾವು ಖಂಡಿತವಾಗಿ ಲಸಿಕೆಗಳನ್ನ ಹಾಕ್ಸ್ಬೇಕು, ಮತ್ತೆ ಅದ್ರ ಬಗ್ಗೆ ಜಾಗೃತಿ ಇರ್ಬೇಕು, ಅವೇರ್ನೆಸ್ ಮೂಡಿಸ್ಬೇಕು ಸರ್. ಅವಕ್ಕೆ ಪ್ರೀತಿ ಮಾಡ್ಬೇಕು, ಇದು ಹಿತಮಿತವಾಗಿರ್ಬೇಕು ಸರ್. ಅವ್ ಬೆಡ್ ಮೇಲೆಲ್ಲ ಹಾಸಿಗೆ ಮೇಲೆಲ್ಲ ಮಲಗಿಸ್ಕೊಳೋದು, ಅವನ್ನ ಜಾಸ್ತಿ ಇದ್ ಮಾಡೋದು ಮಾಡ್ಬಾರ್ದು ಸರ್, ಅದರಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಅವಕ್ಕೆ
1: ಎಚ್ಚರಿಕೆಯಿಂದ ಅವುಗಳನ್ನ ನೋಡ್ಕೋಬೇಕು ಅಂತ ಹೇಳ್ತೀರಾ?
0: ಹೌದು ಸರ್, ಎಚ್ಚರಿಕೆಯಿಂದ ನೋಡ್ಕೋಬೇಕು, ಮತ್ತೆ ಅವಾಗೆ ಆವಾಗ ಅವಕ್ಕೆ ಲಸಿಕೆಗಳನ್ನ ಹಾಕ್ಸ್ಬೇಕು ಸರ್.
1: ಸೂಪರ್,
0: ಬಹಳ ಬಹಳ ಇಂಪಾರ್ಟೆಂಟ್ ಸರ್ ಅದು.
1: ನಿಜ ನಿಜ ನಿಜ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ.
0: ಓಕೆ ಸರ್, ಓಕೆ ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಾ ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ರೂಪಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಮನೇಲಿ ಈಕ್ವಾಲಿಟಿ ಬಗ್ಗೆ ಕೂಡ ಹೇಳಿದ್ರು, ಮಗ ಮಗಳಿಗೆ ಇಬ್ಬರಿಗೂ ಕೂಡ ಒಂದೇ ರೀತಿಯಲ್ಲಿ ಏನೇ ವಿಷಯ ಇದ್ರು ಹೇಳಬೇಕು ಅನ್ನೋದ್ರ ಬಗ್ಗೆ. ಆ್ಯಂಡ್ ಹಾಗೆ ಅವ್ರ ಮನೇಲಿ ಕೂಡ ಈ ಥರ ಏನಾದ್ರು ಚಿಕ್ಕಪುಟ್ಟ ವಿಷಯಗಳಿಗೆ ಬಯಸ್ಕೊಳ್ತಾ ಇರ್ತೀವಿ, ಬೈತಾ ಇರ್ತೀವಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನಿಮ್ಮ ಮನೇಲಿ ಈ ಥರ ಏನಾದ್ರು ಚಿಕ್ಕಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತೀರಾ? ಯಾವುದೋ ಒಂದು ಕೆಲಸ ಬೇಕೋ ಬೇಕೋ ಏನೋ ಬೇಡದೇನೋ ಒಂದ್ಸರಿ ಆಗಿರುತ್ತೆ, ಆ ಥರದ ಏನೆಲ್ಲ ವಿಚಾರಗಳಿಗೆ ನೀವು ಹೇಳ್ಸ್ಕೊತಾ ಇರ್ತೀರಾ ಅದ್ರ ಬಗ್ಗೆ ಕೂಡ ಮಾತಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆಗೆ ಕರೆ ಮಾಡಿ 9686860 9627 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ನಾನಾಗಲೇ ಹೇಳ್ತಾ ಇದ್ದೆ ಅಲ್ಲ ಅಲಾರಾಮ್ ಬಗ್ಗೆ. ಸೊ ಅಲಾರಾಮ್ ಎಷ್ಟೋ ಸರಿ ಮನೇಲಿ ಇಟ್ಕೊಂಡಿರ್ತೀವಿ, ಮೊಬೈಲಲ್ಲಿ ಅಲಾರಾಮ್ ಆಗ್ತಾನೆ ಇರುತ್ತೆ, ಎಚ್ಚರ ಆಗಿರಲ್ಲ, ಅಥವಾ ಅಲಾರಾಮ್ ಆಗೋದು ನಮಗೆ ಕೇಳದೆ ಬೇರೆ ಎಲ್ಲರಿಗೂ ಕೇಳಿರುತ್ತೆ. ಆ ಥರ ಆಗೋದ್ರಲ್ಲೂ ಕೂಡ ಕೇಳಿಸ್ಕೊಂಡು ನೀವು ಮನೇಲಿಂದ ಬಯಸ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಕೆಲವೊಂದು ಸರಿ ನಮಗೂ ಅಷ್ಟೇ, ಎಲ್ಲರೂ ಹೊರಗಡೆ ಬೇಗ ಹೋಗಬೇಕು ಅಂತ ಅಂದಾಗ ಅಲಾರಾಮ್ ಎಲ್ಲ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಈ ಥರ ಅನ್ಸ್ಕೊಳ್ಳೋದುಂಟು. ಅದೇ ಥರ ನಿಮ್ಮ ಮನೆಗಳಲ್ಲೂ ಕೂಡ ಚಿಕ್ಕಪುಟ್ಟ ವಿಷಯಗಳು ಈ ಥರ ಆಗ್ತಾ ಇರುತ್ತೆ. ಈವನ್ ಮನೇಲಿ ಎಲ್ಲಾದರೂ ಲೈಟು ಆನ್ ಆಗಿದ್ರೆ ಅಥವಾ ಫ್ರಿಡ್ಜ್ ಓಪನ್ ಮಾಡಿ ಹಾಗೆ ಬಿಟ್ಟಿದ್ರೆ, ಈ ಥರ ಚಿಕ್ಕಪುಟ್ಟ ವಿಷಯಗಳಾಗುತ್ತೆ. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಸರ್, ಗುಣ ಶಂಕರ್ ಗಟ್ಟ.
1: ಗುಣ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್. ಆಯ್ತು ಸರ್, ಕಾಫಿ?
1: ಕಾಫಿ ಏನಾಗಿಲ್ಲ ಮೇಡಮ್, ನಿಮ್ದು ಆಯ್ತಾ?
2: ಇಲ್ಲ ಸರ್, ನಮ್ದು ಆಗಿದ್ದ.
1: ಓಕೆ,
2: ಹೇಳಿ ಸರ್.
1: ಗುಣ ಅವರೇ, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಈಕ್ವಾಲಿಟಿ ಡೇ ಕೂಡ ಇದೆ.
2: ಹೌದು,
1: ಸೊ ಹಾಗೆ ಇವತ್ತಿನ ಟಾಪಿಕ್ ಏನಂತಂದ್ರೆ, ಇವತ್ತು ಡಾಗ್ ಡೇ ಕೂಡ ಇದೆ. ಸೊ ಎರಡು ವಿಷಯಗಳನ್ನ ಇಟ್ಕೊಂಡು ನಾವು ಮಾತಾಡ್ತಿದ್ವಿ. ನಿಮ್ಮ ಮನೇಲಿ ನಾಯಿ ಸಾಕಿದ್ರಾ?
2: ಸಾಕಿದ್ವಿ ಸರ್. ನನ್ನ ಮಗ ಇದು ಮಕ್ಕಳು ಇದು ಹೈಸ್ಕೂಲ್ ಪಿ ಯು ಸಿ ಲೆವೆಲ್ ಇದ್ದಾಗ ರಾಮು ಅಂತ ಹೇಳಿ ಸರ್, ಒಂದ್ ಮುದ್ದಾದ ಮರಿ, ಅವ್ರ ಮನೇಲಿ ಆ ಹುಡ್ಗಂಗ ಅವ್ರ ಅಜ್ಜಿ ಸಾಕಕ್ ಬಿಡ್ಲಿಲ್ಲ ಅಂತ. ಟ್ಯೂಷನ್ ಗೆ ಬರೋ ಹುಡ್ಗ ಪಾಪ ತಂದ್ಕೊಟ್ಟ ಆಂಟಿ, ನಾನ್ ಡೈಲಿ ಇಲ್ಲಿಗೆ ಬರ್ತಾ ಇರ್ತೀನಲ್ವಾ, ಹಂಗಾಗಿ ಈ ಮರಿ ನಾನ್ ನೋಡ್ತಾ ಇರ್ತೀನಿ, ನೀವೇ ಇಟ್ಕೊಳ್ಳಿ ಅಂತ ಕೊಟ್ಟ ಸರ್. ಅದು ಎಷ್ಟು ಚಂದಾಗಿ ನಮ್ಮ ಮನೇಲಿ ಇದಾಯ್ತು ಅಂದ್ರೆ, ನಮ್ಮ ಮನೇಲಿ ಅದು ನಾಯಿ ಅಂತ ಕರಿಲೇ ಇಲ್ಲ ಸರ್. ನಾವ್ ಅದನ್ನ ಯಾರಾದ್ರೂ ಬಂದು ನಾಯಿ ಇದೆಯಾ ಅಂತಂದ್ರೆ, ನನ್ ಮಗಳು ರೇಗಳು, ಅದು ನಾಯಿ ಅಲ್ಲ, ರಾಮು ಅಂತ ಹೆಸರಿಟ್ಟಿದೀವಿ, ರಾಮು ಅಂತ ಕರೀರಿ ಅಂತೇಳಿ. ಆಮೇಲೆ ಅದಕ್ಕೊಂದ್ ಹೆಸರಿದೆ, ಮತ್ತೆ ಅದು ಬಂತು ಹೋಯ್ತು ಅಂತನೂ ಅಂತಿರ್ಲಿಲ್ಲ ಸರ್. ರಾಮು ಬಂದ, ರಾಮು ಹೋದ, ಒಂದು ವ್ಯಕ್ತಿನ ಯಾವ ರೀತಿ ಸಂಬೋಧನೆ ಮಾಡಿ ಕರಿತೀವೋ ಅದೇ ರೀತಿ ಕರಿತಾ ಇದ್ಲು.
1: ಆಮೇಲೆ
2: ಸರ್, ತುಂಬಾ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು ಸರ್, ಅದ್ರಲ್ಲೂ ಅವಳಿಗೆ ತುಂಬಾ ಇತ್ತು ಸರ್. ಯಾಕೆಂದ್ರೆ ಅವ್ಳು ಓದ್ಬೇಕಾದ್ರೆ ಬರಿಬೇಕಾದ್ರೆ ಅವಳು ಇದ್ರಿಗೆ ಹೋಗಿ ಕುತ್ಕೊಳ್ಳೋದದು, ಅವಳು ಮಕ್ಕನೇ ನೋಡ್ತಾ ಇರೋದು. ಆಮೇಲೆ ಅವಳಿಗೆ ಏನೋ ನೋವಾದಾಗ ಖುಷಿ ಆದಾಗ ತಪ್ಕೊಳ್ಳೋಳು. ಹಂಗಾಗ್ಬಿಟ್ಟು ಅವಳಿಗೆ ಏನಾಯ್ತು ಅಂದ್ರೆ, ಆ ಮೆಂಟಲಿ ನಮ್ಮ ಎಲ್ಲಾರ್ಗಿನ್ನ ಅದನ್ನು ಭಾರಿ ಹಚ್ಕೊಂಡ್ಬಿಟ್ಲು. ಮತ್ತೆ ಬೆಂಗಳೂರು ಸೇರ್ಕೊಂಡಾಗ ತಿಂಗ್ಳಿಗೆ ಒಂದ್ಸರಿ ರಜಕ್ ಬಂದ್ರೆ ಪಾಪ ರೋಡಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಅವಳು ಬಂದ್ ಕೂಡ್ಲೆ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ, ಯಾಕೆ ಬಿಟ್ಟು ಹೋಗ್ತೀಯ ಅಂತ. ಅದ್ರ ತನ್ನದೇ ಆದ ಭಾಷೆಲಿ ಭಾವ ಭಂಗಿಲಿ ಅದನ್ನ ಇದು ಮಾಡ್ತಾ ಇತ್ತು. ಮತ್ತೆ ವಿಡಿಯೋ ಕಾಲ್ ಮಾಡೆಲ್ಲ ಅವಳು ನೋಡ್ಕೊಂತಾ ಇದ್ಲು. ಬಟ್ ಒಂದಿನ ಬೆಳಿಗ್ಗೆ ಸರ್, ಅವಳು ಯಾವಾಗ್ಲೂ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ ಹತ್ತಿಸ್ತಿದ್ವಲ್ಲ, ಆ ರೂಟ್ ಗೊತ್ತಿಟ್ಕೊಂಡು ಒಂದ್ ಬೆಳಗಿನ ಜಾವ ಇದು ಹೊರಗಡೆ ಇದು ಅದು ಟಾಯ್ಲೆಟ್ ಗೆ ಹೋಗ್ಲಿ ಅಂತ ಬಿಟ್ರೆ ಓಡೋಗ್ಬಿಟ್ಟು ರೋಡಿಗೆ ಹೋಗ್ಬಿಟ್ಟಿದೆ, ಬಸ್ ಸ್ಟ್ಯಾಂಡ್ ಗೆ ಯಾವ ಗಾಡಿ ಓಡಿಸಿ ತೀರ್ಕೊಂಡ್ಬಿಟ್ಟಿದೆ ಸರ್. ಮತ್ತೆ ಅದನ್ನ ಗುಂಡಿ ತೆಗೆದು ಅದನ್ನ ಏನು ಒಂದು ಶವ ಸಂಸ್ಕಾರ ಮಾಡ್ಬೇಕು ಆತರ ಮಾಡಿ ನನ್ನ ಮಗಳಿಗೆ ಅದನ್ನ ಅವಳು ನೆಕ್ಸ್ಟ್ ರಜಾ ಬರೋ ತನಕ ನಾವು ಆ ವಿಷಯಕ್ಕೆ ಮುಚ್ಚಿ ಹೇಳಲಿಲ್ಲ, ಮುಚ್ಚಿಟ್ಟಿದ್ವಿ. ರಾಮು ಎಲ್ಲಿ ವಿಡಿಯೋ ಕಾಲ್ ಅಂದ್ರೆ ಯೋ ಹೊರಗಿದೆ ಅಲ್ಲಿದೆ ಇಲ್ಲಿದೆ ಸುಳ್ಳು ಹೇಳ್ಕೊಂಡ್ಬಂದು ಲಾಸ್ಟ್ ಅಲ್ಲಿ ಅವಳು ಬಂದಿದ್ದಿನ ಗೊತ್ತಾಗಿ ಸರ್, ನಿಜವಾಗ್ಲೂ ಒಂದು ವ್ಯಕ್ತಿ ಸತ್ತೋದ್ರೆ ಹೆಂಗಳತಿವೋ ಆದ್ರೆ ಎರಡರಷ್ಟು ಹತ್ಬಿಟ್ಟು ತುಂಬಾ ಒಂಥರ ಗೋಳಾಡ್ಕೊಂಡು ಹತ್ಬಿಟ್ಲು ಸರ್. ಆ ದೃಶ್ಯಗಳು ಮಾತ್ರ ಇವತ್ತಿಗೂ ಇದಾಗಿದೆ. ಅದೇ ರೀತಿ ಬಾಬು ಅಂತಂದು ಸಾಕಿದ್ವಿ ಅದು.

0: ಹೋಗ್ತಾಯ್ತು. ಈಗ ನಾಯಿಗಳು ಸಾಕೋದಿಕ್ಕೆ ಬೇಜಾರಾಗುತ್ತೆ, ಬಟ್ ಮನೆ ಮುಂದೆ ಇಲ್ಲೊಂದು ನಾಯಿ ಬರುತ್ತೆ ಸರಿ, ಮತ್ತಿಲ್ಲೊಂದು ಅಂಟ್ಕೊಂಡಿದೆ. ಇದಕ್ ಪ್ರತಿನಿತ್ಯ ನಾನ್ ಬೆಳಗ್ಗೆ ಸಂಜೆ ಅದಕ್ಕೆ ಊಟ ಹಾಕ್ತೀನಿ ಸರ್, ಬಿಸಿದೇ ಹಾಕ್ತೀನಿ. ಹಸಿದ್ದು ಉಳಿದಿದ್ದು ಅಂತ ಏನಿಲ್ಲ, ಮಾಡ್ಬೇಕಾದ್ರೆ ಬಿಸಿದ ಏನಿರುತ್ತಾ ಆ ಪ್ರಾಣಿಗೂ ಹಾಕ್ತೀನಿ ಸರ್.
1: ಓಕೆ ಓಕೆ. ಸೊ ಹಾಗೆ ಇವತ್ತು ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತಿದ್ವಿ, ನೀವು ಮಾಡೋ ಒಂದು ಕೆಲಸ ನಿಮ್ಮ ಮನೇಲಿ ಯಾರಿಗಾರು ಬೈತಾರೆ ಅಂತಂದ್ರೆ ಯಾವ ಕೆಲಸ ಅದು ಅಂತ ಕೇಳ್ತಾ ಇದ್ವಿ.
0: ಸರ್ ನಮ್ಮನೇಲಿ ಏನ್ ಗೊತ್ತಾ, ನಾವ್ ಇರೋದ್ ಮೂರ್ ಜನ ತಾಯಿ ಮಕ್ಳು ನಾವು, ಬಟ್ ಬೈಗೂಡ ಬೈಕೊಳ್ಳೋದು ಅನ್ನೋದು ಇವತ್ತಿಗೂ ನಡೆದಿಲ್ಲ ಸರ್. ಚಿಕ್ಕ ಮಕ್ಳಿಂದ ಜೋರ್ ಮಾಡೋದ್ ಬೇರೆ, ಬೈಯೋದ್ ಬೇರೆ ಅಷ್ಟೇನೆ. ಬಟ್ ಹೇಳ್ತೀವಿ ಅಷ್ಟೇ, ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ, ಯಾಕೆಂದ್ರೆ ಇಬ್ರು ಡಬಲ್ ಡಿಗ್ರಿ ಮಾಡಿರೋದು, ಮೈಂಡ್ ಮೆಚುರಿಟಿ ಇರೋದಲ್ವಾ ಸರ್. ಆ ಬೈಯ ಪದಗಳೇ ನಮ್ಮಲ್ಲಿ ಬರ್ಲಿಲ್ಲ ಮೂರು ಜನದಲ್ಲಿ, ಬಟ್ ಡಿಸ್ಕಸ್ ಮಾಡ್ತೀವಿ ಈ ತರ ಬೇಡ ಪುಟ ಆ ತರ. ಹಂಗಾಗಿ ಬೈಕೊಳ್ಳೋದು ಅನ್ನೋದು ನಮ್ಗದ ಅನುಭವ ಇಲ್ಲ ಸರ್. ಅದು ಬೈಗಳ ಬಗ್ಗೆ ನನಗೆ, ನಮ್ಮ ಮನೇಲಿ ನಮ್ಮ ಮೂರು ಜನಗಳ ನಡುವೆ ಈಗ ಏನಿದೀವಿ, ಒಳ್ಳೆ ಮಾತಲ್ಲಿ ಹೇಳ್ಕೊಂತೀವಿ, ತಿಳಿ ಹೇಳ್ತೀವಿ, ಬುದ್ಧಿ ಹೇಳ್ತೀವಿ, ಮಾತಾಡ್ಕೊಳ್ತೀವಿ ಬಿಟ್ರೆ ಬೈಕೊಳ್ಳೋಂತ ಸಂದರ್ಭ ಬಂದಿಲ್ಲ. ಬಂದ್ರು ಬೈಯಲ್ಲ ಸರ್ ನಾವ್ ಯಾರು ಮೂರು ಜನ, ಹಾಗೇನೆ ಮಾತಾಡ್ಕೊಂಡ್ಬಿಡ್ತೀವಿ, ಕಾಮನ್ ಆಗಿ ಮಾತಾಡ್ಕೊಂಡು ಇದ್
1: ಮಾಡ್ತೀವಿ.
0: ಹೌದು ಹೌದು ಸರ್, ಅದೊಂದು ಒಳ್ಳೆ ಗುಣಗಳು ನಮ್ ಮೂರು ಜನ ನಡುವೆ ಇದೆ. ಈಗ ಬಂದಿರೋ ಅಳಿಯನು ಸ್ವಲ್ಪ ಅದೇ ತರ ಸ್ವಭಾವದಾರೆ, ನನ್ ಮಗದ ತರನೇ ಇದಾರೆ. ದೇವ್ರೆ ನಮ್ಮನೆ ತಕ್ಕನದೇ ಒಂದು ವ್ಯಕ್ತಿ ನಮಗ್ ಬಂದ್ರಲ್ಲ ಅನ್ನೋದೊಂದು ಸಂತೋಷ ಇದೆ.
1: ಗುಣ ಅವ್ರ ಜೊತೆಗೆ ಗುಣಗಳೆಲ್ಲ ನಿಮ್ಮನೇಲೇ ಇದೆ ಅಂದಂಗ ಆಯ್ತು.
0: ಹೌದು ಸರ್ ಹೌದು.
1: ಓಕೆ, ಸೊ ಚೆನ್ನಾಗ್ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು.
0: ಓಕೆ,
1: ಗುಣ ಅವರು ಕರೆ ಮಾಡಿದ್ರು ಶಂಕರ್ ಘಟ್ಟದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹೇಳಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮನೇಲಿ ನೀವು ಮಾಡುವಂತಹ ಈ ಚಿಕ್ಕಪುಟ್ಟ ಕೆಲಸಗಳೇನಿದಾವೆ, ಆ ಚಿಕ್ಕಪುಟ್ಟ ಕೆಲಸಗಳನ್ನ ನೋಡಿ ಮನೇಲಿ ನಿಮ್ಮ ಅಮ್ಮ ಆಗಿರ್ಬೋದು, ತಂಗಿ, ಅಕ್ಕ ಯಾರಾದರೂ ಬೈಬೋದು, ಆ ಥರ ಚಿಕ್ಕಪುಟ್ಟ ವಿಷಯಗಳೇನಾದರೂ ನಿಮ್ಮನೇಲಿ ನಡೆದಿದೆ ಅಂತಂದರೆ ಅದ್ರ ಬಗ್ಗೆ ಕರೆ ಮಾಡಿ ಮಾತಾಡಿ ನಮ್ಮ ಜೊತೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ಗುಡ್ ಈವ್ನಿಂಗ್ ಸರ್.
1: ವೆರಿ ಗುಡ್ ಈವ್ನಿಂಗ್ ಕೃಷ್ಣಪ್ಪ ಅವರು.
2: ಹೌದು ಸರ್, ನಾವು ಆರಾಮಿದ್ರೆ ಸರ್.
1: ಸೂಪರ್ ಆಗಿದೀವಿ, ನೀವು ಹೇಗಿದ್ದೀರಾ?
2: ನಾವು ಆರಾಮಿದ್ದೀವಿ ಸರ್, ಇವತ್ತು ರಜಾ ಮನೇಲಿದ್ದೆ.
1: ಆಹಾ, ರಜಾ, ಮಜಾ ಇವತ್ತು.
2: ಸರ್ ಹಂಗಾಗಿ ಕಾಲ್ ಮಾಡಿದೆ ಸರ್, ಜೋರ ಮಾತಾಡ್ತಾ ಇದ್ದೀವಿ ಇವತ್ತು.
1: ಆಹಾ, ಓಕೆ. ರಜಾ ಸಿಕ್ಕ ಖುಷಿನೇ ಬೇರೆ ಅಲ್ಲ?
2: ಹೌದು ಸರ್, ರಜೆ ಖುಷಿನೇ ಬೇರೆ ಸರ್. ಬಟ್ಟೆ ಎಲ್ಲ ಜೋಡಿಸಿ, ಬಟ್ಟೆ ಜೋಡಿಸಿಟ್ಟು, ರೆಕಾರ್ಡ್ಸ್ ಎಲ್ಲ ಜೋಡಿಸಿ ಇಟ್ಕೊಂಡಿ ಇವಾಗ.
1: ಓಕೆ,
2: ಈಗ ಯಾಕಂದ್ರೆ ಎಲ್ಲ ಕೊಡ್ಬೇಕಾದ್ರೆ ಗಜ್ಜಿ ಬಿಜ್ಜಿ ಆಗತ್ತೆ, ಜೋಡಿಸಿ ಇಟ್ಕೊಂಡೆ ಟಕ ಟಕ ಕೊಡ್ಬೋದು ಅಂತ ಜೋಡಿಸಿ ಇಟ್ಕೊಂಡೆ ಸರ್ ಎಲ್ಲ.
1: ಹೌದು. ಸೊ ಕೃಷ್ಣಪ್ಪ ಅವರೇ.
2: ಹೌದು ಸರ್. ನಾಯಿ ಬಗ್ಗೆ ಸರ್, ನಾಯಿ ನಮ್ಮನೆ ತುಂಬಾ ನಾಯಿ ಸಾಕಿದೆ ಸರ್. ನಾವು ಮುಂಚೆ ಸರ್ ನಾವು ಕಣ್ಣು ಹುಡುಗ ಕಣ್ಣು ಚೆನ್ನಾಗಿ ಕಾಣಿಸ್ ನನಗೆ ಅವಾಗ. ಸರ್ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ಸರ್, ನನಗೆ ಸುಳ್ಳಲ್ಲ. ನಾಯಿಗಳಿಗಿರೋ ಬುದ್ಧಿ ಆ ಮನುಷ್ಯಂಗೆ ಅರಿವಿಲ್ಲ ಸರ್.
1: ನಿಜ.
2: ನಾನ್ ಸರ್ ಚೆನ್ನಾಗಿ ಊಟ ಗಿಟ ಎಲ್ಲ ಹಾಕಿದ್ ನಾನು ಚಿಕ್ಕಡ್ದಾಗಿದ್ದೆ, ಚೆನ್ನಾಗಿ ಹಾಕಿದ್ದೆ. ಈಗ ನಾನ್ ನಾಯಿ ಸಾಕಿಲ್ಲ ಸರ್, ನಾನು ಕಾಣಿಸ್ತಂಗ ಕೈಬಿಟ್ಟೆ. ಈಗ ಹಳ್ಳಿ ಕಡೆ ನಾಯಿಗಳು ಸಾಕ್ತಾರೆ, ಸಾಕ್ರೆ ಸರ್ ಮುದ್ದಾಗಿ ಚೆನ್ನಾಗಿ ಸಾಕಲ್ಲ ಸರ್. ಈ ತಂಗ್ಳದ್ದು ಉಳಿದಿದ್ದು ಅಳಸಿದ್ದು ಪಳಸಿದ್ದು ಆಗ್ತಾರೆ ಸರ್ ನಾಯಿಗಳು, ಅದೊಂದು ಬೇಜಾರ.
1: ಹೌದು.
2: ಇನ್ನೊಂದು ಸರ್, ಕಟ್ಟಲ್ಗಡೆ ಹಾಕಲ್ಲ, ಯಾವ್ದೊಂದು ನೆಲದ ಮೇಲೆ ಬಿಸಾಕ್ತಾರೆ ಮಣ್ಣಿ ಮೇಲೆ, ಆ ಮಣ್ಣಿದೆ ತಿನ್ಕೊಳತ್ತ ಸರ್ ನಾಯಿಗಳು.
1: ಹೌದೌದು,
2: ಅದೊಂದು ಬೇಜಾರ ಸರ್. ಮತ್ತೆ ಇಂಜೆಕ್ಷನ್ ಗಳು ಮಾಡಿಸಲ್ಲ ಅವಕ್ಕೆ, ನಾವೇನು ಊಟ ಮಾಡ್ತೀವೋ ಅದಕ್ಕೂ ಅದೇ ಊಟ ಕೊಡ್ಬೇಕು ಸರ್. ಅದೇ ಹಳ್ಳಿ ಕಡೆಗಳು ಹಂಗ್ ಮಾಡಲ್ಲ ಸರ್, ಹೊಡಬಿಡ್ತಾರೆ. ಆಮೇಲೆ ಸಿಟಿಗಳಲ್ಲಿ ಎಲ್ಲ ಚೆನ್ನಾಗ್ ಮನೆ ತರ ಚೆನ್ನಾಗ್ ಹಾಕ್ತಾರೆ, ನಾವೇ ತಿಂತೀವ ಊಟ ಅವಕ್ಕೂ ಅದೇ ಹಾಕ್ತಾರೆ ಅಂತ ತಿಳಿದಂತ ಜ್ಞಾನಿಗಳು ಬುದ್ಧಿವಂತರ ಅಂತ ಹೋಗ್ತಾರೆ. ಈ ಹಳ್ಳಿ ಕಡೆ ಸುಮ್ಮನೆ ದನ ಕೊಡಂಗ್ ಹೊಡಿತಾರೆ ಸರ್ ದುಣಿತ ಅಂತ. ಆಮೇಲೆ ನಾಯಿಗಳು ಬಾರಿ ಇಷ್ಟ ಸರ್ ನನ್ಗೆ, ನಾಯಿ ಸಾಕ್ತಿದ್ದೆ ನನ್ಗೆ ಯಾರು ಹೊಡಿಯಕ್ ಬಂದ್ರೆ ಅವ್ರು ಕಚ್ಚಕ್ ಹೋಗ್ತಾರೆ ನಾಯಿ ನಂದು. ನಾನು ಮತ್ತೆ ನನ್ ಜೊತೆಗೆ ಮಂಕಳದು, ನನ್ ನೇನೆ ಮಂಕಳದು, ನನ್ ಎಲ್ಲಿ ಹೋಗ್ತಾ ಅಲ್ಲಿಗೆ ಬರತ್ತೆ ನಾಯಿ ಸರ್, ನಾಯಿಗಳು ಅಳು ಬರ್ತಾರೆ ನೆನ್ಸ್ಕೊಂಡ್ರ ಅವ್ನು.
1: ಸೊ ಅದು ಸ್ಪೆಷಲ್ ಕ್ವಾಲಿಟಿ ನಿಮ್ಮ
2: ಒಂದ್ ಬೆಕ್ಕ ಸರ್, ಒಂದ್ ಬೆಕ್ಕ ಹಾಕಿದ್ದೆ ಸರ್ ನಮ್ಮ ರಾತ್ರಿ ಹೊತ್ತು ಮಲಗಿದ್ದೆ ಸರ್. ನಾನು ಆಕ್ಚುಲಿ ಹಾವು ಬಂದಿತ್ತು, ಹಾವು ಬಂದಾಗ ಉಗುರಲ್ಲಿ ಗಬ್ಬರಿ ಎಬ್ರಿಸಿ ಸರ್ ಬೆಕ್ಕು, ನಮ್ದು ಎಬ್ರಿಸಿ ಆ ಹಾವ ನೋಡಿ ಚಿರು ಚಿರು ಹೊಡಿತೆ ಸರ್ ಬೆಕ್ಕು.
1: ಓಕೆ ಓಕೆ.
2: ನಾ ಮಲಗಿದ್ದಾಗ ನನ್ನ ಹತ್ರ ಹಾವು ಬಂದ್ಬಿಟ್ಟಿದ್ದೆ, ನನಗೆ ಗೊತ್ತಾಗಿಲ್ಲ ಸರ್ ನೈಟ್ ರಾತ್ರ ಬೆಳಿಗ್ಗೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಯ್ತು.
1: ಓಕೆ.
2: ಆ ಬೆಕ್ ಬಂದು ಮ್ಯಾವ್ ನನಗೆ ಬಡಿತೈತಿ ಎದ್ದ ಎದ್ದ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್, ಗೊತ್ತಾಗ್ತಿರ್ಲಿಲ್ಲ ಅದು. ಸುಚ್ಚು ತಗೊಳ್ಳಿ ಯಾಕೆ ಸ್ಯಾಂಡ್ರ ವಾಂಗಿಲ್ಲ ಸುಚ್ಚುತೈತಿ ಸಿಡಿಸ್ಕೊಂಡು ಹೋಗಿ ಗೊತ್ತಾಗ್ತದೆ ಏನೋ ಇರ್ಬೇಕು ಅಂತ ಇದ್ದಂಡ. ಅವಾಗ ನಾನು ಎಬ್ಬಿಸಿ ಸಿಡಿ ಸರ್ ಆವನ್ ಹೊಡಿತೀವಿ ಸರ್ ಬೆಕ್ ಅದು.
1: ನೋಡಿ
2: ಸರ್ ಎಷ್ಟಿದೆ ಮುಗೋಳಿಗೆ ಎಷ್ಟಿದೆ ನೋಡಿ ಸರ್, ಹೆಚ್ಚು ಮಾಡಿ ಮತ್ತೆ ಸರ್ ನನ್ನ ಬರಕ್ ಬಿಟ್ಟಿಲ್ಲ ಸರ್, ಅದು ನನ್ನ ಮೇಲೆ ಕುತ್ಕೊಂಡು ಬೆಕ್ಕು, ನನ್ನ ಮೇಲೆ ಕುತ್ಕೊಂಡು ಹೊಡಿತಿತ್ತು ಅದಕ್ಕೆ ನನ್ ಮೇಲೆ ಕುತ್ಕೊಂಡು ಬೆಕ್ಕು. ಸೊ ಇದೇ ಆಗ ಬೆಕ್ಕಿಂಗ್ ಮಾಡ್ತಾ ಇತ್ತು, ನಾನು ನನ್ಗೆ ಗೊತ್ತ ಡೌಟ್ ಬಂದಿತ್ತು ನನಗೆ.
1: ಓಕೆ.
2: ನನ್ನ ಬರಕ್ ಬಿಟ್ಟಿಲ್ಲ ಸರ್, ನನ್ನ ಮೇಲೆ ಕುತ್ಕೊಂಡು ಹೊಡಿಯತ್ನ.
1: ಅದೇ ಅದೇ ಅದೇ ನೋಡಿ
2: ಉಗುರಲ್ಲ ಉಗುರಂಗ್ ಚಿಚ್ಚ ನನ್ನ ಎದ್ದ ಎದ್ದ ಏಕೆ ಅಂತ ಗಾವು ಅಂತ.
1: ನಿಜ ನಿಜ ಸರ್. ಸೊ ಹಾಗೆ ಸರ್ ಇನ್ನೊಂದು ಟಾಪಿಕ್ ಕೂಡ ಇದೆ, ನೀವು ಮಾಡೋ ಒಂದ್ ಕೆಲ್ಸಕ್ಕೆ ನಿಮ್ಮ ಮನೇಲಿ ನಿಮ್ಮನ್ನ ಯಾರಾದ್ರು ಏನಾದ್ರು ಹೇಳ್ತಾರೆ ಅಥವಾ ಏನಾದ್ರು ಸ್ವಲ್ಪ ಬೈತಾರೆ ಅಂತ ಅಂದ್ರೆ ಯಾವ ವಿಷಯಕ್ಕೆ?
2: ನಮ್ ತಾಯಿ ಬೈತಾರೆ, ಜೊತೆ ಬೈತಿರ್ತಾರೆ. ಆಮೇಲೆ ನಾನ್ ಬೈತ ಸರ್ ಬಾತ್ರೂಮ್ ಅಂದ್ರೆ ಸರ್ ಹೆಂಗ್ ಬೇಕಂಗ್ ಇಟ್ಕೊಂತಾರೆ ಬಾತ್ರೂಮ್, ಅದು ಮನೆಗಿಂತ ಚರಡ್ ಬಾತ್ರೂಮ್ ಕೊಳೆಯಾಗಿ ಇಟ್ಕೊಳ್ಳಲ್ಲ, ಈ ಮಣ್ಣು ಕಸ ಕಡ್ಡಿ ಹಾಕ ನೀರ್ ಹೋಗಂಗೆ ನಾನು ಸಿಟ್ ಮಾತು ಬೈತೆ ಸರ್. ಬೈದ್ರು ಅರ್ಥ ಮಾಡ್ಕೊಳಲ್ಲ ಸರ್, ಸ್ನಾನ ಮನೆ ಅಂದ್ರೆ ಹೆಂಗ್ ಬೇಕಂಗ್ ಇರ್ಬಾರ್ದು, ಅದು ದೇವ್ರ ಮನೆ ಇದ್ದಂಗೆ ಇರ್ಬೇಕು ಸ್ನಾನ ಮನೇಲಿ. ಆ ಮಣ್ಣು ಕಸ ಕಡ್ಡಿ ಹಾಕಿದ್ರೆ ನನಗೆ ಬೇಜಾರಾತ, ನಾವು ಕೋಪ ಮಾಡ್ತೀನಿ, ನಾವು ನಾನೇ ಬೈತೆ ಸರ್ ಎಲ್ಲರಿಗೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕಾಗಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಕೃಷ್ಣಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ರಾಣಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.

ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ, ನೀವು ಮನೇಲಿ ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳಿಗೆ ಯಾರಾದರೂ ಬೈತಾರೆ ಅಂತಂದರೆ ಆ ಒಂದು ವಿಷಯ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಕರೆ ಮಾತಾಡಬಹುದು ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686609 9627 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡಿ. ಆ್ಯಂಡ್ ಹಾಗೆ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ, ಸೊ ಸುಮಾರು ಜನ ಕಾಲರ್ಸ್ ಕೂಡ ಹೇಳಿದ್ರು ಅವ್ರ ಮನೇಲಿ ಯಾವ್ಯಾವ ವಿಚಾರಗಳಿಗೆ ಬಯಸ್ಕೊಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಹಾಗೆ ನಿಮ್ಮ ಮನೇಲಿ ಕೂಡ ಈ ಥರ ಏನಾದರೂ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳು ನಡೀತಾ ಇರ್ಬೋದು, ಆ್ಯಂಡ್ ನೀವು ಕೂಡ ಅದನ್ನು ನೋಡಿ ಮನೇಲಿ ಅಲ್ಲಿಡ್ಬೇಡ ಇಲ್ಲಿಡ್ಬೇಡ, ಲೈಟ್ ಹಾಕಿದರೆ ಲೈಟ್ ಆಫ್ ಮಾಡು ಅಂತೆಲ್ಲ ಹೇಳೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಈ ಥರದ ವಿಷಯಗಳನ್ನ ನೀವು ನಿಮ್ಮ ಮನೆಯಲ್ಲಿ ಗಮನಿಸಿದರೆ ಆ ಥರ ಯಾವ ವಿಚಾರಕ್ಕೆ ಬಯಸ್ಕೊಳ್ತಾ ಇರ್ತೀರ ಅಥವಾ ಬೈತಾ ಇರ್ತೀರ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಎಷ್ಟು ಸರಿ ಏನಾಗುತ್ತೆ, ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಮೊಬೈಲ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತೀವಿ. ಈಗ ಮಕ್ಕಳೇನಾದ್ರು ಮನೇಲಿ ಇದ್ರೆ ಅಂತಂದರೆ ಮೊಬೈಲ್ ಇಟ್ಕೊಂಡು ಕೂತಿದ್ರು ಅಂತಂದರೆ ಸಾಕು, ಸೊ ಮನೇಲಿ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಯಾರ್ಯಾರು ಸಿಗ್ತಾರೆ ಅವರೆಲ್ಲರೂ ಕೂಡ ಬಂದು ಹೇಳೋಗ್ತಾರೆ ಮೊಬೈಲ್ ತೆಗೆದಿಡು ಮೊಬೈಲ್ ತೆಗೆದಿಡು ಅಂಥೇಳಿ. ಸೊ ಈ ಥರದ್ದು ಕೂಡ ಆಗ್ತಾ ಇರುತ್ತೆ. ಈಗಿನ ಮಕ್ಕಳು ಕೈಯಲ್ಲಿ ಮೊಬೈಲ್ ಇಲ್ಲದೇ ಇದ್ದರೆ ನಡೆಯೋದೇ ಇಲ್ಲ ಅಂತ ಹೇಳ್ಬೋದು, ಯಾಕೆಂದರೆ ಅಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ, ಮೊಬೈಲ್ಗಳಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳು ಕೈಯಲ್ಲಿ ಮೊಬೈಲ್ ಕೊಟ್ವಿ ಅಂತಂದರೆ ಡೈರೆಕ್ಟಾಗಿ ಅವ್ರು ಲಾಕ್ ಓಪನ್ ಮಾಡೋದಾಗಿರ್ಬೋದು ಅಥವಾ ಯಾರಾವುದು ಯೂಟ್ಯೂಬ್ಗಳನ್ನ ಅಥವಾ ಇನ್ಸ್ಟಾಗ್ರಾಮ್ಗಳನ್ನ ಓಪನ್ ಮಾಡಿ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡುವಂಥದ್ದು, ಯಾಕೆಂದರೆ ಇದೆಲ್ಲ ನಾವು ಮಾಡೋದನ್ನು ನೋಡಿ ನೋಡಿನೇ ಕಲ್ತಿರ್ತಾರೆ. ಸೊ ಈ ಥರದನ್ನು ಕೂಡ ನೀವು ಗಮನಿಸಿರ್ಬೋದು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹಾಗೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ಗಮನಿಸಿ ನೀವು ಕೂಡ ಯಾರಿಗಾದರೂ ಏನಾದರೂ ಹೇಳಿದರೆ ಅಥವಾ ನಿಮಗೆ ಯಾರಾದರೂ ಏನಾದರೂ ಹೇಳಿದರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಯಾವಾಗಲೂ ಆಗ್ತಾ ಇರೋದು ಏನಂತಂದರೆ ಹೊರಗಡೆ ಎಲ್ಲರೂ ಹೋಗಬೇಕು ಅಂತಂದಾಗ ನಮ್ಮ ಲಿಸ್ನರ್ಸ್ ಕೂಡ ಹೇಳಿದ್ರು ಅದೇ ಥರನೇ, ಎಲ್ಲರೂ ಹೊರಗಡೆ ಹೋಗ್ತಿದ್ವಿ ಅಂತಂದಾಗ ಕೆಲವರು ಬೇಗ ರೆಡಿ ಆಗಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಲೇಟಾಗಿ ರೆಡಿ ಆಗ್ತಾರೆ. ಈ ಥರದ್ದೆಲ್ಲ ಆದಾಗ ಕೂಡ ಒಂದು ಸರಿ ಬಯಸ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಆ ಥರದ ಇನ್ಸಿಡೆಂಟ್ಗಳನ್ನ ಕೂಡ ನೀವು ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು ಅಂತ ಅಂದ್ಕೊಳ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಹಾಗೆ ಇವತ್ತು ನಾನು ಹೇಳಿದಾಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಈಕ್ವಾಲಿಟಿ ಡೇ ಏನಿತ್ತು ಇದ್ರ ಬಗ್ಗೆನೂ ಕೂಡ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಈಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಇದರ ಉದ್ದೇಶವನ್ನು ಕೂಡ ನಾನು ಆಗಲೇ ಹೇಳಿದೆ, ಏನು ಪುರುಷರಿಗೆ ಸಿಗುತ್ತಲ್ವಾ ಸಮಾನ ಹಕ್ಕು ಆಗಿರ್ಬೋದು, ಅವಕಾಶ ಆಗಿರ್ಬೋದು, ಗೌರವ, ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯ, ಇದೆಲ್ಲದೂ ಕೂಡ ಈಕ್ವಲ್ ಆಗಿ ಇರಬೇಕು ಅನ್ನೋದು ಈ ಒಂದು ಆಚರಣೆಯ ವಿಶೇಷತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರಿಗೂ ಕೂಡ ಗೌರವವನ್ನು ಕೊಡೋಣ ಅಂತ ಹೇಳ್ತಾ. ಜೊತೆಗೆ ನಾಯಿಯ ಬಗ್ಗೆನೂ ಕೂಡ ಹೇಳ್ತಾ ಇದ್ದೆ, ನಾಯಿಗಳು ನಮಗೆ ಎಷ್ಟು ಹತ್ತಿರವಾಗಿರ್ತವೆ, ಎಷ್ಟು ಫ್ರೆಂಡ್ಲಿ ಆಗಿರ್ತವಲ್ವಾ. ಸೊ ನಾವು ನೋಡ್ತೀವಿ ಅಂತಂದರೆ ಅವು ನಮಗೆ ಕೊಡುವಂತಹ ಸೆಕ್ಯೂರಿಟಿ ಆಗಲಿ, ನಮ್ಮ ಕೃಷ್ಣಪ್ಪ ಅವರು ಕೂಡ ಹೇಳಿದಾಗೆ, ಸೊ ಅವ್ರ ಮನೇಲಿ ಹಾವು ಬಂದಾಗ ಬೆಕ್ಕು ಕೂಡ ಅವ್ರನ್ನ ಸೇವ್ ಮಾಡಿತ್ತು ಅಂತ ಹೇಳ್ತಾ ಇದ್ರು. ಈ ಥರದ ಒಂದಷ್ಟು ಇನ್ಸಿಡೆಂಟ್ಗಳೇನಿದ್ದಾವೆ, ಸೊ ನಮಗೆ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿಯ ವಿಚಾರಗಳ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಅವುಗಳನ್ನ ಒಂದು ಪೆಟ್ಟಿನ ರೀತಿಯಲ್ಲಿ ಅಥವಾ ಏನೋ ಒಂದು ಸುಮ್ಮನೆ ಸಾಕಿರುವಂತಹ ಪ್ರಾಣಿ ಅನ್ನೋ ರೀತಿಯಲ್ಲಿ ನೋಡೋದಕ್ಕಿಂತ ಅವುಗಳನ್ನು ಕೂಡ ನಮ್ಮಷ್ಟೇ ಏನೋ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ನಾನು ವುಮೆನ್ಸ್ ಈಕ್ವಾಲಿಟಿ ಬಗ್ಗೆ ಕೂಡ ಹೇಳಿದಾಗೆ ಮಹಿಳೆಯರಿಗೆ ಅವಕಾಶ ಕೊಡೋದು ಮಾತ್ರ ಅಲ್ಲ, ಮನೆಯಲ್ಲಿ ಸಮಾಜದಲ್ಲಿ ಅವರ ಮಾತಿಗೆ ನಿರ್ಧಾರಕ್ಕೆ ಮತ್ತು ಅವರ ಕನಸುಗಳೇನು ಇಟ್ಕೊಂಡಿರ್ತಾರೆ ಅವರಿಗೂ ಕೂಡ ಸಮಾನವಾದಂತಹ ಗೌರವವನ್ನು ಕೊಡಬೇಕು. ಸೊ ಈಗಂತೂ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿದ್ದಾರೆ. ಸೊ ಏನು ಬಸ್ನ ಡ್ರೈವ್ ಮಾಡೋದ್ರಿಂದ ಹಿಡಿದು ಫ್ಲೈಟ್ ಓಡಿಸೋವರೆಗೆ, ಜೊತೆಗೆ ಯಾವುದೇ ಗೇಮ್ಸಲ್ಲಿ ನೋಡಿದ್ರು ಕೂಡ ವಿಮೆನ್ಸ್ ಪಾರ್ಟಿಸಿಪೇಷನ್ ತುಂಬಾ ಇದೆ. ಸೊ ಎಲ್ಲದಕ್ಕೂ ಕೂಡ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ, ಈಕ್ವಾಲಿಟಿ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೆಲ್ಲ ಕಾರಣ ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದ್ರೆ ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಮನೇಲಿ ಕೂಡ ನಾಯಿತು ಅಂತಂದರೆ ಅದಕ್ಕೆ ಯಾವ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಅದ್ರ ಬಗ್ಗೆನೂ ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ಈ ಒಂದು ಈಕ್ವಾಲಿಟಿಯ ಬಗ್ಗೆನೂ ಕೂಡ ನಿಮಗೆ ಏನಿಸುತ್ತೆ ಅದನ್ನು ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲಿ ಕೂಡ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ನಾನು ಆರ್ ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಗರದ ಸವಳಂಗ ರಸ್ತೆಯ ಅಕ್ಷರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಇವುಗಳ ಸಂಯುಕ್ತಾಶ್ರಯದಲ್ಲಿ 2026-27 ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಆಗಸ್ಟ್ 27 ಮತ್ತು 28 ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ತಾಲೂಕಿನ ಸುಮಾರು 47 ಕಾಲೇಜುಗಳಿಂದ 2,500 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಎಸ್ ಗುಂಡಪಲ್ಲಿ ಅಧ್ಯಕ್ಷತೆ ವಹಿಸಲಿದ್ದು, ವಿಧಾನ ಪರಿಷತ್ ಶಾಸಕ ಅರುಣ್ DS ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ನಿಕಟಪೂರ್ವ ಶಾಸಕ KB ಅಶೋಕ್ ನಾಯಕ್, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯಕ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಕ್ರೀಡಾ ಸಂಯೋಜಕ ನಾಗೇಂದ್ರ ಪ್ರಸಾದ್ ಹಾಗೂ ಕಾರ್ಕಳ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕ ಗಣಪತಿ KS ಉಪಸ್ಥಿತರಿರಲಿದ್ದಾರೆ. ಮುಂದಿನ ವಿವರ. ಅನಿಕೇತನ ಸೇವಾ ಟ್ರಸ್ಟ್ ವತಿಯಿಂದ ಆಗಸ್ಟ್ 29 ಸಂಜೆ 6 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಎಂಬ ಅದ್ಭುತ ಐತಿಹಾಸಿಕ ನಾಟಕವನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ HB ರಮೇಶ್ ಬಾಬು ಹೇಳಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಟ್ರಸ್ಟಿ 2009 ಶಿಕ್ಷಣ, ಸಂಸ್ಕೃತಿ ಮತ್ತು ಸೇವಾ ಕಾರ್ಯದಲ್ಲಿ ತೊಡಗಿದೆ. 2014 ವಾಯ್ಸ್ ಆಫ್ ಕರ್ನಾಟಕ, 2015 ಶಿವಾಜಿ ನಾಟಕ, 2017 ಸರಿಗಮಪ ವಿಜೇತರ ಗಣೇಶೋತ್ಸವ, ಪುರಂದರ ಪ್ರಭಾ ಕಥಕ್, ಅಮ್ಮ ಅಮರ ಕಾರ್ಯಕ್ರಮಗಳಂತಹ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೇವೆ. ಕೊರೋನಾ ಮತ್ತು ನೆರೆ ಸಂದರ್ಭದಲ್ಲಿ ಸೇವಾ ಕಾರ್ಯವನ್ನು ಮಾಡಿದ್ದೇವೆ ಎಂದರು.
1: ಟ್ರಸ್ಟ್ನ ಕಾರ್ಯನಿರ್ವಾಹಕ ಎಸ್ ವಿಶ್ವೇಶ್ವರಯ್ಯ ಮಾತನಾಡಿ, ಈ ಬಾರಿ ದಿವಂಗತ ಎಚ್ಎನ್ ಬೈರೋಜಿ ರಾವ್ ಜಾಧವ್ ಮತ್ತು ದಿವಂಗತ ಸುಶೀಲಾ ಬಾಯಿ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ರಂಗದ ಮೇಲೆ ತರುತ್ತಿದ್ದೇವೆ. ನಾಟಕವನ್ನು ಖ್ಯಾತ ನಿರ್ದೇಶಕ ವಿಜಯ್ ಕುಮಾರ್ ಕೋಡಿಯಾಲ್ ಬೈಲ್ ನಿರ್ದೇಶಿಸಿದ್ದು, ಬೆಂಗಳೂರು ಮತ್ತು ಮಂಗಳೂರಿನ 20ಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಲಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಮಾಜಿ ಪಾಲಿಕೆ ಸದಸ್ಯ ಇ ವಿಶ್ವಾಸ್, ವಿದ್ಯಾಶ್ರೀ ಬಿಜೆ, ರೇಖಾ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪ್ರೀತಿ, ಪ್ರೇಮ, ಮಾನವೀಯ ಸಂಬಂಧಗಳಂತಹ ಕರ್ಣ ಗಜಲ್ನಲ್ಲಿ ಮಿಳಿತವಾಗಿರುವುದರಿಂದ ಗಜಲ್ ಇವತ್ತಿಗೂ ಅತ್ಯಂತ ಜನಪ್ರಿಯತೆಯನ್ನು ಉಳಿಸಿಕೊಂಡು ಬಂದಿದೆ ಎಂದು ಕವಯಿತ್ರಿ ಸವಿತಾ ನಾಗಭೂಷಣ್ ಹೇಳಿದರು. ಕರ್ನಾಟಕ ಗಜಲ್ ಅಕಾಡೆಮಿಯಿಂದ ಸಹ್ಯಾದ್ರಿ ಕಾಲೇಜಿನಲ್ಲಿ ಏರ್ಪಡಿಸಿದ್ದ 3ನೇ ಅಖಿಲ ಕರ್ನಾಟಕ ಗಜಲ್ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಗಜಲ್ ಒಂದು ಸಾಹಿತ್ಯ ಪ್ರಕಾರವು ಹೆಚ್ಚು ಗಮನ ಸೆಳೆದಿದೆ ಎಂದರು. ಕಲಾವಿದ ಸಿದ್ದರಾಮ ಹೊನ್ಕಲ್ ಮಾತನಾಡಿ, ಗಜಲ್ಗಳಲ್ಲಿ ಮನಸ್ಸುಗಳಿಗೆ ಕನಸು ತುಂಬುವ ಶಕ್ತಿ ಇದೆ. ಅತ್ಯಂತ ನೋವಿನ ಸಂದರ್ಭದಲ್ಲೂ ಗಜಲ್ಗಳು ಹೊಸ ಆಶಾಭಾವನೆ ಮೂಡಿಸುತ್ತದೆ, ಹೊಸ ಚೈತನ್ಯ ನೀಡುತ್ತದೆ, ಮನಸ್ಸು ಮುದುಗೊಳ್ಳುತ್ತದೆ. ಇದೇ ಕಾರಣದಿಂದ ಶತಮಾನಗಳ ಹಿಂದಿನಿಂದಲೂ ಗಜಲ್ ಪ್ರಾಕಾರ ಜನರ ನಡುವೆ ಹೊಸ ಹೊಕ್ಕಾಗಿದೆ ಎಂದು ಹೇಳಿದರು. ಡಿವಿಎಸ್ ಸಂಸ್ಥೆ ಕಾರ್ಯದರ್ಶಿ ಎಸ್ಪಿ ದಿನೇಶ್ ಮಾತನಾಡಿ, ಇಂದಿನ ಸಂದರ್ಭದಲ್ಲಿ ಉತ್ತಮ ಅಭಿರುಚಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಅದರಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ತೀರಾ ಕಡಿಮೆ. ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಷ್ಟು ಜನ ಸದಭಿರುಚಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಗಜಲ್ ಅಕಾಡೆಮಿಯಿಂದ ಡಿವಿಎಸ್ನಲ್ಲೂ ಗಜಲ್ ಕಾರ್ಯಕ್ರಮ ಆಯೋಜಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಇದೇ ಮೊದಲ ಬಾರಿಗೆ ಕರ್ನಾಟಕ ಗಜಲ್ ಅಕಾಡೆಮಿಯಿಂದ ಮಿರ್ಜಾ ಗಾಲಿಬ್ ಪುರಸ್ಕಾರವನ್ನು ರತ್ನ ಕೆ ಭಟ್ ತಲಂಜೇರಿ ಅವರಿಗೆ ಸಮ್ಮೇಳನದಲ್ಲಿ ಪ್ರದಾನ ಮಾಡಲಾಯಿತು. ಗಜಲ್ ಅಕಾಡೆಮಿ ಅಧ್ಯಕ್ಷ ರಂಗಸ್ವಾಮಿ ಸಿದ್ದಯ್ಯ, ನಿಕಟಪೂರ್ವ ಅಧ್ಯಕ್ಷ ಕಾಶಿನಾಥ್ ಅಂಬಲಿಗೆ, ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಹಸೀನಾ ಖಾದ್ರಿ ಇದ್ದರು. ಮುಂದಿನ ವಿವರ. ಜಿಲ್ಲಾ ಪಂಚಾಯತ್ನ ಕೊಡಚಾದ್ರಿ ಸಭಾಂಗಣದಲ್ಲಿ ಬೆಂಗಳೂರಿನ ಮಹಾಲೇಖಪಾಲರ ಕಚೇರಿ ಹಾಗೂ ಜಿಲ್ಲಾ ಖಜಾನೆ ಸಹಭಾಗಿತ್ವದಲ್ಲಿ ಪಿಂಚಣಿ ಅದಾಲತ್ ಯಶಸ್ವಿಯಾಗಿ ಜರುಗಿತು. ನಿವೃತ್ತ ನೌಕರರ ಪಿಂಚಣಿ ಪರಿಷ್ಕರಣೆ, ಕುಟುಂಬ ಪಿಂಚಣಿ ಹಾಗೂ ಬಾಕಿ ಸೌಲಭ್ಯಗಳ ಕುಂದುಕೊರತೆ ಆಲಿಸಿ ಹಲವು ಪ್ರಕರಣಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಯಿತು. ಉಳಿದ ಅರ್ಜಿಗಳನ್ನು ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ. ಮಹಾಲೇಖಪಾಲ ರಾಜೀವ್ ಕುಮಾರ್ ಸಿಂಗ್ ಅದಾಲತ್ ಉದ್ಘಾಟಿಸಿದರು. ಉಪ ಮಹಾಲೇಖಪಾಲ ಸತೀಶ್ ಕೃಷ್ಣ ಕೌಶಿಕ್, ಎಜಿ ಕಚೇರಿಯ ನಾಗಸೇನಾ, ಖಜಾನೆ ಉಪನಿರ್ದೇಶಕಿ ಸಾವಿತ್ರಿ ಎಚ್ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಪ್ರಪಾತ್ ಅಕಾಡೆಮಿ ವತಿಯಿಂದ 7ನೇ ಅಂತರ್ಜಿಲ್ಲಾ ಓಪನ್ ಅಬಾಕಸ್ ಮೆಂಟಲ್ ಅರ್ಥಮೆಟಿಕ್ ಹಾಗೂ ವೇದಿಕ್ ಗಣಿತ ಸ್ಪರ್ಧೆ 2026ರನ್ನು ನಗರದ ಬಂಟರ ಭವನದಲ್ಲಿ ಈಚೆಗೆ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 205 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವೇಗ, ನಿಖರತೆ, ಏಕಾಗ್ರತೆ ಹಾಗೂ ಮಾನಸಿಕ ಗಣಿತ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮನೋವಿಜ್ಞಾನಿ ಡಾಕ್ಟರ್ ವಿಎಚ್ ಐಶ್ವರ್ಯ ಅವರು ಮಕ್ಕಳಿಗೆ ಬಹುಮಾನ ವಿತರಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಸ್ಪರ್ಧೆಯಲ್ಲಿ ಶಿವಮೊಗ್ಗದ ವಿದ್ಯಾರ್ಥಿಗಳು ಪ್ರಥಮ ಹಾಗೂ ತೃತೀಯ ಬಹುಮಾನ ಸೇರಿದಂತೆ 2 ಬಹುಮಾನಗಳನ್ನು ಪಡೆದುಕೊಂಡರು. ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ, ಆತ್ಮವಿಶ್ವಾಸ ಹಾಗೂ ಗಣಿತ ಕೌಶಲ್ಯ ಉತ್ತಮವಾಗಿ ಮೂಡಿಬಂದಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಎಂದು ಪ್ರಪಾತ್ ಅಕಾಡೆಮಿಯ ನಿರ್ದೇಶಕ ನರಹರಿ ಬೋರ್ಕರ್ ಅವರು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆರ್ಯ ಈಡಿಗರ ಸಂಘದ ಆಶ್ರಯದಲ್ಲಿ ಆಗಸ್ಟ್ 28ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಅಧ್ಯಕ್ಷತೆ ವಹಿಸುವರು. ಸಚಿವ ತಂಗಡಗಿ ಶಿವರಾಜ್ ಸಂಗಪ್ಪ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ. ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಎಚ್ ಕಲ್ಲನ ವಿಶೇಷ ಉಪನ್ಯಾಸ ನೀಡಲಿದ್ದು ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಆಗಸ್ಟ್ 29ರಂದು ಬೆಳಗ್ಗೆ 10 ಗಂಟೆಗೆ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸುತ್ತಿದ್ದು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಅಥವಾ ಯಾವುದೇ ಪದವಿ ತೇರ್ಗಡೆಯಾಗಿರುವ 18ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಭದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಸಂದರ್ಶನ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9380663606 ಅಥವಾ 9108235132 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಸ್ಟೇಟ್ ವನ್ ಇಯರ್ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು. ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ, ಅಂತಿಮ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಉತ್ತೀರ್ಣರಾದ 80%ಕ್ಕೂ ಮೇಲ್ಪಟ್ಟು ಅಂಕಗಳನ್ನು ಪಡೆದಿದ್ದ ಸುಮಾರು 61 ವಿದ್ಯಾರ್ಥಿಗಳಿಗೆ ಮತ್ತು ಕಡಿಮೆ ಅಂಕ ತೆಗೆದಿದ್ದ 22 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕರಿಸಲಾಯಿತು. ಅಧ್ಯಕ್ಷತೆಯನ್ನು ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಜಿವಿ ಗಣೇಶಪ್ಪ ಇವರು ವಹಿಸಿದ್ದರು. ವಿ ಮುರುಗೇಶ್, ಹಿರಿಯರಾದ ರೊಟ್ಟಿ ಸುಬ್ಬಣ್ಣರವರು ಮುಂತಾದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದು ಸುಮಾರು 175ರಿಂದ 200 ಜನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಭೆಯಲ್ಲಿ ಹಾಜರಾಗಿದ್ದರು. ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದವರು ಶ್ರೀಮತಿ ರಮಣಿ, ಶ್ರೀಮತಿ ಸರಳಾ ಗಣೇಶ್, ಕೆ ಮುನಿಸ್ವಾಮಿ ಗೌಂಡರ್, ರೊಟ್ಟಿ ಸುಬ್ಬಣ್ಣನವರು, ಎಸ್ ಮನೋಹರ್, ಎಸ್ ಪುರುಷೋತ್ತಮ್, ವಿ ಮುರುಗೇಶ್, ಎ ಚಲುವರಾಜ್ ಲಿಂಗರಾಜ್, ರಾಮಕೃಷ್ಣ, ಗಿರೀಶ್ ಕುಮಾರ್, ನಟರಾಜ್ ಮೂರ್ತಿ, ಮಿಲ್ಟ್ರಿ ರವಿಕುಮಾರ್, ಜಿ ಮುರುಗನ್, ಎಸ್ ರವಿಕುಮಾರ್, ಎಸ್ ಸುಬ್ರಹ್ಮಣಿ, ಪಿ ರಂಗಸ್ವಾಮಿ, ಮತ್ತೂರು ನಾಗರಾಜ್, ಮಂಜು, ಆಟೋಮಣಿ, ರಮೇಶ್ ಕುಮಾರ್, ಸಂತೋಷ್ ಇವರುಗಳು ದೇಣಿಗೆ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ದಾರೆ. ಅಧ್ಯಕ್ಷ ಜಿವಿ ಗಣೇಶಪ್ಪ, ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಎಲ್ಲ ವಿಭಾಗದಲ್ಲೂ ರ್ಯಾಂಕ್ಗಳನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಗೆ ಹೋಗುವುದರ ಜೊತೆಗೆ ಸಮುದಾಯವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಲು ಸಹಕರಿಸಲು ಮುಂದಾಗಬೇಕು ಎಂದು ಹೇಳಿದರು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448-1494-61. ಸಂಖ್ಯೆ ಮತ್ತೊಮ್ಮೆ 9448-1494-61.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನು ಕೆಲವರು ಈಗ ತಾನೇ ಆಫೀಸಿಂದ ಮನೆ ಹೋಗ್ತಾ ಇದ್ದೀವಿ ಶ್ವೇತಾ ಅಂತಾನು ಹೇಳ್ತಾ ಇರ್ತೀರಾ. ಓಕೆ,

ಎರಡು ಕಣ್ಣುಗಳು ಎನ್ನುವ ವಿಶಾಲ ಮನೋಭಾವವನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸುವುದು. ಹಾಗೆ ಕೇವಲ ಸಂವಿಧಾನ ಅಥವಾ ಕಾಗದದ ಮೇಲಷ್ಟೇ ಸಮಾನತೆ ಇದ್ದರೆ ಸಾಲದು. ಶಿಕ್ಷಣ, ಉದ್ಯೋಗ, ರಾಜಕೀಯ, ಆಡಳಿತ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ವೇದಿಕೆ ಮತ್ತು ಅವಕಾಶಗಳು ಸಿಗುವಂತೆ ಜಾಗೃತಿ ಮೂಡಿಸುವುದು ಈ ದಿನದ ಮೂಲ ಗುರಿಯಾಗಿದೆ. ಸ್ನೇಹಿತರೆ, ನಂತರ ಪ್ರತಿಯೊಬ್ಬ ಮಹಿಳೆಯೂ ತನ್ನ ಕಾಲುಗಳ ಮೇಲೆ ತಾನು ನಿಲ್ಲುವಂತೆ ಮಾಡುವುದು, ಆಕೆಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಸಮಾಜದಲ್ಲಿ ನೈಜ ಸಬಲೀಕರಣ ಸಾಧ್ಯವಾಗುತ್ತೆ. ಮಹಿಳೆಯರ ಶ್ರಮಕ್ಕೆ ತಕ್ಕ ಗೌರವ, ಉದ್ಯೋಗಾವಕಾಶ ಹಾಗೂ ಕೆಲಸದ ಸ್ಥಳದಲ್ಲಿ ಸಮಾನ ವೇತನ ದೊರೆಯುವಂತೆ ಉತ್ತೇಜಿಸುವುದು ಇದರ ಪ್ರಮುಖ ಆಶಯವಾಗಿದೆ. ನಂತರ ಕುಟುಂಬ ನಿರ್ವಹಣೆಯಿಂದ ಹಿಡಿದು ದೇಶದ ಜಿಡಿಪಿ ಹೆಚ್ಚಿಸುವವರೆಗೆ, ಬಾಹ್ಯಾಕಾಶ ಸಂಶೋಧನೆಯಿಂದ ಹಿಡಿದು ಕ್ರೀಡಾಂಗಣದವರೆಗೆ ಮಹಿಳೆಯರು ನೀಡ್ತಾ ಇರುವಂತಹ ಅಗಾಧ ಕೊಡುಗೆಯನ್ನು ಸ್ಮರಿಸುವುದು, ಸಮಾಜ ಕಟ್ಟುವಲ್ಲಿ ಆಕೆಯ ಪಾತ್ರ ಎಷ್ಟು ದೊಡ್ಡದು ಎನ್ನುವುದು ಪ್ರತಿಯೊಬ್ಬರಿಗೂ ನೆನಪಿಸಿ ಆಕೆಯ ಸಾಧನೆಯನ್ನು ಸಂಭ್ರಮಿಸುವುದು. ಮಹಿಳೆ ಯಾವುದೇ ಭಯವಿಲ್ಲದೆ ಸ್ವತಂತ್ರವಾಗಿ ತನ್ನ ಕನಸುಗಳನ್ನು ಬೆನ್ನಟ್ಟೋದಕ್ಕೆ ಸೂಕ್ತವಾದ, ಸುರಕ್ಷಿತವಾದ ಮತ್ತು ಗೌರವಯುತವಾದ ಸಾಮಾಜಿಕ ಪರಿಸರವನ್ನು ನಿರ್ಮಿಸುವುದು ಈ ದಿನದ ಆಚರಣೆಯ ಮತ್ತೊಂದು ಮುಖ್ಯ ಉದ್ದೇಶ ಅಂತಾನೆ ಹೇಳಬಹುದು. ಈ ಆಚರಣೆಯ ಉದ್ದೇಶ ಕೇವಲ ಮಾತುಗಳಲ್ಲಿ ಸೀಮಿತವಾಗದೆ ನಮ್ಮ ಪ್ರತಿಯೊಬ್ಬರ ಮನೆಯಿಂದಲೇ ಪ್ರಾರಂಭವಾಗಬೇಕಾಗಿದೆ. ಸೊ ಸ್ನೇಹಿತರೆ, ಮಹಿಳಾ ಸಮಾನತೆ ದಿನದ ಉದ್ದೇಶ ಏನು ಅಂತ ನಾವೀಗಷ್ಟೇ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಇದರ ಇತಿಹಾಸ ಏನು, ಹಾಗೆ ಮಹಿಳೆಯರಿಗಾಗಿ ಹಲವು ಹಕ್ಕುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಮಹಿಳಾ ಸಮಾನತೆ ದಿನದ ಆಚರಣೆಯ ಮೂಲ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದಾಯ್ತು. ಹಾಗಾದ್ರೆ ಈಗ ಇದರ ಇತಿಹಾಸ ಏನು, ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು ಅನ್ನೋದನ್ನ ನಾವೀಗ ತಿಳಿಯೋಣ. ಹೌದು ಸ್ನೇಹಿತರೆ, ಮಹಿಳಾ ಸಮಾನತೆ ದಿನ ಅಂತಂದ್ರೆ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಅದು ನಮ್ಮ ಸಮಾಜದ ಮನೋಭಾವದಲ್ಲಿ ಬರಬೇಕಾದ ದೊಡ್ಡ ಬದಲಾವಣೆಯ ಸಂಕೇತ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಈ ದಿನದ ಆಚರಣೆಯ ಮೂಲ ಉದ್ದೇಶ ಏನು ಅನ್ನೋದನ್ನ ಪ್ರತಿಯೊಬ್ಬರೂ ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಳ್ಳೋದು ಇವತ್ತಿನ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಮಹಿಳಾ ಸಮಾನತೆ ದಿನದ ರೋಮಾಂಚಕಾರಿ ಇತಿಹಾಸ ಮತ್ತು ಇದರ ಅಪಾರವಾದ ಮಹತ್ವದ ಬಗ್ಗೆ ಸುದೀರ್ಘವಾಗಿ ಆಳವಾಗಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮಹಿಳಾ ಸಮಾನತೆ ದಿನದ ಹೋರಾಟದ ಆರಂಭ ಹೇಗೆ ಶುರುವಾಯಿತು ಅಂತ ಹೇಳೋದಾದ್ರೆ, ಈ ದಿನದ ಹಿನ್ನೆಲೆ ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನೂರಾರು ವರ್ಷಗಳ ಸತತ ಹೋರಾಟದ ಫಲ ಅಂತಾನೆ ಹೇಳಬಹುದು. 19ನೇ ಶತಮಾನದಲ್ಲಿ ಮಹಿಳೆಯರು ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ, ಅದರಲ್ಲೂ ಮುಖ್ಯವಾಗಿ ಮತದಾನದ ಹಕ್ಕಿಗಾಗಿ ಬೀದಿಗಿಳಿದು ಧ್ವನಿ ಎತ್ತೋದಕ್ಕೆ ಪ್ರಾರಂಭಿಸಿದ್ರು. ಸ್ನೇಹಿತರೆ, 1920ರ ಆಗಸ್ಟ್ 26ರಂದು ಅಮೆರಿಕ ಸಂವಿಧಾನಕ್ಕೆ 19ನೇ ತಿದ್ದುಪಡಿ ತರಲಾಯಿತು. ಇದರ ಮೂಲಕ ಅಮೆರಿಕದಲ್ಲಿ ಮಹಿಳೆಯರಿಗೆ ಅಧಿಕೃತವಾಗಿ ಮತ ಚಲಾಯಿಸುವ ಹಕ್ಕು ಸಿಕ್ಕಿತು. ಸೂಸನ್ ಬಿ ಆಂಟೋನಿ ಮತ್ತು ಎಲಿಜಬೆತ್ ಕ್ಯಾಂಡಿ ಸ್ಟ್ಯಾಂಟನ್ ಅವರಂತಹ ಹೋರಾಟಗಾರತಿಯರ ದಶಕಗಳ ಶ್ರಮಕ್ಕೆ ಸಿಕ್ಕ ದೊಡ್ಡ ಗೆಲುವು ಇದು ಅಂತಾನೆ ಹೇಳಬಹುದು. ಹಾಗೆ ಈ ಐತಿಹಾಸಿಕ ಘಟನೆಯನ್ನು ನೆನಪಿಸಿಕೊಳ್ಳಲು ಮತ್ತು ಜಾಗತಿಕವಾಗಿ ಮಹಿಳೆಯರ ಹಕ್ಕುಗಳನ್ನು ಜಾಗೃತಗೊಳಿಸಲು 1971ರಲ್ಲಿ ಅಮೆರಿಕ ಕಾಂಗ್ರೆಸ್ನಲ್ಲಿ ಮಹಿಳಾ ಹಕ್ಕುಗಳ ನಾಯಕಿ ಬೆಲ್ಲಾ ಅಬ್ಜುಗ್ ಅವರ ಶ್ರಮದಿಂದ ಆಗಸ್ಟ್ 26ರನ್ನ ಮಹಿಳಾ ಸಮಾನತೆ ದಿನ ಅಂತ ಅಧಿಕೃತವಾಗಿ ಘೋಷಿಸಲಾಯಿತು. ಸ್ನೇಹಿತರೆ, ಇವತ್ತು ಈ ದಿನ ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ, ಪ್ರಪಂಚದಾದ್ಯಂತ ಲಿಂಗ ಸಮಾನತೆಗಾಗಿ ನಡೆದ ಮತ್ತು ನಡೆಯುತ್ತಿರುವ ಸಮಾನ ಹಕ್ಕುಗಳ ಚಳುವಳಿಯ ಸಂಕೇತವಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳಬಹುದು. ಹಾಗೆ ಇದರ ಅಪಾರ ಮಹತ್ವ ಏನಪ್ಪ ಅಂತಂದ್ರೆ, ಕೇವಲ ಸಂವಿಧಾನದಲ್ಲಿ ಹಕ್ಕುಗಳಿದ್ರೆ ಸಾಲದು, ದಿನನಿತ್ಯದ ಜೀವನದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳು ಸಿಗ್ತಾ ಇದೆಯಾ ಎಂದು ಸಮಾಜವು ಆತ್ಮಾವಲೋಕನ ಮಾಡಿಕೊಳ್ಳಲು ಈ ದಿನ ಪ್ರಮುಖ ವೇದಿಕೆಯಾಗಿದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಇತಿಹಾಸವನ್ನ ತಿಳಿದಾಗ ನಮಗೆ ಅರ್ಥವಾಗುವುದು ಒಂದೇ, ಇವತ್ತು ನಾವು ಅನುಭವಿಸ್ತಾ ಇರುವಂತಹ ಪ್ರತಿಯೊಂದು ಸ್ವಾತಂತ್ರ್ಯ ಮತ್ತು ಹಕ್ಕಿನ ಹಿಂದೆ ಅದೆಷ್ಟೋ ನಾರಿಯರ ತ್ಯಾಗ ಹಾಗೂ ಹೋರಾಟವಿದೆ ಅಲ್ವಾ. ಈ ಇತಿಹಾಸ ಮತ್ತು ಮಹತ್ವದ ವಿವರಣೆಯ ನಂತರ, ಸೊ ಹಾಗಾಗಿ ಈ ಒಂದು ಇತಿಹಾಸ ಹಾಗೆ ಇದರ ಮಹತ್ವದ ಬಗ್ಗೆ ಮಾಹಿತಿಯನ್ನ ತಿಳಿತ ಇನ್ನ ಮುಂದಿನ ಭಾಗದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಹೋಗೋಣ. ಯಾವ್ದಪ್ಪ ಅಂತಂದ್ರೆ, ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆ ನಮಗೆ ನೀಡಿರುವ ಶಕ್ತಿಶಾಲಿ ಹಕ್ಕುಗಳು ಹಾಗೂ ಭದ್ರತೆಗಳ ಸುದೀರ್ಘ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮಹಿಳಾ ಸಮಾನತೆಯ ಆಚರಣೆ ಮತ್ತು ಇತಿಹಾಸದ ನಂತರ ಈಗ ಪ್ರತಿಯೊಬ್ಬ ಮಹಿಳೆಯೂ ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಪ್ರಮುಖ ವಿಷಯ ಇದಾಗಿದೆ. ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆ ನಮಗೆ ನೀಡ್ತಾ ಇರುವಂತಹ ಶಕ್ತಿಶಾಲಿ ಹಕ್ಕುಗಳು ಹಾಗೂ ಭದ್ರತೆಗಳ ಸುದೀರ್ಘ ಮಾಹಿತಿ ಇಲ್ಲಿದೆ, ಕೇಳಿ. ಮೊದಲನೇದಾಗಿ ಸಮಾನ ವೇತನ ಕಾಯ್ದೆ. ಒಂದೇ ರೀತಿಯ ಕೆಲಸ ಮಾಡುವಲ್ಲಿ ಲಿಂಗದ ಆಧಾರದ ಮೇಲೆ ವೇತನದಲ್ಲಿ ವ್ಯತ್ಯಾಸ ಮಾಡುವಂತಿಲ್ಲ. ಗಂಡಸರಿಗೆ ನೀಡುವಷ್ಟೇ ಸಮಾನ ವೇತನವನ್ನು ಮಹಿಳೆಯರಿಗೂ ಕೂಡ ನೀಡುವುದು ಪ್ರತಿಯೊಂದು ಸಂಸ್ಥೆಯ ಶಾಸನಬದ್ಧ ಕರ್ತವ್ಯವಾಗಿದೆ. ಹಾಗೆ ಗೃಹ ಹಿಂಸೆ ತಡೆ ಕಾಯ್ದೆ 2005 ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮ್ಯಾಸ್ಟಿಕ್ ವೈಲೆನ್ಸ್ ಆಕ್ಟ್. ಅಂದ್ರೆ ಗಂಡನ ಮನೆ ಅಥವಾ ಸೋದರ ಅಥವಾ ತಂದೆಯ ಮನೆಯಲ್ಲಿ ಮಹಿಳೆಯ ಮೇಲಾಗುವ ದೈಹಿಕ, ಮಾನಸಿಕ, ಲೈಂಗಿಕ ಹಾಗೂ ಆರ್ಥಿಕ ಶೋಷಣೆಯಿಂದ ಪೂರ್ಣ ರಕ್ಷಣೆ ನೀಡುತ್ತೆ. ಸಂಕಷ್ಟದಲ್ಲಿರುವ ಮಹಿಳೆಗೆ ತಕ್ಷಣದ ರಕ್ಷಣೆ, ವಸತಿ ಸೌಕರ್ಯ ಮತ್ತು ಜೀವನಾಂಶ ಪಡೆಯುವ ಹಕ್ಕನ್ನು ಈ ಕಾಯ್ದೆ ಖಾತರಿಪಡಿಸುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇನ್ನ ಪಾಶ್ ಕಾಯ್ದೆ 2013, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ. ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಗೌರವಯುತ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಿಸುವುದು ಕಡ್ಡಾಯ. 10 ಹೆಚ್ಚು ಉದ್ಯೋಗಿಗಳಿರುವ ಪ್ರತಿಯೊಂದು ಕಚೇರಿಯಲ್ಲೂ ಆಂತರಿಕ ದೂರು ಸಮಿತಿ ಅಂದ್ರೆ ಇಂಟರ್ನ್ಯಾಷನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಲೇಬೇಕು ಅಂತ ಹೇಳುತ್ತೆ. ಇನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು, ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ 2005. ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರವಿದೆಯೋ ಹೆಣ್ಣು ಮಕ್ಕಳಿಗೂ ಹುಟ್ಟಿನಿಂದಲೇ ಅಷ್ಟೇ ಸಮಾನ ಹಕ್ಕು ಮತ್ತು ಪಾಲಿದೆ ಅಂತ ಈ ಕಾಯ್ದೆ ಸ್ಪಷ್ಟಪಡಿಸುತ್ತೆ. ಇನ್ನ ಮಾತೃತ್ವ ಸೌಲಭ್ಯ ಕಾಯ್ದೆ 2017 ಅಂದ್ರೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್. ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರಿಗೆ ಹೆರಿಗೆಯ ಸಮಯದಲ್ಲಿ 26 ಕಾಲ ವೇತನ ಸಹಿತ ರಜೆ ಪಡೆಯುವ ಸಂಪೂರ್ಣ ಹಕ್ಕಿದೆ. ಜೊತೆಗೆ ಮಗುವಿನ ಆರೈಕೆಗಾಗಿ ಕ್ರೇಚ್ ಸೌಲಭ್ಯವೂ ಲಭ್ಯವಿರುತ್ತೆ. ಇನ್ನ ರೈಟ್ ಟು ಫ್ರೀ ಲೀಗಲ್ ಏಡ್ ಅಂದ್ರೆ ಉಚಿತ ಕಾನೂನು ನೆರವಿನ ಹಕ್ಕು ಕೂಡ ಇದೆ. ಮಹಿಳೆಯರು ತಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇದ್ರೂ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನ್ಯಾಯಾಲಯದಲ್ಲಿ ಉಚಿತವಾಗಿ ವಕೀಲರ ಸೇವೆ ಮತ್ತು ಕಾನೂನು ಸಲಹೆ ಪಡೆಯಬಹುದು. ಹಾಗೆ 0FIR ಮತ್ತು ಗೌಪ್ಯತೆಯ ಹಕ್ಕು. ಯಾವುದೇ ಅಪರಾಧ ನಡೆದಾಗ ಮಹಿಳೆಯರು ತಮ್ಮ ವ್ಯಾಪ್ತಿಯಲ್ಲದೆ ಪೊಲೀಸ್ ಠಾಣೆಯಲ್ಲೂ ದೂರು ನೀಡಬಹುದು. ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಮಹಿಳೆಯ ಗುರುತನ್ನು ಗೌಪ್ಯವಾಗಿಡುವುದು ಕಡ್ಡಾಯ. ಅಲ್ಲದೆ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕಿಂತ ಮುಂಚೆ ಮಹಿಳೆಯರನ್ನು ಬಂಧಿಸುವಂತಿಲ್ಲ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಾನತೆ ದಿನದ ಉದ್ದೇಶ, ಇತಿಹಾಸ, ಮಹತ್ವ ಮತ್ತು ನಮಗಾಗಿ ಇರುವ ಕಾನೂನು ಹಕ್ಕುಗಳನ್ನ ಸುದೀರ್ಘವಾಗಿ ತಿಳಿದುಕೊಂಡೆವು ಅಲ್ವಾ? ಕಾನೂನುಗಳು ಬರೀ ಪೇಪರ್ ಮೇಲಿದ್ರೆ ಸಾಕಾಗೋದಿಲ್ಲ, ಅವುಗಳ ಅರಿವು ನಮ್ಮ ಮನಸ್ಸಿನಲ್ಲೂ ಇರಬೇಕು. ಹಕ್ಕುಗಳನ್ನ ತಿಳಿದುಕೊಂಡಾಗಷ್ಟೇ ಸಮಾಜದಲ್ಲಿ ಧೈರ್ಯದಿಂದ ತಲೆ ಎತ್ತಿ ಬಾಳಲು ಸಾಧ್ಯ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ಕಾನೂನುಗಳ ಬಗ್ಗೆ ತಿಳಿಸಿ, ಅವರ ಕನಸುಗಳಿಗೆ ಹೆಗಲು ಕೊಡಿ. ಪ್ರತಿಯೊಬ್ಬ ಮಹಿಳೆಯೂ ಸ್ವಾವಲಂಬಿಯಾಗಿ ಸುರಕ್ಷಿತವಾಗಿ ಗೌರವದಿಂದ ಬಾಳಿದಾಗ ಮಾತ್ರ ನಮ್ಮ ನಾಡು ನೈಜ ಅರ್ಥದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಬನ್ನಿ ಸ್ನೇಹಿತರೆ, ಇವತ್ತಿನಿಂದಲೇ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವಿಸೋಣ, ಸಮಾನ ಅವಕಾಶ ನೀಡುವ ಪ್ರತಿಜ್ಞೆ ಮಾಡೋಣ. ಇಷ್ಟೊತ್ತು ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾ ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದೀರಾ? ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯ ನೀವು ನಿಮ್ಮ ಮನೆಯಲ್ಲೇ ನೋಡಬಹುದು. ಏನಪ್ಪಾ ಅಂತೀರಾ? ಸೊ ನಿಮ್ಮ ಮನೆಯ ಅಡುಗೆ ಮನೆಗೆ ಒಂದ್ಸರಿ ಹೋಗಿ ಅಲ್ಲಿರುವಂತಹ ಮಸಾಲೆ ಪದಾರ್ಥಗಳ ಡಬ್ಬವನ್ನು ಓಪನ್ ಮಾಡಿ. ಅದರಲ್ಲಿ ನಿಮಗೆ ಬೇರೆ ಬೇರೆ ಮಸಾಲೆ ಪದಾರ್ಥಗಳು ಕಾಣುತ್ತೆ, ಅದರ ಜೊತೆನಲ್ಲೇ ಈ ಒಂದು ಹೂವು ಕೂಡ ಕಾಣಿಸುತ್ತೆ. ಯಾವ ಹೂವು ಅಂತೀರಾ? ಕಲ್ಲು ಹೂವು ಅಂತಾರೆ, ಇದನ್ನ ಲೈಕನ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಈ ಹೂವನ್ನ ನೀವು ನಿಮ್ಮ ಮನೆಯ ಮಸಾಲೆ ಪದಾರ್ಥ ಇರುವಂತಹ ಡಬ್ಬದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಇದರ ಸ್ಪೆಷಾಲಿಟಿ ಏನಿದೆ? ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಹೇಳ್ತೀನಿ. ಸೊ ಈ ಒಂದು ಕಲ್ಲು ಹೂವನ್ನ ನೀವು ಪಲಾವ್ ಹಾಗೆ ಬೇರೆ ಬೇರೆ ಸ್ವಾದಿಷ್ಟವಾದಂತಹ ಅಡುಗೆಗಳಲ್ಲಿ ಬಳಕೆ ಮಾಡಿರ್ತೀರಾ. ಸೊ ಹಾಗಾದ್ರೆ ಈ ಕಲ್ಲು ಹೂವು ಯಾವ ರೀತಿನಲ್ಲಿ ಇರುತ್ತೆ, ಮತ್ತೆ ಈ ಕಲ್ಲು ಹೂವು ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತಾ ಇದೀನಿ. ಈ ಒಂದು ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂದ್ರೆ ವಾಟ್ಸ್ಆಪ್ ಮಾಡಿ. ಸೊ ಹಾಗಾದ್ರೆ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ ಜಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನಿಮಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗೆ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಆಗಲೇ, ನೀವು ಇವತ್ತು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಹೋಗಿ ಒಂದ್ಸರಿ ಮಸಾಲೆ ಡಬ್ಬವನ್ನು ತೆಗೆದು ನೋಡಿದ್ರೆ ಅಲ್ಲಿ ನಿಮಗೆ ಒಂದು ಹೂವು ಕಾಣಿಸುತ್ತೆ. ಅದನ್ನ ಕಲುಹು ಅಂತ ಕರೀತಾರೆ. ಈ ಮಸಾಲೆ ಪದಾರ್ಥಗಳಲ್ಲಿ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಒಳ್ಳೆಯ ಘಮ ಕೊಡುತ್ತೆ ಮತ್ತು ಒಂದು ರೀತಿಯ ಡಿಫ್ರೆಂಟ್ ರುಚಿಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಒಂದು ಕಲ್ಲು ಹೂವು ಯಾವ ರೀತಿ ಇರುತ್ತೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂಥೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕಲ್ಲು ಹೂವಿನ ಬಗ್ಗೆ. ಸೊ ನಿಮ್ಮ ಮನೆಯಲ್ಲಿರುವಂತಹ ಮಸಾಲೆ ಪದಾರ್ಥಗಳಲ್ಲಿ ಈ ಒಂದು ಕಲ್ಲು ಹೂವು ಕೂಡ ಕಂಡು ಬರುತ್ತೆ. ಕಲ್ಲು ಹೂವನ್ನು ಪಲಾವ್ ಹಾಗೆಯೇ ಬೇರೆ ಬೇರೆ ಪದಾರ್ಥಗಳಲ್ಲಿ ಬಳಕೆ ಮಾಡೋದುಂಟು. ಆ್ಯಂಡ್ ಈ ಕಲ್ಲು ಹೂವು ನಿಜಕ್ಕೂ ಕೂಡ ಬಹಳ ಕುತೂಹಲಕಾರಿಯಾದಂತಹ ಜೀವಿ ಅಂತಲೇ ಹೇಳ್ಬೋದು. ಕಲ್ಲು ಹೂವು ಹಲವು ಅಚ್ಚರಿಗಳನ್ನು ಒಳಗೊಂಡಂತಹ ಜೀವಿಯಾಗಿದೆ. ಕಲ್ಲು ಹೂವು ಹೆಸರೇ ಸೂಚಿಸುವ ಹಾಗೆ ಕಲ್ಲುಗಳ ಮೇಲೆ ಬೆಳೆಯುತ್ತೆ, ಹಾಗೆಯೇ ಮರ ಮುಟ್ಟುಗಳ ಮೇಲೂ ಕೂಡ ಬೆಳೆಯುತ್ತೆ. ಕಲ್ಲಿನ ಮೇಲೆ ಬೆಳೆಯುವಂತಹ ಈ ಜೀವಿಯನ್ನು ನಾವು ಆಡು ಭಾಷೆಯಲ್ಲಿ ಹೂವು ಅಂತೇಳಿ ಕರೆದರೂ ಇದು ಹೂವಲ್ಲ. ಹೂವನ್ನು ಬಿಡುವಂತಹ ಸಸ್ಯಗಳನ್ನು ನಾವು ಆಂಜಿಯೋಸ್ಪರ್ಮ್ಸ್ ಅಂತೇಳಿ ಕರಿತೀವಿ, ಅಂದರೆ ಆವೃತ ಬೀಜೀಯ ಸಸ್ಯಗಳು ಅಂತ ಹೇಳಿ ಕರೀತಾರೆ. ಆದರೆ ಕಲ್ಲು ಹೂವು ಈ ಗುಂಪಿಗೆ ಸೇರದೇ ಇರೋ ಕಾರಣ ಇದು ಯಾವುದೇ ರೀತಿಯ ಹೂವನ್ನು ಬಿಡೋದಿಲ್ಲ. ಇಡೀ ಜೀವಿಯ ಒಡಲೆ ನೋಡೋದಕ್ಕೆ ಹೂವಿನ ಹಾಗೆ ಕಾಣಿಸುತ್ತೆ. ಸೊ ಕಲ್ಲು ಹೂವು ವಾಸ್ತವದಲ್ಲಿ ಒಂದು ಜೀವಿಯಲ್ಲ, ಎರಡು ಜೀವಿಗಳ ಸಮಷ್ಟಿ ರೂಪ ಆಗಿದೆ. ಎರಡು ಜೀವಿಗಳು ಒಂದರ ಒಳಗೆ ಒಂದು ಬದುಕುತ್ತೆ, ಒಂದು ಜೀವಿ ಮತ್ತೊಂದು ಜೀವಿಗೆ ನೆರವನ್ನು ನೀಡುತ್ತೆ. ನಮ್ಮ ಬರಿಗಣಿಗೆ ಕಾಣುವಂತಹ ಕಲ್ಲು ಹೂವು ವಾಸ್ತವದಲ್ಲಿ ಒಂದು ಶಿಲೀಂಧ್ರ ಆಗಿರುತ್ತೆ, ಅಂದರೆ ಫಂಗಸ್ ಅಂತ ಹೇಳ್ಬೋದು. ಸೊ ಈ ಫಂಗಸ್ನ ಒಡಲಿನಲ್ಲಿ ಒಂದು ಶೈವಲ ಅಥವಾ ಪಾಚಿ ಗಿಡ ಬದುಕುತ್ತೆ. ಈ ಶೈವಲ ಅಥವಾ ಪಾಚಿ ಗಿಡ ಏನಿದೆ ಬರಿ ಕಣ್ಣಿಗೆ ನಮಗೆ ಕಾಣೋದಿಲ್ಲ. ಇದನ್ನು ನೋಡಬೇಕು ಅಂತಂದರೆ ಸೂಕ್ಷ್ಮದರ್ಶಕವನ್ನು ಇಟ್ಕೊಂಡು ನೋಡಬೇಕಾಗತ್ತೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ಫಂಗಸ್ ಇರುತ್ತೆ. ಫಂಗಸ್ನ ಎಲೆಗಳು ಮತ್ತು ರಚನೆಯನ್ನು ನೋಡೋದಕ್ಕೆ ಸಾಧ್ಯ ಇದೆ. ಆ ತೊಗಟೆಯನ್ನು ರೂಪಿಸುವಂತಹ ಜೀವಕೋಶಗಳಿಂದ ಹೊರಬರುವ ಎಲೆಗಳು ಸಡಿಲವಾದಂತಹ ಜಾಲವನ್ನು ರೂಪಿಸಿಕೊಳ್ತವೆ. ಈ ಜಾಲ ರಚನೆಯ ನಡುವೆ ದುಂಡು ದುಂಡಾಗಿ ಹಸಿರು ಫಂಗಸ್ಗಳು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಫಂಗಸ್ಗಳು ಅಥವಾ ಶೈವಲಗಳು ತಯಾರಿಸುವಂತಹ ಆಹಾರವನ್ನ ಫಂಗಸ್ಗಳು ಸ್ವೀಕರಿಸುತ್ತವೆ. ಶಿಲೀಂಧ್ರಗಳು ಇಡೀ ಕಲ್ಲು ಹೂವು ಕಲ್ಲಿಗೋ ಅಥವಾ ಮರಕ್ಕೋ ಅಂಟ್ಕೊಂಡು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕಲ್ಲುಗಳ ಒಳಗೆ ಬೇರುಗಳನ್ನು ಬಿಟ್ಟು ಖನಿಜ ಲವಣಾದಿಗಳನ್ನ ಶೈವಲಗಳಿಗೆ ಒದಗಿಸುತ್ತೆ. ಕಲ್ಲು ಹೂಗಳು ಅತಿ ಉಷ್ಣತೆಯನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವೆ. ನೀರೇ ಸಿಗದೇ ಇರುವಂತಹ ಸ್ಥಿತಿಯಲ್ಲಿ ಕೂಡ ತಮ್ಮ ಜೀವವನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕಿದೆ. ಹಾಗೆಯೇ ಪರಿಸರದಲ್ಲಾಗುವಂತಹ ಏರುಪೇರುಗಳನ್ನು ಕೂಡ ಎದುರಿಸಿ ಬದುಕುವಂತಹ ಕಲ್ಲು ಹೂಗಳ ಸಾಮರ್ಥ್ಯವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸೊಗಸಾದಂತಹ ಪ್ರಯೋಗವನ್ನು ಮಾಡ್ತಾರೆ. ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಹ ಪರಿಸರದಲ್ಲೂ ಕೂಡ ಕಲ್ಲು ಹೂಗಳು ಬೆಳೆಯುವಂತಹ ವಿಚಾರವನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ತೋರಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ರಾಕೆಟ್ನಲ್ಲಿ ರೈಸೋಕಾರ್ಪನ್, ಜಿಯೋಗ್ರಾಫಿಕಮ್ ಮತ್ತು ಜಾಂಥೋರಿಯಾ ಎಲಿಗೆನ್ಸ್ ಎನ್ನುವಂತಹ ಕಲ್ಲು ಹೂಗಳನ್ನು ಗಾಜಿನ ಬುರುಡೆಗಳಲ್ಲಿ ಇಟ್ಟು ರಷ್ಯಾ ದೇಶದವರು ಸುಯೆಜ್ ರಾಕೆಟ್ನ ಮೂಲಕ ಬಾಹ್ಯಾಕಾಶಕ್ಕೆ ಉಡಾಯಿಸ್ತಾರೆ. May 31, 2005 ಬಾಹ್ಯಾಕಾಶದಲ್ಲಿ ಗಾಜಿನ ಬುರುಡೆಯನ್ನು ತೆಗೆದು ಕಲ್ಲು ಹೂಗಳನ್ನು ನೇರವಾಗಿ ಕಾಸ್ಮಿಕ್ ಕಿರಣಗಳಿಗೆ ಹಾಗೂ ತೀವ್ರ ಸ್ವರೂಪದಲ್ಲಿ ಬದಲಾಗುವಂತಹ ಉಷ್ಣತೆಗೆ ಇಡ್ತಾರೆ. 15 ದಿನಗಳ ನಂತರ ಮತ್ತೆ ಅವನ್ನು ಗಾಜಿನ ಬುರುಡೆಯೊಳಗೆ ಇಟ್ಟು ಭೂಮಿಗೆ ವಾಪಸ್ ತಂದು ಪರೀಕ್ಷೆ ಮಾಡಿ ನೋಡ್ತಾರೆ. ಸೊ ಈ ರೀತಿಯಲ್ಲಿ ಕೂಡ ಒಂದು ಸಂಶೋಧನೆ ಇದರ ಮೇಲೆ ನಡೆದಿರುವಂಥದ್ದು. ಹಾಗಾದರೆ ಇದು ಆರೋಗ್ಯಕರವಾಗಿರುವಂಥದ್ದ ಅಥವಾ ಇದರಲ್ಲಿ ಇನ್ನೂ ಏನೆಲ್ಲ ವೈಶಿಷ್ಟ್ಯತೆಗಳಿದೆ, ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗದು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶೋ ಮೊಗ್ಗೆ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಕಲ್ಲು ಹೂವಿನ ಬಗ್ಗೆ. 10,000 ವರ್ಷಗಳ ಕಾಲ ಬದುಕುವಂತಹ ಸಾಮರ್ಥ್ಯ ಇರುವಂತಹ ಕಲ್ಲು ಹೂಗಳು ನಮ್ಮ ಮನೆಯ ಮಸಾಲ ಡಬ್ಬಗಳಿಗೆ ಕಾಣಿಸುತ್ತೆ. ಸೊ ಈ ಒಂದು ಕಲ್ಲು ಹೂಗಳು ಯಾವ್ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಕಲ್ಲು ಹೂಗಳನ್ನ ಫೈಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಆಗಲೇ ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲೇ ಈ ಕಲ್ಲು ಹೂವಿನ ಮೇಲೆ ಸುಮಾರು ಪ್ರಯೋಗಗಳು ಕೂಡ ನಡೆದಿದೆ ಅಂತ ಹೇಳ್ಬೋದು. ಬಾಹ್ಯಾಕಾಶದಲ್ಲಿ ಕೂಡ ಕಲ್ಲು ಹೂವನ್ನು ಇಟ್ಟು ಸೊ ಅಲ್ಲಿಯ ವಾತಾವರಣಕ್ಕೆ ಕೂಡ ಅದು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪರೀಕ್ಷೆ ಮಾಡಿ ಸೊ ಕಲ್ಲು ಹೂವಿನ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಕಲ್ಲು ಹೂಗಳನ್ನ ನಾವು 15 ದಿನಗಳ ನಂತರ ಬಾಹ್ಯಾಕಾಶದಲ್ಲಿ ಇಟ್ಟು ಗಾಜಿನ ಬುರುಡೆಯೊಳಗೆ ಇಟ್ಟು ಆಮೇಲೆ ನೋಡಿದ್ರು ಕೂಡ ಅದು ಆರೋಗ್ಯವಾಗಿತ್ತು ಅಂತ ಹೇಳಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ತೋರಿಸ್ಕೊಟ್ಟಿದೆ. ಆದರೆ ವಾತಾವರಣದಲ್ಲಿ ಗಂಧಕ ಮತ್ತು ಸಾರಜನಕ ನಿಲಗಳ ಪ್ರಮಾಣ ಜಾಸ್ತಿ ಆದಾಗ ಈ ಒಂದು ಕಲ್ಲು ಹೂಗಳು ಸಾಯ್ತವೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಕಲ್ಲು ಹೂಗಳನ್ನ ವಾಯುಮಾಲಿನ್ಯ ಸೂಚಕಗಳೆಂದು ಅಂತ ಕೂಡ ಕರೀತಾರೆ. ಗಾಳಿಯಲ್ಲಿ ಮಾಲಿನ್ಯ ಅಧಿಕವಾದಂತಹ ಸಮಯದಲ್ಲಿ ಗುಬ್ಬಚ್ಚಿಯು ಸಹ ಆ ಪ್ರದೇಶವನ್ನು ಬಿಟ್ಟು ಹೋಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ. ನಮ್ಮ ಭೂಮಿಯ ಮೇಲೆ 20,000 ಹೆಚ್ಚು ನಮೂನೆಯ ಕಲ್ಲು ಹೂಗಳಿವೆ ಅಂಥೇಳಿ ಹೇಳ್ತಾರೆ. ನಮ್ಮ ಭೂಮಿಯ 6% ಪ್ರದೇಶ ಕಲ್ಲು ಹೂಗಳಿಂದ ಆವೃತವಾಗಿದೆ. ಇವು ಲೈಂಗಿಕವಾಗಿ ಹಾಗೂ ಅಲೈಂಗಿಕವಾಗಿ ಸಂತಾನವರ್ಧನೆಯನ್ನು ನಡೆಸ್ತವೆ. ಕಲ್ಲು ಹೂಗಳು ನಿಧಾನವಾಗಿ ಬೆಳೆಯುತ್ತೆ. ವರ್ಷಕ್ಕೆ ಸುಮಾರು 0.5 mm ಮಾತ್ರ ಬೆಳೆಯುವಂಥದ್ದು. ಆದರೆ ಕಲ್ಲು ಹೂಗಳು ವರ್ಷಕ್ಕೆ 0.5 meter ಉದ್ದಕ್ಕೂ ಬೆಳೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಾಚೀನ ಕಾಲದ ಕಲ್ಲುಗಳ ಮೇಲೆ ಬೆಳೆದಿರುವಂತಹ ಕಲ್ಲು ಹೂಗಳನ್ನು ಪರೀಕ್ಷಿಸಿದಾಗ ಅವು 10 ವರ್ಷಗಳ ಕಾಲ ಹಿಂದೆ ಹುಟ್ಟಿದವು ಅನ್ನುವಂತಹ ಕುತೂಹಲಕರ ಮಾಹಿತಿ ಕೂಡ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಕಲ್ಲು ಹೂಗಳನ್ನು ಆಹಾರಕ್ಕಾಗಿ ಬಳಸುವಂತಹ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇವೆಲ್ಲ ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿರ್ತವೆ. ಹಾಗೆಯೇ ಬಣ್ಣ ಬಣ್ಣದ ಕಲ್ಲು ಹೂಗಳು ಇರುವಂಥದ್ದನ್ನು ಅಡುಗೆಗೆ ಬಳಸೋದಿಲ್ಲ, ಅವು ವಿಷಮಯವಾಗಿರುತ್ತವೆ. ಕಲ್ಲು ಹೂಗಳಲ್ಲಿ ಇರುವಂತಹ ಉಸ್ನಿಕ್ ಆಸಿಡ್ ಎನ್ನುವಂತಹ ರಾಸಾಯನಿಕಕ್ಕೆ ಆಂಟಿಬಯೋಟಿಕ್ ಲಕ್ಷಣ ಇದೆ. ಇದು ಕ್ಷಯವನ್ನು ನಿಗ್ರಹಿಸೋದಕ್ಕೆ ಉಪಯುಕ್ತವಾಗುವಂಥದ್ದು. ಜಾನಪದ ಔಷಧಗಳಲ್ಲಿ ಕೂಡ ಕಲ್ಲು ಹೂವನ್ನು ಬಳಸೋದುಂಟು. ಕೆಲವು ಬಣ್ಣಗಳ ತಯಾರಿಕೆಯಲ್ಲೂ ಕೂಡ ಕಲ್ಲು ಹೂಗಳನ್ನು ಬಳಸ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತೆ ಈ ಒಂದು ಕಲ್ಲು ಹೂಗಳು ಯಾವ ರೀತಿಯಲ್ಲಿ ಹುಟ್ಟುತ್ತೆ ಮತ್ತು ಕಲ್ಲು ಹೂಗಳು ಎಲ್ಲೆಲ್ಲಿರುತ್ತೆ, ಎಷ್ಟು ಭಾಗದಲ್ಲಿ ಕಲ್ಲು ಹೂಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಮತ್ತು ಈ ಕಲ್ಲು ಹೂವಿನ ಸ್ಪೆಷಾಲಿಟಿ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ರೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ನಿಮಗೆ ತಗೊಂಡು ಬರ್ತಾ ಇರ್ತೀನಿ. ನೀವು ಕೂಡ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ, ನೀವು ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದೆ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗನಿಸು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೆ ಕೃಷ್ಣ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
0: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಾನಂತೂ ಕಾಫಿ ಕುಡ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತಿಸ್ತಾ ಕೇಳೋಗರೆ. ಬಿಸ್ನೆಸ್ ಅನ್ನುವಾಗ ತುಂಬಾ ರೀತಿಯ ಬಿಸ್ನೆಸ್ ಗಳಿರುತ್ತೆ ಆಯ್ತಾ. ಬಿಸ್ಕೆಟ್ ಮಾರೋದ್ರಿಂದ ಹಿಡಿದು ಸೀರೆ ವ್ಯಾಪಾರ ಮಾಡೋದ್ರಿಂದ ಹಿಡಿದು ಬಟ್ಟೆ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ದೊಡ್ಡ ದೊಡ್ಡ ಇಂಡಸ್ಟ್ರಿ, ಸೇಲ್ಸ್ ಅಂಡ್ ಸರ್ವಿಸ್, ಎಲ್ಲಾ ರೀತಿಯ ಬಿಸ್ನೆಸ್ ಗಳು ಇರುತ್ತೆ ಆಯ್ತಾ. ಸೊ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ ಒಂದು ದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಹಾಗೆ ಬಿಸ್ನೆಸ್ ಮ್ಯಾನ್ ಗಳು ಅವರ ಅನುಭವವನ್ನ ನಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇರ್ತಾರೆ. ಕೆಲವರು ಝೀರೋ ಇಂದ ಹೀರೋ ಆಗ್ತಾರೆ, ಕೆಲವರು ಅವರ ಪೂರ್ವಿಕರು ನಡ್ಸ್ಕೊ ಬಂದಂತಹ ಬಿಸ್ನೆಸ್ ಅನ್ನ ಈಗಲೂ ಕೂಡ ಕಂಟಿನ್ಯೂ ಮಾಡಿ ಯಶಸ್ಸನ್ನ ಕಾಣ್ತಾ ಇರ್ತಾರೆ. ಈ ರೀತಿ ಎಲ್ಲ ಇರುವಾಗ ಇವತ್ತು ನಾವು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ, ಅದೇನೆ ರಾಯಲ್ ಎಂಟರ್ಪ್ರೈಸಸ್. ಸೊ ಈ ಬಿಸ್ನೆಸ್ ಏನು, ಏನೆಲ್ಲ ಸರ್ವಿಸಸ್ ಇದೆ, ಏನ್ ಸೇಲ್ಸ್ ಇದೆ ಅಂತ ಸ್ವತಃ ಓನರ್ ಹತ್ರನೇ ಕೇಳೋಣ. ಓಕೆ, ಇವತ್ತು ನಮ್ಮೊಟ್ಟಿಗೆ ಸುಲ್ತಾನ್ ಮೊಯಿದ್ದೀನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತುಕತೆನ ಪ್ರಾರಂಭಿಸೋಣ. ಸುಲ್ತಾನ್ ಸರ್, ನಮಸ್ತೆ.
9: ನಮಸ್ತೆ,
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು.
0: ಓಕೆ ಸುಲ್ತಾನ್ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ? ಓಕೆ, ಕಾಫಿ ಟೀ ಆಯ್ತಾ?
9: ಎಲ್ಲ ಆಯ್ತು.
0: ಎಲ್ಲ ಆಗಿದೆ. ನಮ್ಗೆ ಮೊದಲನೇದಾಗಿ ಸುಲ್ತಾನ್ ಸರ್ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್?
9: ನಮ್ಮ ಹುಟ್ಟಿದ ಊರು ಚಿತ್ರದುರ್ಗ. ನೇಟಿವ್ ಆಫ್ ಚಿತ್ರದುರ್ಗ, ಆದರೆ ವಿ ಹ್ಯಾವ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಶಿವಮೊಗ್ಗ. ಯಾಕಂದರೆ ನಮ್ಮ ತಂದೆ ಮತ್ತು ತಾಯಿ ಇಬ್ಬರು ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಿದ್ದರು, ನಮ್ಮ ತಾಯಿ ಟೀಚರ್ ಆಗಿದ್ದರು, ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು. ಹಾಗಾಗಿಬಿಟ್ಟು ನಾವು ಇಲ್ಲಿ ಸೆಟಲ್ ಆದ್ವಿ. ಇಲ್ಲೇ ಓದಿದ್ದು ಎಲ್ಲ ಇಲ್ಲೇ.
5: ಇಲ್ಲೇ ಓದಿದ್ದು. ಏನು ಓದಿದ್ರಿ ಸರ್?
9: ನಂದು ಎಮ್ ಎ ಆಗಿದೆ. ನಾನು ಮತ್ತೆ ಡಿ ವಿ ಎಸ್ ಅಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ, ಸಹ್ಯಾದ್ರಿ ಕಾಲೇಜಲ್ಲಿ ಡಿಗ್ರಿ ಮಾಡಿ ಕರೆಸ್ಪಾಂಡೆನ್ಸ್ ಎಮ್ ಎ ಮಾಡಿದ್ದೀನಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ.
5: ಎಮ್ ಎ ಆದ್ಮೇಲೆ ಎಲ್ಲಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೋದಿತ್ತು, ಬಟ್ ನೀವು ಯಾಕೆ ಬಿಸ್ನೆಸ್ ಫೀಲ್ಡಿಗೆ ಎಂಟ್ರಿ ಆಗಿದ್ದು?
9: ಈ ಬಿಸ್ನೆಸ್ಸಲ್ಲಿ ಬರಬೇಕಾದ್ರೆ ನನಗೆ ಇದು ಗೌರ್ಮೆಂಟ್ ಜಾಬ್ ಆ ಟೈಮಲ್ಲಿ ಒಂದು ಸಿಗಲಿಲ್ಲ. ಹಾಗಾಗಿಬಿಟ್ಟು ಇದರಲ್ಲಿ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. ಅಂದರೆ ನಂದು ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು ಯೂರೇಕ್ ಆಫ್ ಹೋಪ್ಸಲ್ಲಿ, ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೆ. ಆದ ನಂತರ ಸುಮಾರು ಕಂಪ್ನಿಯಲ್ಲಿ ಕೆಲಸ ಮಾಡಿ ಆಮೇಲೆ ಅದು ಎಕ್ಸ್ಪೀರಿಯೆನ್ಸನ್ನು ನಾನು ತಮ್ಮಾಗಿ ಬಳಸ್ಕೊಂಡು ನನ್ನ ಸ್ವಂತ ವ್ಯಾಪಾರ ಸ್ಟಾರ್ಟ್ ಮಾಡಿದೆ.
5: ಸೂಪರ್. ಬೇರೆ ಕಡೆ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡು ಈಗ ಸ್ವಂತವಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಮಗೀಗ ರಾಯಲ್ ಎಂಟರ್ಪ್ರೈಸಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡಿ ಸರ್. ಆ್ಯಕ್ಚುಲಿ ಏನು ಬಿಸ್ನೆಸ್ ಇದು, ಇಲ್ಲೇನೆಲ್ಲ ಸಿಗುತ್ತೆ ಸರ್?
9: ನಮ್ಮಲ್ಲಿ ನೋಡಿ, ಮೊದಲನೇದಾಗಿ ಏರ್ ಕಂಡೀಷ್ನರ್, ಆಲ್ ರೇಂಜಸ್ ಆಫ್ ಏರ್ ಕಂಡೀಷ್ನರ್ಸ್. ಅಂದರೆ ಅದರಲ್ಲಿ

0: ಹೇಗಿದ್ರೆ?
1: ಸುಮಾರು 30-33 ವರ್ಷ ಆಗಿದೆ.
0: 33 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹೇಗಿದೆ ಬಿಸ್ನೆಸ್?
1: ತುಂಬಾನೇ ಚೆನ್ನಾಗಿದೆ.
0: ಚೆನ್ನಾಗಿದೆ,
1: ಹೌದು.
0: ಓಕೆ, ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮಗೆ ಖುಷಿ ಇದೆಯಾ ಸರ್?
1: ತುಂಬಾನೇ ಖುಷಿ ಇದೆ.
0: ಖುಷಿ ಇದೆ
1: ಯಾಕಂದ್ರೆ ಇದೇ ನನಗೆಲ್ಲ ಕೊಟ್ಟಿದ್ದು.
0: ಓಕೆ,
1: ಹೌದು ಹೌದು.
0: ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಖುಷಿ ಇದೆ. ಸೊ ಈಗ ಕಸ್ಟಮರ್ಸ್ ಗಳು ಎಲ್ಲೆಲ್ಲಿಂದ ಬರ್ತಾರೆ ಸರ್? ಯಾವ ಡಿಸ್ಟ್ರಿಕ್ಟ್ಗೆ ನೀವು ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ?
1: ನಂದು ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು, ಎರಡು ಜಿಲ್ಲೆಗೆ ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ.
0: ಶಿವಮೊಗ್ಗ ಚಿಕ್ಕಮಗಳೂರು ಎರಡು ಜಿಲ್ಲೆಗೂ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ ಸರ್. ನಿಮ್ಮ ಈ ಒಂದು ಸುಮಾರು 33 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
1: ನಾನು ಫಸ್ಟ್ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ. ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಅನ್ನಿಸ್ತು ಇದು ತುಂಬಾ ಚೆನ್ನಾಗಿದೆ ಅಂತೇಳಿ. ಸುಮಾರು ವರ್ಷ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಅಂದರೆ ಕಸ್ಟಮರ್ ಹತ್ರ ಡೈರೆಕ್ಟ್ ಹೋಗಿ, ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್, ಪ್ರೊಫೆಷ್ನಲಿಸ್ಟ್, ಬಿಸ್ನೆಸ್ ಮ್ಯಾನ್ ಅವ್ರ ಹತ್ರ ಹೋಗ್ತಾ ಇದ್ದೆ. ಅವ್ರದ್ದು ಏನೇನು ನನ್ನಲ್ಲಿ ಏನು ಪ್ರಾಡಕ್ಟ್ ಇದೆ ನಾನು ಡೈರೆಕ್ಟಾಗಿ ಮಾರಾಟ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ಹೋಗ್ತೀನಿ, ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಸ್, ಹೋಟೆಲ್ಸ್, ಅಲ್ಲಿ ಹೋಗ್ಬಿಟ್ಟು ಏರ್ ಕಂಡೀಷ್ನರ್ ಮತ್ತು EPFX ಅದಕ್ಕೆ ನಾನು ಹೋಗ್ಬಿಟ್ಟು ನಾನು ಆರ್ಡರ್ಸ್ ತೊಗೊಳ್ತಾ ಇದ್ದೀನಿ.
0: ಸೂಪರ್. ಸೊ 33 ವರ್ಷ ಆಗಿದೆ ಆದರೂ ಕೂಡ ನಿಮಗೆ ಈಗಲೂ ಬಿಸ್ನೆಸ್ ಮೇಲೆ ಆ ಹಂಬಲ್ನೆಸ್ ಇದೆ ಅಲ್ಲ ಸರ್? ಈಗಲೂ ಕಸ್ಟಮರ್ಸ್ ಹತ್ರ ಹೋಗಿ ಡೈರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತೀರಾ. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ ಅಂದರೆ ಹೇಗೆಲ್ಲ ಇರಬೇಕು, ಜೊತೆಗೆ ಬಿಸ್ನೆಸ್ಸಲ್ಲಿ ಹಂಬಲ್ನೆಸ್ ಅನ್ನೋದು ಹೇಗೆಲ್ಲ ಇರಬೇಕು ಅನ್ನೋದನ್ನ ಸುಲ್ತಾನ್ ಸರ್ ನೋಡಿ ಕಲಿಬಹುದು. ಹಾಗಿದ್ರೆ ಇವ್ರ ಜೊತೆ ಮಾತಾಡೋಕೆ, ತಿಳ್ಕೊಳ್ಳೋಕೆ ಮತ್ತಷ್ಟು ವಿಷಯಗಳು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ರಾಯಲ್ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇಲ್ಲಿ ಮುಖ್ಯವಾಗಿ ಏಸಿಯ ಸೇಲ್ಸ್ ಅಂಡ್ ಸರ್ವಿಸಸ್ ಸಿಗುತ್ತೆ. ಸೊ ಇದರ ಓನರ್ ಆಗಿರುವಂತಹ ಸುಲ್ತಾನ್ ಮೊಯ್ದೀನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸುಲ್ತಾನ್ ಸರ್, ಈಗ ನೀವೇ ನೋಡ್ತಾ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಎಸಿ ಎಲ್ಲ ಕಡೆ ಹೆಚ್ಚಾಗಿ ಬಳಸ್ತಾ ಇದಾರೆ. ಆಯ್ತಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು 33 ವರ್ಷ ಆಯ್ತು ಅಂತ ಅಂದ್ರಿ. ಸೊ ಸೇಲ್ಸ್ ಈಗ ಹೆಚ್ಚಾಗಿದ್ಯಾ ಅಥವಾ 33 ವರ್ಷದ ಹಿಂದೆ ಹೆಚ್ಚಾಗಿದ್ಯಾ? ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ಬಹುದಾ?
3: ಏರ್ ಕಂಡೀಷನರ್ಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಅಂದ್ರೆ ಸೇ ಅಬೌಟ್ 10 ಇಯರ್ಸ್ ಇಂದ ಎಸಿ ಅವೇರ್ನೆಸ್ ಇದೆ. ಎಸಿ ಬಿಸ್ನೆಸ್ ಚೆನ್ನಾಗಿದೆ.
2: ಸೊ ಈಗ ಒಂದು 10 ಇಯರ್ಸ್ ಇಂದ ಈ ಬಿಸ್ನೆಸ್ ಚೆನ್ನಾಗಿದೆ ಅಂತ. ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
3: ಎರಡು ಏನಪ್ಪ ಅಂದ್ರೆ, ಹಾರ್ಡ್ ವರ್ಕಿಂಗ್ ಇರಬೇಕು, ಮೋಸ ಮಾಡಬಾರ್ದು, ನಿಜ ಹೇಳಬೇಕು, ಒಳ್ಳೆ ಪ್ರಾಡಕ್ಟ್ ಕಸ್ಟಮರಿಗೆ ಕೊಡಬೇಕು. ಒಳ್ಳೆ ಸರ್ವಿಸ್ ಕಸ್ಟಮರಿಗೆ ಕೊಟ್ಟರೆ ವಿ ಕ್ಯಾನ್ ಗೆಟ್ ಲಾಟ್ ಆಫ್ ಕಸ್ಟಮರ್ಸ್ ಆ್ಯಂಡ್ ವಿಲ್ ಎಂಜಾಯ್ ದ ಬಿಸ್ನೆಸ್ ಆಲ್ಸೋ.
2: ಸೂಪರ್, ಒಂದಿಷ್ಟು ಒಳ್ಳೆ ಮಾಹಿತಿ ಹೇಳಿದ್ರಿ ಸರ್. ಮೋಸ ಮಾಡಬಾರ್ದು, ಒಳ್ಳೆ ಪ್ರಾಡಕ್ಟ್ನ ಕಸ್ಟಮರಿಗೆ ಕೊಡಬೇಕು. ಒಂದು ಕಸ್ಟಮರ್ ಅಂದರೆ ಬಿಸ್ನೆಸ್ಸಲ್ಲಿ ನಿಯತ್ ಅನ್ನೋದು ಇರಬೇಕು, ಆಗ ಮಾತ್ರ ಬಿಸ್ನೆಸ್ಸಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀರಾ. ಹಾಗಿದ್ರೆ ನಿಮಗೆ ಈ 33 ವರ್ಷದಿಂದ ಒಬ್ಬರು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತೀವಿ ಅನ್ನೋ ಕಸ್ಟಮರ್ಸ್ ಯಾರಾದ್ರು ಇದ್ದಾರಾ?
3: ನನ್ನ ಹತ್ರ ತುಂಬಾ ಆ ಥರ ಜನ ಇದ್ದಾರೆ, ಡಾಕ್ಟರ್ಸ್ ಆಗಲಿ, ಪ್ರೊಫೆಷ್ನಲ್ ಆಗಲಿ, ಮತ್ತು ಒಳ್ಳೆ ಒಳ್ಳೆ ಪಾಲಿಟಿಷಿಯನ್ಸ್ ಆಗಲಿ. ನಾನು ಭೀಮ್ ಸಮುದ್ರದಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಅಲ್ಲಿ MP ಇದ್ದಾರಲ್ಲ, ಅವ್ರ ಮನೆ ಕಡೆ ಕೂಡ, ಭೀಮ್ ಸಮುದ್ರ ಆಗಲಿ, ಶಿವಮೊಗ್ಗ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಜನ ಶಿವಮೊಗ್ಗದಲ್ಲಿ ಯಾರಿದ್ದಾರೋ, ಬಿಸ್ನೆಸ್ ಟೈಕೂನ್ಸ್, ದೇ ನೋಸ್ ಮಿ, ಡಾಕ್ಟರ್ಸ್ ನೋಸ್ ಮಿ, ಎವ್ರಿಬಡಿ ನೋಸ್ ಮಿ, ಆ್ಯಂಡ್ ದೇ ಆರ್ ಅಪ್ರಿಷಿಯೇಟಿಂಗ್ ಮೈ ಸರ್ವಿಸ್. ಐ ಆಮ್ ಗೆಟಿಂಗ್ ದ ರಿಪೀಟ್ ಬಿಸ್ನೆಸ್ ಆಲ್ಸೋ. ದಟ್ಸ್ ಇಟ್.
2: ಸೊ ಖುಷಿ ಇದೆ, ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಇದ್ದರೆ ಒಂದು ಒಳ್ಳೆ ಹೆಸರನ್ನ ಕೂಡ ಗಳಿಸಿದ್ದೀರಾ ಶಿವಮೊಗ್ಗದಲ್ಲಿ, ಅಲ್ವಾ ಸರ್? ಸರ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಜೆಷನ್ಸ್ ಕೊಡ್ತೀರಾ ಸರ್? ಯಾರು ಬೇಕಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ?
3: ಹೌದು, ಯಾರು ಬೇಕಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಏನಪ್ಪ ಅಂದರೆ, ಈಗಿನ ಜನ್ರೇಷನಿಗೆ ಬಿಸ್ನೆಸ್ ಇವತ್ತು ಸ್ಟಾರ್ಟ್ ಮಾಡಿದೆ ಅಂದರೆ ಇವತ್ತೇ ದುಡ್ಡು ಬೇಕು ಅವರಿಗೆ. ದೇ ವೋಂಟ್ ವೆಯ್ಟ್, ಹಾಗಾಗ್ಬಿಟ್ಟು ಪೇಷನ್ಸ್ ಇಲ್ಲ, ಹಾಗಾಗ್ಬಿಟ್ಟು ಅವರು ಬೇಗನೆ ದುಡ್ಡು ಮಾಡೋದು ಅಂತ ಹೇಳಿ ಆ ಕಡೆ ಈ ಕಡೆ ಹೋಗಿಬಿಡ್ತಾರೆ. ನೋಡಬೇಕಾದ್ರೆ ಒಳ್ಳೆ ಲೈನ್ ತೊಗೋಬೇಕು, ಒಳ್ಳೆ ಪ್ರಾಡಕ್ಟ್ ತೊಗೋಬೇಕು, ಕಸ್ಟಮರ್ಸಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಮತ್ತು ಪ್ರೈಸ್ ಕೂಡ ನಾವು ಜಾಸ್ತಿ ಇಡಬಾರ್ದು. ಒಂದೇ ಒಂದು ನಮ್ಮ ಏನಾಗುತ್ತೆ ಅಂದರೆ, ಒಬ್ಬ ಕಸ್ಟಮರ್ ಸಿಕ್ಕಿದೆ ಅಂದರೆ ಅವನ ಹತ್ರನೇ ಎಲ್ಲ ತೊಗೋಬೇಕಂತ ಏನಿರಲ್ಲ. ಸ್ವಲ್ಪ ಕಡಿಮೆ ಮಾರ್ಜಿನಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡಿದರೆ ಮುಂದೆ ಬರ್ತಾರೆ.
2: ಓಕೆ, ಸೊ ಪೇಷನ್ಸ್ ಇಂದ ಮುಖ್ಯವಾಗಿ ವೆಯ್ಟ್ ಮಾಡಬೇಕು. ಇವತ್ತೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತೇ ಪ್ರಾಫಿಟ್ ಬರುತ್ತೆ ಅನ್ನೋದು ಸುಳ್ಳು. ಸೊ ಪೇಷನ್ಸ್ ಇದ್ದಾಗ ಮಾತ್ರ ಬಿಸ್ನೆಸ್ಸಲ್ಲಿ ಗೆಲ್ಲೋಕೆ ಸಾಧ್ಯ ಅಂತ ಹೇಳ್ತೀರಾ. ಸರ್, ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿ ಸರ್. ಈಗ ರಾಯಲ್ ಎಂಟರ್ಪ್ರೈಸಸ್ಸಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಇದೆ, ಅದು ಹೇಗಿದೆ, ಐ ಮೀನ್ ಜನ ಯಾಕೆ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು?
3: ನನ್ನಲ್ಲಿ ನೋಡಿ, ಎಲ್ಲ ಟಾಪ್ ಕ್ಲಾಸ್ ಕಂಪ್ನಿದು ನನ್ನ ಹತ್ರ ಡಿಸ್ಟ್ರಿಬ್ಯೂಷನ್ ಇದೆ. ಸೇ ಅಬೌಟ್ TTK ಪ್ರೆಸ್ಟೀಜ್, ಅದು ಅಪ್ಲೈನ್ಸಸ್ಸಲ್ಲಿ ತುಂಬ ಹೆಸರು ಗಳಿಸಿರೋದು. ಅದು ಕುಕ್ಕರ್ಸ್ ಆಗಲಿ, ಮಿಕ್ಸಿಸ್ ಆಗಲಿ, ಎಲ್ಲ ಅದು ಸ್ಮಾಲ್ ಅಪ್ಲೈನ್ಸಸ್. ಆಮೇಲೆ ರೆಕಾರ್ಡ್ ವಾಟರ್ ಹೀಟರ್ಸ್ ಇದೆ. ಇಟ್ ಈಸ್ ಆಲ್ಸೋ ಇಟಾಲಿ ಕೊಲಾಬರೇಟೆಡ್ ಕಂಪ್ನಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಮತ್ತು ಇಂಡೋ ಫ್ಯಾನ್ಸ್ ಅಂತ ಇದೆ, ದಿಸ್ ಇಸ್ ಟೋಟಲಿ ಮೇಕ್ ಇನ್ ಇಂಡಿಯಾ ಆ್ಯಂಡ್ ದೇ ಆರ್ ಗಿವಿಂಗ್ ವೆರಿ ಗುಡ್ ರೇಟ್ ಆಲ್ಸೋ, ಸರ್ವಿಸ್ ಆಲ್ಸೋ. ಅದಾದ ನಂತರ ಪೆಕ್ಸ್ಪೋ ವಾಟರ್ ಬಾಟಲ್ಸ್ ಅಂತ ಇದೆ, ಅದು ಮೇಕ್ ಇನ್ ಇಂಡಿಯಾ, ಅದೂ ತುಂಬ ಕಡೆ ಹೋಗ್ತಾ ಇದೆ. ಮತ್ತು ಏರ್ ಕಂಡೀಷ್ನರ್ಸಲ್ಲಿ ಐ ಆಮ್ ವಿತ್ ಜನರಲ್, ಫಿಜಿಕ್ಸಿ ಜನರಲ್, ಬ್ಲೂ ಸ್ಟಾರ್ ಆ್ಯಂಡ್ ಪ್ಯಾನಾಸೋನಿಕ್, ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ಸಲ್ಲಿ ಇದ್ದೇನೆ. ಹಾಗಾಗ್ಬಿಟ್ಟು ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸೇಲ್ಸ್ ಕೂಡ ಆಗ್ತಾ ಇದೆ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಯಲ್ ಎಂಟರ್ಪ್ರೈಸಸ್ಸಲ್ಲಿ ಏನೆಲ್ಲ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಇದೆ ಅಂತ ಹೇಳಿ ಇದರ ಓನರ್ ಆಗಿರುವಂಥ ಸುಲ್ತಾನ್ ಮೊಯ್ದೀನ್ ಅವರು ಒಂದಿಷ್ಟು ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಬಿಸ್ನೆಸ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಯಲ್ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಓನರ್ ಆಗಿರುವಂತಹ ಸುಲ್ತಾನ್ ಮುಹಿದ್ದೀನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಅವರ 33 ವರ್ಷದ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಸುಲ್ತಾನ್ ಸರ್, ಈಗ ಯಾರು ಬೇಕಾದ್ರೂ ಡಿಸ್ಟ್ರಿಬ್ಯೂಷನ್ ಕಂಪ್ನಿನ ಸ್ಟಾರ್ಟ್ ಮಾಡಬಹುದಾ, ಅಥವಾ ಅದಕ್ಕೆ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ, ಅಥವಾ ಏನೆಲ್ಲ ಮಾಡ್ಬೇಕಾಗತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಒಂದೇನಪ್ಪ ಅಂದ್ರೆ, ಈಗ ಒಳ್ಳೆ ಒಳ್ಳೆ ಕಂಪ್ನಿಯಾಗಿ ಸ್ಟಾರ್ಟಿಂಗ್ ಅಲ್ಲೇ ಡಿಸ್ಟ್ರಿಬ್ಯೂಷನ್ ಕೊಡೋದು ಸ್ವಲ್ಪ ಕಷ್ಟ ಮಾಡ್ತಾರೆ. ಯಾಕಂದ್ರೆ ಅದು ಸಣ್ಣ ಪುಟ್ಟ ಕಂಪ್ನಿ ಆದ್ರೆ ಸಿಗ್ಬಿಡತ್ತೆ, ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ಬಂದು ಕೊಡ್ತಾರೆ, ಆದ್ರೆ ಅದು ನಡೆಯೋದಿಲ್ಲ. ಒಳ್ಳೆ ಒಳ್ಳೆ ಕಂಪ್ನೀಸ್ ಇದ್ರೆ ನಮ್ಮ ಮಾರ್ಕೆಟ್ ನಮ್ಮ ರೆಪ್ಯುಟೇಷನ್ ನೋಡ್ತಾರೆ, ನಮ್ಮ ಮಾರ್ಕೆಟಲ್ಲಿ ನಾವು ಚೆನ್ನಾಗಿ ಇದೀವಾ ಅಂತ ನೋಡ್ತಾರೆ. ಹಾಗಾಗ್ಬಿಟ್ಟು ಅವರು ಬಂದ್ಬಿಟ್ಟು ನಮಗೆ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ. ಈಗ ಡಿಸ್ಟ್ರಿಬ್ಯೂಷನ್ ಕಸ್ಟಮ್ ಇದು ಮಾರ್ಕೆಟಿಂಗ್ ಇದು ಏರ್ ಕಂಡೀಷನರ್ಸ್ ಆದರೂ ಅಷ್ಟೇ, ಇಫ್ ಯು ಹ್ಯಾವ್ ಗುಡ್ ಸರ್ವಿಸ್ ಡೆಫಿನೆಟ್ಲಿ ಅವ್ರು ಬರ್ತಾರೆ. ಮತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ಬರೀ ದುಡ್ಡಿದ್ರೆ ಆಗೋದಿಲ್ಲ, ಅದು ಒಳ್ಳೆ ಕಂಪ್ನಿ ನೋಡಬೇಕು, ಮಾರ್ಕೆಟ್ ನೋಡಬೇಕು, ನಂತರ ಶ್ರಮ ಪಡಬೇಕು, ಆವಾಗ ಆಗುತ್ತೆ.
2: ಓಕೆ ಸರ್, ನಿಮ್ಮಲ್ಲಿ ಸೇಲ್ಸ್ ಜೊತೆ ಸರ್ವಿಸ್ ಕೂಡ ಇದೆ. ಯಾಕಂದರೆ ಈಗ ನೀವು ಎ ಸಿ ಎಲ್ಲ ಸೇಲ್ ಮಾಡ್ತೀರಾ ಅಂದರೆ ಅದು ಒನ್ ಟೈಮ್ ಸೆಲ್ಲಿಂಗ್ ಅಲ್ಲ, ಪದೇ ಪದೇ ಸರ್ವಿಸಸ್ ಕೂಡ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್?
3: ನನ್ನಲ್ಲಿ 10 ಜನ ಕೆಲಸದಲ್ಲಿದ್ದಾರೆ. ಸರ್ವಿಸ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ, ಪ್ಲಸ್ ನಮ್ಮಲ್ಲಿ ಇದು ಅಕೌಂಟಿಂಗ್ ಟೀಮ್ ಕೂಡ ಇದೆ. ಅದರಿಂದ ನಾವು ಒಳ್ಳೆ ಸರ್ವಿಸ್ ಎಲ್ಲ ಕೊಡ್ತಾ ಇದ್ದೀವಿ.
2: ಸರ್ವಿಸ್ ಟೀಮ್ ಕೂಡ ಇದೆ, ಸೇಲ್ಸ್ ಟೀಮ್ ಕೂಡ ಇದೆ, ಅಕೌಂಟಿಂಗ್ ಟೀಮ್ ಕೂಡ ಇದೆ. ಈ ಮೂರು ಟೀಮ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸರ್. ಈಗ ಬಿಸ್ನೆಸ್ ಅನ್ನುವಾಗ ಕಸ್ಟಮರ್ಸ್ ಎಲ್ಲರೂ ಒಂದೇ ರೀತಿ ಇರಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಬಿಕಾಸ್ ನೀವೇ ನಿಮ್ಮ 33 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸಾಕಷ್ಟು ಜನ ಕಸ್ಟಮರ್ಸ್ಗಳನ್ನ ನೋಡಿರ್ತೀರಾ. ಸೊ ಇಂತಹ ಕಸ್ಟಮರ್ಸ್ ಕೂಡ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಮುಖ್ಯವಾಗಿ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಯಾವ ಅಂಶಗಳು, ಯಾವ ಕ್ವಾಲಿಟೀಸ್ ಬೇಕಾಗುತ್ತೆ?
3: ಏನಪ್ಪ ಅಂದರೆ, ಒಂದು ನಾವು 24/7 ಅವೈಲೇಬಲ್ ಇರಬೇಕು. ಈಗ ಏನು ಮಾಡ್ತಾರೆ, ಸ್ವಲ್ಪ ಜನ ಸೇಲ್ ಮಾಡಿಬಿಡ್ತಾರೆ, ಸರ್ವಿಸ್ ಟೈಮಿಗೆ ಬಂದಾಗ ಮೊಬೈಲ್ ಸ್ವಿಚ್ ಆಫ್ ಮಾಡೋದು ಅಥವಾ ಕಾಲ್ ತಗೊಳ್ಳದೆ ಇರೋದು ಆ ಥರ ಮಾಡ್ತಾರೆ. ನಮ್ಮಲ್ಲಿ ಏನಿದೆ ಅಂದರೆ 24/7 ಕಾಲ್ ಅಟೆಂಡ್ ಮಾಡ್ತೀವಿ, ಮತ್ತು ಸರ್ವಿಸು ಕೂಡ ಅದೇ ಥರ ಕೊಡ್ತೀವಿ. ಬೈ ಚಾನ್ಸ್ ಇವತ್ತಿಲ್ಲ ಅಂದರೆ ನಾಳೆ ಅಂತೂ ಕೊಡ್ತೀವಿ. ಆ ಥರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ವಿ ಹ್ಯಾವ್ ಟು ಕನ್ವಿನ್ಸ್ ದ ಕಸ್ಟಮರ್, ಆವಾಗ ಅವ್ರಿಗೇನಾಗುತ್ತೆ, ನಮ್ಮ ಮೇಲೆ ಭರವಸೆ ಬರುತ್ತೆ. ಇವತ್ತು ಯಾಕಂದರೆ ಈಗ ಸುಮಾರು ಇವತ್ತೇ ಒಂದು 10 ಜನದ ಸರ್ವಿಸ್ ಬಂದಾಗ ನಮ್ಗೆ ಅಷ್ಟು ಜನಕ್ಕೆ ಕೊಡಲಿಕ್ಕಾಗೋದಿಲ್ಲ, ಆದರೆ ವಿಲ್ ಗಿವ್ ದೆಮ್ ಇವತ್ತಲ್ಲ ನಾಳೆ ಕೊಟ್ಟೆ ಕೊಡ್ತೀವಿ. ಹಾಗಾಗಿಬಿಟ್ಟು ಪೀಪಲ್ ಬಿಲೀವ್ ಇಟ್.
2: ಓಕೆ, ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಹೇಗಿದೆ ಸರ್?
3: ತುಂಬ ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಇದೆ ಅಂತ ಹೇಳಿ ನಾವು ಬಿಡೋಕ್ಕಾಗೋದಿಲ್ಲ. ವಿ ಆರ್ ಗೆಟಿಂಗ್ ವೆರಿ ಗುಡ್ ಬಿಸ್ನೆಸ್ ಆಲ್ಸೋ.
2: ಓಕೆ, ಸೊ ಕಾಂಪಿಟೇಷನ್ ಇದ್ರೂ ಕೂಡ ಅದ್ರ ಜೊತೆನೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಅದು ಕೂಡ ಒಂದು ಬಿಸ್ನೆಸ್ ಇನ್ ಚಾಲೆಂಜ್ ಅಂತ ಹೇಳ್ಬೋದಲ್ವಾ ಸರ್?
3: ಹೌದು ಹೌದು ಹೌದು.
2: ಓಕೆ ಸರ್, ಯಾರಾದರೂ ಈಗ ಹೊಸದಾಗಿ ರಾಯಲ್ ಎಂಟರ್ಪ್ರೈಸಸ್ ಏನು ಬಿಸ್ನೆಸ್ ನಡೆಸ್ತಾ ಇದೆ, ಈ ರೀತಿ ಬಿಸ್ನೆಸ್ ನಡೆಸಬೇಕು ಅಂತ ಇರ್ತಾರೆ, ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಬ್ಯೂಷನ್ನ ಮಾಡಬೇಕು ಅಂದರೆ, ಅಂಥವ್ರಿಗೆ ಏನು ಸಜೆಷನ್ಸ್ ಕೊಡ್ತೀರಾ ಸರ್? ನಿಮ್ಮ ಹತ್ರ ಯಾರಾದರೂ ಬಂದು ಸರ್ ನಮಗೂ ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಐಡಿಯಾಸ್ ಕೊಡಿ ಅಂತೆಲ್ಲ ಕೇಳುವಾಗ ಅವರಿಗೆ ನೀವು ಐಡಿಯಾಸ್ ಎಲ್ಲ ಕೊಡ್ತೀರಾ ಸರ್?
3: ಹೌದು, ನಾನು ಆ ಥರ ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ಒಂದು ಫಾರ್ ಎಕ್ಸಾಂಪಲ್, ಒಂದೇನೆಂದರೆ ನನ್ನ ಹತ್ರ ಮುಂಚೆ ನಾನು ಬ್ರಿವೇಜಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಬಿಂದು, ಅದಾದ ನಂತರ ಅಮೂಲ್ ಆ್ಯಂಡ್ ಫ್ರೂಟಿ, ಮತ್ತು ಬೈಲೆ ವಾಟರ್. ಅದರಲ್ಲಿ ನನ್ನ ಹತ್ರ ಒಬ್ಬ ಹುಡುಗ ಇದ್ದ, 12 ವರ್ಷ ಕೆಲಸ ಮಾಡ್ದ. ಕೆಲಸ ಮಾಡಿದ್ಮೇಲೆ ನಾನು ಇದೆಲ್ಲ ಅಪ್ಲೈನ್ಸಸ್ ಲೈನಿಗೆ ಬಂದಾಗ ಅವನಿಗೆ ನಾನು ಕೊಟ್ಟೆ, ನನ್ನ ಲೈನೇ ಅವನಿಗೆ ಕೊಟ್ಟೆ. ಆವಾಗ ಅವನು ತುಂಬಾ ಚೆನ್ನಾಗಿ ಮಾಡ್ತಾನೆ. ಆ ಥರ ನಾನು ಸುಮಾರು ಜನ ಬಂದಿದ್ದಾರೆ, ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಬಿಸ್ನೆಸ್ಸಲ್ಲಿ ಒಳ್ಳೆ ಲೈನ್ ತೊಗೊಳ್ಳಿ, ಶ್ರಮ ಪಡಿ, ಆಗತ್ತೆ ಕೆಲಸ.
2: ಸೂಪರ್ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಪ್ರಕಾರ ಬಿಸ್ನೆಸ್ ಅಂದರೆ ಏನು, ಹೊಸದಾಗಿ ಬಿಸ್ನೆಸ್ ಮಾಡೋರು ಹೇಗೆಲ್ಲ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ಸುಲ್ತಾನ್ ಮೊಯ್ದೀನ್ ಅವರು ಅವರ ರಾಯಲ್ ಎಂಟರ್ಪ್ರೈಸಸ್ ಬಿಸ್ನೆಸ್ ಬಗ್ಗೆ, ಅದರಲ್ಲೂ 33 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಕೂಡ ಸಾಕಷ್ಟು ಸಜೆಷನ್ಸ್ಗಳನ್ನ ಕೊಟ್ಟರು. ಎಸ್ಪೆಷಲಿ ಬಿಸ್ನೆಸ್ ಮಾಡುವಾಗ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಮಾಡ್ತಾ ಇದ್ದೀವಿ ಅನ್ನುವಾಗ ಅಲ್ಲಿ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಹಂಚಿಕೊಂಡ್ರು. ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಿಮಗೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686 0906279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಹಾಗೆ ನಿಮಗೂ ಕೂಡ ಏರ್ ಕಂಡೀಷನರ್ ಬೇಕು, ಒಳ್ಳೊಳ್ಳೆಯ ಕಂಪ್ನಿಯ ಏರ್ ಕಂಡೀಷನರ್ ಜೊತೆಗೆ ಒಳ್ಳೆ ಸರ್ವಿಸಸ್ ಬೇಕು ಅಂದ್ರೆ ವೀರಭದ್ರ ಟಾಕೀಸ್ ಹತ್ರ ಇರುವಂತಹ ರಾಯಲ್ ಎಂಟರ್ಪ್ರೈಸಸ್ಗೆ ಒಮ್ಮೆ ಭೇಟಿ ನೀಡಿ ಅಂತ ತಿಳಿಸ್ತಾ, ಸೊ ನಾನು ಹೋಗಿ ಬರ್ತೀನಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಸೈನಿಂಗ್ ಆಫ್ ಆರ್ಜೆ ಅರ್ಪಿತಾ. ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾ,

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಹಾ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಯಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಳ್ತಾ, ಸೊ ಕೃಷಿಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ಹಾಗೆ ಯಾವುದೇ ರೀತಿ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿ ಒಂದು ಉತ್ತಮ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಪಣವನ್ನು ತೊಟ್ಟು ಕೃಷಿಯಲ್ಲಿ ಯಾವುದೇ ರೀತಿಯಲ್ಲಿ ಜಾಗವನ್ನು ವ್ಯರ್ಥ ಮಾಡದೆ ಮತ್ತು ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಸಾವಯವವಾಗಿ ಮಾಡಿಕೊಂಡು ಕೃಷಿಯಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಬೆಳೀತಾ, ಒಂದೇ ಬೆಳೆಗೆ ಸೀಮಿತವಾಗದೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಹಲವಾರು ರೀತಿಯ ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ಹಾಗೆ ಬಾಳೆಯನ್ನು ಕೂಡ ಬೆಳೀತಾ ಇದ್ದಾರೆ. ಇವರು ಹಲವಾರು ಜಾತಿಯ ಹಣ್ಣು ತರಕಾರಿ ಸೊಪ್ಪುಗಳನ್ನು ಬೆಳೀತಾ ಇರೋದ್ರಿಂದ ಇವರ ತೋಟದಲ್ಲಿ ಒಳ್ಳೆಯ ಒಂದು ಇಳುವರಿ ಕೂಡ ಸಿಗ್ತಾ ಇದೆ. ಹಾಗೆ ಇದಷ್ಟೇ ಅಲ್ಲದೆ ಇವರ ತೋಟದ ಸುತ್ತಮುತ್ತ ಅಥವಾ ಹೊಲದ ಸುತ್ತಮುತ್ತದಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಮತ್ತು ಹಸು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡಿಕೊಳ್ತಾ ಸಮಗ್ರ ಕೃಷಿ ಪದ್ಧತಿಯನ್ನು ಇವರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲದರ ಜೊತೆಯಲ್ಲಿ ಇವರು ಮಾಡ್ತಾ ಇರುವಂತಹ ಈ ಕೃಷಿ ಏನಿದೆ ಅವರಿಗೆ ತುಂಬಾ ಖುಷಿಯನ್ನು ಕೊಡ್ತಾ ಇದೆ. ಯಾಕೆ ಅಂತಂದರೆ ಒಂದೇ ರೀತಿಯ ಬೆಳೆಗೆ ಸೀಮಿತವಾದರೆ ಅದರ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಅದರಿಂದ ಲಾಸ್ ಆಯಿತು ಅಂತಂದರೆ ಸೊ ತಲೆ ಮೇಲೆ ಕೈ ಹೊತ್ಕೋಬೇಕಾಗತ್ತೆ. ಆದರೆ ಈ ರೀತಿ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿಕೊಂಡಾಗ ಯಾವುದೇ ರೀತಿಯ ಲಾಸ್ ಆದರೂ ಇನ್ನೊಂದರಲ್ಲಿ ನಮಗೆ ಒಳ್ಳೆಯದಾಗೇ ಆಗುತ್ತೆ ಅನ್ನುವಂತಹ ಒಂದು ಭರವಸೆ ಇರುತ್ತೆ. ಹಾಗಾಗಿ ಈ ರೀತಿಯ ಒಂದು ಸಮಗ್ರ ಕೃಷಿ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಜೀವನವನ್ನು ತಂದುಕೊಡುತ್ತೆ ಅಂತ ಹೇಳಿ ಇವರು ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯ ಪದ್ಧತಿಯನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೋಬೇಕು ಮತ್ತು ಯಾವ್ಯಾವ ಬೆಳೆಗಳನ್ನು ಇವರು ಮಾಡಿದ್ದಾರೆ, ಇವರ ಬೆಳೆಗಳಲ್ಲಿರುವಂತಹ ಸ್ಪೆಷಾಲಿಟಿ ಏನು ಮತ್ತು ಸಾವಯವ ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಇದೆಲ್ಲದರ ಕುರಿತಂತೆ ಇವತ್ತು ನಾವು ಇವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಗ್ರ ಕೃಷಿಯನ್ನು ಮಾಡ್ತಾ ಸಾವಯವ ಪದ್ಧತಿನ ಅಳವಡಿಸ್ಕೊಂಡಿರುವಂತಹ ರಾಮನಗರದ ದೇವೇಂದ್ರಪ್ಪ ಅವರನ್ನ ಸ್ವಾಗತಿಸೋಣ. ದೇವೇಂದ್ರಪ್ಪ ಅವರೇ, ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮಗೆ ಕೇಳಬೇಕು ಅಂತ ಅನ್ಕೊಂಡಿರೋ ಪ್ರಶ್ನೆ ಏನಂತಂದ್ರೆ, ಈಗ ಸಮಗ್ರ ಕೃಷಿಯನ್ನು ಮಾಡಬೇಕು ಅಂತಂದ್ರೆ ಹೆಚ್ಚು ಜಾಗ ಬೇಕಾ ಅಂತ ಅನ್ಕೊಳ್ಳೋರು, ಹಾಗೆ ನಮ್ಮ ಹತ್ರ ಕಡಿಮೆ ಜಾಗ ಇದೆ ಒಂದೇ ಬೆಳೆ ಸಾಕು ಅಂತ ಅನ್ಕೊಳ್ಳೋರು, ಇವರು ಸಮಗ್ರ ಕೃಷಿಯನ್ನ ಯಾವ ರೀತಿನಲ್ಲಿ ಮಾಡ್ಬೋದು, ನೀವು ಯಾವ ರೀತಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತೀರಾ ಹೇಳ್ಬೋದಾ?
4: ನಮ್ಮ ರೈತರಿಗೆ ನೋಡಿ, ನಾನು ಹೇಳೋದು ಇಷ್ಟೇ, ಎಷ್ಟೋ ಭೂಮಿ ಬೇಕಾಗಿಲ್ಲ, ಇಲ್ಲಿರೋದು ಬರೀ 6 ಕುಂಟೆ ಜಾಗ. 6 ಕುಂಟೆ ಜಾಗದಲ್ಲಿ 3 ತಿಂಗಳಿಗೆ 50,000 ರೂಪಾಯಿ ಮ್ಯಾಲೆ ಸಂಪಾದನೆ ಮಾಡ್ತೀನಿ ಬರೀ 6 ಕುಂಟೆಲಿ. ಹೇಗೆ ಅಂದರೆ, ಎಲೆಕೋಸು, ಹೂಕೋಸು, ಹರಿವೆ ಸೊಪ್ಪು, ಹುಳ್ಳಿಕಾಯಿ, ಬದನೆ, ಟಮಟ, ಆಲೂಗೆಡ್ಡೆ, ಗೋರಿಕಾಯಿ, ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಹರಿವೆ ಸೊಪ್ಪು, ಇಷ್ಟು ಪದಾರ್ಥಗಳೆಲ್ಲ, ಮತ್ತು ಈರುಳ್ಳಿ, ಮತ್ತು ಹುಳ್ಳಿ ಗಿಡ ಅದೆ, ಇಲ್ಲಿ ಒಂದು ಎರಡಲ್ಲ ತುಂಬ ಜಾತಿ ಇರೋ ದೆಸೆಯಿಂದ, ನಾವು ನಮ್ಮ ಜಾಗದಲ್ಲೇ ಮಾರೋ ದೆಸೆಯಿಂದ 50,000 ರೂಪಾಯಿ ಮೇಲೆ. ಅರವೆ ಸೊಪ್ಪೆಲ್ಲೇ, ಅರವೆ ಸೊಪ್ಪೆ ಇಷ್ಟಕ್ಕೆಲ್ಲನೂ ಕರೆಕ್ಟಾಗಿ ಮಾಡಿದ್ರೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಬರೇ 3 ತಿಂಗಳಿಗೆ ಇಷ್ಟೇ ಜಾಗದಲ್ಲಿ ಬರೀ ಅರವೆ ಸೊಪ್ಪು ಆಗಿದ್ರೆ. ಆದರೆ ಎಲ್ಲ ಮಿಶ್ರ ಬೆಳೆ ಮಾಡಬೇಕು, ಮಿಶ್ರ ಬೆಳೆ ಮಾಡಿದ್ದೀನಿ ಸಂತೋಷವಾಗಿ.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದರೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಸೊ ನಮ್ಮ ಜೊತೆಗೆ ಇವತ್ತು ದೇವೇಂದ್ರಪ್ಪ ಅವರು ಮಾತಾಡ್ತಾ ಇದ್ರು. ಅವರು ಈ ಒಂದು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಹಲವಾರು ಜಾತಿಯ ತರಕಾರಿಗಳನ್ನ ಸೊಪ್ಪುಗಳನ್ನ ಬೆಳ್ಕೊಂಡು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ, ಮತ್ತು ಖುಷಿಯಾಗಿ ಕೂಡ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಬದುಕನ್ನು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನ ಹೇಳಬೇಕು ಅಂತಾದರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ನಲ್ಲಿ ವಾಯ್ಸ್ ನೋಟ್ನ ಕಳಿಸೋರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಮ್ಮ ಜೊತೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ಹಂಚ್ಕೊಳ್ಬೋದು. ಹೇಗೆ ಅಂದರೆ, ನೀವು ಮಾಡ್ತಾ ಇರುವಂತಹ ಕೃಷಿಯ ಬಗ್ಗೆ, ನೀವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ರೆ ಅದರ ಒಂದಷ್ಟು ಡೀಟೇಲ್ಸ್ಗಳನ್ನ ಹೇಳಿ, ಹಾಗೆ ನಿಮ್ಮ ಪರಿಚಯನ ಮಾಡಿಕೊಂಡು ನಮಗೆ ಮೆಸೇಜ್ ಮಾಡಿ, ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಸಂಖ್ಯೆ 9686709689 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ಹಾಗೆ ಕೃಷಿನಲ್ಲಿ ಹಲವಾರು ವಿವಿಧ ಬೆಳೆಗಳನ್ನು ಮಾಡ್ಕೊಳ್ತಾ ಹಾಗೆ ತರಕಾರಿಗಳಾಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು ಹಾಗೆ ವಿವಿಧ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳ್ಕೊಳ್ತಾ ಸೊಪ್ಪಿನಲ್ಲಿ ಕೂಡ ಒಳ್ಳೆಯ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿಯಲ್ಲಿ ಒಳ್ಳೆಯ ಆದಾಯ ಬರೋದಕ್ಕೆ ಇವರು ಹಾಕ್ತಾ ಇರುವಂಥದ್ದು ಸಾವಯವ ಗೊಬ್ಬರ. ಹಾಗೆ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿದಾಗ ಖಂಡಿತವಾಗಲೂ ಅದರಲ್ಲಿ ಹೆಚ್ಚಿನ ಇಳುವರಿ ಬರುತ್ತೆ. ಹಾಗೆ ಈ ರೀತಿ ತರಕಾರಿ ಬೆಳೆಗಳನ್ನೆಲ್ಲ ಬೆಳೆದಾಗ ಅದು ಕೂಡ ಒಂದು ಒಳ್ಳೆಯ ರೀತಿಯ ಗೊಬ್ಬರವಾಗಿ ಮಾರ್ಪಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಒಳ್ಳೆಯ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಹಲವಾರು ಜಾತಿಯ ಬೆಳೆಗಳನ್ನು ಮಾಡಿದ್ದಾರೆ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ 13 ವಿವಿಧ ಜಾತಿಯ ಬಾಳೆಗಳನ್ನು ಬೆಳೆದಿದ್ದಾರೆ. ಹಾಗೆಯೇ ತರಕಾರಿಗಳಾಗಿರ್ಬೋದು ಅಷ್ಟೇ, ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಇವರು ಹಾಕಿದ್ದಾರೆ. ಹಾಗಾಗಿ ಕೃಷಿನಲ್ಲಿ ಒಳ್ಳೆಯ ಒಂದು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಎಲ್ಲೂ ಕೂಡ ಲಾಸ್ ಆಗುತ್ತೆ ಅನ್ನುವಂತಹ ವಿಚಾರಣೆ ಬರೋದಿಲ್ಲ ಇಲ್ಲಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಸಮಗ್ರ ಕೃಷಿಯನ್ನು ಮಾಡಿರುವಂತಹ ದೇವೇಂದ್ರಪ್ಪ ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವಾಗಲೇ ಹೇಳ್ತಾ ಇದ್ರಿ ಹಲವಾರು ಬಗೆಯ ತರಕಾರಿಗಳು ಮತ್ತು ಹಣ್ಣುಗಳನ್ನ ಬೆಳೀತಾ ಇದ್ದೀವಿ ಅಂತ ಹೇಳಿ. ಹಾಗೇನೆ ಈಗ ನೀವು ಬೆಳೀತಾ ಇರುವಂತಹ ಬಾಳೆಯಲ್ಲೂ ಕೂಡ ವಿಶೇಷತೆಯನ್ನು ನೋಡ್ಬೋದು, 13 ಜಾತಿಯ ಬಾಳೆಯನ್ನು ಬೆಳೀತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ನಮ್ಮ ಭೂಮಿ ಒಳಗಡೆ ಎಷ್ಟು ಜಾತಿ ಬಾಳೆ ಇದೆ ಅಂದರೆ 13 ಜಾತಿ ಬಾಳೆ ಇದೆ. 13 ಜಾತಿ ಬಾಳೆ ಒಳಗಡೆ ನಾವು 2 ಜಾತಿ ಬಾಳೆಗಳು ಪ್ರಚಲಿತವಾಗವೆ. ಯಾವ್ಯಾವು ಅಂದರೆ, ಒಂದು ಚಂದ್ರ ಬಾಳೆ, ಇನ್ನೊಂದು ಯಾಲಕ್ಕಿ ಬಾಳೆ, ಮತ್ತು ಅದ್ರ ಜೊತೆ ಕತ್ತಬಾಳೆ ಗೊಜ್ಜು ಅದಕ್ಕೆಲ್ಲ ಹೋಗ್ತದೆ. ಯಾವುದು ಬಜ್ಜಿ ಮಾಡೋಕ್ಕೆ ಗೊಜ್ಜುಗಳಿಗೆಲ್ಲ ಹಿಂದೆ ಕಾಲದಿಂದ ಇರೋದೇ ಅದು ಕತ್ತಬಾಳೆ. ಗೆಡ್ಡೆಗಳು ಹಾಕ್ಕೋತಾರೆ ಎಲ್ಲ ಇತ್ತಲಿಂದ ಹಾಕ್ಕೊಳ್ಳೋರು. ಆ ಕತ್ತಬಾಳೆನೂ ಕೂಡ ತುಂಬ ಚೆನ್ನಾಗಿದೆ. ಇವೆರಡು ಮಾತ್ರ ಮಾರುಕಟ್ಟೆಯಲ್ಲಿ ತುಂಬ ಚೆನ್ನಾಗಿ ಹೋಗ್ತದೆ. ಬಾಳೆಹಣ್ಣು ಬಲೆ ಚೆನ್ನಾಗಿರ್ತದೆ. ಯಾವುದು ಚಂದ್ರ ಬಾಳೆಹಣ್ಣು, ಇದು ನೀವು ಇದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳಿ, ಮಾಡ್ಕೊಳ್ಳಿ. ಈ ಬಾಳೆ ವ್ಯವಸಾಯ ಮಾಡಿದಾಗ ಮತ್ತೆ ಖರ್ಚು, ನಾನು ಹೇಳ್ದಲ್ಲ ಖರ್ಚುಗಳಲ್ಲೇನು ನಿಮ್ಗೇನು ಖರ್ಚು ಬರೋದು. ಒಂದ್ಸತಿ ಫಸ್ಟ್ ಒಂದು ಸ್ವಲ್ಪ ಡ್ರಂಚ್ ಮಾಡಬೇಕು. ಅಕಸ್ಮಾತ್ ಒಂದು ಟ್ರಂಚ್ಗೆ ಒಂದೂವರೆ ಸಾವಿರ ರೂಪಾಯಿ ಖರ್ಚು ಬರ್ಬೋದು. ಆ ಟ್ರಂಚ್ ಮಾಡಿಕೊಂಡು ಅಂತಂತವಾಗಿ ಒಂದೇ ಸತಿ ಹಾಕಕ್ಕೆ ಹೋಗ್ಬೇಡಿ. ಇವಾಗ ಹಾಕಿದ್ರೆ ಇನ್ನೊಂದು 2 ತಿಂಗಳು ಬಿಟ್ಟು ಇನ್ನೊಂದು ಟ್ರಂಚ್ ಹಾಕೊಳ್ಳಿ, ಆಮೇಲೆ ಇನ್ನೊಂದು ಟ್ರಂಚ್ ಹಾಕೊಳ್ಳಿ. ನೀವೇನಲ್ಲ ಅಲ್ಲಿ ಸತ್ತೆ ಪತ್ತೆ ಬಂದರೆ ಟ್ರಂಚಿಗೆ ಬಿಸಾಕಿ, ನಿಮ್ಮ ದನಗಳಿಂದ ಗೊಬ್ಬರ ಬಂದಿದ್ರೆ ಟ್ರಂಚಿಗೆ ಬಿಸಾಕೊಳ್ಳಿ. ಯಾವುದೇ ವೇಸ್ಟ್ ಸಿಕ್ಕಿದ್ರು ಕೂಡ ಟ್ರಂಚಿಗೆ ಬಿಸಾಕ್ತಾ ಇದ್ರೆ ಅಲ್ಲಿ ಗೊಬ್ಬರದ ಗುಂಡಿ ಆಯ್ತಾ ಇರ್ತದೆ. ಅದರೊಳಗಡೆ ನೀವು ಬಾಳೆ ಹಾಕಿದಾಗ ಈ 2 ಜಾತಿ ಬಾಳೆ ಮಾತ್ರ ಒಳ್ಳೆ ನಂಬರ್ ಒನ್ ಆಗಿ ಸೇಲ್ ಆಗ್ತವೆ. ಈ 2 ಜಾತಿ ಬಳಸಿದಾಗ ನಿಮಗೆ ರೈತನಿಗೆ ಯಾವ ನಷ್ಟನೂ ಬರಲ್ಲ, ಒಳ್ಳೆ ಆದಾಯ ಅಂತೂ ಆಗೇ ಆಯ್ತದೆ. ನೋಡಿ, ನಮ್ಮ ರೈತರು ಕೇಳೋದಿಷ್ಟೇ, ದೊಡ್ಡ ಪ್ರಮಾಣದಲ್ಲಿ ಬಾಳೆ ಹಾಕಕ್ಕೆ ಹೋಗ್ಬೇಡಿ. ದೊಡ್ಡ ಪ್ರಮಾಣದಲ್ಲಿ ಬಾಳೆ ಹಾಕಿದಾಗ ತುಂಬ ಅನಾಹುತಕ್ಕೆ ನಾವು ತಗಲಾಕೋತೀವಿ. ಯಾಕೆಂದರೆ ರೇಟ್ ಸಿಗದೆ ಇರ್ಬೋದು, ಇಲ್ಲ ಗಾಳಿ ಬರ್ಬೋದು, ಏನೋ ಒಂದು ಆಗ್ಬೋದು. ಆದರೆ ನೋಡಿ, ಇಲ್ಲಿ ಗೊನೆಗಳವೆ ನೋಡಿ, ಚಂದ್ರ ಬಾಳೆ ಅಂತ ಜಾಸ್ತಿ ಮಾಡ್ತೀವಿ. ಯಾಕೆಂದರೆ ಇದು ಬೇಡಿಕೆ ಜಾಸ್ತಿ ಇದೆ. ಈ ಚಂದ್ರ ಬಾಳೆದು ಹೆಂಗೆ ಅಂದರೆ, ರಾಸಾಯನಿಕ ಇರೋದೇ ಬಾಳೆಹಣ್ಣು, ನೀವೆಲ್ಲನ ವಿಚಾರಿಸಿ ಕೆಂಪು ಬಾಳೆಹಣ್ಣು ಅದು ರಾಸಾಯನಿಕ ಇರೋದು 100 ರೂಪಾಯಿ ಮಾರ್ತಾ ಇರ್ತಾರೆ. ಬೇಡ, ನಾವು ರಾಸಾಯನಿಕ ಮುಕ್ತವಾಗಿರೋದನ್ನ ಬರೀ 80 ರೂಪಾಯಿಗೆ ಮಾಡೋಣ. ರಾಸಾಯನಿಕ ಇರೋದು ರಾಸಾಯನಿಕ ಮುಕ್ತವಾಗಿ ಇನ್ನೂ ಬೆಲೆ ಇರ್ತದೆ, ಅದೆಲ್ಲ ನಮ್ಗೆ ಬೇಡ, ಬರೀ 80 ರೂಪಾಯಿಗೆ ಮಾಡೋಣ. ಆದರೆ 10 ಕೆಜಿ ಗೊನೆ ಬಂದರೆ ಎಷ್ಟಾಯಿತು? 800 ರೂಪಾಯಿ ಆಯಿತು. 20 ಕೆಜಿ 1600. ನಾನು 40 ಕೆಜಿ ಗೊನೆಗಂಟ ಬೆಳಿತೀನಿ, ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಳಿ. 3,000 ಚಿಲ್ಲರೂಪಾಯಿ ಒಂದು ಗೊನೆಯಲ್ಲಿ ಮಾಡಿದ್ದೀನಿ ನಾನು. ಎಂಥ ಅನುಕೂಲ ಅಂತೀರಾ ಇದು? ಎಷ್ಟೋ ಎಕರೆಗಳು ಮಾಡಬೇಕಾಗಿಲ್ಲ ಬಾಳೆನ. ಬಾಳೆ ಬಡವನ್ನು ಬದುಕಿಸ್ತು, ಬಾಳೆ ಅಂತ ಒಳ್ಳೇದು ಇನ್ಯಾವುದೂ ಇಲ್ಲ. ಆದರೆ ಅಂತಂತೋಗಿ ಬಾಳೆ ಇರಬೇಕು, ಯಾವಾಗೂ ಬರಬೇಕು. ಈಗ ನಾನು ಇವಾಗ ಹಾಕಿರೋ ಬಾಳೆ ರವಟಚಿ ಕಡಿಮೆ 5-6 ವರ್ಷ ಒಂದೇ ಸಮ ಗೊನೆ ಕೊಡ್ತವೆ. ಯಾಕೆಂದರೆ ಮಂದ ಮಾಡಿಲ್ಲ ನಾನು, ತುಂಬ ಒಂದು ಲೈನ್ ಹಾಕ್ಬಿಟ್ಟಿದ್ದೀನಿ, ಇನ್ನೆಲ್ಲ ಒಂದು ಲೈನ್ ಹಾಕ್ತೀನಿ. ನನ್ನ ಭೂಮಿಲಿ ಯಾವುದೋ ಒಂದು ಜಾಗದಲ್ಲಿ ಒಂದು ಲೈನ್ ಹಾಕ್ತೀನಿ, ಇನ್ನೊಂದು ಕಡೆ ಇನ್ನೊಂದು ಲೈನ್ ಹಾಕಿರ್ತೀನಿ, ಇನ್ನೊಂದು ಕಡೆ ಇನ್ನೊಂದು ಲೈನ್ ಹಾಕಿರ್ತೀನಿ. ಆಗ ಗಾಳಿ ಬೆಳಕು ಮತ್ತು ಅದಕ್ಕೆಲ್ಲ ನೆಮ್ಮದಿ ಸಿಕ್ಕುವಾಗ ಏನು ಮಾಡ್ತದೆ? ಬಂಗಾರದಂಥ ಗೊನೆ ಸಿಗ್ತದೆ. ಮತ್ತು ಬ್ಯಾಚಿಂದ ಬ್ಯಾಚ್ ಮಾಡಿದ್ದೀನಿ, ಯಾವಾಗ ಒಂದು ಸತಿ ಗಾಳಿ ಬಂದಾಗ ಒಂದು ಬ್ಯಾಚ್ನ ವಾಕ್ಸ್ ಮಾತು ಹೋದರೂ ಹಿಂದೆನೆ ತಿರುಗಿ ಇನ್ನೊಂದು ಬ್ಯಾಚು ನನಗೆ ತಲೆ ಎತ್ಬಿಡ್ತದೆ. ಆಗ ಈಗ ನೋಡಿ, ಪ್ರತಿದಿನ ಒಂದು ಗೊನೆ ಆದರೂ ನಾವು ನಮ್ಮ ಅಂಗಡಿಗೆ ಕಳಿಸ್ತಾ ಇರ್ತೀವಿ. ಕೊನೆ ಪಕ್ಷ 500-600 ರೂಪಾಯಿ ಬರೀ ಬಾಳೆಯಲ್ಲಿ ಪ್ರತಿದಿನ ಬರ್ತದೆ ನನಗೆ, ಬರೀ ಒಂದೊಂದೇ ಗೊನೆ.
4: ಓಕೆ, ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಈ ಒಂದು ಬಾಳೆ ಬೆಳೆಯ ಬಗ್ಗೆ ನೋಡಿ, ಎಷ್ಟೊಂದು ಆದಾಯ ತಂದುಕೊಡುತ್ತೆ ಬಾಳೆ ಬೆಳೆ, ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಹಾಗೆ ಬಾಳೆಗಳಲ್ಲಿ ಯಾವ್ಯಾವ ಜಾತಿಯ ಬಾಳೆ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ ರಾಣಿ ಕೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗರಾಣಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ದೇವೇಂದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಒಂದು ಸಮಗ್ರ ಕೃಷಿ ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸಾವಯವ ಪದ್ಧತಿಯ ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಕೂಡ ನಾವು ಬಳಸಬೇಕಾಗುತ್ತೆ. ಸಾವಯವ ಗೊಬ್ಬರವನ್ನು ಬಳಸಬೇಕು ಅಂತಂದರೆ ಈ ರೀತಿ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು ಮತ್ತು ಸೊಪ್ಪು ಈ ಥರದನ್ನೆಲ್ಲ ಮಾಡಿದಾಗ ಅವು ಏನು ನಾವು ಮಲ್ಚಿಂಗ್ ಎಲ್ಲ ಮಾಡಿದಾಗ ಅದು ನಮಗೆ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ನಾವು ಕೂಡ ಸಗಣಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಈ ರೀತಿಯ ಗೊಬ್ಬರಗಳನ್ನು ಕೂಡ ಬಳಸಬೇಕಾಗತ್ತೆ. ಹಾಗೆಯೇ ಇದರಿಂದ ಒಳ್ಳೆಯ ಇಳುವರಿಯನ್ನು ಕೂಡ ಪಡ್ಕೊಳ್ಬೋದು ಮತ್ತು ಒಳ್ಳೆಯ ಆರೋಗ್ಯಕರವಾದಂತಹ ಪದಾರ್ಥಗಳನ್ನು ಕೂಡ ನಾವು ಪಡ್ಕೊಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯ ಜೊತೆಗೆ ಅವರು ಬಾಳೆ ಬೆಳೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಬಾಳೆ ಬೆಳೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೆ ಈ ಬಾಳೆಯನ್ನು ಯಾವ ರೀತಿಯಲ್ಲಿ ಅವರು ಸಮಗ್ರ ಬೆಳೆ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಜೊತೆಗೆ ತರಕಾರಿಗಳನ್ನ ಹೇಗೆ ಬೆಳೀತಾ ಇದ್ದಾರೆ, ಅವುಗಳಿಗೆ ಯಾವ ರೀತಿಯ ಒಂದು ಪ್ರಿಪರೇಷನ್ನ ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆಯೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬಾಳೆಯ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀರಾ, ಹಾಗೆ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಇವುಗಳನ್ನು ಮಾಡ್ತಾ ಇದ್ದೀರಾ. ಇವುಗಳಿಗೆ ಯಾವ ರೀತಿ ಪ್ರಿಪರೇಷನ್ ಬೇಕಾಗುತ್ತೆ ಮತ್ತು ತರಕಾರಿ ಅಥವಾ ಇವುಗಳನ್ನ ಯಾವ ರೀತಿಯಲ್ಲಿ ಹಾಕಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದ?
3: ಕಡಿಮೆ ಜಾಗದಲ್ಲಿ ಸ್ವಲ್ಪ ಜಾಗನೂ ಕೂಡ ವೇಸ್ಟ್ ಮಾಡಿದೀರಾ. ನಾವು ಮೊದಲೇದು ನೀಟಾಗಿ ಉಳುಮೆ ಮಾಡ್ಕೋಬೇಕು. ಉಳುಮೆ ಹೆಂಗಿರ್ಬೇಕು ಅಂದ್ರೆ ಇಂಟೆ ಬರಬಾರ್ದು, ಮಣ್ಣನ್ನ ಬೆಣ್ಣೆ ತರ ಮಾಡ್ಕೋಬೇಕು. ಬೆಣ್ಣೆ ತರ ಮಾಡಿಕೊಂಡು ಕೆಲವು ಪದಾರ್ಥ ಒಂದೂವರೆ ಅಡಿಗೆ ಹಾಕ್ಬೋದು, ಕೆಲವು ಪದಾರ್ಥ ಎರಡಡಿಗೆ ಹಾಕ್ಬೋದು. ಅಂತರ ಕೊಟ್ಕೊಂಡಾಗ ಕೆಲವು ಆರಡಿಗೆ ಆಯ್ತದೆ, ಮಧ್ಯದಲ್ಲಿ ಬೇರೆ ಬೇರೆ ಸಾಲ್ ಬೆಳೆ ಆಗಿರ್ತದೆ. ಈ ತರ ಮಾಡ್ಕೊಂಡಾಗ ಒಂದಡಿನೂ ವೇಸ್ಟ್ ಮಾಡಿದಿರಾ, ಎಲ್ಲಾ ಜಾಗದಲ್ಲೂ ಕೂಡ ನಂಬರ್ ಒನ್ ತರಕಾರಿಗಳನ್ನ ನಾವು ಬೆಳಿಬೋದು, ಒಳ್ಳೆ ಬೆಳೆ ಮಾಡ್ಕೋಬಹುದು. ಯಾವ್ದು ಬರ್ತದೆ ಇವಾಗ ಟಮಟಾಯಿಂದ ಆ ಟಮಟಾಯಿಂದ ಈ ಟಮಟಾಗೆ ಆರಡಿ ಹಾಕಿದಿರಿ, ಆರಡಿ ಒಳಗಡೆ ಮೂರು ಲೈನು ಒಳಗಡೆ ಬೇರೆ ಪದಾರ್ಥ ಹಾಕಿರ್ತೀನಿ, ಸೊಪ್ಪು ಇರ್ಬೋದು, ಹುಳ್ಳಿಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ಹಾಕ್ಬಿಡ್ತೀನಿ. ಹಾಗೇನು ಮಾಡ್ತಾವೆ ಅವಾಗ ಮುಂದೆ ಬಂದ್ಬಿಡ್ತವೆ, ಅವು ಕಿತ್ಕೊಂಡ್ಬಿಟ್ಟಾಗ ಇದು ಗಾಳಾಡ ಚೆನ್ನಾಗಿರ್ತದೆ. ಗಾಳಾಡ ಚೆನ್ನಾಗಿತ್ತು ಅಂದರೆ ಬಂಗಾರದ ಬೆಲೆ ಬಂದೇ ಬರ್ತದೆ. ಹೆಚ್ಚು ಹಾಕಲ್ಲ, ಕಡಿಮೆನೇ ಹಾಕೋದು. ಯಾವತ್ತೂ ನಾವು ದುಡ್ಡು ಮಾಡ್ತಾನೆ ಇರ್ತೀವಿ ಯಾವ್ದ್ರಲ್ಲಿ, ತರಕಾರಿಗಳಲ್ಲಿ. ಒಂದೇ ಸರ್ತಿ ಹೋಗ್ಬಿಟ್ಟು ಒಂದೇ ಸರ್ತಿ ದುಡ್ಡು ಹಾಕಬೇಕು ಅಂದರೆ ಅದು ಪಲ್ಟಿ ಹೊಡಿತು ಅಂದರೆ ನಾವು ಪಲ್ಟಿ ಹೊಡೆದು ಅಂತಾನೆ. ತರಕಾರಿ ಪಲ್ಟಿ ಹೊಡೆದ್ರೆ, ನಾವು ಹಾಕಿರೋ ಪದಾರ್ಥ ಪಲ್ಟಿ ಹೊಡೆದ್ರೆ ನಾವು ಪಲ್ಟಿ ಹೊಡಿತೀವಿ. ಹೆಂಗಂದರೆ ಆ ಥರ ಆಗ್ಬಿಡ್ತದೆ ನಮ್ಮ ಜೀವನ. ಅದು ಮಾಡ್ಕೋಬಾರ್ದು. ಬರೀ ಆರೇ ಕುಂಟೆಯಲ್ಲಿ ಇಷ್ಟು, ಇನ್ನಾರು ಕುಂಟೆ ಇನ್ನೊಂದು ಬ್ಯಾಚ್ ಮಾಡ್ತೀನಿ ಇವಾಗ. ತಿರ್ಗಿ ಅದರಲ್ಲಿ ಇನ್ನೊಂದು ಬ್ಯಾಚ್ ಇನ್ನೊಂದು ಆರು ಕುಂಟೆ ಮಾಡ್ತೀನಿ, ಆರು ಕುಂಟೆನೋ ಐದು ಕುಂಟೆನೋ ಇಲ್ಲ ಹತ್ತು ಕುಂಟೆನೋ ಮಾಡ್ತೀನಿ. ಹಾಗೇನಾಯ್ತದೆ, ಈ ವರ್ಷ ಒಂಬತ್ತು ಕಾಲ ತರಕಾರಿ ಇರ್ತದೆ. ಒಳ್ಳೆ ಒಳ್ಳೆ ತರಕಾರಿನೂ ಕೂಡ ಜನಗಳು ಕೊಡ್ತೀವಿ. ನಾವು ಕೊಡೋದು ಅವರ ಆರೋಗ್ಯ ಕಾಪಾಡ್ತದೆ, ಅವ್ರು ಕೊಡೋದು ನಮಗೆ ಕೊಡೋಂಥ ಹಣದಿಂದ ನಮಗೂ ಮೈ ಹತ್ತದೆ, ತೃಪ್ತಿ ಆಯ್ತದೆ.
2: ಓಕೆ ಸರ್, ಹಾಗೆ ಈಗ ನೋಡಿ, ಯಾವುದೇ ರೀತಿ ತರಕಾರಿ ಬೆಳೆ ಆಗಿರ್ಬೋದು, ಸೊಪ್ಪಿನ ಬೆಳೆ ಆಗಿರ್ಬೋದು, ಈ ರೀತಿ ಹಣ್ಣಿನ ಬೆಳೆಗಳಾಗಿರ್ಬೋದು ಮಾಡ್ಕೊಂಡಾಗ ಈ ಕೀಟಗಳಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಆಗಿದೆ ಅಂತ ಹೇಳಿ ರೈತರು ಹೇಳ್ತಾ ಇರ್ತಾರೆ. ಯಾವ ರೀತಿ ಕೀಟಬಾಧೆಯಿಂದ ಹೊರಗೆ ಬರ್ಬೋದು ಮತ್ತು ಅವುಗಳನ್ನ ಯಾವ ರೀತಿ ಸರಿಪಡಿಸ್ಕೋಬೋದು ಅದ್ರ ಬಗ್ಗೆ ಹೇಳ್ಬೋದಾ?
3: ನೋಡ್ರಿ, ಎಲ್ಲಾನು ಕೀಟ ನಾಶ ಮಾಡೋದಿಲ್ಲ, ಅದು 20% ನಾಶ ಮಾಡ್ತದೆ. ಪ್ರಕೃತಿ ಧರ್ಮ ಕೂಡ ಅದು, ಅದು ಕೂಡ ಹಕ್ಕಿದ್ಯಲ್ವಾ, ಅದು ಕೂಡ ನಾವು ಕೂಡ ಬದುಕಬೇಕು ಅನ್ನೋದು. ನಾವೇಂಗೆ ಬದುಕಬೇಕು ಅಂತ ಇದ್ದೀವಿ, ಅದು ಸಣ್ಣ ಹುಳ ಇರ್ಬೋದು, ಅದು ಕೂಡ ಅದೇ ಕನ್ಸಿರ್ತದೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಒಂದು 20% ಹೋದ್ರೂ ಕೂಡ ಚಿಂತೆ ಮಾಡೋದಿಲ್ಲ. ಬದನೆಕಾಯಿ ಒಂದು ಕೆಜಿಗೆ 200 ಗ್ರಾಮ್ ಬದನೆಕಾಯಿ ವೇಸ್ಟ್ ಆಯ್ತದೆ, ಎಲ್ಲ ಆದ ಬಿಸಾಕ್ಬಿಡ್ತೀವಿ, ದನಗಳಿಗೆ ಹಾಕ್ಬಿಡ್ತೀವಿ, ತಿನ್ಕೋತವೆ. ಅದೇ ಥರ ಟಮಾಟ ಇರ್ಬೋದು, ಹುಳಿಕಾಯಿ ಏನೇ ಆಗ, ಒಂದು 20% ಹೋಗ್ತದೆ, ಇಲ್ಲ ಅಂತೇನಿಲ್ಲ. ಅಕಸ್ಮಾತ್ ಅದಕ್ಕೂ ಮೀರಿದೇನಾನ ಹೆಚ್ಚಾಗಿ ಏನಾದರೂ ಕೀಟಗಳು ಬಂದರೆ, ಅಷ್ಟು ಜಾಸ್ತಿ ಹಾನಿ ಕಂಡಾಗ ಬೇವಿನ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ ಮತ್ತು ಹೊಗೆ ಸೊಪ್ಪು ಇದೆಲ್ಲ ಏನು ಮಾಡ್ತೀವಿ, ರುಬ್ಬಿಟ್ಟು ಅದನ್ನ ಒಂದು ಜ್ಯೂಸ್ ಥರ ಮಾಡಿಕೊಂಡು ತೊಗೊಬಂದು, ಇಲ್ಲಿ ನಮ್ಮದೊಂದು ಮೆಷಿನ್ ಇದೆ, ಅದು ನಮ್ಮದೊಂದು ಡಬ್ಬದ್ದು, ಅದರಲ್ಲಿ ಸ್ಪ್ರೇ ಮಾಡಿಬಿಡ್ತೀವಿ. ಹಾಗೇನು ಮಾಡ್ತವೆ, ಅದರಲ್ಲಿ ತುಂಬಾನೇ ಕಡಿಮೆ ಆಗ ಹುಳುಗಳ ಬಾಧೆ ಕಡಿಮೆ ಆಗ್ಲಾಗೋಗ್ತವೆ. ಆದ್ರೆ ಎಲ್ಲಾ ಟೈಮಲ್ಲಿ ಹುಳುಗಳ ಬಾಧೆ ಇರಲ್ಲ, ಒಂದು ಕಾಲ ಅದು ಅವತರದೊಂದು ಕಾಲ, ಅದು ಆ ಕಾಲದಲ್ಲಿ ಮಾತ್ರ ಹುಳುಗಳು ಬರ್ತವೆ. ಆ ಹುಳುಗಳಿಗೆ ಎದುರ್ಕೊಂಡು ನಾವು ವಿಷಾನ ಬಳಸಿದಾಗ ಹೆಂಗ ಆರೋಗ್ಯ ಬರ್ತದೆ, ಆ ಹುಳನೇ ಮುಟ್ಟೋದಿಲ್ಲ ಅಂತ ನಾವು ತಿಂದ್ರೆ ನಾವ್ ಹೆಂಗಿರ್ಬೋದು, ಯಾಕಂದ್ರೆ ಹುಳುಗ ಭಯ ನಾವು ಸತ್ತೋಗ್ತೀನಿ ಅಂತ. ಆದ್ರೆ ಒಂದು ಆರ್ಕೊಬರೋ ಚಿಟ್ಟೆಗೆ ನಾನು ಹೇಳ್ತಾ ಇರೋದು, ಓ ಇಲ್ಲಿ ಬಂದು ಕೂತ್ಕೊಂಡ್ರೆ ನಾವು ವಂಶವೃದ್ಧಿ ಮಾಡೋಕ್ಕಾಗಲ್ಲಪ್ಪ, ಇದು ವಿಷ ಅದೇ ಸತ್ತೋಗ್ತೀವಿ ಅಂತವೆ. ಆದರೆ ನಾವು ಅದೇ ವಿಷ ಬಳಸಿ ನಮ್ಮದು ನಾವೇ ತಿಂತಾ ಇದ್ದೀವಿ, ನಾವು ಬಳಸಿ ನಾವೇ ತಿಂದು ಆರೋಗ್ಯ ಬಾ ಅಂದ್ರೆ ಎಲ್ಲಿ ಬರ್ತದೆ? ಕ್ರಿಮಿನಾಶಕ ರಾಸಾಯನಿಕಗಳಿಂದ ಎಷ್ಟು ಕ್ಯಾನ್ಸರ್ ಬರ್ತದೆ ನೀವೆಲ್ಲ ನೆಟ್ಟೆಲ್ಲ ನೋಡ್ತೀರಾ, ಎಲ್ಲ ಜನ ತಿಳ್ಕೊತಾರೆ ಕ್ಯಾನ್ಸರ್ ಎಷ್ಟು ಬರ್ತದೆ ನೋಡಿ. ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಹೋಗಿ ಕಾಯಿಲೆಗೆ ತುತ್ತಾಗಿ ಆ ಕೂಡಿಕ್ಕೆ ದಣನು ಕೂಡ ಹೋಯ್ತು, ಮತ್ತೆ ಇನ್ನು ಸಾಲನೂ ಬೇಕಾದ್ರೆ ಮಾಡಬೇಕಾಯ್ತದೆ. ಮೊದಲು ನಮ್ಮ ಕಡಿಮೆನೆ ಬರಲಿ, ಹುಳನೂ ಬದುಕಲಿ, ಸಕಲ ಜೀವಿಗಳು ಬದುಕಲಿ, ನಾನು ಬದುಕಲ್ಲಂತ ಬಯಸಿದಾಗ ಅದರಲ್ಲಿ ಪರ್ಸೆಂಟೇಜು ಪರಮಾತ್ಮನೇ ಕಡಿಮೆ ಮಾಡ್ತಾನೆ. ಒಂದು 10% 20% ಹೋಗ್ಬೋದು, ಹೋದ್ರೂ ಚಿಂತೆ ಇಲ್ಲ, ಎಲ್ಲ ಬದುಕ್ತವೆ. ರಾಸಾಯನಿಕ ಕ್ರಿಮಿನಾಶಕ ಬಳಸಿ ಇವತ್ತು ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಬರೋಕ್ಕೆ ಶುರುವಾಗ್ತದೆ. ಇವಾಗ ಬಿ ಪಿ ಶುಗರ್ ಆಯಿತು, ಇದ್ರ ಸರ್ದಿ ಇವಾಗ ಕ್ಯಾನ್ಸರ್ ಸರ್ದಿ ಆಗ್ತದೆ. ರಾಸಾಯನಿಕ ಹಾಕಿ ಹಾಕಿ ಹಾಕಿ ಇದು ಬೇಕಾ ಬೇಡವಾ ನಾವೇ ತಿಳ್ಕೊಳ್ಳೋಣ. ಗಂಜಿ ಕುಡಿದ್ರು ಒಳ್ಳೆ ಆಹಾರ ತಗೊಳ್ಳೋಣ, ನೆಮ್ಮದಿ ಜೀವನ ಮಾಡೋಣ.
2: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೆಮ್ಮದಿ ಜೀವನ ಮಾಡಬೇಕು ಅಂತಂದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿಕೊಂಡು ಅಂತಹ ಬೆಳೆಗಳನ್ನ ಪಡ್ಕೊಂಡು ನಾವು ಆಹಾರವನ್ನು ಸೇವನೆ ಮಾಡಬೇಕು ಅಂತೇಳಿ ತುಂಬ ಒಳ್ಳೆಯ ಮಾತಿದ್ದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ರಾಸಾಯನಿಕ ಬಳಸಿ ಆಗ್ತಿರುವಂತಹ ಬೆಳೆಗಳಾಗಿರ್ಬೋದು, ಇವುಗಳನ್ನು ಸೇವನೆ ಮಾಡಿ ಸರ್ ಹೇಳಿದಾಗೆ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಉಂಟಾಗ್ತಾ ಇದೆ. ಇವುಗಳನ್ನು ತಡೆಯೋದಕ್ಕೆ ಸಾವಯವ ಕೃಷಿಯನ್ನು ಮಾಡೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಂದರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: மோட்டரைஸ்ட் ட்ரெட்மில், எக்ஸசைசஸ், பேபி வாக்கர்ஸ், ட்ரைசைக்கிள்ஸ் கே பேட்டி நீடி,
1: மூர்த்தி சைக்கிள் அண்ட் ஃபிட்னஸ், ஸ்ரீ மஞ்சுநாத காம்ப்ளெக்ஸ், 60 அடி ரஸ்தே ருத்த, சுபமங்கள கல்யாண மண்டபத ஹத்திர, வினோப நகர, சிவமொக்க. சோதர சம்ஸ்தி சைக்கலோத்சவ வந்தனா ஸ்வீட்ஸ் அண்ட் பேக்கரி பக்க, சவளங்க ரஸ்தே, சிவமொக்க. ಸಂಪರ್ಕಿಸಿ 0818235803. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ದೇವೇಂದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ವಿವಿಧ ರೀತಿಯ 13 ಜಾತಿಯ ಬಾಳೆಗಳನ್ನು ಬೆಳೀತಾ, ತರಕಾರಿಗಳನ್ನು ಬೆಳೀತಾ, ಸೊಪ್ಪುಗಳನ್ನು ಬೆಳೀತಾ, ಒಳ್ಳೆಯ ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರುವಂತಹ ಸಮಗ್ರ ಕೃಷಿನಲ್ಲಿ ಹಲವಾರು ಜಾತಿಯ ಬೆಳೆಗಳನ್ನ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಇವರು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆಯ ಬೆಳೆ ಅಂತಲೇ ಹೇಳ್ಬೋದು. ಈ ಸಾವಯವ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ಬರಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ರಾಸಾಯನಿಕ ಮುಕ್ತವಾದಂತಹ ಕೃಷಿಯನ್ನು ಮಾಡೋದು ಒಳ್ಳೆಯದು ಅಂತ ಹೇಳಿ ಇವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನೀವಾಗಲೇ ಹೇಳ್ತಾ ಇದ್ರಿ ಸಾವಯವ ಕೃಷಿನ ಮಾಡಬೇಕು, ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು ಅಂತೇಳಿ. ಸೊ ಹಾಗಾದರೆ ಈಗ ಕೃಷಿಯನ್ನು ಮಾಡಬೇಕು ಅಂತಲೇ ಹೊರಟಿರುವಂಥವರಿಗೆ ಸೊ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿಯಲ್ಲಿ ಕೃಷಿಯನ್ನು ಆರಂಭ ಮಾಡಬೇಕು? ಒಂದೇ ಸಾರಿಗೆ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡೋದಕ್ಕೆ ಹೋಗಬೇಕಾ, ಅಥವಾ ಚಿಕ್ಕ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡ್ಕೊಳ್ತಾ ಹೋಗಬೇಕಾ, ಮತ್ತು ಕೃಷಿ ಮಾಡುವಾಗಲೂ ಸಾವಯವ ಕೃಷಿನ ಹೇಗೆ ಅಳವಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ಕೂಡ ಹೇಳ್ಬೋದು ಸರ್?
3: ನಾವು ಸಣ್ಣ ರೈತರು ಸಣ್ಣ ಬೆಳೆ ಚಿಕ್ಕ ಚಿಕ್ಕದಾಗೆ ಬೆಳೆಗಳು ಹಾಕೋಬೇಕು, ದೊಡ್ಡ ಬೆಳೆಗಳು ಒಂದೇ ಸತಿ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಈಗ ಒಂದಿನ ಹುಳಿಕಾಯಿ ರೇಟ್ ಇದ್ದದ್ದು ಇನ್ನೊಂದು ರೇಟ್ ಇರ್ತದೆ, ಟೊಮೆಟೊ 50 ರೇಟು ಇನ್ನೊಂದೇನೋ ಇರ್ತದೆ. ನಾವು ಅಂತಂತವಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಾಗ ಏನಾಯ್ತದೆ ಅಂದರೆ, ಈ ಬ್ಯಾಚ್ ಅಕಸ್ಮಾತ್ ಟೊಮೆಟೊ ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಬ್ಯಾಚು ಅದು ಹಣ್ಣಾಗೋದಕ್ಕೆ ಆಗಲೇ ಆಲ್ರೆಡಿ ಇನ್ನೊಂದು ಬ್ಯಾಚ್ ಇದ್ದರೆ ಅದರೊಳಗೆ ಇದ್ರದ್ದೆಲ್ಲ ಸೇರಿಸಿ ಅದರಲ್ಲಿ ಎತ್ಕೊಂಡ್ಬಿಡ್ತದೆ. ಒಂದು ಬದನೆಕಾಯಿ ಆಗಿರ್ಬೋದು, ಒಂದು ಹುಳಿಕಾಯಿ ಆಗಿರ್ಬೋದು, ಅಂತಂತವಾಗಿ ಹಾಕ್ಕೊಂಡಾಗ ಏನಾಯ್ತದೆ, ಒಂದು ಟೈಮು 100 ರೂಪಾಯಿ ಹುಳಿಕಾಯಿ ಇರ್ತದೆ, ಒಂದು ಟೈಮು 30 ರೂಪಾಯಿ ಹುಳಿಕಾಯಿ ಇರ್ತದೆ, ಒಂದು ಟೈಮು 100 ರೂಪಾಯಿ ಮೊನ್ನೆ ಟೊಮೆಟೊ ಆಯಿತು ಅದು ಅಪ್ರೂಪಟ್ ಬೆಲೆ ಬಿಡಿ, ಆದರೆ ಒಂದು ಟೈಮು 5 ರೂಪಾಯಿ ಕೇಳೋರಿರಲ್ಲ, ಒಂದು ಟೈಮ್ 20 ರೂಪಾಯಿ ಇರ್ತದೆ. 20 ರೂಪಾಯಿ ಸಿಕ್ಕಿದ್ರು ಕೂಡ ರೈತನಿಗೆ ಲಾಸ್ ಆಗೋದಿಲ್ಲ, ಆದರೆ ಅವನು 5 ರೂಪಾಯಿ ತಗೊಂಡು ದಲ್ಲಾಳಿ 20 ರೂಪಾಯಿ ಮಾಡ್ತಾನಲ್ಲ ಅದು ತಪ್ಪು, ರೈತನಿಗೆ ಏನು ಸಿಕ್ಕಲ್ಲ. ರೈತ 3 ತಿಂಗಳು ಕಾದು ಕಷ್ಟಪಟ್ಟು ಅದನ್ನೇ ಕೆಲಸ ಮಾಡಿ ಬೆವರು ಸುಸಿ ಮಾಡಿ 5 ರೂಪಾಯಿ ತಗೊಂಡ್ರೆ ಅವನು 20 ರೂಪಾಯಿ ಮಾರ್ಕೊಳ್ಳೋದು ತಪ್ಪು. ಅದಕ್ಕೆ ನಮ್ಮ ರೈತರುಗಳು ನಾವೇ ಮಾರ್ಕೋಬೇಕು, ಅಂತಂತವಾಗೆ ಬೆಳೆಗಳು ಹಾಕೋಬೇಕು, ಕಡಿಮೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೋಬೇಕು. ಸೋಲೇ ಇಲ್ಲ, ಇದನ್ನ ಯಾವಾಗಲೂ ಕೂಡ ಮನಗಂಡು ಯಾವತ್ತೂ ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಯಾವುದೇ ಬೆಳೆ ಮಾಡಿ ಚಿಕ್ಕ ಚಿಕ್ಕದಾಗೆ ಮಾಡಿ ಜಾಸ್ತಿ ಮಾಡಬೇಡಿ. ಈ ಬೆಳೆ ಯಾವತ್ತೂ ಇರಲಿ, 99 ಕಾಲನೂ ತರಕಾರಿಗಳಿರಲಿ, ಇಂಥದ್ದೊಂದು ಬೆಳೆ ಮಾಡಿಕೊಂಡ್ರೆ ರೈತ ಸೋಲೇ ಇಲ್ಲ, 100% ಕೊಡ್ತೀನಿ. ಹೀಗೆ ನೋಡಿದ್ರಲ್ಲ ನೀವಿಲ್ಲಿ ನೋಡಿ ನನ್ನ ತರಕಾರಿಗಳು ಹೆಂಗೆ ಎಲ್ಲ, ನಾನೇನು ಸುಮ್ಮನೆ ಇಲ್ಲಿ ಮಾತಾಡ್ತಾ ಇಲ್ಲ, ಮಾಡಿ ತೋರಿಸ್ತಾ ಇರೋ ನಾನು. ಪುಸ್ಕದ ಬದನೆಕಾಯಿ ಅಲ್ಲ ಅದು, ನಿಜವಾದ ಬದನೆಕಾಯಿ ಇದು, ಕರೆಕ್ಟಾಗಿ ನಾನು ಮಾಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಮಾಡಿ, ನೆಮ್ಮದಿಯಾಗಿರಿ. ನೆಮ್ಮದಿ ಜೀವನ ಮಾಡೋಕ್ಕೆ ಎಲ್ಲೋ ಯಾರ ಹತ್ರ ಕಲಿಬೇಕಾಗಿಲ್ಲ, ನಿಮ್ಮ ಹತ್ರನೇ ಇದೆ ಅದು, ಅದನ್ನು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಇಷ್ಟು ಮಾಡಿದೆ ನಮ್ಮ ರೈತ ಆನಂದವಾಗಿ ನೆಮ್ಮದಿಯಾಗಿರ್ತಾನೆ. ನಮ್ಮ ರೈತರು ನಾವು ಬೆಳೆದಿರೋ ತರಕಾರಿಗಳನ್ನ ನಾವೇ ಮಾರಬೇಕು, ಯಾರಿಗೆ ದಲ್ಲಾಳಿಗಳು ಕೊಡಬಾರ್ದು. ದಲ್ಲಾಳಿ ಇನ್ನೊಂದು ಯಾವುದೋ ವ್ಯವಹಾರ ಮಾಡ್ತಾನೆ, ಯಾವ್ದ್ರಲ್ಲೂ ಬದುಕ್ತಾನೆ ಅವನ ಪಾಡ್ಗೆ ಅವನು. ನಾವು ನಾವು ಬೆಳೆದು ನಾವು ಯಾಕಪ್ಪ ಮಾರಬೇಕು? ಏ ಯಾರು ಕೂತ್ಕೋತಾರಲ್ಲಿ, ಮತ್ತೆ ಜನ ಆಡ್ಕೋತಾರೆ, ಏನಿಲ್ಲ ರೀ. ಯಾವ ಕಸಬನ ಆಗಲಿ ಏನನ್ನ ಆಗಲಿ ಯಾವ ಕೆಲಸ ಮಾಡೋಕ್ಕೂ ತಯಾರಾಗಿರ್ಬೇಕು. ಈ ಭೂಮಿನಲ್ಲಿ ಎಲ್ಲ ಕೆಲಸ ಮಾಡ್ತಾವ್ರೆ, ಒಂದು ಚಪ್ಪಲಿ ತಾವಿಂದ ಹಿಡಿದು ಒಂದು ಕಬ್ಬಿಣದ ತಾವಿಂದ ಹಿಡಿದು ಒಂದು ಇನ್ನೊಂದು ಯಾವುದೇ ಬಿಸ್ನೆಸ್ಸಿಂದ ಎಲ್ಲ ಮನಸ್ಸೇ ಅಲ್ವೇನ್ರಿ ನಮ್ಮಂಗೆ ತಾನೇ ಅವರು. ಮತ್ತೆ ಅವಮಾನ ಅಂದರೆ ಆ ಕೆಲಸ ಮಾಡಿದ್ರೆ ಅವಮಾನ ಅಂದರೆ ಆ ಕೆಲಸ ಮಾಡ್ತಾರೋನು ಮತ್ತೆ ಹಂಗಾರೆ ಅವಮಾನನ ಅವನಿಗೆ ಇಲ್ಲ. ಪ್ರತಿಯೊಬ್ಬ ಮನಸ್ಸಿನ ಬೆಲೆನೂ ಒಂದೇ, ಪ್ರತಿಯೊಬ್ಬನು ಕೂಡ ಎಲ್ಲ ಕೆಲಸನೂ ಮಾಡಬೇಕು, ಸೋಲೂ ನೋಡಬೇಕು, ಗೆಲುವನ್ನು ನೋಡಬೇಕು. ಅದನ್ನ ಬಿಟ್ಬಿಟ್ಟು ನಾವು ಬರೀ ಗೆಲುವೆ ನೋಡಿದ್ರೆ ಒಂದಲ್ಲ ಒಂದಿನ ಬಿದ್ದ್ಬಿಡ್ತೀವಿ ನಾವು, ಅದು ಅರಿವಿಲ್ದಂಗೆ ಸೋತ್ಬಿಡ್ತೀವಿ ನಾವು. ಅದಾಗೋದು ಬೇಡ, ನಾವು ಏನು ಬೆಳಿತೀವೋ ನಾವೇ ನಿಂತ್ಕೊಂಡು ಕುಂತ್ಕೊಂಡು ಮನೆ ತಕ್ಕ ತಗೊಳಕ್ ಕೂಡ ಬಿಡ್ರಿ. ನಾವು ಕೂಡ ಮನೆ ತಕ್ಕ ಎಷ್ಟೋ ಜನಕ್ಕೆ ತಗೊಳಕ್ ಕೊಡ್ತೀವ್ರಿ, ಅವ್ರಿಗೂ ಸಂತೋಷ ಆಯ್ತದೆ, ನಮಗೂ ಹಣ ಕೊಡೋದು ಸಂತೋಷ ಆಯ್ತದೆ.
2: ಖಂಡಿತ ಸರ್, ನೀವು ಹೇಳಿದಂತಹ ಮಾತು, ಕೃಷಿನಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ನಾವೇ ಕೃಷಿಯನ್ನು ಮಾಡಿ ಕೃಷಿಯ ಬೆಳೆಗಳನ್ನ ನಾವೇ ಮಾರಾಟ ಮಾಡಿದ್ರೆ ಅದು ಕೂಡ ಒಂದು ಒಳ್ಳೆಯ

ಪದ್ಧತಿ ಅಂತಲೇ ಹೇಳ್ಬೋದು. ಜೀವನ ಸಾಗಿಸೋದಕ್ಕೆ ನಾವು ಯಾವ ರೀತಿ ಬೆಳೆಗಳನ್ನು ಬೆಳೆದಿದ್ದೀವಿ ಮತ್ತು ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ, ಮತ್ತು ಕೃಷಿ ಬಗ್ಗೆ ಇನ್ನಷ್ಟು ಆಸಕ್ತಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ತುಂಬ ಚೆನ್ನಾಗಿತ್ತು ಸರ್. ಧನ್ಯವಾದಗಳು ತಮಗೂ ಕೂಡ. ಓಕೆ, ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ದೇವೇಂದ್ರಪ್ಪ ಅವರು ಮಾತಾಡಿದ್ರು. ಹಾಗೆ ಅವರು ಕೂಡ ಅವರು ಮಾಡ್ತಿರುವಂತಹ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಹೇಳಿ ಕೂಡ ಬಾಬಾಯ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮುಗ್ಧ ಗೂಬೆಗಳ ಬದುಕು ಮತ್ತು ಭವಣೆ. ಗೂಬೆ ನಿಶಾಚರಿಯಾದರೂ ಅದಕ್ಕೆ ಹಗಲು ಹೊತ್ತಿನಲ್ಲಿಯೂ ಕಣ್ಣು ಕಾಣಿಸುತ್ತವೆ. ಆದರೆ ಬಿಸಿಲಿನ ಪ್ರಖರತೆಗೆ ಮಾತ್ರ ಅದು ದೂರವೇ ಇರುತ್ತದೆ. ಕಾಗೆಗೆ ಇರುಳು ಆಗದು, ಗೂಬಿಗೆ ಹಗಲು ಆಗದು ಎಂಬುದು ಮಲೆನಾಡಿಗರ ಮನೆ ಮಾತು. ಗೂಬೆಗೆ ಶಕುನದ ಹಕ್ಕಿ ಎಂದು ಕರೆಯುತ್ತಾರೆ. ಗಿಡ್ಡದಾದ ಕತ್ತು, ದಪ್ಪ ತಲೆ, ಅಗಲವಾದ ಮುಖ, ವೃತ್ತಾಕಾರದಂಚಿನ ದೊಡ್ಡ ಕಣ್ಣು, ಈ ಪಕ್ಷಿಯ ಲಕ್ಷಣಗಳು. ಕಣ್ಣುಗಳು ಪಾಪೆಗಿಂತ ದೊಡ್ಡವು, ಹಾಗಾಗಿ ಅವು ಬಿಸಿಲಿನ ಪ್ರಖರತೆಯನ್ನು ಎದುರಿಸಲಾರವು. ಮನುಷ್ಯನಿಗಿಂತ ಅವುಗಳ ಕಣ್ಣಿಗೆ 10ರಷ್ಟು ಗ್ರಹಣ ಶಕ್ತಿ ಇರುವುದರಿಂದ ಗೂಬೆ ಕಣ್ಣು ಪ್ರಸಿದ್ಧವಾಗಿವೆ. ಗೂಬೆ 135-270 ಡಿಗ್ರಿ ಸುತ್ತ ಕಣ್ಣು ತಿರುಗಿಸಿ ಗ್ರಹಿಸುತ್ತದೆ. ಅದರ ಶಬ್ದ ಗ್ರಹಣ ಕೂಡ ಮನುಷ್ಯನಿಗಿಂತ 10ರಷ್ಟು ಜಾಸ್ತಿ. ಗೂಬೆ ತನ್ನ ಬೇಟೆಯನ್ನು ಇಡಿಯಾಗಿ ನುಂಗಿ ಅರಗಿಸಿಕೊಂಡು ಅರಗಲಾರದ್ದನ್ನು ಉಂಡೆ ಮಾಡಿ ಬಾಯಿಯ ಮೂಲಕ ಹೊರಹಾಕುವ ಸ್ವಭಾವವನ್ನು ಹೊಂದಿದೆ. ಗೂಬೆಗಳಲ್ಲಿ ಅನೇಕ ಪ್ರಭೇದಗಳಿವೆ. ಪಾಳುಗುಮ್ಮ, ಮೀನುಗುಮ್ಮ, ಕೊಂಬಿನ ಗುಮ್ಮ, ಹಾಲಕ್ಕಿ, ಬೀರುಗುಮ್ಮ ಮುಂತಾದವು ಕೆಲವು ಉದಾಹರಣೆ. ಗೂಬೆಯ ಹೆಸರನ್ನು ಎಲ್ಲರೂ ಕೇಳಿದ್ದರೂ ಅದನ್ನು ನೋಡಿದವರ ಸಂಖ್ಯೆ ಮಾತ್ರ ತೀರಾ ಕಡಿಮೆ. ಆದರೆ ಪ್ರತಿ ಮನೆಯ ಅಮ್ಮಂದಿರು ಮಕ್ಕಳಿಗೆ ಊಟ ಮಾಡಿಸುವಾಗ, ಮಲಗಿಸುವಾಗ ಗುಮ್ಮ ಬಂತೆಂದು ಹೇಳುವುದು ವಾಡಿಕೆ. ರಾತ್ರಿ ಗೂಬೆ ಆರ್ತನಾದ ಹೊರಡಿಸಿದರೆ ಅಥವಾ ಮನೆ ಮೇಲೆ ಕೂತರೆ

0: ಸಂಭವಿಸುತ್ತದೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಗೂಬೆ ಶುಭಶಕುನದ ಹಕ್ಕಿ. ಪುರಾಣ ದಂತಕಥೆಗಳಲ್ಲಿ ಗೂಬೆಯ ರೋಚಕ ಕಥನಗಳು ಇರುವುದನ್ನು ನಾವು ಕಾಣಬಹುದು. ಗ್ರೀಕರ ಪ್ರಕಾರ ಗೂಬೆ ವಿದ್ಯೆಯ ಆದಿಶಕ್ತಿ, ಬುದ್ಧಿವಂತಿಕೆಯ ಪ್ರತೀಕ. ಜರ್ಮನಿಯವರು ಕೂಡ ರಾತ್ರಿ ಗೂಬೆ ಕೂಗಿದರೆ ಸಾವು ಎಂದು ಭಯಪಡುತ್ತಾರೆ. ಆಫ್ರಿಕಾದಲ್ಲಿ ಗೂಬೆ ವಾಮಾಚಾರದ ವಸ್ತು. ಗ್ರೇಟ್ ಬ್ರಿಟನ್ನವರು ಕೂಡ ಗೂಬೆಯನ್ನು ಅನಿಷ್ಟವೆಂದು ಭಾವಿಸುತ್ತಾರೆ. ಗೂಬೆಯ ಮೊಟ್ಟೆ ತಿಂದರೆ ಕಣ್ಣಿನ ಶಕ್ತಿ ಹೆಚ್ಚುತ್ತದೆ ಎಂದು ಅವುಗಳನ್ನು ನಾಶ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. ಹಡಗಿನಲ್ಲಿ ಪ್ರಯಾಣ ಮಾಡುವವರಿಗೆ ಗೂಬೆ ಕನಸಿನಲ್ಲಿ ಬಂದರೆ ಕೆಟ್ಟದ್ದು ಎಂದು ಭಾವಿಸುತ್ತಾರೆ. ಹೀಗೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಗೂಬೆ ಒಂದು ವಿಶಿಷ್ಟವಾದ ಪಕ್ಷಿಯಾಗಿ ಕಾಣಿಸುತ್ತದೆ. ಗೂಬೆ ಗ್ರೀಕ್ ಸರಸ್ವತಿಯ ಜೊತೆಗಿರುವ ಪಕ್ಷಿ. ಪಂಚತಂತ್ರ ಕಥೆ, ಹೋಮರ್ನ ಕಥೆಗಳಲ್ಲಿ ಗೂಬೆಯ ಪ್ರಸ್ತಾಪಗಳಿವೆ. ವೇದಗಳ ಕಾಲದಲ್ಲಿ ಗೂಬೆಯನ್ನು ಉಲ್ಲೂಕ್ ಎಂದು ಕರೆಯುತ್ತಿದ್ದರು. ಹಿಮಾಲಯ ಪ್ರದೇಶದಲ್ಲಿ ನಾರದರಿಗೆ ಈ ಗೂಬೆ ಪಕ್ಷಿಯ ಸ್ವರದ ದನಿಯ ಪ್ರಭಾವದಿಂದ ಸಂಗೀತದ ಜ್ಞಾನ ಬಂತಂತೆ. ಹೀಗೆ ಪ್ರಪಂಚದ ಅನೇಕ ಸಂಸ್ಕೃತಿಗಳಲ್ಲಿ ಗೂಬಿ ಹಸುಹೊಕ್ಕಾಗಿದೆ. ಶುಭಶಕನಗಳು, ಮೌಢ್ಯಗಳು ಈ ಪಕ್ಷಿಯ ಜೊತೆಗಿವೆ. ಆದರೆ ಎಲ್ಲ ಪಕ್ಷಿಗಳಂತೆ ಗೂಬಿಯು ಕೂಡ ಒಂದು ವಿಶಿಷ್ಟ ಛಾಪು ಮೂಡಿಸಿದ ಪಕ್ಷಿಯಾಗಿದೆ. ಭಾರತದಲ್ಲಿ ಗೂಬೆಗಳಲ್ಲಿ 40ಕ್ಕಿಂತ ಹೆಚ್ಚು ಪ್ರಭೇದಗಳಿವೆ. ಗೂಬೆ ಗಿಡುಗನಿಗಿಂತ ದೊಡ್ಡದು. ಗೂಬೆಗಳಲ್ಲಿ ಗುಬ್ಬಿಯಷ್ಟು ಚಿಕ್ಕದಾದ ಗೂಬೆಗಳು ಕಾಣಿಸುತ್ತವೆ. ಗಂಡು ಹೆಣ್ಣು ಒಟ್ಟಾಗಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮರಿಗಳು ದೊಡ್ಡವಾಗುವ ತನಕ ಅವೆರಡೂ ಸಾಕುತ್ತವೆ. ಉಳಿದ ಸಂದರ್ಭದಲ್ಲಿ ಗೂಬೆಗಳು ಏಕಾಂಗಿಯಾಗಿ ಹಳೆಯ ಮರಗಳ ಪೊಟ್ಟರೆಗಳಲ್ಲಿ, ಪಾಳು ಬಿದ್ದ ಕಟ್ಟಡಗಳಲ್ಲಿ, ಬೃಹತ್ ಬಂಡೆಗಳ ಸಂದುಗಳಲ್ಲಿ ಕಾಣಿಸುತ್ತವೆ. ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುವ ಉದಾಹರಣೆಗಳಿವೆ. ಹೆಣ್ಣು ಎರಡು ಮೂರು ಮೊಟ್ಟೆಗಳನ್ನು ಒಂದಾದರ ಮೇಲೊಂದು ಇಟ್ಟು ಅವುಗಳಿಗೆ ಕಾವು ಕೊಡುತ್ತದೆ, ಮರಿ ಮಾಡುತ್ತದೆ. ಆಹಾರದ ಅಭಾವವಾದಾಗ ದೊಡ್ಡ ಮರಿ ಸಣ್ಣ ಮರಿಯನ್ನು ತಿಂದು ಮುಗಿಸುತ್ತದೆ. ಗೂಬೆ ಪರಿಸರದ ದಂಶಕಗಳಾದ ಇಲಿ, ಹೆಗ್ಗಣ, ಹಾವು, ಹುಳು, ಹುಪ್ಪಟೆಗಳನ್ನು ತಿಂದು ಬದುಕುತ್ತದೆ. ಪ್ರಕೃತಿಯ ಹುಳು ಹುಪ್ಪಡಿಗಳ ಸಮತೋಲನವನ್ನು ಅದು ಸಾಧಿಸುತ್ತದೆ. ರೈತರು ಕೂಡ ಧಾನ್ಯಗಳನ್ನು ಗೂಬೆ ರಕ್ಷಣೆ ಮಾಡುತ್ತದೆ ಎನ್ನುವ ದೃಷ್ಟಿಯಿಂದ ಅದನ್ನು ಪೂಜೆ ಮಾಡಿ ಆರಾಧಿಸುತ್ತಾರೆ. ಗೂಬಿಯ ಉಗುರು, ತುಪ್ಪಳ, ಪುಕ್ಕ, ಬುರುಡೆ, ಮೂಳೆ, ರಕ್ತ, ಮಾಂಸಗಳನ್ನು ಮಂತ್ರವಾದಿಗಳು ವಾಮಾಚಾರಕ್ಕೆ ಬಳಸುವುದು ಒಂದು ಪದ್ಧತಿಯಾಗಿದೆ. ಅನೇಕ ಮಾರುಕಟ್ಟೆಗಳಲ್ಲಿ ಸತ್ತ ಗೂಬೆಗಳನ್ನು ಮಾರುವುದನ್ನು ನಾವು ನೋಡಿದ್ದೇವೆ. 1972 ಅರಣ್ಯ ವನ್ಯಜೀವಿ ಕಾಯ್ದೆಯ ಪ್ರಕಾರ ಗೂಬೆಯನ್ನು ಕೊಲ್ಲುವಂತಿಲ್ಲ, ಮಾರುವಂತಿಲ್ಲ. ಆದರೂ ಕೂಡ ಕಾಳಸಂತೆಯಲ್ಲಿ ಇದು ನಡೆದೇ ಇದೆ. ಜಾಗೃತಿ ಮೂಡಿಸುವುದು ಪರಿಸರ ಸಂಘಟನೆಗಳ ಮೂಲ ಕರ್ತವ್ಯ ಆಗಿದೆ. ಅರಣ್ಯ ಇಲಾಖೆಯು ಕೂಡ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಗೂಬೆಗಳು ತುಂಬ ತೊಂದರೆಯಲ್ಲಿವೆ. ದಿನದಿಂದ ದಿನಕ್ಕೆ ಅವುಗಳ ಸಂಖ್ಯೆ ಇಳಿಮುಖವಾಗಿದೆ. ಜನರಿಗೆ, ಸರ್ಕಾರಗಳಿಗೆ ಇಂಥ ಪಕ್ಷಿಗಳ ಬಗ್ಗೆ ಅಸಡ್ಡೆ, ಅಜ್ಞಾನ, ದೂರದೃಷ್ಟಿ ಇಲ್ಲದಿರುವುದು ಮತ್ತು ತಲೆಯಲ್ಲಿ ಮೌಢ್ಯ ತುಂಬಿಕೊಂಡಿರುವುದು ಇದಕ್ಕೆ ಕಾರಣವಾಗಿದೆ. ಹೊಲ ಗದ್ದೆಗಳ ರಾಸಾಯನಿಕಗಳು, ಕೀಟನಾಶಕಗಳು ಕೂಡ ಗೂಬೆಗಳ ಸಂಖ್ಯೆ ಕಡಿಮೆ ಆಗಲು ಕಾರಣವಾಗಿದೆ. ಒಟ್ಟಿನಲ್ಲಿ ಗೂಬೆ ಅದು ಅಪಶಕನದ ಪಕ್ಷಿ ಅಲ್ಲ. ಅದು ಶುಭಶಕನದ ಪಕ್ಷಿಯೋ ಅಲ್ಲವೋ ನಮಗೆ ತಿಳಿದಿಲ್ಲ. ಆದರೆ ಎಲ್ಲ ಪಕ್ಷಿಗಳಂತೆ ಅದು ಕೂಡ ಒಂದು ಪ್ರಮುಖವಾಗಿರುವ ಪಕ್ಷಿ. ಅದು ಕೂಡ ಪರಿಸರದ ಸಮತೋಲನವನ್ನು ಕಾಪಾಡುವ ಕೆಲಸ ಮಾಡುತ್ತದೆ. ಅಂಥ ಪಕ್ಷಿಗಳು ಉಳಿಯಬೇಕಾಗಿದೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀನಿವಾಸ ಕಲ್ಯಾಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಚೆಲುವಿನ ತಾರೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮೆಲ್ಲು ಸಿರೆ ಸವಿಗಾನ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಗಂಟ ಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ಅಮೋಘವಾದಂತಹ ರಚನೆಯ ಈ ಒಂದು ಗೀತೆ. ಸಂಗೀತ ನಿರ್ದೇಶಕರಾಗಿ ಘಂಟಸಾಲ ಅವರು. ಇದು 1963ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎರಡು ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹಿಂದೆಂದು ನಿನ್ನನ್ನು ಮರೆತು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು ದೊರೆ ಭಗವಾನ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1974ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ 2 ನಕ್ಷತ್ರಗಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಗೆಳತಿ ಬಾರದು ಇಂಥ ಸಮಯ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸನಾದಿ ಅಪ್ಪಣ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಿನಗಾಗಿ ಓಡೋಡಿ ಬಂದೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತಹ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಇದು ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಜೆ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎರಡು ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಬಾಡಿ ಹೋದ ಬಳ್ಳಿಯಿಂದ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಮಧುರವಾದಂತಹ ಗೀತೆ ಇದು. ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಹಾಗೆ ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ ಇದು. 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಬಾಡಿ ಹೋದ ಬಳ್ಳಿಯಿಂದ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಆತ್ಮೀಯ ಕೇಳುಗರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓಹಿಲೇಶ್ವರ ಎನ್ನುವಂಥ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಅದುವೇ ಶರಣು ಶಂಭೋ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೆಟ್ಟದ ಹುಲಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಆಡುತ್ತಿರುವ ಮೋಡಗಳೇ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ನಟನೆಯ ಚಿತ್ರ. ಇದರಲ್ಲಿ ಸಾಹಿತ್ಯ ಸಂಗೀತ ಎಲ್ಲ ಒಂದು ಅದ್ಭುತವಾದಂತಹ ಗೀತೆ. ಇದು 1965 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೇಮದ ಕಾಣಿಕೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಇದು ಯಾರು ಬರೆದ ಕಥೆಯು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಜಯಮಾಲಾ ಆರತಿ ಅವರ ಒಂದು ನಟನೆಯ ಚಿತ್ರ, ಇದು ವಿ ಸೋಮಶೇಖರ್ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಯಂವರ ಎನ್ನುವಂತ ಒಂದು ಚಿತ್ರದ ಗೀತೆ ಹತ್ತ ಸಾಕ್ತಾ ಇದ್ದೀನಿ. ಅದುವೇ ನಿನ್ನ ಕಣ್ಣ ಕನ್ನಡಿಯಲ್ಲಿ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.
6: ಯಾರಾದ್ರೂ ನೋಡಿದ್ರೆ ಏನಾರು ಅಂತಾರೆ, ಸುಮ್ಮನೆ ಇರಿಯಪ್ಪ ನೀವು. ಆಚೆ ಆಗುತ್ತೆಪ್ಪ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಹತ್ತೂರ್ ಗಂಡು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ನಟನೆಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರಿ, ಇದು 1976 ತೆರೆ ಕಂಡಿರುವಂತಹ ವರ್ಷ. ಎಲ್ಲ ಗುಣಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿವೆ, ಮನ ತುಂಬಿರುವ ಶಾಂತಿಯು ನುಂಗಿ ಕುಣಿಯಲು ನೋಡುತ್ತಿವೆ ಎನ್ನುವಂತಹ ಒಂದು ಸುಂದರವಾದಂತಹ ಮಾತಿನೊಂದಿಗೆ ಈ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾಂದಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30 ರಿಂದ 9 ಗಂಟೆಯವರೆಗೆ ಆರ್ ಜೆ ಅರ್ಪಿತ್.

ಹಾಗೂ ವಜ್ರಮುನಿ ಅವರು ನಟಿಸಿರುವಂತಹ ಚಿತ್ರದ ಒಂದು ಗೀತೆ ಇದು. 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಿಷಾಸುರ ಮರ್ದಿನಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ತುಂಬಿತ್ತು ಮನವ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆ. ಇದು ಜಿಕ್ಕಿ ವೆಂಕಟೇಶ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: Like, share and subscribe to TV Next Kannada.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವಂಥ ಒಂದು ಚಿತ್ರದ ಗೀತೆ ಹತ್ತ ಸಾಕ್ತಾ ಇದ್ದೀನಿ. ಅದುವೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಯಾವ ಕವಿಯು ಬರೆಯಲಾರ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಮುಂದಿನ ಕಾರ್ಯಕ್ರಮಕ್ಕಾಗಿ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಗಾಯಕರು ಹುಮಾಯೂನ್ ಹರ್ಲಾಪುರ ಇವರ ಕಾರ್ಯಕ್ರಮ. ಇವರ ಕಿರು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇಶದ ಮಹಾನ್ ಸಂಗೀತ ಗುರುವಾದಂತಹ ಗಾನಯೋಗಿ ಶಿವಯೋಗಿ ಅಂಧ ಅನಾಥರ ಪಿತಾಮಹರಾದ ಪದ್ಮಶ್ರೀಭೂಷಣ ಪಂಡಿತ ತ್ರಿಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳ ಪ್ರಿಯ ಶಿಷ್ಯರಾದ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಶಿವಮೊಗ್ಗ. ಇವರು ನಾಡಿನ ಹಿಂದೂಸ್ತಾನಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು. ಗ್ವಾಲಿಯರ್ ಮತ್ತು ಪಂಚಾಕ್ಷರ ಘರಾಣೆಯ ಶ್ರೇಷ್ಠ ಗಾಯಕರು. ಮೌಲಾ ಸಾಬ್ ಮತ್ತು ಹುಸೇನ್ ಅಬಿ ದಂಪತಿಗಳ ಪುತ್ರರಾದ ಹುಮಾಯೂನ್ ಹರ್ಲಾಪುರ್ ಅವರು 1963 March 2 ಕುಂದಗೋಳ ತಾಲೂಕಿನ ಧಾರವಾಡ ಜಿಲ್ಲೆಯ ಹರ್ಲಾಪುರ ಎನ್ನುವ ಸ್ಥಳದಲ್ಲಿ ಜನ್ಮ ಪಡೆದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿದ ಇವರು ಸಂಘ ಸಂಸ್ಥೆಗಳಿಂದ ಪಡೆದಂತಹ ಹಲವಾರು ಬಿರುದುಗಳು, ಸಂಗೀತ ನಿಧಿ, ಸಂಗೀತ ಸುಧಾಕರ, ಸಂಗೀತ ಭ್ರಮರ, ಸಂಗೀತ ಪ್ರವೀಣ, ಪಂಡಿತ ಪುಟ್ಟರಾಜ ಕೃಪಾಭೂಷಣ, ಸ್ವರ ಸುಧಾಕರ, ಭಾವೈಕ್ಯ ಗಾನಕೋಗಿಲೆ, ಗಾನಶ್ರೀ ಸನ್ಮಾನ್, ರಮಣಶ್ರೀ ಶರಣ, ಕಲಾ ಸಂಜೀವಿನಿ, ಸಖ್ಯಾದ್ರಿ ಸಂಗೀತ ನಿಧಿ, ಶ್ರೀ ಬಿ ಜಿ ಎಸ್ ಸಂಗೀತ ಅವಾರ್ಡ್, ಶ್ರೀಶ ವಿಠ್ಠಲ ಅನುಗ್ರಹ ಪ್ರಶಸ್ತಿ, ಹಾಗೆ 2016 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. 4,500 ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಇವರು ಸಂಗೀತ ಸಾಧಕ ಹರ್ಲಾಪುರ್. ಸಂಗೀತ ಪರಂಪರೆಗಾಗಿ ತನ್ನ ಪತ್ನಿ ದಿಲ್ಶಾದ್ ಬೇಗಂ, ಮಕ್ಕಳಾದ ಕುಮಾರ ನೌಷಾದ್ ಹರ್ಲಾಪುರ್, ಕುಮಾರ್ ನಿಷಾದ್ ಹರ್ಲಾಪುರ್ ಯುವ ಸಂಗೀತಗಾರರಾಗಿ ಗುರುತಿಸಬಹುದಾದಂತಹ ಕಲಾವಿದರು. ಇವರ ಜೊತೆಯಲ್ಲಿ ಇವರ ಪುತ್ರರಾದಂತಹ ನೌಷಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರು ಕೂಡ ಇಲ್ಲಿ ಗಾಯನವನ್ನು ಮಾಡಲಿಕ್ಕಿದ್ದಾರೆ. ತಬಲವಾದಕನದಲ್ಲಿ ಪವನ್ ಕುಮಾರ್ ರಟ್ಟೆಹಳ್ಳಿ ಹಾಗೂ ಸಹ ತಬಲಾವಾದಕರಾಗಿ ಧನುಷ್ ಮಲ್ಪೆ ಇವರಿಬ್ಬರು ಸಹಕಾರ ನೀಡಲಿಕ್ಕಿದ್ದಾರೆ. ಶ್ರೀಮತಿ ದಿಲ್ಶಾದ್ ಬೇಗಂ ಇವರು ಕೂಡ ಇವರ ಜೊತೆಯಲ್ಲಿ ಸಹಗಾಯನದೊಂದಿಗೆ ತಾನ್ಪುರದೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಾಳದೊಂದಿಗೆ ನಿತೇಶ್ ಮಲ್ಪೆ ಇವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಈಗ ತಮ್ಮ ಮುಂದೆ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಪರಿವಾರದ ಸಂಗೀತ ಗಾಯನ. ನಾವು ಆವಾಗಲೇ ಹೇಳಿದಾಗೆ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ. ಸಂಗೀತದ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಅವನು ಪಶುವಾಗುತ್ತಾನೆ ಅಂತ. ಅಂತಹ ಪಶುತ್ವವನ್ನು ದೂರ ಮಾಡುವಂತಹ ಒಂದು ಒಳ್ಳೆಯ ವಿದ್ಯೆ ಸಂಗೀತ ವಿದ್ಯೆ. ಇತ್ತೀಚಿನ ದಿನಗಳಲ್ಲಿ ನಾವು ಗೋಶಾಲೆಗಳಲ್ಲಿ ಸಂಗೀತವನ್ನು ನುಡಿಸುವುದರ ಮೂಲಕವಾಗಿ ಗೋವುಗಳು ಹಾಲು ಸುರಿಸಿದಂತಹ ಹಲವಾರು ವಿಷಯಗಳನ್ನು ನಾವು ಕಂಡಿದ್ದೇವೆ. ಅಂದರೆ ಗೋವುಗಳು ಕೂಡ ಸಂಗೀತ ಪ್ರಿಯರೇ. ಹಾಗಾಗಿ ಸಂಗೀತದ ಮೂಲಕ ಹಲವಾರು ರೋಗಗಳಿಗೆ ಔಷಧಿಗಳನ್ನು ನಾವು ಕಂಡುಕೊಳ್ಬೋದು. ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಆರೋಗ್ಯ, ಪಶುಗಳಿಗೂ ಕೂಡ ಅದರಿಂದ ಒಳ್ಳೆಯ ಅನುಗ್ರಹ, ಪಶುಗಳ ಅನುಗ್ರಹವೂ ಕೂಡ ಎಲ್ಲರಿಗೂ ಆಗುವುದರಲ್ಲಿ ನಿಸ್ಸಂಶಯ. ಹಾಗಾಗಿ ಸಂಗೀತಗಳನ್ನು ಆಹ್ಲಾದಿಸಿ ಕಾರ್ಯಕ್ರಮಕ್ಕಾಗಿ ಅವರಿಗೆ ಅಣಿವು ಮಾಡಿಕೊಡ್ತಾ ಇದ್ದೇನೆ. ಇವರಿಗೆ ಸಂಗೀತಕ್ಕೆ ತಬಲಾ, ಹಾರ್ಮೋನಿಯಂ, ತಾನ್ಪುರ್, ಸಹ ತಬಲಾ, ತಾಳ ಇತ್ಯಾದಿಗಳನ್ನು ನೀಡಿ ಸಹಕರಿಸುವವರ ಹೆಸರುಗಳನ್ನು ಮತ್ತೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಬಲಾ ವಾದಕರಾಗಿ ಪವನ್ ಕುಮಾರ್ ರಟ್ಟೆಹಳ್ಳಿ, ಸಹ ತಬಲಾ ವಾದಕರಾಗಿ ಧನುಷ್ ಮಲ್ಪೆ, ಹಾರ್ಮೋನಿಯಂ ವಾದಕರಾಗಿ ಬಾಲಕೃಷ್ಣ ಕೊಡವೂರು, ಹಾಗೂ ತಾನ್ಪುರಲ್ಲಿ ಶ್ರೀಮತಿ ದಿಲ್ಶಾದ್ ಬೇಗಂ, ತಾಳ ನಿತೇಶ್ ಮಲ್ಪೆ, ಸಹ ಗಾಯನ ನೌಶಾದ್ ಹರ್ಲಾಪುರ್, ನಿಶಾದ್ ಹರ್ಲಾಪುರ್. ಕೇಳಿ.
6: ಪ್ರಥಮವಾಗಿ ಈ ಮಹಾ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ದಯಮಾಡಿಸಿದಂತ ಪರಮ ಪೂಜ್ಯ ಭಾರತದ ಶ್ರೇಷ್ಠ ಸಂತ ಪೂಜ್ಯ ಪೇಜಾವರ ಮಹಾ ಗುರುವಿನ ಪಾದಕ್ಕೆ ನನ್ನ ಹಾಗೂ ನನ್ನ ಸಂಗೀತದ ಬಳಗದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವಿದ್ಯೋದಯದ ಈ ಮಹಾ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸಿ, ಹಾಗೆ ಎನ್ನ ವಿದ್ಯಾಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳನ್ನು ಸ್ಮರಿಸಿಕೊಳ್ತಾ ರಾಜಾಂಗಣದಲ್ಲಿ ನನ್ನ ಸಂಗೀತವನ್ನು ಕೂತ್ಕೊಂಡು ಕೇಳಿದಂಥ ಪೇಜಾವರ ಶ್ರೀಗಳವರು ಇವತ್ತು ಮತ್ತೆ ಇಲ್ಲಿ ನನ್ನ ಕಾರ್ಯಕ್ರಮದ ಮೊದಲಿಗೆ ಮುಂದೆ ಕೂತ್ಕೊಂಡು ನನಗೆ ಕೃಷ್ಣನ ದರ್ಶನವನ್ನು ಮಾಡ್ತಾ ಇರುವಂಥ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಮೊನ್ನೆ ನಡೆದಂಥ ಪೇಜಾವರ ಪರ್ಯಾಯದಲ್ಲಿ ನನಗೆ ಆಶೀರ್ವಾದ ಮಾಡಿ ಹಾಡೋದಕ್ಕೆ ಕೊಟ್ಟಂಥ ಪೂಜ್ಯರು, ನನಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ದಿವ್ಯ ಸನ್ನಿಧಿಯಲ್ಲಿ ಹಾಡಿದ್ದೇನೆ, ಆದ್ರ ಅವರ ಹತ್ರ ಹೋಗಿ ಮಾತಾಡುವಂಥ ಭಾಗ್ಯ ನನಗೆ ಕೆಲವೇ ಸಭೆಗಳಲ್ಲಿ ಸಿಕ್ಕಿದೆ. ಇವತ್ತು ಅವರ ಒಂದು ಆಶೀರ್ವಾದ ನನಗಾಗಿದೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನೀವು ಇರುವಂಥ ಎಲ್ಲ ಜನಗಳು ನನಗೆ ಒಂದು ಗಂಟೆ ನನ್ನ ಸಂಗೀತವನ್ನು ಕೇಳಿ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೇನೆ. ನಾನು ಅನೇಕ ಸಲ ಬಂದು ಶ್ರೀ ಕೃಷ್ಣ ಮಠದಲ್ಲಿ ಹಾಡಿದ್ದೇನೆ. ಈಗ ಪೂಜ್ಯರಿಗೆ ವಂದಿಸಿ ಕಾರ್ಯಕ್ರಮನ ಒಂದು 10 ನಿಮಿಷ ಶ್ರೀ ಕೃಷ್ಣನ ಒಂದು ಚೀಸನ್ನು ಹಾಡ್ತೇನೆ, ಚೀಸ್ ಗೀತೆಯನ್ನು ಹಾಡಿ ನಂತರ ದಾಸ ಸಾಹಿತ್ಯವನ್ನು ನಾನು ನನ್ನ ಇಬ್ಬರು ಮಕ್ಕಳ ಜೊತೆಗೆ ಇವತ್ತು ಕಾರ್ಯಕ್ರಮ ಹಾಡೋದಕ್ಕೆ ಹೇಳಿದರೆ ನಾನು ಹಾಡ್ತೇನೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತೇನೆ.

ಪರಮ ಪೂಜ್ಯರು ಇದುವರೆಗೆ ಕೂತ್ಕೊಂಡು ಮಹಾಕೃಪೆಯನ್ನು ನನ್ನ ಮೇಲೆ ಗೈದಿದ್ದಾರೆ. ಅವರ ಆಶೀರ್ವಾದ ನಿರಂತರವಾಗಿ ನನ್ನ ಮಕ್ಕಳ ಮೇಲೆ, ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ ಪೂಜ್ಯ ಸಂತನ ಪಾದಕ್ಕೆ ಬಿದ್ದು ನಾನು ಬೇಡ್ಕೊಳ್ತಾ ಇದ್ದೀನಿ.

0: ಹಲೋ ಮೈಕ್ ನವರು ದಯಮಾಡಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮೈಕ್ ಸೌಂಡು. ತಬಲಾಕ್ ಮೈಕ್ ಬೇಕಾಗಿದೆ ಸ್ವಲ್ಪ. ಇದಕ್ಕೊಂದು ಸ್ವಲ್ಪ ಇವನಿಗೆ ಸ್ವಲ್ಪ ಮೈಕ್ ಕೊಡಿ.
1: ಹಾರ್ಮೋನಿಯಂ ಹಾಗೂ ತಬಲಾ

ಈಗ ಹಾಡ್ತಾ ಇರುವ ಗೀತೆ 15 ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಪಾದಂಗಳು ರಾಜಾಂಗಣದಲ್ಲಿ ಕೂತ್ಕೊಂಡು ಕೇಳಿದಂತ ಗೀತೆ ಇದು. ಇದು ಶಿವಮೊಗ್ಗದಲ್ಲಿ ಒಬ್ಬ ಎಲೆಮರಿಯ ಕಾಯಿ ಅಂತ ಒಬ್ಬ ಬೇಗೂರ್ ನಾಗರಾಜ್ ಅವರಂತ ಅವ್ರು ಬರೆದಿರೋದು. ಇದನ್ನು ನಾನೇ ರಾಗ ಸಂಯೋಜನೆ ಮಾಡಿ ರಾಜಾಂಗಣದಲ್ಲಿ ಹಾಡಿದಂತ ಗೀತೆ. ಪರಮ ಪೂಜ್ಯರು ಮುಂದೆ ಕೂತ್ಕೊಂಡು ಅವತ್ತು 45 ನಿಮಿಷ ನನ್ನ ಸಂಗೀತವನ್ನ ಕೇಳಿದಂತ ಸಂದರ್ಭ ನಾನು ಎಂದು ಅದು ಮರೆಯಲಾರದಂತ ಸಂದರ್ಭ.

ಕಾರ್ಯಕ್ರಮದ ನಿರ್ವಾಹಕರ ಆಜ್ಞೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಹಾಡಿ ಭೈರವಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಹುಶಃ ನಾನು ಉಡುಪಿಗೆಲ್ಲ ಬಂದಾಗ 2-3 ಗಂಟೆ ಹಾಡಿದ್ದೀನಿ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಪೂಜ್ಯರು ಮತ್ತು ಇನ್ನೂ ಅನೇಕ ಗಣ್ಯರ ಅವರ ವಾಣಿಯನ್ನು ಕೇಳೋದು ನಡೆದಿದ್ದರಿಂದ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ, ಇದು ನಮ್ಮ ಸಂಗೀತ ಕಾರ್ಯಕ್ರಮ ಲೇಟಾಗಿದೆ. ನನಗೆ 6:30 ಅಂತಿತ್ತು ನನ್ನ ಪತ್ರಿಕೆಯಲ್ಲಿ ನನ್ನ ಸಂಗೀತ ಕಾರ್ಯಕ್ರಮ. ನಾನು 6:30 ಒಂದು 2:30-3 ಗಂಟೆ ಹಾಡಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಮತ್ತೊಂದು ಸಲ ಬರ್ತೀನಿ, ಯಾಕಂದರೆ ನಾನು ಅನೇಕ ಸಲ ಬಂದು ಇಲ್ಲಿ ಬೇಕಾದಷ್ಟು ಸಲ ಹಾಡಿದ್ದೇನೆ. ತಮ್ಮೆಲ್ಲರ ಇಷ್ಟೊಂದು ಜನ ಕೂತ್ಕೊಂಡು ಕೇಳಿದ್ರಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹಾಗೂ ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ. ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ನನಗೆ ಅದರಲ್ಲೂ ಸಂಗೀತಕ್ಕೆ ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ಅದು ಸಂಗೀತ. ಹೀಗಾಗಿ ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ 2 ಸಲ ಪರ್ಯಾಯದಲ್ಲಿ ಹಾಡಿದ್ದೇನೆ ನಾನು, ಮತ್ತು ರಾಜ್ಯಾಂಗಣದಲ್ಲಿ ಅನೇಕ ಪೂಜ್ಯರ ಕಾರ್ಯಕ್ರಮದಲ್ಲಿ ಹಾಡಿದ್ದೇನೆ. ನಮ್ಮ ಇಲ್ಲಿನ ಖ್ಯಾತ ಜ್ಯೋತಿಷಿಗಳಾದಂಥ ಜೈರಾಮ್ ಆಚಾರ್ಯ ಅವರು ಈ ನಾಡಿಗೆ ನನ್ನನ್ನು ಫಸ್ಟ್ ಕರ್ಕೊಂಡ್ಬಂದಿದ್ದು. ಒಂದು 15 ವರ್ಷದಿಂದ ಅಲ್ಲಿ ಜ್ಯೋತಿಷಿಗಾರರ ಸಮ್ಮೇಳನ ನಡೀತು, ಕೇಂದ್ರದ ಜ್ಯೋತಿಷಿಗಾರರ ಸಮ್ಮೇಳನದಲ್ಲಿ ಆ ಸಮ್ಮೇಳನದಲ್ಲಿ ಹಾಡಿದಂಥ ನಾನು ಇವತ್ತಿನವರಿಗೆ ಒಂದು ವರ್ಷದಲ್ಲಿ ಒಂದು 8 ಸಲನಾದರೂ ಉಡುಪಿಗೆ ಬಂದು ಹಾಡಿದ್ದೇನೆ ನಾನು ಈ ಸುತ್ತಮುತ್ತ ಭಾಗದಲ್ಲಿ. ಅದೆಲ್ಲ ನಿಮ್ಮಂತರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಅಂತ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿ ಭೈರವಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣನ ಪಾದಕ್ಕೆ, ಪೂಜ್ಯ ಸಂತ ಪೇಜಾವರ ಶ್ರೀಗಳ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀನಿ. ನೀವಿಷ್ಟು ಜನ ಕೂತ್ಕೊಂಡು ಚೆನ್ನಾಗಿ ಕೇಳ್ತಾ ಇದ್ದೀರಿ, ನೀವು ಒಬ್ಬೊಬ್ಬರು 100 ಜನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.

ಈ ಗೀತೆ ನಾನಿಲ್ಲೇ ಉಡುಪಿಯಲ್ಲಿ ಹಾಡಿದಾಗ 45 ನಿಮಿಷ ಹಾಡಿದ್ದೀನಿ. ರಾಗರಂಜನೆ ಹೆಚ್ಚು ಕಡಿಮೆ ಒಂದು 15 ರಾಗಗಳನ್ನು ಮಾಡಿ ಮಾಡಿ ಹಾಡಿದ್ದೆ. ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾನು ಸಿನಿಮಾ ರೆಕಾರ್ಡ್ ಏನು ಹಾಡಕ್ಕೆ ಬರೋಂಗಿಲ್ಲ, ನಾವು ಅವನಲ್ಲ ಅಲ್ಲ, ನಾನು ಶುದ್ಧವಾದ ಶಾಸ್ತ್ರೀಯ ಸಂಗೀತ ದಾಸ ಪರಂಪರೆಯನ್ನು ಉಳಿಸಬೇಕು ಅಂತ ನನ್ನ ಫ್ಯಾಮಿಲಿಯವರೆಲ್ಲ ನಾವೆಲ್ಲ ಸಂಗೀತದ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾನು ನಿಮಗೆ ಇಂಥ ರಾಗಗಳು ಹಿಂದೆ ಬರ್ತಿದ್ದು ಅನ್ನೋದನ್ನು ಆ ಸಿನಿಮಾ ರೆಕಾರ್ಡ್ ತೊಗೊಂಡು ಅಷ್ಟೇ ಹೇಳಿದ್ದೀನಿ. ಅದೊಂದೇ ನುಡಿ ಬರೋದು, ನನಗೆ ಮತ್ತೆ ಬರೋಂಗಿಲ್ಲ ಅವೆಲ್ಲ. ಮತ್ತೆ ಸಿನಿಮಾ ರೆಕಾರ್ಡ್ ಹಾಡ್ತಾರೆ ಹರ್ಲಾಪುರ ಅವರು ಅಂತ ಯಾರೂ ಭಾವಿಸ್ಬೇಡಿ. ನಾವು ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ, ಹಿಂದಿ ಭಜನ್, ಮರಾಠಿ ಅಭಂಗಗಳನ್ನು ಹಾಡುವಂಥವ್ರು. ಶುದ್ಧವಾದ ಶಾಸ್ತ್ರೀಯ ಸಂಗೀತವನ್ನು ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನದಲ್ಲಿ ಕೂತ್ಕೊಂಡು ಸೇವಾ ಮಾಡ್ತಿರೋರು ನಾವೆಲ್ಲ. ಸುಮ್ಮನೆ ದುಡ್ಡಿಗಾಗಿ ನಾವಿಗೇನು ಹಾಡಬೇಕು ಅಂತ ಆಸೆ ಪಟ್ಟು ಬಂದವರಲ್ಲ, ಯಾಕಂದರೆ ಕೃಷ್ಣನ ಅನುಗ್ರಹ ಆಗಿದೆ. ನಾನು 1 ವರ್ಷದಾಗ 10 ಸಲ ಬರ್ತೇನೆ. ನಾನು ಮೊನ್ನೆ ಕುಂದಾಪುರದಲ್ಲಿ ಬಂದು ಹಾಡಿದ್ದೀನಿ, ಸಾಲಿಗ್ರಾಮದಲ್ಲಿ ಬಂದು ಹಾಡಿದ್ದೀನಿ, ಹೀಗೆಲ್ಲ ಬಂದು ಹಾಡ್ತಿರ್ತೀನಿ. ಅದೆಲ್ಲ ನಿಮ್ಮಂಥವ್ರು, ಯಾಕಂದರೆ ಘಟ್ಟದ ಕೆಳಗಿನವ್ರು ಮಾತು ಒಂದೆರಡು ಮಾತು ಹೇಳ್ತೀನಿ ಸರ್, ಒಂದೇ ಮಾತು. ಘಟ್ಟದ ಕೆಳಗಿನವ್ರು ಮುಂದೆ ಹಾಡಬೇಕು ಅಂದರೆ ಭಾಳ ಜವಾಬ್ದಾರಿಯಿಂದ ಹಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೇಳ್ತಾರೆ, ಘಟ್ಟದ ಕೆಳಗಿನವ್ರು ಅಂದರೆ ಈ ಆಗುಂಬಿಯಿಂದ ಏನು ಬರ್ತಿರಲ್ಲ ನೀವೆಲ್ಲ ಘಟ್ಟದ ಕೆಳಗಿನವರು ಅಂತ ನಮ್ಮಲ್ಲಿ. ಯಾಕಂದರೆ ಭಾಳ ಬುದ್ಧಿವಂತರು ಅಂದ, ಭಾಳ ಬುದ್ಧಿವಂತ ಜನಗಳು ಅಂತ. ಸುಮ್ಮ ಸುಮ್ಮನೆ ಏನೇನೋ ಹಾಡಿದ್ರೆ ನೀವೆಲ್ಲ ಕೇಳೋಂಗಿಲ್ಲ, ಅಷ್ಟು ವೇಟ್ನಿಂದ ತೂಕ ಮಾಡುವಂಥವ್ರು ನೀವೆಲ್ಲ. ನಿಮ್ಮಂಥವ್ರ ಮುಂದೆ ಸಂಗೀತ ಹಾಡಿ ಸೈ ಅನಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ತಪಸ್ಸಿದ್ದಂಗೆ. ಆ ತಪಸ್ಸು ನನಗೆ ಕೃಷ್ಣನ ಆಶೀರ್ವಾದದಿಂದ, ಪೇಜಾವರ ಶ್ರೀಗಳ ಆಶೀರ್ವಾದದಿಂದ, ನನ್ನ ವಿದ್ಯಾಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರಿಂದ ನನಗೆ ಬೇಕಾದಷ್ಟು ಸಲ ಬಂದು ಹಾಡಿದ್ದೀನಿ. ನಾನು ಆಳ್ವಾಸನಲ್ಲಿ ನನ್ನ ಇಬ್ಬರದು ಮಕ್ಕಳು ಶಾಸ್ತ್ರೀಯ ಸಂಗೀತ 2 ವರ್ಷ, ನಂದು 2 ವರ್ಷ ಹಾಡಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಂದರೆ, ನಾವೆಲ್ಲ ಶುದ್ಧ ಸಂಗೀತವನ್ನು ತಂಬೂರಿ, ಹಾರ್ಮೋನಿಯಮು, ತಬಲಾ ಇಟ್ಕೊಂಡು ಹಾಡ್ತಾ ಇರುವಂಥವ್ರು. ಪ್ಲಾಪಿ ಹಾಕ್ಕೊಂಡು ಯಾವುದ್ಯಾವುದೋ ರೆಕಾರ್ಡ್ ಹಾಡಿ ಏನೇನೋ ಜನಗಳಿಗೆ ಮಳ್ಳು ಮಾಡಬೇಕು ಅಂತ ಇಲ್ಲ. ಅದಕ್ಕಾಗಿ ನಾನೊಂದೆರಡು ಸಿನಿಮಾ ರೆಕಾರ್ಡ್ ಹಾಡಿ ತೋರಿಸಿದ್ದೀನಿ, ದಯಮಾಡಿ ಕ್ಷಮೆ ಮಾಡಿ ಅಂತ ಕೇಳ್ಕೊತ ಭೈರವಿ ಏನು ಮಾಡ್ತೀನಿ ಸರ್, 1-2 ನಿಮಿಷದಲ್ಲಿ ಭೈರವಿ ಮಾಡ್ತೀನಿ. ಹಾಂ, ಮಾಡ್ತೀನಿ ಸರ್ 1-2 ನಿಮಿಷ. ನನಗೆ ಭಾಳ ಆಸೆ ಇತ್ತು ಈ ಜನಗಳನ್ನು ನೋಡಿ, ಈ ಈ ಈ ರಂಗಮಂದಿರ ಪೂಜರ ರಂಗಮಂದಿರ ನೋಡಿ 2.5-3 ಗಂಟೆ ಭರ್ಜರಿ ಹಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಇವತ್ತು. ಇರಲಿ, ಮತ್ತೊಮ್ಮೆ ಸಮಯ ಬಂದಾಗ ನನಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ ಭೈರವಿ ಇಲ್ಲ 1-2 ನಿಮಿಷದೊಳಗೆ ಭೈರವಿ ಮಾಡಿ ಮುಗಿಸ್ತೀನಿ.

ತುಂಬಾ ಅದ್ಭುತವಾದ ಗಾಯನದೊಂದಿಗೆ ತಮ್ಮ ಇಂದಿನ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಯುತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರ ಎಲ್ಲ ಗಾಯಕರಿಗೂ ಹಾಗೂ ಇವರ ಮಕ್ಕಳಾದಂತಹ ನೌಷದ್ ಹಾಗೂ ನಿಷಾದ್ ಹರ್ಲಾಪುರ ಇವರಿಬ್ಬರಿಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ವಿದ್ಯೋದಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.

0: ತಮ್ಮ ಗಾಯನಕ್ಕೆ ಬೇಕಾದಷ್ಟು ಜನರನ್ನು ಒದಗಿಸುವ ಶಕ್ತಿ ನಮಗಿಲ್ಲದೇ ಇದ್ರೂ ಭಗವಂತ ನಿಮಗೆ ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶಗಳನ್ನು ಕೃಷ್ಣ ಪರಮಾತ್ಮ ಒದಗಿಸಲಿ ಅಂತ ವಿಶೇಷವಾಗಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
1: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.

0: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.